ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಇಂದು 1948ನೇ ಶಕವರ್ಷ, ಭಾದ್ರಪದ ಮಾಸದ 31ನೇ ದಿನ, ಅಂದರೆ 2026ನೇ ಇಸ್ವಿ, ಸೆಪ್ಟೆಂಬರ್ ತಿಂಗಳ 22ನೇ ತಾರೀಕು, ಮಂಗಳವಾರ. ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಈಗ ಸಮಯ 5:38:33. ಆತ್ಮೀಯ ಕೇಳುಗರಿಗೆಲ್ಲ ನಿಮ್ಮ ವಿವಿಧ ಭಾರತಿ ಗೆಳತಿ ರಶ್ಮಿ ಮಾಡುವ ನಮಸ್ಕಾರಗಳು, ಹಾಗೂ ನಮ್ಮ ನಿಲಯದ ಇಂದಿನ ಕಾರ್ಯಕ್ರಮಗಳಿಗೆ ತಮಗೆಲ್ಲ ಹೃತ್ಪೂರ್ವಕ ಸ್ವಾಗತ.

ಶ್ರೋತೃಗಳಿಗೆ ನಮಸ್ಕಾರ. ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಭಾರತೀಯ ಚಿತ್ರರಂಗದಲ್ಲಿ ಅತ್ಯುತ್ತಮ ಸಾಧನೆಗೈದವರಿಗೆ 72ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಪ್ರದಾನ ಇಂದು ನಡೆಯಲಿದೆ. ಗುಜರಾತ್ನ ಕೆವಾಡಿಯಾದ ಏಕತಾ ನಗರದಲ್ಲಿ ನಡೆಯಲಿರುವ ಸಮಾರಂಭದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. ಭಾರತೀಯ ಚಿತ್ರರಂಗಕ್ಕೆ ನೀಡಿದ ಅತ್ಯುತ್ತಮ ಕೊಡುಗೆಯನ್ನು ಗುರುತಿಸಿ ಹಿರಿಯ ನಟ ಅನಂತನಾಗ್ ಅವರಿಗೆ 2024ನೇ ಸಾಲಿನ ದಾದಾಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ನವದೆಹಲಿಯಲ್ಲಿ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಮಾದಕ ವಸ್ತು ವಿರೋಧಿ ಕಾರ್ಯಪಡೆಗಳ ಮುಖ್ಯಸ್ಥರ 3ನೇ ರಾಷ್ಟೀಯ ಸಮ್ಮೇಳನ ಉದ್ಘಾಟಿಸಲಿದ್ದಾರೆ. ಭಾರತ ಮತ್ತು ಮಂಗೋಲಿಯಾ ನಡುವಿನ 18ನೇ ಆವೃತ್ತಿಯ ಜಂಟಿ ಸೇನಾ ಸಮರಾಭ್ಯಾಸ ನೋಮ್ಯಾಡಿಕ್ ಎಲಿಫೆಂಟ್ ಉತ್ತರಾಖಂಡದ ಪಿಥೋರಡಗಡದಲ್ಲಿ ವಿದೇಶಿ ತರಬೇತಿ ಕೇಂದ್ರದಲ್ಲಿ ಆರಂಭವಾಗಲಿದೆ. ಸಮರಾಭ್ಯಾಸ ಅಕ್ಟೋಬರ್ 3ರವರೆಗೆ ನಡೆಯಲಿದೆ. ಭಾರತ ಮತ್ತು ಕೆನಡಾ ಸಮಗ್ರ ಆರ್ಥಿಕ ಸಹಭಾಗಿತ್ವ ಒಪ್ಪಂದದ ಮಾತುಕತೆಗಳನ್ನು ತ್ವರಿತಗೊಳಿಸಲು ಒಪ್ಪಿಕೊಂಡಿವೆ. ಮುಂದಿನ ಸುತ್ತಿನ ಮಾತುಕತೆ ಅಕ್ಟೋಬರ್ 5ರಂದು ಆರಂಭವಾಗಲಿದೆ. ದ್ವಿಪಕ್ಷೀಯ ಸಂಬಂಧಗಳಿಗೆ ಮುಂದಿನ 90 ದಿನಗಳು ನಿರ್ಣಾಯಕ ಅವಧಿಯಾಗಲಿವೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ. ರಾಜ್ಯದಲ್ಲಿನ ತೀವ್ರ ಬರಪರಿಸ್ಥಿತಿಯ ಬಗ್ಗೆ ಹಾಗೂ ಬರಪೀಡಿತ ಪ್ರದೇಶಗಳನ್ನು ಸರಿಯಾಗಿ ಗುರುತಿಸುವಲ್ಲಿ ಸರ್ಕಾರ ವಿಫಲವಾಗಿದೆ ಎಂದು ಆಡಳಿತ ಪಕ್ಷದ ಹಿರಿಯ ಶಾಸಕ ಎಚ್ಕೆ ಪಾಟೀಲ್ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. ಗದಗ ಕ್ಷೇತ್ರದ ತಾಲೂಕುಗಳನ್ನು ಬರಪೀಡಿತ ಎಂದು ಘೋಷಿಸದಿದ್ದರೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡುವುದಾಗಿ ಪತ್ರದಲ್ಲಿ ತಿಳಿಸಿದ್ದಾರೆ. ಸ್ವಚ್ಛ ಭಾರತ್ ಮಿಷನ್ ಯೋಜನೆಯಡಿ ರಾಯಚೂರು ಜಿಲ್ಲೆಯ ಶೌಚಾಲಯಗಳ ಪ್ರಸ್ತುತ ಸ್ಥಿತಿ ಹಾಗೂ ಬಳಕೆಯ ಕುರಿತು ಸಮಗ್ರವಾಗಿ ಪರಿಶೀಲಿಸಿ ವರದಿ ಸಲ್ಲಿಸುವಂತೆ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಈಶ್ವರ್ ಕಾಂದು ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಸಾರ್ವಜನಿಕರು ಕಸವನ್ನು ಪೌರಕಾರ್ಮಿಕರಿಗೆ ನೀಡುವ ಮೊದಲೇ ಹಸಿ ಮತ್ತು ಒಣಕಸವನ್ನು ಬೇರ್ಪಡಿಸುವ ಬಗ್ಗೆ ಜಾಗೃತಿ ಮೂಡಿಸಬೇಕು ಎಂದು ಕರ್ನಾಟಕ ರಾಜ್ಯ ಸಫಾಯಿ ಕರ್ಮಚಾರಿ ಆಯೋಗದ ಸದಸ್ಯ ಸಿ ಶಂಕರ್ ಅಂಕನಶೆಟ್ಟಿಪುರ ಅಧಿಕಾರಿಗಳಿಗೆ ನಿರ್ದೇಶಿಸಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 7 ಗಂಟೆಗೆ.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸ್ನೇಹಿತರೆ, ಈಗ ನಮ್ಮ ನಿಲಯದಿಂದ ಇಂದು ಮೂಡಿ ಬರಲಿರುವ ಕಾರ್ಯಕ್ರಮಗಳ ವಿವರಣೆ. ಈ ಕಾರ್ಯಕ್ರಮದ ವಿವರಣೆ ನಂತರ ಭಕ್ತಿಗೀತೆಗಳ ಕಾರ್ಯಕ್ರಮ ನಾದೋಪಾಸನೆ ಪ್ರಸಾರವಾಗಲಿದೆ. 7:15 ಶುಭೋದಯ ಕರ್ನಾಟಕ, ಇದರಲ್ಲಿ ಮೊದಲಿಗೆ ಕನ್ನಡ ರತ್ನ ಭಂಡಾರ. ಇದಾದ ನಂತರ ಭಾವಗೀತೆಗಳು ಹಾಗೂ ಚಿತ್ರಗೀತೆಗಳನ್ನು ಕೇಳಬಹುದು. 8:02 ಹಾಗೂ 8:03 ಶುಭೋದಯ ಕರ್ನಾಟಕ ಕಾರ್ಯಕ್ರಮ ಮುಂದುವರಿಯಲಿದೆ. ಇನ್ನು 9:00-10:00 ಇಂದಿನ ವಿಶೇಷ. 10:02 ಹಳೆಯ ಹಾಡುಗಳ ಕಾರ್ಯಕ್ರಮ, ಓಲ್ಡ್ ಇಸ್ ಗೋಲ್ಡ್. ಇನ್ನು 9:00-10:00 ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ವರ್ಲ್ಡ್ ಕಾರ್ ಫ್ರೀ ಡೇ, ಅದರ ಬಗ್ಗೆ ಒಂದಷ್ಟು ಮಾಹಿತಿ ಜೊತೆಗೆ ಹಾಡುಗಳು ಕೂಡ ನಿಮಗಾಗಿ ಪ್ರಸಾರವಾಗಲಿದೆ. ಇನ್ನು 11:02 ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಕನ್ನಡ ಹಾಡುಗಳನ್ನು ಕೇಳಬಹುದು. 11:30 ಕಲಾಭಾರತಿ, 12:05 ಕರೆಗೊಂದು ಹಾಡು, ನಮ್ಮ ಕೇಳುಗರ ಕೋರಿಕೆ ಚಿತ್ರಗೀತೆಗಳನ್ನು ಪ್ರಸಾರ ಮಾಡಲಾಗುವುದು. ಇನ್ನು 1:02 ಕನ್ನಡ ಹಾಡುಗಳು ಪ್ರಸಾರವಾಗಲಿವೆ. 1:20 ಮಂಗಳವಾರದ ವಿಶೇಷ ರಸಪ್ರಶ್ನೆ ಕಾರ್ಯಕ್ರಮ ಇರುತ್ತೆ, ನೀವು ಕೂಡ ಭಾಗವಹಿಸಬಹುದು ಇದರಲ್ಲಿ. ಇನ್ನು ಸ್ಪಂದನ, ನಮ್ಮ ಕೇಳುಗರ ಇಮೇಲ್ಗಳಿಗೆ ಸ್ಪಂದಿಸುವ ಕಾರ್ಯಕ್ರಮ 2:15-2:30 ವರೆಗೆ. 2:40 ಒಂದೇ ಚಿತ್ರದ ಹಾಡುಗಳ ಕಾರ್ಯಕ್ರಮ ಚಿತ್ರತಾನ. 3:00-4:00 ಸಖಿ ಸಹೇಲಿ ಹಾಗೂ ಇನ್ನಿತರ ಕಾರ್ಯಕ್ರಮಗಳು. 4:00-5:00 ಪರಿಮಳ. 5:05 ಸೇಫ್ ಟೈಮ್ನಲ್ಲಿ ಓಲ್ಡ್ ಇಸ್ ಗೋಲ್ಡ್ ಇರುತ್ತೆ. 6:02 ಗಾನಭಜನ. 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ. 7:22 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 8:02 ನಿಮ್ಮ ಆಯ್ಕೆ, ಕರೆ ಮಾಡಿ ಹಾಡು ಕೇಳಿ. 9:15 ಹಿಂದಿ ಮೆಲೋಡೀಸ್ ಪ್ರಸಾರವಾಗಲಿವೆ. 10:02 ಎಂದಿನಂತೆ ಪ್ರೇಮ ನಿನಾದ. ಸ್ನೇಹಿತರೆ, ಇದುವರೆಗೆ ನಮ್ಮ ನಿಲಯದಿಂದ ಇಂದು ಮೂಡಿ ಬರಲಿರುವ ಕಾರ್ಯಕ್ರಮಗಳ ವಿವರಣೆ ಕೇಳಿದಿರಿ. ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಭಕ್ತಿಗೀತೆಗಳ ಕಾರ್ಯಕ್ರಮ ನಾದೋಪಾಸನೆಗೆ ತಮಗೆಲ್ಲ ಆದರದ ಸ್ವಾಗತ. ಕಾರ್ಯಕ್ರಮದ ಆರಂಭದಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಆರ್ ಎನ್ ಜಯ ಗೋಪಾಲ್ ವಿರಚಿತ ಭಕ್ತಿಗೀತೆ ಅಂತ ಕೇಳೋಣ.

ಕಸ್ತೂರಿ ಶಂಕರ್ ಅವರ ಧ್ವನಿಯಲ್ಲಿ ಶ್ರೀಯವರ ಒಂದು ಭಕ್ತಿ ರಚನೆಯನ್ನು ಕೇಳಿದ್ರಿ. ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವಂತಹ ಒಂದು ಭಕ್ತಿಗೀತೆಯನ್ನು ಕೇಳೋಣ. ಚಿ ಉದಯಶಂಕರ್ ಅವರ ರಚನೆ ಇದು.

ಎಸ್ ಜಾನಕಿ ಅವರು ಹಾಡಿದ ಆರ್ ಎನ್ ಜಯಗೋಪಾಲ್ ವಿರಚಿತ ಭಕ್ತಿಗೀತೆಯೊಂದನ್ನು ಕೇಳಿದ್ರಿ. ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಒಂದು ಭಕ್ತಿಗೀತೆ ಪ್ರಸಾರವಾಗ್ತಾ ಇದೆ. ಟಿ ಉದಯಶಂಕರ್ ಅವರ ರಚನೆ ಇದು.

ನಾಗವಲ್ಲಿ ನಾಗರಾಜ್ ಅವರು ಹಾಡಿದ ಅಕ್ಕ ಮಹಾದೇವಿಯವರ ಒಂದು ವಚನ ಕೇಳಿದಿರಿ. 6:30:55 ಸ್ನೇಹಿತರೆ, ನೀವು ಈ ಸಮಯದಲ್ಲಿ ಟ್ಯೂನ್ ಮಾಡಿರೋದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡದಲ್ಲಿ ಭಕ್ತಿಗೀತೆಗಳ ಕಾರ್ಯಕ್ರಮ ನಾದೋಪಾಸನೆ.

ಪರಮಾತ್ಮನ ಅನಂತ ಅವತಾರಗಳಲ್ಲಿ ಮತ್ಸ್ಯಾವತಾರ ಕೂಡ ಒಂದು. ದಶಾವತಾರಗಳಲ್ಲಿ ಮತ್ಸ್ಯಾವತಾರ ಮೊದಲನೇ ಅವತಾರ, ಎಲ್ರಿಗೂ ತಿಳಿದಿರುವಂತಹ ವಿಷಯ. ವೈವಸ್ವತ ಮನುವನ್ನು ಪ್ರಳಯದಿಂದ ಕಾಪಾಡಿದ ಅವತಾರ ಅಂತ ಹೇಳಬಹುದು. ವೈವಸ್ವತ ಮನ್ವಂತರ ಮತ್ತು ಚಾಕ್ಷುಷ ಮನ್ವಂತರದಲ್ಲಿ ಈ ಕಥೆಗಳು ಬರುತ್ತೆ. ಅಂದರೆ ಮತ್ಸ್ಯಾವತಾರ ಈ ಎರಡೂ ಮನ್ವಂತರಗಳಲ್ಲಿ ಅವತಾರವಾಯಿತು ಅಂತ ಹೇಳಲಾಗಿದೆ. ಚಾಕ್ಷುಷ ಮನ್ವಂತರದಲ್ಲಿ ನಡೆದಂತಹ ಒಂದು ಕಥೆಯ ಪ್ರಕಾರ, ಒಮ್ಮೆ ಬ್ರಹ್ಮ ಪ್ರಳಯ ಕಾಲದಲ್ಲಿ ನಿದ್ರಾವಸ್ಥೆಯಲ್ಲಿದ್ದಾಗ ಹಯಗ್ರೀವಾಸುರ ಅನ್ನುವಂತಹ ಅಸುರ, ಈ ಕಥೆ ಬರುತ್ತೆ. ಇನ್ನು ವೈವಸ್ವತ ಮನ್ವಂತರದಲ್ಲಿ ಮತ್ತೊಂದು ಕಥೆಯ ರೂಪ ಇದೆ. ಇದರಲ್ಲಿ ಬರುವಂತಹ ಕಥೆಯ ಪ್ರಕಾರ, ಸೂರ್ಯನ ಮಗನಾದಂತಹ ಸತ್ಯವ್ರತ ರಾಜ, ಇವನೇ ಮುಂದೆ ವೈವಸ್ವತ ಮನು ಅಂತ ಕರೆಯಲ್ಪಡ್ತಾನೆ. ಕೃತಮಾಲಾ ನದಿಯ ಬಳಿಯಲ್ಲಿ ನಿರಾಹಾರಿಯಾಗಿ ತಪಸ್ಸು ಮಾಡ್ತಾ ಇರ್ತಾನೆ. ಸಂಜೆಯ ಅರ್ಘ್ಯ ಪ್ರದಾನ ಸಮಯದಲ್ಲಿ, ನದಿಯಲ್ಲಿ ಅರ್ಘ್ಯ ಬಿಡುವ ಸಮಯದಲ್ಲಿ ಒಂದು ಸಣ್ಣ ಮೀನು ಬಂದು ಸತ್ಯವ್ರತನ ಕೈ ಬೊಗಸೆಯಲ್ಲಿ ಬಂದು ಸೇರಿಕೊಳ್ಳುತ್ತೆ. ಈ ಒಂದು ಕಥೆ ನಡೆದಿದ್ದು ವೈವಸ್ವತ ಸಂವತ್ಸರದಲ್ಲಿ.

ಧರ್ಮ ಗ್ರಂಥಗಳಲ್ಲಿ ಹೇಳಿರುವಂತೆ ಭೂಮಿಯಲ್ಲಿರುವಂತಹ ಸಾಮಾನ್ಯ ಮನುಜರು ಅಥವಾ ದೇವಲೋಕದಲ್ಲಿರುವಂತಹ ದೇವಾನುದೇವತೆಗಳು ಸಂಕಷ್ಟಕ್ಕೆ ಸಿಲುಕಿದಾಗ ಮಹಾವಿಷ್ಣು ವಿವಿಧ ಅವತಾರಗಳಿಂದ ರಕ್ಷಣೆಗೆ ಬರ್ತಾನೆ. ಯಾವುದೇ ಸಂಕಷ್ಟದಲ್ಲಿ ಸಿಲುಕಿರುವವರು ಒಮ್ಮೆ ಹರಿಯನ ನೆನೆದರೆ ಸಾಕು, ಎಲ್ಲ ಸಂಕಷ್ಟಗಳು ದೂರ ಆಗುತ್ತವೆ ಅನ್ನೋದನ್ನು ಕೂಡ ಕೇಳಿರ್ತೀವಿ. ದೇವಾನುದೇವತೆಗಳನ್ನು ಹಾಗೂ ಸಾಮಾನ್ಯ ಜನರನ್ನ ರಕ್ಷಿಸೋದಕ್ಕೆ ಮಹಾವಿಷ್ಣು ಪಡೆದಂತಹ ಅಥವಾ ಅವತಾರಗಳಲ್ಲಿ ಎತ್ತಿದಂತಹ ಅವತಾರಗಳಲ್ಲಿ ಬಹಳ ಎಲ್ಲವೂ ಈ ದಶಾವತಾರಗಳಲ್ಲಿ ಎಲ್ಲವೂ ಪ್ರಮುಖವಾಗಿವೆ. ಆದರೆ ಮತ್ಸ್ಯಾವತಾರ ಯಾಕೋ ಅಷ್ಟು ನಾವು ಇನ್ನೂ ಹೆಚ್ಚು ತಿಳ್ಕೊಳ್ಳುವಂತಹ ವಿಚಾರಗಳು ಈ ಒಂದು ಅವತಾರದಲ್ಲಿ ಕೂಡ ಬಹಳಷ್ಟು ನಡೆಯಿತು. ಇದೇ ಅವತಾರದಲ್ಲಿ ಹಯಗ್ರೀವಾಸುರನ ವಧೆ ಕೂಡ ಆಗತ್ತೆ. ಇನ್ನು ವಾಮನಾವತಾರ, ಮತ್ಸ್ಯಾವತಾರ, ನರಸಿಂಹಾವತಾರ, ಕೂರ್ಮಾವತಾರ ಇದೆಲ್ಲ ಗೊತ್ತೇ ಇದೆ. ದೇವಲೋಕದ ಒಳಿತಿಗಾಗಿ, ಭಕ್ತರ ಒಳಿತಿಗಾಗಿ ಎತ್ತಿದಂತಹ ಅವತಾರಗಳು. ಹಯಗ್ರೀವ ಅಂತಂದರೆ ಅಸುರನ ಹೆಸರು ಆಗುತ್ತೆ, ಜೊತೆಗೆ ಮಹಾವಿಷ್ಣುವಿನ ಅವತಾರ ಕೂಡ ಆಗುತ್ತೆ. ಮಹಾವಿಷ್ಣು ಈ ರೂಪದಲ್ಲಿ ಕುದುರೆಯ ಒಂದು ಅಶ್ವ ಅನ್ನುವಂತಹ ಒಂದು ಅಂದರೆ ಕುದುರೆಯ ಮುಖವನ್ನು ಹೊಂದಿರ್ತಾನೆ. ಹಯಗ್ರೀವ ಅನ್ನುವಂತಹ ಅಸುರನನ್ನು ಮರ್ದಿಸುವ ಸಲುವಾಗಿ ವಿಷ್ಣು ಈ ಅವತಾರವನ್ನು ಎತ್ತಿರ್ತಾನೆ. ಇದ್ರ ಬಗ್ಗೆ ಒಂದಷ್ಟು ಹಾಡು ಮಾಹಿತಿ ಜೊತೆಗೆ ಹಾಡುಗಳು, ಭಕ್ತಿಗೀತೆಗಳು ಕೂಡ ನಿಮಗಾಗಿ ಪ್ರಸಾರವಾಗುತ್ತೆ. ಕೇಳ್ತಾ ಇರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡದಲ್ಲಿ ನಾದೋಪಾಸನೆ.

ದೇವೋತ್ತಮ ಪರಮ ಪುರುಷ ಸಾಧುಗಳ ಭಕ್ತರ ರಕ್ಷಣೆಗಾಗಿ, ದುಷ್ಟರ ಶಿಕ್ಷೆಗಾಗಿ, ವಿನಾಶಕ್ಕಾಗಿ ಆರ್ಭವಿಸುತ್ತಾನೆ. ಗೋವುಗಳು, ದೇವತೆಗಳು, ಭಕ್ತರು ಇವರೆಲ್ಲರ ರಕ್ಷಣೆಗಾಗಿ ವಿವಿಧ ಅವತಾರಗಳನ್ನು ರೂಪಗಳನ್ನು ಸ್ವೀಕರಿಸ್ತಾನೆ. ಕೆಲವು ಬಾರಿ ನರಸಿಂಹನಾಗ್ತಾನೆ, ಕೆಲವು ಬಾರಿ ವಾಮನ, ಕೆಲವು ಬಾರಿ ರಾಮನಾಗ್ತಾನೆ. ಹೀಗೆ ಮತ್ಸ್ಯ ಕೂಡ ಆಗಿದ್ದ ನಮ್ಮ ಮಹಾವಿಷ್ಣು. ಭೌತಿಕ ಪ್ರಕೃತಿ ಗುಣದ ವಾತಾವರಣದಲ್ಲಿ ಅವತರಿಸಿದರೂ ಕೂಡ ಅದರಿಂದ ಅಬಾಧಿತನಾಗಿ ಉಳಿತಾನೆ.

ಇದು ಅವನ ಪರಮ ನಿಯಾಮಕ ಶಕ್ತಿಯ ಪ್ರತೀಕ. ಮಾಯೆ ಆತನನ್ನ ಸ್ಪರ್ಶಿಸಲಾರಳು. ಹಿಂದಿನ ಪ್ರಳಯದ ಕೊನೆಯ ಭಾಗದಲ್ಲಿ ಬ್ರಹ್ಮನಿಂದ ವೈದಿಕ ಜ್ಞಾನವನ್ನು ಅಪಹರಿಸಿದ ಹಯಗ್ರೀವನೆಂಬ ರಾಕ್ಷಸ ದೇವೋತ್ತಮ ಪರಮ ಪುರುಷ ಇದಕ್ಕಾಗಿ ಒಂದು ಅವತಾರವನ್ನು ಎತ್ತಬೇಕಾಯಿತು. ಬ್ರಹ್ಮ ನಿದ್ರೆಯಿಂದ ಎಚ್ಚೆತ್ತಾಗ ಆತನಿಗೆ ಎಲ್ಲ ವೈದಿಕ ಸಾಹಿತ್ಯಗಳನ್ನು ಒಪ್ಪಿಸ್ತಾನೆ ಮತ್ಸ್ಯಾವತಾರಿ ಮಹಾವಿಷ್ಣು. ಹೀಗೆ ಮತ್ಸ್ಯಾವತಾರವನ್ನು ತಾಳಿ ವೇದಗಳನ್ನು ರಕ್ಷಿಸ್ತಾನೆ. ಹೀಗೆ ಒಂದು ಮನ್ವಂತರದಲ್ಲಿ ನಡೆದಂತಹ ಕಥೆ ಇದು. ಸತ್ಯವ್ರತ ಅನ್ನುವಂತಹ ಮಹಾಪುಣ್ಯ ಪುರುಷನಾದ ರಾಜನಿದ್ದ, ಮಹಾವಿಷ್ಣುವಿನ ಪರಮ ಭಕ್ತ ಕೂಡ. ಆತನನ್ನು ರಕ್ಷಿಸೋದಕ್ಕೆ ಭಗವಂತ ಎರಡನೆಯ ಬಾರಿಗೆ ಮತ್ಸ್ಯಾವತಾರವನ್ನು ತಾಳ್ತಾನೆ. ಅದರ ಹಿನ್ನೆಲೆಯ ಒಂದು ಕಥೆ ಹೀಗಿದೆ. ಭಗವಂತನ ಅನುಗ್ರಹವನ್ನು ಸಂಪಾದಿಸುವುದಕ್ಕೆ ರಾಜ ಸತ್ಯವ್ರತ ಒಮ್ಮೆ ಕೇವಲ ಜಲಾಹಾರದ ವ್ರತವನ್ನು ಆಚರಿಸ್ತಾನೆ. ಒಂದು ದಿನ ಕೃತಮಾಲಾ ನದಿಯ ದಡದಲ್ಲಿ ವ್ರತವನ್ನು ಆಚರಿಸ್ತಾ ಇರಬೇಕಾದ್ರೆ ಜಲಾಂಜಲಿಯನ್ನು ಅರ್ಪಿಸುವ ಸಂದರ್ಭದಲ್ಲಿ ಒಂದು ಸಣ್ಣ ಮೀನು ತನ್ನ ಕೈಯಲ್ಲಿ ನೋಡ್ತಾನೆ. ಆ ಮೀನು ರಾಜನಿಗೆ, ತನ್ನನ್ನು ಸುರಕ್ಷಿತವಾದ ಸ್ಥಳದಲ್ಲಿ ಇಡು, ಇಲ್ಲಾಂದರೆ ದೊಡ್ಡ ಮೀನುಗಳು ನನ್ನನ್ನು ತಿನ್ಬಿಡುತ್ತೆ ಅಂತ ರಕ್ಷಿಸಬೇಕು ಅಂತ ಹೇಳಿ ಕೋರಿಕೆಯನ್ನು ಮುಂದಿಡುತ್ತೆ. ಆ ಮೀನಿಗೆ ಆಶ್ರಯ ಕೊಡೋದಕ್ಕೆ ಆ ರಾಜ ಒಂದು ಪಾತ್ರೆಯಲ್ಲಿ ಅದನ್ನು ಇರಿಸ್ತಾನೆ. ಅಂದರೆ ಎಷ್ಟೇ ಸಲ ನೀರಿಗೆ ಹಾಕಿದರೂ ಪುನಃ ಕೈಯೊಳಗೆ ಬಂದು ಕೂಡ್ತಾ ಇದ್ದಂತಹ ಮೀನನ್ನು ನೋಡಿ ಆಶ್ಚರ್ಯವಾಗುತ್ತೆ ರಾಜನಿಗೆ. ಆ ಮೀನು ಮಾತನಾಡೋದಕ್ಕೆ ಶುರು ಮಾಡುತ್ತೆ. ರಾಜ, ಇಲ್ಲಿ ನಾನು ಸುರಕ್ಷಿತವಲ್ಲ, ನಿನ್ನ ಜೊತೆಗೆ ಕರೆದೊಯ್ದು ನನ್ನನ್ನು ಸುರಕ್ಷಿತವಾದ ಸ್ಥಳದಲ್ಲಿ ಇಡು ಅಂತ ಹೇಳಿದಾಗ ಪರಮ ಪುರುಷನಾದಂತಹ ಸತ್ಯವ್ರತ ಅದನ್ನು ತೆಗೆದುಕೊಂಡು ಹೋಗಿ ತನ್ನ ಮನೆಯಲ್ಲಿ ಸುರಕ್ಷಿತವಾದ ಒಂದು ಪಾತ್ರೆಯಲ್ಲಿ ಹಾಕಿ ಇಡ್ತಾನೆ ನೀರಿನೊಳಗೆ. ಇನ್ನು ಮತ್ಸ್ಯ ತನ್ನ ಶಕ್ತಿಯನ್ನು ರಾಜನಿಗೆ ತೋರಿಸೋದಕ್ಕೆ ತನ್ನ ದೇಹವನ್ನು ಹಿಗ್ಗಿಸುತ್ತೆ. ಆ ಪಾತ್ರೆ ಚಿಕ್ಕದಾಗುತ್ತೆ, ಏನು ಮಾಡೋದು ಅಂಥೇಳಿ ಆ ರಾಜ ಅದನ್ನು ಒಂದು ಬಾವಿಯಲ್ಲಿ ಹಾಕ್ತಾನೆ. ಆ ಬಾವಿ ಕೂಡ ಚಿಕ್ಕದಾಗುತ್ತೆ, ಆಶ್ಚರ್ಯವಾಗುತ್ತೆ ರಾಜನಿಗೆ. ಆದರೂ ಕೂಡ ಇದನ್ನು ತೆಗೆದುಕೊಂಡು ಹೋಗಿ ಒಂದು ಕೆರೆಯಲ್ಲಿ ಹಾಕ್ತಾನೆ. ಆ ಕೆರೆಯಿಂದ ಕೂಡ ದೊಡ್ಡದಾಗಿ ಬೆಳೆಯೋದಕ್ಕೆ ಶುರುವಾಗುತ್ತೆ. ಕೆರೆಯ ನೀರು ಕೂಡ ಸಾಕಾಗೋದಿಲ್ಲ ಮೀನಿಗೆ. ಮತ್ತೆ ರಾಜ ಚಿಂತಾಕ್ರಾಂತನಾಗಿ ಏನಾದರೂ ಮಾಡಿ ಮೀನನ್ನು ಸುರಕ್ಷಿತವಾಗಿಡಲೇಬೇಕು ಅಂತ ಹೇಳಿ ಕೆರೆಯಿಂದ ತೆಗೆದು ಸರೋವರಕ್ಕೆ ಹಾಕ್ತಾನೆ. ಆ ಸರೋವರ ಕೂಡ ಚಿಕ್ಕದಾಗುತ್ತೆ, ಸಮುದ್ರದಲ್ಲಿ ಇರ್ತಾನೆ, ಅದೂ ಕೂಡ ಸಾಲದಾಗುತ್ತೆ. ಆಗ ರಾಜನಿಗೆ ಇದು ಒಂದು ಲೀಲೆ, ದೇವನ ಲೀಲೆ ಅಂಥೇಳಿ ಅರಿವಾಗುತ್ತೆ.

ತನ್ನ ಕೈ ಹಿಡಿಯಷ್ಟು ಇದ್ದಂತಹ ಮೀನು ಈಗ ನೋಡಿದರೆ ಅದಕ್ಕೆ ಬಾವಿ, ಕೆರೆ, ಸರೋವರ, ಸಮುದ್ರ ಏನೂ ಸಾಕಾಗೋದಿಲ್ಲ. ಕೃತಮಾಲ ನದಿ ನಂತರ ಸಮುದ್ರಕ್ಕೆ ಬಿಟ್ಟಾಗ ಕೂಡ ಆ ಮೀನಿಗೆ ಅದು ಕೂಡ ಸಾಕಾಗೋದಿಲ್ಲ. ಆಗ ರಾಜನಿಗೆ ಅರಿವಾಗುತ್ತೆ ಇದು ಭಗವಂತನ ಲೀಲೆ ಅಂತ ಹೇಳಿ. ಆಗ ರಾಜನೆದುರು ಬಂದಂತಹ ಆ ಹೊಳೆಯುವ ಚಿನ್ನದ ಮೆರುಗಿನ ಬೆನ್ನ ಮೇಲೆ ಕೊಂಬಿರುವಂತಹ ಮೀನು ರಾಜನನ್ನು ಉದ್ದೇಶಿಸಿ, ರಾಜನೇ, ನಾನೇ ಈ ಮತ್ಸ್ಯಾವತಾರನಾಗಿ ಅವತರಿಸಿದ್ದೇನೆ. ಇಂದಿನಿಂದ ಸರಿಯಾಗಿ 7ನೇ ದಿನಕ್ಕೆ ಪ್ರಳಯ ಕಾಲದಂತೆ ಭೀಕರವಾದ ಮಳೆ ಬಂದು ಜಗತ್ತನ್ನು ಮುಳುಗಿಸಲಿದೆ. ನೀನು ದೊಡ್ಡದೊಂದು ಹಡಗನ್ನು ಕಟ್ಟಿ ಅದರೊಳಗೆ ನಿನ್ನ ಪ್ರಜೆಗಳನ್ನು, ಎಲ್ಲ ಪ್ರಭೇದಗಳ ಪಶು ಪಕ್ಷಿಗಳನ್ನು, ಸಸ್ಯಗಳನ್ನು, ಬೀಜಗಳನ್ನು ತುಂಬಿ ಸಿದ್ಧನಾಗಿರು. ಆಗ ಆ ಜಲದಲ್ಲಿ ನಾನು ಕಾಣಿಸಿಕೊಳ್ತೇನೆ. ನನ್ನ ಕೊಂಬಿಗೆ ವಾಸುಕಿಯನ್ನು ಕಟ್ಟು. ಆ ಮಹಾಮಳೆಯಿಂದ ತುಂಬಿದ ಸಾಗರದ ಪ್ರವಾಹದಿಂದ ನಿನ್ನ ಹಡಗನ್ನು ನಾನು ಸುರಕ್ಷಿತವಾಗಿ ದಡ ತಲುಪಿಸ್ತೇನೆ ಅಂತ ಹೇಳಿ ಅಂತರ್ಧಾನವಾಗುತ್ತೆ. ಈ ಹಿಂದೆ ಹೇಳಿದಂತೆ ಮಳೆ ಪ್ರಳಯ ಕಾಲದಂತೆ ಸುರಿದು ಇಳೆ ತುಂಬಿತು. ಅಭಯವಿತ್ತಂತೆ ಬಂದಂತಹ ಮೀನಿನ ಕೊಂಬಿಗೆ ವಾಸುಕಿಯನ್ನು ಕಟ್ಟಿದ ರಾಜ. ಪ್ರಕ್ಷುಬ್ಧ ಸಾಗರದಲ್ಲಿ ಹಡಗನ್ನು ತೇಲಿಸ್ಕೊಂಡು ಸುತ್ತಾಡ್ತು ಆ ಮೀನು. ಆ ಸಮಯದಲ್ಲಿ ಮನುವಿಗೆ ವೇದಗಳನ್ನು ಬೋಧನೆ ಕೂಡ ಮಾಡಿತು. ಕೊನೆಗೆ ಮನುವಿನ ಹಡಗನ್ನು ಹಿಮವತ್ ಪ್ರಾಂತ್ಯದಲ್ಲಿ ಸುರಕ್ಷಿತವಾಗಿ ತಲುಪಿಸಿ ಮಾಯವಾಯಿತು. ಮತ್ಸ್ಯರೂಪಿ ಭಗವಂತನ ವೈವಸ್ವತ ಮನುವಿಗೆ ಉಪದೇಶಿಸಿದ ಪುರಾಣವೇ ಮುಂದೆ ಮತ್ಸ್ಯ ಪುರಾಣ ಅಂತ ಪ್ರಸಿದ್ಧವಾಯಿತು. ವೇದವ್ಯಾಸರು ತಮ್ಮ ಅಷ್ಟಾದಶ ಪುರಾಣಗಳಲ್ಲಿ ಈ ಮತ್ಸ್ಯ ಪುರಾಣವನ್ನು ರಚಿಸಿದರು.

ಇನ್ನು ರಾಜ ಸತ್ಯವ್ರತ ಅಂದರೆ ಚಾಕ್ಷುಷ ಮನ್ವಂತರದಲ್ಲಿ ಇದ್ದಂತಹ ರಾಜ ಸತ್ಯವ್ರತ ತನ್ನ ಸತ್ಕರ್ಮಗಳಿಂದಾಗಿ ತನ್ನ ಮುಂದಿನ ಜನ್ಮದಲ್ಲಿ ವೈವಸ್ವತ ಮನುವಾಗಿ ಹುಟ್ಟುತ್ತಾನೆ. ಸೂರ್ಯದೇವ ಭಗವದ್ಗೀತೆಯ ಜ್ಞಾನವನ್ನು ತನ್ನ ಮಗನಾದ ಮನುವಿಗೆ ಬೋಧಿಸ್ತಾನೆ. ವಿವಸ್ವಾನನ ಮಗನಾದ್ದರಿಂದ ಈ ಮನು ವೈವಸ್ವತ ಮನು ಅಂತ ಹೆಸರಾಗ್ತಾನೆ. ದೇವೋತ್ತಮ ಮಹಾವಿಷ್ಣು ಅಸೀಮಿತ ಶಕ್ತಿಯನ್ನು ಹೊಂದಿರ್ತಾನೆ, ಆದರೂ ಕೂಡ ಮತ್ಸ್ಯದ ರೂಪದ ಲೀಲೆಯಲ್ಲಿ ರಾಜನಿಂದ ರಕ್ಷಣೆಯನ್ನು ಕೇಳ್ತಾನೆ. ಇದು ಭಗವಂತನ ಪೂರ್ವ ವಿಧಾನ. ರಾಜ ಸತ್ಯವ್ರತನಿಗೂ ಕೂಡ ಮತ್ಸ್ಯ ದೇವೋತ್ತಮ ಅಂತ ತಿಳಿಯದು, ಆದರೂ ಕರುಣಾಮಯಿಯಾದ ಆತ ಮೀನಿಗೆ ರಕ್ಷಣೆ ನೀಡೋದಕ್ಕೆ ಮುಂದಾಗ್ತಾನೆ. ಇದು ಭಗವಂತನಿಗೆ ಸೇವೆ ಸಲ್ಲಿಸುವಂತಹ ಅತ್ಯುತ್ತಮ ಉದಾಹರಣೆ. ಯಾರು ತನ್ನನ್ನು ಬೃಹದಾಕಾರವಾಗಿ ಮತ್ಸ್ಯನಾಗಿ ಅಭಿವ್ಯಕ್ತಿಸಿಕೊಂಡನೋ, ಯಾರು ನಿದ್ರೆಯಿಂದ ಎಚ್ಚೆತ್ತ ಬ್ರಹ್ಮನಿಗೆ ವೈದಿಕ ಸಾಹಿತ್ಯವನ್ನು ಪುನಃ ನೀಡ್ತಾನೋ, ಯಾರು ರಾಜ ಸತ್ಯವ್ರತ ಮತ್ತು ಸಾಧು ಸತ್ಪುರುಷರಿಗೆ ವೈದಿಕ ಸಾಹಿತ್ಯದ ಸಾರವನ್ನು ವಿವರಿಸಿದನೋ, ಅಂತಹ ದೇವೋತ್ತಮ ಪರಮ ಪುರುಷ ಮತ್ಸ್ಯಾವತಾರಿ ಅಂತ ಗ್ರಂಥಗಳಿಂದ ನಮಗೆ ತಿಳಿದು ಬರುತ್ತೆ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ ಮುಕ್ತ ವ್ಯಾಪಾರ ಒಪ್ಪಂದ ಈ ವರ್ಷದ ಅಕ್ಟೋಬರ್ 20ರಿಂದ ಜಾರಿಗೆ ಬರಲಿದೆ. ಈ ಒಪ್ಪಂದ ನ್ಯೂಜಿಲೆಂಡ್ಗೆ ರಫ್ತಾಗುವ ಭಾರತೀಯ ಸರಕುಗಳಿಗೆ ಶೇಕಡಾ 100ರಷ್ಟು ಸುಂಕ ಮುಕ್ತ ಪ್ರವೇಶ ಕಲ್ಪಿಸುತ್ತದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ. 3 ದಿನಗಳ ವಿಶೇಷ ಅಧಿವೇಶನವನ್ನು ಕನಿಷ್ಠ 1 ವಾರದವರೆಗೆ ವಿಸ್ತರಿಸಬೇಕು ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ರಾಜ್ಯ ಸರ್ಕಾರವನ್ನು ಆಗ್ರಹಿಸಿದ್ದಾರೆ. T-72 ಮತ್ತು T-90 ಯುದ್ದ ಟ್ಯಾಂಕ್ಗಳಿಗೆ ಸಹಾಯಕ ವಿದ್ಯುತ್ ಘಟಕಗಳನ್ನು ಖರೀದಿಸಲು ನವದೆಹಲಿಯಲ್ಲಿ ಆಕ್ಯುರೇಟ್ ಇಂಡಸ್ಟ್ರಿಯಲ್ ಕಂಟ್ರೋಲ್ಸ್ ಪ್ರೈವೇಟ್ ಲಿಮಿಟೆಡ್ನೊಂದಿಗೆ 586 ಕೋಟಿ ರೂಪಾಯಿ ಮೌಲ್ಯದ ಒಪ್ಪಂದಕ್ಕೆ ರಕ್ಷಣಾ ಸಚಿವಾಲಯ ಸಹಿ ಹಾಕಿದೆ. ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದ ಸರ್ಎಂವಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಇದೇ ತಿಂಗಳ 25ರಂದು 2026-27 ಸಾಲಿನ ಜಿಲ್ಲಾ ಮಟ್ಟದ ದಸರಾ ಕ್ರೀಡಾಕೂಟ ನಡೆಯಲಿದೆ. ನಾಳೆ ಜಿಲ್ಲೆಯ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ತಾಲೂಕು ಮಟ್ಟದ ಕ್ರೀಡಾಕೂಟಗಳನ್ನು ಆಯೋಜಿಸಲಾಗಿದ್ದು ಜಿಲ್ಲೆಯ ಆಸಕ್ತ ಕ್ರೀಡಾಪಟುಗಳು ಆನ್ಲೈನ್ ಮೂಲಕ ನೋಂದಣಿ ಮಾಡಿಕೊಂಡು ಭಾಗವಹಿಸಬಹುದು ಎಂದು ಜಿಲ್ಲಾ ಯುವಜನ ಸಬಲೀಕರಣ ಹಾಗೂ ಕ್ರೀಡಾ ಇಲಾಖೆ ಪ್ರಕಟಣೆ ತಿಳಿಸಿದೆ. ಹಾವೇರಿ ಜಿಲ್ಲೆಯಾದ್ಯಂತ ಜರುಗಿದ ವಿಶೇಷ ಲೋಕ್ ಅದಾಲತ್ನಲ್ಲಿ ಇತ್ಯರ್ಥಕ್ಕೆ ಗುರುತಿಸಲಾಗಿದ್ದ 4,721 ಪ್ರಕರಣಗಳ ಪೈಕಿ 3,561 ಪ್ರಕರಣಗಳನ್ನು ರಾಜಿ ಸಂಧಾನದ ಮೂಲಕ ಇತ್ಯರ್ಥಪಡಿಸಲಾಗಿದೆ ಎಂದು ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ಯಾಯಾಧೀಶ ಬಿರಾದರ ದೇವೀಂದ್ರಪ್ಪ ಎನ್ ಮಾಹಿತಿ ನೀಡಿದ್ದಾರೆ. ಬಂಗಾಳಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಉಂಟಾದ ಹಿನ್ನೆಲೆಯಲ್ಲಿ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಮುಂದಿನ 3 ದಿನಗಳ ಕಾಲ ಬಿರುಗಾಳಿ ಸಹಿತ ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಜಪಾನ್ನ ಐಚಿ ನಗೋಯಾದಲ್ಲಿ ನಡೆಯುತ್ತಿರುವ ಏಷ್ಯನ್ ಕ್ರೀಡಾಕೂಟದಲ್ಲಿ ಭಾರತ ಶೂಟಿಂಗ್ ವಿಭಾಗದಲ್ಲಿ 3 ಪದಕಗಳನ್ನು ಗೆದ್ದಿದೆ. ಪುರುಷರ 10 ಮೀಟರ್ ಏರ್ ರೈಫಲ್ ವೈಯಕ್ತಿಕ ವಿಭಾಗದಲ್ಲಿ ಹಿಮಾಂಶು ದಿಲ್ಲೋನ್ ಬೆಳ್ಳಿ ಹಾಗೂ ರುದ್ರಾಂಕ್ಷ್ ಪಾಟೀಲ್ ಕಂಚಿನ ಪದಕ ಗೆದ್ದಿದ್ದಾರೆ. ಇದೇ ಸ್ಪರ್ಧೆಯ ಪುರುಷರ ತಂಡ ವಿಭಾಗದಲ್ಲೂ ಭಾರತ ಬೆಳ್ಳಿ ಪದಕ ತನ್ನದಾಗಿಸಿಕೊಂಡಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:05 ಹಾಗೂ 7:35 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 8 ಗಂಟೆಗೆ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. 7:03
1: ಅರೇಂಜ್ಮೆಂಟ್ ಆಯ್ತು. ಯಾವ್ದ್ರದ್ದು? ಚಿನ್ನನ ಫೀಸ್ ನದ್ದು
2: ತೋರ್ಸು.
1: 20,000 ಲೋನ್ ತಕ್ಷಣ? ಯಾರ್ ಕೊಡ್ತಿದ್ದಾರೆ ಗೊತ್ತಾ? ಬಡ್ಡಿ ಎಷ್ಟು? ಲೋನ್ ನಿಯಂತ್ರಿತ ಸಂಸ್ಥೆಗಳಿಂದಲೇ ತಗೊಳ್ಳಿ, ಅಗತ್ಯವಿರುವಷ್ಟೇ ಸಾಲ ತಗೊಳ್ಳಿ. ಅದು ನೋಡ್ಕೊಂಡು ಅರೇಂಜ್ಮೆಂಟ್ ಆಯ್ತು. ಸಂಬಳ ಅಡ್ವಾನ್ಸ್ ಆಗಿ ಕಳಿಸ್ಬಿಟ್ಟೆ.
3: ಆರ್ಬಿಐ ಹೇಳುತ್ತೆ,
4: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
5: ಕರ್ನಾಟಕದ ಕಲೆ, ಸಂಸ್ಕೃತಿ, ಕರಕುಶಲ ಮತ್ತು ಗ್ರಾಮೀಣ ಸೊಗಡಿನ ಅದ್ಭುತ ಲೋಕಕ್ಕೆ ನಿಮ್ಮನ್ನು ಆಹ್ವಾನಿಸುತ್ತಿದೆ ನಮ್ಮ ಸರಸ್ ಮೇಳ 2026. ರಾಷ್ಟ್ರಮಟ್ಟದ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳ ಇದೇ ಸೆಪ್ಟೆಂಬರ್ 19-27 ಬೆಂಗಳೂರಿನ ಜಯಮಹಲ್ ಪ್ಯಾಲೇಸ್ನಲ್ಲಿ. ಜಿಐಯಿಂದ ಮಾನ್ಯತೆ ಪಡೆದ ಕರ್ನಾಟಕದ ಉತ್ಪನ್ನಗಳು, ಕೈಮಗ್ಗ ಹಾಗೂ ಸಾಂಪ್ರದಾಯಿಕ ಆಹಾರಗಳ ವೈಭವ ಹತ 150 ಮಳಿಗೆಗಳು ಇರಲಿವೆ. ಪ್ರಕಟಣೆ ಕರ್ನಾಟಕ ಸರ್ಕಾರ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಮತ್ತು ರಾಷ್ಟ್ರೀಯ ಜೀವನೋಪಾಯ ಅಭಿಯಾನ ನಮ್ಮ ಸರಸ್ ಮೇಳ 2026.
6: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ಪಶ್ಚಿಮ ಘಟ್ಟ ಸಂರಕ್ಷಣೆ, ರಾಜ್ಯ ಸರ್ಕಾರದಿಂದ ಸಮಗ್ರ ನೀಲನಕ್ಷೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಆಲಮಟ್ಟಿಯ ಶ್ರೀ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಸಂಗ್ರಹಗಾರ, ಕೃಷ್ಣಾ ಮೇಲ್ದಂಡೆ ಯೋಜನೆ, ಮುಳುಗಡೆ ಸಂತ್ರಸ್ತರ ಹಿತರಕ್ಷಣೆಗೆ ಸರ್ಕಾರ ಬದ್ಧ, ಸಚಿವ ಎನ್ ಚಲುವರಾಯಸ್ವಾಮಿ. ವ್ಯಾಪಾರ ವಹಿವಾಟು ಸುಗಮಗೊಳಿಸಿದ ಕೇಂದ್ರದ ಜಿಎಸ್ಟಿ ನೀತಿ ಹಾಗೂ ಡಿಜಿಟಲ್ ಪಾವತಿ ವ್ಯವಸ್ಥೆ. ಹಿರಿಯ ನಟ ಅನಂತನಾಗ್ ಅವರಿಗೆ ರಾಷ್ಟ್ರಪತಿಯವರಿಂದ ಇಂದು ದಾದಾ ಸಾಹೇಬ್ ಫಾಲ್ಕೆ ಪುರಸ್ಕಾರ ಪ್ರದಾನ. ಈಗ ವಾರ್ತೆಗಳ ವಿವರ. ಪಶ್ಚಿಮ ಘಟ್ಟಗಳ ಸಂರಕ್ಷಣೆಗೆ ಸಂಬಂಧಿಸಿದ ಡಾ ಕೆ ಕಸ್ತೂರಿ ರಂಗನ್ ವರದಿ ರಾಜ್ಯದ ಮಲೆನಾಡು ಹಾಗೂ ಕರಾವಳಿ ಜಿಲ್ಲೆಗಳ ಕೃಷಿಕರು, ತೋಟಿಗರು, ಬುಡಕಟ್ಟು ಸಮುದಾಯಗಳು ಹಾಗೂ ಸ್ಥಳೀಯ ನಿವಾಸಿಗಳಲ್ಲಿ ತೀವ್ರ ಆತಂಕ ಮೂಡಿಸಿದ್ದು, ರಾಜ್ಯ ಸರ್ಕಾರ ಪಶ್ಚಿಮ ಘಟ್ಟಗಳು ಅಲ್ಲಿನ ಜೀವ ವೈವಿಧ್ಯ ಹಾಗೂ ಸ್ಥಳೀಯ ವಾಸ್ತವಾಂಶ ಗೌರವಿಸುವ ನಿಟ್ಟಿನಲ್ಲಿ ಸಮಗ್ರ ನೀಲನಕ್ಷೆ ಪ್ರಸ್ತಾಪಿಸಲಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿಧಾನಸಭೆಗೆ ತಿಳಿಸಿದ್ದಾರೆ. ವಿಧಾನಮಂಡಲದ 3 ದಿನಗಳ ವಿಶೇಷ ಅಧಿವೇಶನ ನಿನ್ನೆ ಆರಂಭಗೊಂಡಿದ್ದು, ಕೇಂದ್ರ ಸರ್ಕಾರ ಪಶ್ಚಿಮ ಘಟ್ಟಗಳ ಸಂರಕ್ಷಣೆ ಕುರಿತಾಗಿ ಹೊರಡಿಸಿದ 7ನೇ ಕರಡು ಅಧಿಸೂಚನೆ, ರಾಜ್ಯದ ಬರಗಾಲದ ಬಗ್ಗೆ ಇಂದು ಮತ್ತು ನಾಳೆ ಸಹ ವಿಸ್ತೃತ ಚರ್ಚೆ ನಡೆಯಲಿದೆ. ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ ಮಾತನಾಡಿ, ಡಾ ಕೆ ಕಸ್ತೂರಿ ರಂಗನ್ ವರದಿ ಬಗ್ಗೆ ಒಟ್ಟಾಗಿ ಚರ್ಚಿಸಿ ಒಮ್ಮತದ ನಿರ್ಧಾರ ಕೈಗೊಂಡು ಕೇಂದ್ರ ಸರ್ಕಾರಕ್ಕೆ ರಾಜ್ಯದ ನಿಲುವನ್ನು ತಿಳಿಸೋಣ ಎಂದರು. ಡಾ ಕೆ ಕಸ್ತೂರಿ ರಂಗನ್ ವರದಿ ಸ್ಯಾಟಲೈಟ್ ಚಿತ್ರಗಳ ಆಧಾರದ ಮೇಲೆ ಸಿದ್ದಪಡಿಸಲಾಗಿದೆ, ಆದರೆ ಮಲೆನಾಡಿನ ವಾಸ್ತವ ಪರಿಸ್ಥಿತಿ ಹಾಗೂ ಸ್ಥಳೀಯ ಜನರ ಬದುಕನ್ನು ಸಮಗ್ರವಾಗಿ ಅರಿಯಲು ಭೌತಿಕ ಸಮೀಕ್ಷೆ ಅಗತ್ಯ ಎಂದು ಉಪಮುಖ್ಯಮಂತ್ರಿ ಹಾಗೂ ಕಂದಾಯ ಖಾತೆ ಸಚಿವ ಡಾ ಜಿ ಪರಮೇಶ್ವರ್ ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಖ್ಯಾತ ವಿಜ್ಞಾನಿ ಡಾ ಕೆ ಕಸ್ತೂರಿ ರಂಗನ್ ವರದಿಯಲ್ಲಿ ರಾಜ್ಯದ ಪಶ್ಚಿಮ ಘಟ್ಟ ವ್ಯಾಪ್ತಿಯ ಅಂದಾಜು 20,668 ಚದರ ಕಿಲೋಮೀಟರ್ ಭೂಭಾಗವನ್ನು ಪರಿಸರ ಸೂಕ್ಷ್ಮ ಪ್ರದೇಶದ ವ್ಯಾಪ್ತಿಗೆ ಸೇರಿಸಲು ಪ್ರಸ್ತಾಪಿಸಲಾಗಿದೆ ಎಂದು ಅರಣ್ಯ ಖಾತೆ ಸಚಿವ ರಾಮಲಿಂಗಾರೆಡ್ಡಿ ವಿಧಾನಸಭೆ ಕಲಾಪದಲ್ಲಿ ತಿಳಿಸಿದ್ದಾರೆ. ರಾಜ್ಯದ 10 ಜಿಲ್ಲೆಗಳ 1,449 ಗ್ರಾಮಗಳು ಈ ನಿರ್ಧಾರದಿಂದ ಬಾಧಿತವಾಗಲಿವೆ. ಅಕ್ರಮ ಗಣಿಗಾರಿಕೆ, ಅಕ್ರಮ ಮರಳು ಗಣಿಗಾರಿಕೆ, ಮಿತಿಮೀರಿದ ಗುಡ್ಡ ಕಡಿತ, ಒತ್ತುವರಿ ಬಗ್ಗೆ ಗಂಭೀರ ಕ್ರಮದ ಅವಶ್ಯಕತೆ ಇದೆ ಎಂದರು. ವಿಜಯಪುರ ಹಾಗೂ ಬಾಗಲಕೋಟೆ ಜಿಲ್ಲೆಗಳ ಗಡಿ ಹಂಚಿಕೊಂಡಿರುವ ಬಾಗಲಕೋಟೆ ಜಿಲ್ಲೆ ಆಲಮಟ್ಟಿಯ ಕೃಷ್ಣಾ ನದಿ ಮೇಲ್ದಂಡೆ ಯೋಜನೆಯ ಶ್ರೀ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಸಂಗ್ರಹಗಾರದ ಮಟ್ಟವನ್ನು 524.256 ಮೀಟರ್ಗೆ ಏರಿಸಿ ರಾಜ್ಯದ ಪಾಲಿನ 100 TMC ಅಡಿ ನೀರನ್ನು ಸಮರ್ಪಕವಾಗಿ ಬಳಸಿಕೊಳ್ಳುವ ಐತಿಹಾಸಿಕ ಯೋಜನೆಯಡಿ ಮುಳುಗಡೆ ಸಂತ್ರಸ್ತರ ಹಿತರಕ್ಷಣೆಗೆ ಸರ್ಕಾರ ಬದ್ದವಾಗಿದೆ ಎಂದು ಜಲಸಂಪನ್ಮೂಲ ಖಾತೆ ಸಚಿವ ಎನ್ ಚಲುವರಾಯಸ್ವಾಮಿ ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನ ವಿಧಾನಸೌಧದಲ್ಲಿ ವಿಶೇಷ ಸಭೆ ನಡೆಸಿದ ಅವರು, ಕೃಷ್ಣಾ ಮೇಲ್ದಂಡೆ ಯೋಜನೆ ಹಂತ 1 ಹಾಗೂ 2 ಅಡಿ ಬಾಕಿ ಉಳಿದಿರುವ ಅರ್ಹ ಫಲಾನುಭವಿಗಳಿಗೆ ಆದ್ಯತೆಯ ಮೇರೆಗೆ ತಕ್ಷಣ ಪರಿಹಾರ ವಿತರಿಸಬೇಕು ಹಾಗೂ ಹಂತ 3 ವ್ಯಾಪ್ತಿಯಲ್ಲಿ ಸರ್ಕಾರದ ನಿಯಮಾವಳಿಗಳ ಅನ್ವಯ ನಿಖರವಾದ ಅನುಪಾತದ ಆಧಾರದಲ್ಲಿ 184 ಗ್ರಾಮಗಳ ಭೂಸ್ವಾಧೀನ ಪ್ರಕ್ರಿಯೆ ಆರಂಭಿಸುವಂತೆ ಅಧಿಕಾರಿಗಳಿಗೆ ಅವರು ಸೂಚಿಸಿದರು. ಸೇವಾ ಸಂಕಲ್ಪ ಅಭಿಯಾನ ಮಾಸಿಕ ಜನಜಾಗೃತಿ ಆಂದೋಲನದ ಹಿನ್ನೆಲೆ ಆಕಾಶವಾಣಿ ಪ್ರಸ್ತುತಪಡಿಸುತ್ತಿರುವ ಸರಣಿಯಲ್ಲಿ ಇಂದು ವ್ಯಾಪಾರ ವಹಿವಾಟು ಸುಗಮಗೊಳಿಸುವ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಬಗ್ಗೆ ಒಂದು ವರದಿ. 2014 ಕೇಂದ್ರ ಸರ್ಕಾರ ವ್ಯಾಪಾರಿಗಳಿಗೆ ತಮ್ಮ ವಹಿವಾಟು ಸುಗಮಗೊಳಿಸಲು ಸರಳವಾದ ಹೊಸ ನೋಂದಾವಣಿ, ಜನವಿಶ್ವಾಸ ಕಾನೂನು, ಸಣ್ಣಪುಟ್ಟ ಲೋಪಗಳನ್ನು ಅಪರಾಧ ಮುಕ್ತಗೊಳಿಸಿತು. ಕಂಪನಿ ಕಾನೂನು ಸರಳಗೊಂಡಿತು. 2020 ವೇಳೆಗೆ ಭಾರತ ವ್ಯಾಪಾರ ವಹಿವಾಟು ಸುಗಮಗೊಳಿಸುವ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಪರಿಸರ ವ್ಯವಸ್ಥೆಯಲ್ಲಿ ವಿಶ್ವದಲ್ಲೇ 144ರಿಂದ 63ನೇ ಸ್ಥಾನಕ್ಕೆ ಏರಿತು. ಸರಕು ಮತ್ತು ಸೇವಾ ತೆರಿಗೆ ಮೂಲಕ ರಾಜ್ಯಗಳ 3 ಹಂತದ ಗಡಿ ತೆರಿಗೆ ಪಾವತಿ ರದ್ದುಗೊಳಿಸಿ ಏಕರೂಪದ ಪಾವತಿ ವ್ಯವಸ್ಥೆ ಜಾರಿಗೊಳಿಸಿತು. ಗ್ರಾಹಕ ಉತ್ಪನ್ನಗಳ ಸಾಗಣೆಯನ್ನು ಸಕ್ಷಮಗೊಳಿಸಿತು. ಗಡಿಗಳನ್ನು ಇಲ್ಲವಾಗಿಸಿತು. ಹೊಸ ಎಕ್ಸ್ಪ್ರೆಸ್ ವೇಗಳು, ಉತ್ತಮ ಹೆದ್ದಾರಿ ರಸ್ತೆಗಳು, ಅತಿ ಕಡಿಮೆ ಅವಧಿಯಲ್ಲಿ ಗಮ್ಯ ತಲುಪುವಂತೆ ಡಿಜಿಟಲ್ ಪಾವತಿ ವಹಿವಾಟು, ಸುಂಕದ ಕಟ್ಟೆಗಳಲ್ಲಿ ಕಾಗದ ಪತ್ರಗಳ ಬಳಕೆಯನ್ನು ಶೂನ್ಯಕ್ಕಿಳಿಸುವಷ್ಟು ಸುಗಮಗೊಂಡಿತು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಸರಕು ಮತ್ತು ಸೇವಾ ತೆರಿಗೆ, ಕಂಪನಿ ನೋಂದಣಿ ಪ್ರಕ್ರಿಯೆ ಸರಳೀಕರಣ, ದೇಶಾದ್ಯಂತ ವ್ಯಾಪಾರದ ಕಠಿಣ ನಿಯಮ ನಿರ್ಬಂಧಗಳನ್ನು ತೆಗೆದುಹಾಕಿ ಏಕರೂಪದ ಏಕಗವಾಕ್ಷಿ ವ್ಯವಸ್ಥೆ ಜಾರಿಗೊಳಿಸಿ ಸುಲಭವಾಗಿಸಿದೆ ಎಂದು ಹಿರಿಯ ಲೆಕ್ಕ ಪರಿಶೋಧಕ ಬೆಂಗಳೂರಿನ ಶ್ರೀಕಾಂತ್ ದೈತೋಟ ಅಭಿಪ್ರಾಯಪಟ್ಟಿದ್ದಾರೆ.
4: ಜಿಎಸ್ಟಿ ಬಂದ ನಂತರ ದೇಶದಾದ್ಯಂತ ಪರೋಕ್ಷ ತೆರಿಗೆಗಳ ಬದಲಿಗೆ ಒಂದೇ ವ್ಯವಸ್ಥೆಯಡಿ ತೆರಿಗೆ ಪಾವತಿಸುವಂತಹ ಅವಕಾಶ ಆಗಿದೆ. ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ಸರಕು ಸಾಗಿಸುವಾಗ ಎದುರಾಗುತ್ತಿದ್ದಂತಹ ಹಲವಾರು ತೆರಿಗೆ ಮತ್ತು ದಾಖಲೆ ಪ್ರಕ್ರಿಯೆಗಳು ಸರಳವಾಗಿವೆ. ಸಣ್ಣ ವ್ಯಾಪಾರಿಗಳಿಗೂ ಕೂಡ ಆನ್ಲೈನ್ ಮೂಲಕ ನೋಂದಣಿ, ರಿಟರ್ನ್ ಸಲ್ಲಿಕೆ ಮತ್ತು ತೆರಿಗೆ ಪಾವತಿಸುವಂತಹ ವ್ಯವಸ್ಥೆ ಜಾರಿಗೆ ಬಂದಿದೆ. ಕಂಪನಿ ನೋಂದಣಿ ಪ್ರಕ್ರಿಯೆ ಕೂಡ ಬಹಳಷ್ಟು ಡಿಜಿಟಲೀಕರಣಗೊಂಡಿದೆ. ಈಗ ಬಹುತೇಕ ಪ್ರಕ್ರಿಯೆಗಳು ಕೂಡ ಆನ್ಲೈನ್ನಲ್ಲೇ ಪೂರ್ಣಗೊಳಿಸಬಹುದಾದಂತಹ ವ್ಯವಸ್ಥೆ ಬಂದಿದೆ. ಇದರಿಂದ ಜನರ ಸಮಯ ಹಾಗೂ ಶ್ರಮ, ಕಾಗದ ಪತ್ರಗಳ ವರ್ಗಾವರ್ಗಿ ತುಂಬಾ ಕಡಿಮೆಯಾಗಿದೆ. ಒಬ್ಬ ಸಾಮಾನ್ಯ ವ್ಯಕ್ತಿ ತನ್ನ ಉದ್ಯಮವನ್ನು ಆರಂಭಿಸಬೇಕು ಅಂತಂದ್ರೂ ಕೂಡ ಪ್ರಕ್ರಿಯೆ ಬಹಳ ಸರಳಗೊಂಡಿದೆ. ತೆರಿಗೆ ಪಾವತಿ ಹೇಗೆ ಮಾಡಬೇಕು, ಯಾವ ದಾಖಲೆಗಳನ್ನು ಕೊಡಬೇಕು, ಮಾಹಿತಿ ಆನ್ಲೈನ್ನಲ್ಲೇ ಸುಗಮ ಸಾಧ್ಯವಾಗಿದೆ.
0: ಕನ್ನಡ ಚಿತ್ರರಂಗದ ಹಿರಿಯ ನಟ ಅನಂತನಾಗ್ ಅವರಿಗೆ ಪ್ರತಿಷ್ಠಿತ ದಾದಾ ಸಾಹೇಬ್ ಫಾಲ್ಕೆ ಪುರಸ್ಕಾರವನ್ನು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಗುಜರಾತಿನ ಕೇವಡಿಯಾದ ಏಕತಾ ನಗರದಲ್ಲಿ ಇಂದು ನಡೆಯಲಿರುವ ವರ್ಣರಂಜಿತ 72ನೇ ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಪ್ರದಾನಿಸಿ ಗೌರವಿಸಲಿದ್ದಾರೆ. ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಸ್ವರ್ಣ ಕಮಲ ಹಾಗೂ 10 ಲಕ್ಷ ರೂಪಾಯಿ ನಗದು ಬಹುಮಾನ ಒಳಗೊಂಡಿದೆ. ಚಿತ್ರರಂಗದ ವಿವಿಧ ಸಾಧಕರಿಗೆ ಇಂದು ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿಗಳನ್ನು ರಾಷ್ಟ್ರಪತಿ ಪ್ರದಾನಿಸಿ ಗೌರವಿಸಲಿದ್ದಾರೆ. ಹಿರಿಯ ಸಾಹಿತಿ ದಿವಂಗತ ಎಎನ್ ಮೂರ್ತಿರಾವ್ ಅವರ ಕಿರಿಯ ಪುತ್ರ ಕೃಷಿ ಮತ್ತು ಆಹಾರ ವಿಜ್ಞಾನಿ ಎಎನ್ ನಾಗರಾಜ್ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿಯ ಭೀಮನಕಟ್ಟೆ ಗ್ರಾಮದಲ್ಲಿ ನಿನ್ನೆ ನಿಧನರಾದರು. ಅವರಿಗೆ 98 ವರ್ಷ ವಯಸ್ಸಾಗಿತ್ತು. ಅಮೆರಿಕದಲ್ಲಿ ಕೃಷಿ ಪದವಿ ಪಡೆದಿದ್ದ ಅವರು ಆಹಾರ ಮತ್ತು ಆರೋಗ್ಯದ ಬಗ್ಗೆ ಬರೆದ ಪುಸ್ತಕಗಳನ್ನು ಹಂಪಿ ಕನ್ನಡ ವಿಶ್ವವಿದ್ಯಾಲಯ ಪ್ರಕಟಿಸಿದೆ. ಸ್ವಚ್ಛ ಭಾರತ್ ಮಿಷನ್ ಗ್ರಾಮೀಣ್ ಯೋಜನೆಯಡಿ ರಾಯಚೂರು ಜಿಲ್ಲೆಯಲ್ಲಿ ಕೆಲ ಅರ್ಹ ಕುಟುಂಬಗಳಿಗೆ ವೈಯಕ್ತಿಕ ಗೃಹ ಶೌಚಾಲಯಗಳು ದೊರಕಿಲ್ಲ. ಸಮೀಕ್ಷೆ ಕೈಗೊಂಡು ಮುಂಬರುವ 15 ದಿನಗಳ ಒಳಗಾಗಿ ವರದಿ ಸಲ್ಲಿಸುವಂತೆ ಜಿಲ್ಲಾ ಪಂಚಾಯಿತಿ ಸಿಇಒ ಈಶ್ವರ್ ಕಾಂದು ಗ್ರಾಮೀಣಾಭಿವೃದ್ಧಿ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ನಿರ್ಮಲ ರಾಯಚೂರು ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರತಿಯೊಂದು ಮನೆಗೆ ಸಂಬಂಧಿಸಿದ ಶೌಚಾಲಯ ಬಳಕೆ ವಿವರ ಕಡ್ಡಾಯವಾಗಿ ದಾಖಲಿಸುವಂತೆ ನಿರ್ದೇಶಿಸಿದರು. ಗ್ರಾಮೀಣ ಸಮುದಾಯದಲ್ಲಿ ಶುಚಿತ್ವ, ಉತ್ತಮ ನೈರ್ಮಲ್ಯ ಅಭ್ಯಾಸಗಳನ್ನು ರೂಢಿಸಲು ಸ್ವಚ್ಛ ಭಾರತ್ ಮಿಷನ್ ಗ್ರಾಮೀಣ ಯೋಜನೆಯಡಿ ಜನಜಾಗೃತಿ ಆಂದೋಲನ 2 ಅಕ್ಟೋಬರ್ ಗಾಂಧಿ ಜಯಂತಿವರೆಗೆ ಸ್ವಚ್ಛತೆಯ ಸೇವೆ 2026 ಅಭಿಯಾನ ನಡೆಯಲಿದೆ ಎಂದು ಕಲಬುರಗಿ ಜಿಲ್ಲಾ ಪಂಚಾಯಿತಿ ಸಿಇಒ ರಾಹುಲ್ ಸಂಕನೂರ್ ತಿಳಿಸಿದ್ದಾರೆ. ಈ ತಿಂಗಳ 27ನೇ ತಾರೀಖು ವಿಶ್ವ ಪ್ರವಾಸೋದ್ಯಮ ದಿನಾಚರಣೆ ಹಿನ್ನೆಲೆ ಸ್ವಚ್ಛತೆಗಾಗಿ ಕ್ರೀಡೆ, ಸ್ವಚ್ಛತಾ ಹಬ್ಬ, ತಾಯಿ ಹೆಸರಿನಲ್ಲಿ 1 ಗಿಡ ಅಭಿಯಾನ ನಡೆಯಲಿದೆ. 1 ಅಕ್ಟೋಬರ್ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ 1 ದಿನ 1 ಗಂಟೆ ಸಾಮೂಹಿಕ ಶ್ರಮದಾನ ನಡೆಯಲಿದೆ ಎಂದರು. 5ನೇ ಆವೃತ್ತಿಯ ಸ್ವಚ್ಛ ಸಾಗರ ಸುರಕ್ಷಿತ ಸಾಗರ ರಾಷ್ಟೀಯ ಅಭಿಯಾನದ ಅಂಗವಾಗಿ ಅಂತಾರಾಷ್ಟೀಯ ಕರಾವಳಿ ಸ್ವಚ್ಛತಾ ದಿನ 2026 ಜನಾಂದೋಲನದ ಭಾಗವಾಗಿ ಮಂಗಳೂರಿನ ತಣ್ಣೀರುಬಾವಿ ಕಡಲ ತೀರದಲ್ಲಿ ಸ್ವಚ್ಛತಾ ಅಭಿಯಾನ ಜರುಗಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಶ್ಚಿಮ ಘಟ್ಟ ಸಂರಕ್ಷಣೆ, ರಾಜ್ಯ ಸರ್ಕಾರದಿಂದ ಸಮಗ್ರ ನೀಲನಕ್ಷೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಆಲಮಟ್ಟಿಯ ಶ್ರೀ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಸಂಗ್ರಹಗಾರ, ಕೃಷ್ಣಾ ಮೇಲ್ದಂಡೆ ಯೋಜನೆ, ಮುಳುಗಡೆ ಸಂತ್ರಸ್ತರ ಹಿತರಕ್ಷಣೆಗೆ ಸರ್ಕಾರ ಬದ್ಧ, ಸಚಿವ ಎನ್ ಚಲುವರಾಯಸ್ವಾಮಿ. ವ್ಯಾಪಾರ ವಹಿವಾಟು ಸುಗಮಗೊಳಿಸಿದ ಕೇಂದ್ರದ ಜಿಎಸ್ಟಿ ನೀತಿ ಹಾಗೂ ಡಿಜಿಟಲ್ ಪಾವತಿ ವ್ಯವಸ್ಥೆ. ಹಿರಿಯ ನಟ ಅನಂತನಾಗ್ ಅವರಿಗೆ ರಾಷ್ಟ್ರಪತಿಯವರಿಂದ ಇಂದು ದಾದಾ ಸಾಹೇಬ್ ಫಾಲ್ಕೆ ಪುರಸ್ಕಾರ ಪ್ರದಾನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.

0: ವಿವಿಧ ಭಾರತಿ ಬೆಂಗಳೂರು 102.9 FM.
1: 7:15:55. ಕಾರ್ಯಕ್ರಮ ಶುಭೋದಯ ಕರ್ನಾಟಕ. ಇಂದಿನ ಶುಭೋದಯ ಕರ್ನಾಟಕ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಕೇಳುಗರಿಗೂ ಪ್ರೀತಿಯ ಸ್ವಾಗತ.

0: ಕನ್ನಡ ರತ್ನ ಭಂಡಾರ. ಆತ್ಮೀಯ ಶ್ರೋತೃ ಬಾಂಧವರೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. 22 ಸೆಪ್ಟೆಂಬರ್ 1930 ಪ್ರತಿವಾದಿ ಭಯಂಕರ ಶ್ರೀನಿವಾಸ್, ಪಿಬಿ ಶ್ರೀನಿವಾಸ್ ಅವರ ಜನ್ಮದಿನ. ಭಾರತದ ಮಹಾನ್ ಗಾಯಕ, ಪಿಬಿಎಸ್ ಅಂದರೆ ಪ್ಲೇ ಬ್ಯಾಕ್ ಸಿಂಗರ್ ಅಂತ ಅಭಿಮಾನಿಗಳು ಹೇಳ್ತಾ ಇದ್ರು. ಹಿಂದಿ, ಕನ್ನಡ, ತೆಲುಗು, ತಮಿಳು, ಮಲಯಾಳಂ, ಉರ್ದು ಭಾಷೆಗಳಲ್ಲಿ ಹಾಡಿದ್ದಾರೆ. ಗಾಯಕ, ಸಂಗೀತ ಸಂಯೋಜಕ, ರಚನಾಕಾರ ಪಿಬಿ ಶ್ರೀನಿವಾಸ್. ಕರ್ನಾಟಕದ ನಾಡೋಜ, ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು. ನಮ್ಮ ಅಣ್ಣಾವರ ಧ್ವನಿ, ಪಿಬಿ ಶ್ರೀನಿವಾಸ್ ಅವರ ಅನುಭವದ ನುಡಿಗಳು.
1: ಯಾವ ಕಲಾವಿದನು ಪ್ರಪಂಚ ಪೌರ, ಹಿ ಬಿಲಾಂಗ್ಸ್ ಟು ದಿ ಎಂಟೈರ್ ವರ್ಲ್ಡ್, ಪಾರ್ಟ್ ಆಫ್ ಇಟ್. ಅದೊಂದು. ನನ್ನ ತಾಯಿಯ ಹೆಸರು ಶೇಷಗಿರಿ ಅಮ್ಮಾತ, ತಂದೆಯ ಹೆಸರು ಫಣೀಂದ್ರ ಸ್ವಾಮಿ. ಚಿಕ್ಕ ವಯಸ್ಸಿನಲ್ಲೇ ನನಗೆ ಸಂಗೀತದಲ್ಲಿ ಆಸಕ್ತಿ ಇತ್ತು. ಅದಕ್ಕೆ ಕಾರಣ ನನ್ನ ತಾಯಿ ಒಬ್ಬ ಒಳ್ಳೆಯ ಗಾಯಕಿಯಾಗಿದ್ದರು. ಅವರು ಆದರೆ ಮನೆಯಲ್ಲೇ ಹಾಡುವವರು, ಮಾವ ಅವರು, ಅವರು ದೊಡ್ಡ ನಾಟಕ ದರ್ಶಕ ಪಿತಾಮಹ ಅನ್ನಿಸ್ಕೊಂಡರು ಆ ಕಾಲದಲ್ಲಿ. ಸೊ ನನಗೆ ಅದು ಒಂದು ಪಾರಂಪರಿಕ ಒಂದು ಸುತ್ತು ಅಂತ ಹೇಳ್ಬೋದು. ಚಿಕ್ಕ ವಯಸ್ಸಿನಲ್ಲೇ ನಾನು ಈ ಸಂಗೀತದಲ್ಲಿ, ಕರ್ನಾಟಕ ಸಂಗೀತ ನಾನು ಕಲಿತ್ಕೊಳ್ಳಿಕ್ಕೆ ಆಸಕ್ತಿ ಇದ್ದರೂ, ಒಂದು ಸಂದರ್ಭದಲ್ಲಿ ನನಗೆ ಈ ಲಲಿತ ಸಂಗೀತದ ಬಗ್ಗೆ ಅಧಿಕ ಆಸಕ್ತಿ ಬೆಳೆಯಿತು. ಈ ಚಿತ್ರಗೀತೆಗಳಲ್ಲಿ ಯಾವ ಚಿತ್ರದಲ್ಲಿ ಯಾವ ಗೀತೆ ಎಷ್ಟು ಗಂಟೆಗೆ ಬರುತ್ತೆ ಅಂತ ನೋಟ್ ಮಾಡಿಕೊಂಡು, ಆಗ ನನ್ನ ಹತ್ರ ರೇಡಿಯೋ ಇರಲಿಲ್ಲ, ಗ್ರಾಮ್ಫೋನ್ ಇರಲಿಲ್ಲ, ಅದಕ್ಕಾಗಿ ಯಾವ ಚಿತ್ರದಲ್ಲಿ ಯಾವ ಗೀತೆ ಯಾವ ಟೈಮ್ಗೆ ಬರುತ್ತೆ ನೋಟ್ ಮಾಡಿಕೊಂಡು ಆ ಸಮಯಕ್ಕೆ ಆ ಥಿಯೇಟರ್ಗೆ ಮತ್ತೆ ಮತ್ತೆ ಹೋಗಿ, ಹೊರಗಿನಿಂದಲೇ ಕ್ಯಾಬಿನ್ ಇರುತ್ತಲ್ಲ ಪ್ರೊಜೆಕ್ಟರ್, ಅಲ್ಲಿಂದಲೇ ಹಾಡು ಕೇಳ್ತಾ ನನಗೆ ಆವಾಗ ಸ್ವರಜ್ಞಾನ ಶೂನ್ಯ, ಒಂದು ಗ್ರಾಫ್ ತರಹ ಬರ್ಕೋತಾ ಇದೆ ಈ ಸಾಂಗ್ ಬುಕ್ಸ್ ನಲ್ಲಿ ಹಾಡು ಕೇಳ್ತಾ ಕೇಳ್ತಾ ಇದ್ರ ರಾಗ ಹೇಗೆ ಹೋಗುತ್ತೆ ಇದರಲ್ಲಿ ಗ್ರಾಫ್ ತರಹ ಮಾಡಿಕೊಂಡು ಒಂದು ಒಂದ್ಸಲ ಎರಡ್ ಸಲ ಕೇಳಿದ್ರೆ ಬರ್ತಾ ಇತ್ತು. ಶಾಸ್ತ್ರೀಯ ಕಲಿತಿಲ್ಲ, ಆದ್ರೆ ನಾನಾಗಿ ಬೆಳೆಸ್ಕೊಂಡೆ. ಒಂದು ಕೃಷಿ ನಾವು ಮಾಡಿದ್ರೆ ನಾವು ಅದು ಅದು ದೇವರು ಕೊಟ್ಟ ವರವಾಗಿ ಇರಬೇಕು. ಮುಂದೆ ಚಿಕ್ಕ ವಯಸ್ಸಲ್ಲಿ ಹೀಗೆಲ್ಲ ಕಲ್ತ್ಕೊಂಡು ನನಗೆ ಪ್ಲೇ ಬ್ಯಾಕ್ ಸಿಂಗರ್ ಆಗಬೇಕು ಅಂತ ಒಂದು ಆಸೆ ಇತ್ತು. ಆದರೆ ನಮ್ಮ ತಂದೆಯವರು ಬೇಡಪ್ಪ, ಅದು ಅದರಲ್ಲಿ ತುಂಬಾ ಕಷ್ಟ, ಹಲವಾರು ಕಷ್ಟ ನಷ್ಟಗಳಿರುತ್ತೆ ಅಂತ. ಇಲ್ಲ, ನಾನು ಒಂದು ಹಠ ಹಿಡಿದೆ. ಆವಾಗ ಏನು ಮಾಡಿದ್ರು ಅವರು, ಒಬ್ಬ ಜ್ಯೋತಿಷಿ ಅವರು, ರಾಮ ಉಪಾಸಕರು, ಏನು ಈ ಹುಡುಗ ಈಗ ಆಸೆ ಪಡ್ತಾ ಇದ್ದಾನೆ, ನೀವೇನು ಹೇಳ್ತೀರಾ ಅಂತ ಅವರು ಈ ಜಾತಕ ಇದೆಲ್ಲ ಲೆಕ್ಕ ಎಲ್ಲ ಮಾಡಿ ಹೇಳಿದ್ರು. ನಾನು ಬರೆದೇ ಕೊಟ್ಬಿಡ್ತೀನಿ ನಿಮಗೆ, ಇವನು ಚಿತ್ರರಂಗದಲ್ಲಿ ಹೆಜ್ಜೆ ಕೂಡ ಹಾಕೋಲ್ಲ ಅಂತ. ಅದು ನನಗೆ ತುಂಬಾ ಬೇಸರವಾಯಿತು, ತುಂಬಾ ನಿರುತ್ಸಾಹ ಆಯ್ತು. ನಾನು ಒಂದು ಕೇಳಿದೆ, ಸ್ವಾಮಿ ಶಾಸ್ತ್ರ ತಪ್ಪು ಅಂತ ನಾನು ಹೇಳೋಲ್ಲ, ಆದರೆ ಆ ಲೆಕ್ಕ ಸ್ವಲ್ಪ ತಪ್ಪುತ್ತೆ, ಬೆನಿಫಿಟ್ ಆಫ್ ಡೌಟ್ ಇದೆ, ಅದು ಇಟ್ಕೊಂಡು ನಾನು ಪ್ರಯತ್ನ ಪಡ್ತೀನಿ. ನಂತರ ಅದು ನಡೀಲಿಲ್ಲ ಅಂದರೆ ದೇವರ ಇಚ್ಛೆ. ಆಗ ನಮ್ಮ ತಂದೆಯವರು ಇಲ್ಲಿ ಮೆಡ್ರಾಸ್ಗೆ ಬಂದು ನಮ್ಮ ದಿವಂಗತ ಪದ್ಮಶ್ರೀ ಮಹಾಮಹೋಪಾಧ್ಯಾಯ ಶ್ರೀಮನಿ ಶ್ರೀಮನಿ ಶಂಕರಶಾಸ್ತ್ರಿ ವೀಣಾ ವಿದ್ವಾಂಸ ಅಲ್ವಾ, ಅವರು ಜಮಿನಿಯಲ್ಲಿ ಸಂಗೀತ ನಿರ್ದೇಶಕರಾಗಿದ್ದರು. ಅವರಿಗೆ ನಾನು, ಅವರು ನಮ್ಮ ಬಾಲ್ಯ ಸ್ನೇಹಿತರು, ನಮ್ಮ ತಂದೆಯವರು ಕೇಳಿದರು, ಏನು ಇವನೇನಾದರೂ ಹಾಡಲಿಕ್ಕೆ ಚಾನ್ಸ್ ಬರುತ್ತೆಯಾ ಅಂತ. ಈ ರಫಿ ಸಾಂಗ್ಸ್ ಇದೆಲ್ಲ ಹಾಡ್ತಾ ಇದ್ದೆ, ಆಡಿಷನ್ ಸಾಂಗ್ಸ್ ತರಹ. ಒಂದು ಹಾಡು ಹಾಡಿದ ಕೂಡಲೇ ಅವರು ತುಂಬ ಮೆಚ್ಚಿಕೊಂಡ್ರು, ಮೆಚ್ಚಿಕೊಂಡು ನಮ್ಮ ತಂದೆಗೆ ಭರವಸೆ ನೀಡಿದ್ರು, ಅವಶ್ಯವಾಗಿ ಇವನಿಗೆ ಪ್ರೋತ್ಸಾಹ ಸಿಗುತ್ತೆ, ಒಳ್ಳೆ ವಿಜಯ ಗಳಿಸ್ತಾನೆ, ಇವರು ಯಶಸ್ವಿಯಾಗಿ ಬರ್ತಾನೆ. ಯೂಶುವಲ್ ಆಗಿ ನಾನು

0: ಮೇರಾ ಬಚ್ಚುಪನ್. ಆಗ ನನ್ನ ತಂದೆಯವರು ಮೆಡ್ರಾಸ್ನಲ್ಲಿ ಬಿಟ್ಟು ಅವರು ಹೋದರು. ನಂತರ ಜಮೀನಿನಲ್ಲೇ ನನಗೆ ಫಸ್ಟ್ ಚಾನ್ಸ್ ಸಿಕ್ತು, ಅದು ಮಿಸ್ಟರ್ ಸಂಪತ್ ಎಂಬ ಒಂದು ಹಿಂದಿ ಚಿತ್ರದಲ್ಲಿ. ಭರತು ಭಾವಿ ಪ್ರಬಲ ಬಿಲಖಿ ಕಹೇ ಮುನಿನ, ಹೀಗೆಲ್ಲ ದೋಹ ಎಲ್ಲ ಬರ್ತಾ ಇತ್ತು. ಅದು ಫಸ್ಟ್ ರೆಕಾರ್ಡ್ ಮಾಡಿದೆ. ಆದ್ರೆ ನನಗೆ ಒಂದು ಸಂತೋಷದ ವಿಷಯವೇನೆಂದ್ರೆ, ಮೊದಲಿನಲ್ಲೇ ನನಗೆ ಎಂಥ ಪ್ರೋತ್ಸಾಹ ಸಿಕ್ತಂದ್ರೆ, ಸ್ವಯಂ ಶ್ರೀ ಎಸ್ ಎಸ್ ವಾಚನ್ ರವರು ಈ ಸಣ್ಣ ದೋಹನ ಕೇಳಿ ಅವರು ಶಾಸ್ತ್ರಿಗಳಿಗೆ ಹೇಳಿದ್ರಂತೆ, ನೀವು ಒಂದು ತುಂಬಾ ಒಳ್ಳೆಯ ವಾಯ್ಸ್ ಪರಿಚಯ ಮಾಡಿರ್ತಾ ಇದ್ದೀರಾ. ಕಾರಣ ಏನಂದ್ರೆ, ಅವರು ಹಾಡು ಕೊಡಬೇಕಾಗಿಲ್ಲ, ಬರೀ ಬಾಯಿ ತೆಗೆದು ಹಮ್ಮಿಂಗ್ ಹಾಡಿದ್ರೆ ಕಲ್ಲುಗಳು ಕರಗುತ್ತೆ ಅಂತ ಹೇಳಿ ಅವರು ಹೇಳಿದಾಗ ನನಗೆ ಆಶ್ಚರ್ಯವಾಯಿತು.
1: ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಗಾಯಕ ಪಿವಿ ಶ್ರೀನಿವಾಸ್ ಅವರ ಮಾತುಗಳನ್ನು ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ.
2: ಸರ್ವೋದಯವಾಗಲಿ ಸರ್ವರಲಿ.
3: ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.
4: ಕನ್ನಡ ರತ್ನ ಭಂಡಾರ ಕೇಳಿದ್ರಲ್ಲ, ಈಗ ಭಾವಗೀತೆಗಳಲ್ಲಿ ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಕೆಲವೊಂದಷ್ಟು ಅಪರೂಪವಾದ ಭಾವಗೀತೆಗಳು ಪ್ರಸಾರವಾಗ್ತಾ ಇವೆ. ಮೊದಲಿಗೆ ದರಾ ಬೇಂದ್ರೆ ವಿರಚಿತ ಭಾವಗೀತೆ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಎಚ್ ಚೇತನ ರಾಜೇಂದ್ರ. ಮುಖ್ಯಾಂಶಗಳು. ಏಕ್ತಾ ನಗರದಲ್ಲಿಂದು 72ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಪ್ರದಾನ ಸಮಾರಂಭ, ರಾಷ್ಟ್ರಪತಿಗಳಿಂದ ಪ್ರಶಸ್ತಿ ಪ್ರದಾನ. ನವದೆಹಲಿಯಲ್ಲಿಂದು ಮಾದಕ ವಸ್ತು ವಿರೋಧಿ ಕಾರ್ಯಪಡೆಗಳ ಮುಖ್ಯಸ್ಥರ 3ನೇ ರಾಷ್ಟ್ರೀಯ ಸಮ್ಮೇಳನ, ಸಚಿವ ಅಮಿತ್ ಶಾ ಭಾಗಿ. ಜಿ 20 ಇಂಧನ ಸಚಿವರ ಸಭೆ,

0: ಇಂಧನ ವಲಯದ 4 ಪ್ರಮುಖ ವಿಷಯಗಳಿಗೆ ಭಾರತ ಸೇರಿದಂತೆ G20 ರಾಷ್ಟ್ರಗಳ ಸಮ್ಮತಿ. ಏಷ್ಯನ್ ಗೇಮ್ಸ್ ಮಹಿಳಾ ಕ್ರಿಕೆಟ್ ಫೈನಲ್ನಲ್ಲಿ ಇಂದು ಭಾರತ ಶ್ರೀಲಂಕಾ ಮುಖಾಮುಖಿ. ವಾರ್ತೆಗಳ ವಿವರ. ಭಾರತೀಯ ಚಿತ್ರರಂಗದಲ್ಲಿ ಹೊಸ ಅಧ್ಯಾಯಕ್ಕೆ ನಾಂದಿ ಹಾಡುವ ಐತಿಹಾಸಿಕ 72ನೇ ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿ ಪ್ರದಾನ ಸಮಾರಂಭ ಇಂದು ಸಂಜೆ ಗುಜರಾತ್ನ ಏಕ್ತಾ ನಗರದಲ್ಲಿ ನಡೆಯಲಿದೆ. ರಾಷ್ಟಪತಿ ದ್ರೌಪದಿ ಮುರ್ಮು ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ. 1954ರಲ್ಲಿ ಸ್ಥಾಪನೆಯಾದ ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿಗಳು ದೇಶದ ಅತ್ಯುನ್ನತ ಚಲನಚಿತ್ರ ಪ್ರಶಸ್ತಿಗಳಾಗಿದ್ದು ಚಲನಚಿತ್ರ, ಚಲನಚಿತ್ರೇತರ, ನಾನ್ ಫೀಚರ್ ಫಿಲ್ಮ್ ಹಾಗೂ ಚಲನಚಿತ್ರ ಕುರಿತ ಬರಹ ಸೇರಿದಂತೆ ವಿವಿಧ ವಿಭಾಗಗಳಲ್ಲಿ ಕಲೆ ಮತ್ತು ತಾಂತ್ರಿಕ ಶ್ರೇಷ್ಠತೆಯನ್ನು ಗುರುತಿಸುತ್ತದೆ. ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯದ ಪ್ರಮುಖ ನೀತಿ ಉಪಕ್ರಮದ ಅಂಗವಾಗಿ ಇದೇ ಮೊದಲ ಬಾರಿಗೆ ರಾಷ್ಟ್ರ ರಾಜಧಾನಿಯ ಹೊರಗೆ ಈ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯುತ್ತಿದೆ. ಏಕ್ತಾನಗರದಲ್ಲಿ ನಡೆಯುತ್ತಿರುವ ಸಮಾರಂಭ ದೇಶದ ವಿವಿಧ ಭಾಗಗಳ ಚಿತ್ರರಂಗದ ಪ್ರತಿಭೆಗಳನ್ನು ಒಂದೆಡೆ ಸೇರಿಸುವ ಮೂಲಕ ಏಕ್ ಭಾರತ್ ಶ್ರೇಷ್ಠ ಭಾರತ್ ಆಶಯವನ್ನು ಪ್ರತಿಬಿಂಬಿಸಲಿದೆ. ಸಮಾರಂಭದಲ್ಲಿ 2024ನೇ ಸಾಲಿನ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ಹಿರಿಯ ನಟ ಅನಂತ್ನಾಗ್ ಅವರಿಗೆ ರಾಷ್ಟಪತಿ ಪ್ರದಾನ ಮಾಡಲಿದ್ದಾರೆ. 2024ನೇ ಸಾಲಿನ ಅತ್ಯುತ್ತಮ ಚಲನಚಿತ್ರ ಸಾಧನೆಗಳಿಗಾಗಿ ಪ್ರಶಸ್ತಿಗಳನ್ನು ನೀಡಲಾಗುತ್ತಿದೆ. ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿಗೆ ಆರ್ಟಿಕಲ್ 370 ಆಯ್ಕೆಯಾಗಿದ್ದು ಇದೇ ಚಿತ್ರದ ಅಭಿನಯಕ್ಕಾಗಿ ಯಾಮಿ ಗೌತಮಿ ಅವರಿಗೆ ಅತ್ಯುತ್ತಮ ನಟಿ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಬ್ರಹ್ಮಯುಗಂ ಚಿತ್ರಕ್ಕಾಗಿ ಮಮ್ಮುಟ್ಟಿ ಹಾಗೂ ಚಂದು ಚಾಂಪಿಯನ್ ಚಿತ್ರಕ್ಕಾಗಿ ಕಾರ್ತಿಕ್ ಆರ್ಯನ್ ಅವರು ಅತ್ಯುತ್ತಮ ನಟ ಪ್ರಶಸ್ತಿಯನ್ನು ಹಂಚಿಕೊಂಡಿದ್ದಾರೆ. ಅಮರನ್ ಚಿತ್ರಕ್ಕಾಗಿ ರಾಜ್ಕುಮಾರ್ ಪೆರಿಯಸಾಮಿ ಅತ್ಯುತ್ತಮ ನಿರ್ದೇಶಕ ಪ್ರಶಸ್ತಿ ಪಡೆದಿದ್ದಾರೆ. ಕಲ್ಕಿ 2898 AD ಚಿತ್ರಕ್ಕೆ ಅತ್ಯುತ್ತಮ ಮನರಂಜನೆ ನೀಡುವ ಜನಪ್ರಿಯ ಚಲನಚಿತ್ರ ಪ್ರಶಸ್ತಿ ದೊರೆತಿದೆ. ಸ್ವಾತಂತ್ರ್ಯ ವೀರ ಸಾವರ್ಕರ್ ಚಿತ್ರದ ಮೂಲಕ ರಣದೀಪ್ ಹೂಡಾ ಅತ್ಯುತ್ತಮ ಚೊಚ್ಚಲ ನಿರ್ದೇಶಕ ಪ್ರಶಸ್ತಿ ಪಡೆದಿದ್ದಾರೆ. ನಾನ್ ಫೀಚರ್ ಫಿಲ್ಮ್ ವಿಭಾಗದಲ್ಲಿ ಮರಾಠಿ ಚಿತ್ರ ಭಂಗಾರ್ ಅತ್ಯುತ್ತಮ ಚಿತ್ರ ಪ್ರಶಸ್ತಿಗೆ ಆಯ್ಕೆಯಾಗಿದೆ. ಸ್ಟ್ಯಾಚ್ಯೂ ಆಫ್ ಯೂನಿಟಿ ಏಕ್ತಾ ಕಾ ಪ್ರತೀಕ್ ಚಿತ್ರಕ್ಕಾಗಿ ಆನಂದ್ ಎಲ್ ರೈ ಅತ್ಯುತ್ತಮ ನಿರ್ದೇಶಕ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ. ಸಂತಾಲಿ ಭಾಷೆಯ ಆಂಗೆನ್ ಚಿತ್ರಕ್ಕಾಗಿ ರವಿರಾಜ್ ಮುರ್ಮು ನಾನ್ ಫೀಚರ್ ಫಿಲ್ಮ್ ವಿಭಾಗದ ಅತ್ಯುತ್ತಮ ಚೊಚ್ಚಲ ನಿರ್ದೇಶಕ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ತಮ್ಮ ಗುಜರಾತ್ ಪ್ರವಾಸದ ಭಾಗವಾಗಿ ನಾಳೆ ರಾಷ್ಟಪತಿಯವರು ವಡೋದರಾದ ಮಹಾರಾಜ ಸಯಾಜಿರಾವ್ ವಿಶ್ವವಿದ್ಯಾಲಯದ 75ನೇ ವಾರ್ಷಿಕ ಘಟಿಕೋತ್ಸವ ಸಮಾರಂಭದಲ್ಲಿ ಭಾಗವಹಿಸಲಿದ್ದು ಬ್ರಹ್ಮಕುಮಾರಿಸ್ ಸಂಸ್ಥೆಯ ವಿಶ್ವ ನವೀಕರಣಕ್ಕಾಗಿ ಆಧ್ಯಾತ್ಮಿಕ ಜಾಗೃತಿ ಅಭಿಯಾನಕ್ಕೆ ಚಾಲನೆ ನೀಡಲಿದ್ದಾರೆ ಹಾಗೂ ವಡೋದರಾದ ಗ್ಲೋಬಲ್ ಸ್ಪಿರಿಚುವಲ್ ಪ್ಯಾಲೇಸ್ ರಿಟ್ರೀಟ್ ಸೆಂಟರ್ ಉದ್ಘಾಟಿಸಲಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ನವದೆಹಲಿಯಲ್ಲಿ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಮಾದಕ ವಸ್ತು ವಿರೋಧಿ ಕಾರ್ಯಪಡೆಗಳ ಮುಖ್ಯಸ್ಥರ 3ನೇ ರಾಷ್ಟೀಯ ಸಮ್ಮೇಳನ ಉದ್ಘಾಟಿಸಲಿದ್ದಾರೆ. ಮಾದಕ ವಸ್ತು ನಿಯಂತ್ರಣ ದಳ ಆಯೋಜಿಸುತ್ತಿರುವ ಈ 2 ದಿನಗಳ ಸಮ್ಮೇಳನ ಭವಿಷ್ಯದ ಪೀಳಿಗೆಯನ್ನು ಮಾದಕ ವಸ್ತುಗಳ ಪಿಡುಗಿನಿಂದ ರಕ್ಷಿಸಲು ಒಂದು ಪ್ರಬಲ ವೇದಿಕೆಯಾಗಿ ಕಾರ್ಯನಿರ್ವಹಿಸಲಿದೆ. ಒಗ್ಗಟ್ಟಿನ ಸಂಕಲ್ಪ ಹಂಚಿಕೆಯ ಜವಾಬ್ದಾರಿ ಎಂಬ ವಿಷಯದ ಆಧಾರದ ಮೇಲೆ ನಡೆಯಲಿರುವ ಈ ಸಮ್ಮೇಳನದಲ್ಲಿ ಮಾದಕ ವಸ್ತು ನಿಯಂತ್ರಣದ ನಿಗದಿತ ಗುರಿ ಸಾಧಿಸುವಲ್ಲಿ ಮಾದಕ ವಸ್ತು ವಿರೋಧಿ ಕಾರ್ಯಪಡೆಗಳ ಪಾತ್ರದ ಕುರಿತು ಚರ್ಚಿಸಲಾಗುವುದು. 36 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಮಾದಕ ವಸ್ತು ವಿರೋಧಿ ಕಾರ್ಯಪಡೆಯ ಮುಖ್ಯಸ್ಥರು ಹಾಗೂ ಸಂಬಂಧಿತ ಸರ್ಕಾರಿ ಇಲಾಖೆಗಳು ಹಾಗೂ ಪಾಲುದಾರ ಸಂಸ್ಥೆಗಳ ಪ್ರತಿನಿಧಿಗಳು ಈ 2 ದಿನಗಳ ಸಮ್ಮೇಳನದಲ್ಲಿ ಭಾಗವಹಿಸಲಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಜನಸೇವೆಯೇ ದೇಶಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತದ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಎಲ್ಲರನ್ನೊಳಗೊಂಡ ಅಭಿವೃದ್ಧಿ ಮತ್ತು ಸಾಮಾಜಿಕ ಸಬಲೀಕರಣದ ಮೂಲಕ ದೇಶದ ಜನರ ಜೀವನದಲ್ಲಿ ಮಹತ್ವದ ಪರಿವರ್ತನೆ ತರಲಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ರಾಷ್ಟೀಯ ಶಿಕ್ಷಣ ನೀತಿ 2020 ಕುರಿತ ಒಂದು ವರದಿ. ಭಾರತೀಯ ಶಿಕ್ಷಣ ಕ್ಷೇತ್ರದಲ್ಲಿ 1968ರಿಂದ ಚಾಲ್ತಿಯಲ್ಲಿದ್ದ 10+2 ಶಾಲಾ ಶಿಕ್ಷಣ ಮಾದರಿಗೆ ತೆರೆ ಎಳೆದಿರುವ ರಾಷ್ಟೀಯ ಶಿಕ್ಷಣ ನೀತಿ 2020 ದೇಶದ ಶೈಕ್ಷಣಿಕ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಮರುರೂಪಿಸಿದೆ. 2025 ಜುಲೈ 29 ಕೇಂದ್ರ ಸಂಪುಟದ ಅನುಮೋದನೆ ಪಡೆದ ಈ ನೂತನ ನೀತಿಯು ಹಳೆಯ ಶಾಲಾ ಚೌಕಟ್ಟಿನ ಬದಲಿಗೆ 5+3+3+4 ಎಂಬ ನೂತನ ಶೈಕ್ಷಣಿಕ ವಿನ್ಯಾಸವನ್ನು ಜಾರಿಗೆ ತಂದಿದೆ. 3-18 ವರ್ಷ ವಯಸ್ಸಿನ ಮಕ್ಕಳನ್ನು ಒಳಗೊಳ್ಳುವ ಈ ವ್ಯವಸ್ಥೆಯು ಮಗುವಿನ ಆರಂಭಿಕ ಬಾಲ್ಯದ ಕಲಿಕಾ ವರ್ಷಗಳನ್ನು ಪ್ರಥಮ ಬಾರಿಗೆ ದೇಶದ ಅಧಿಕೃತ ಶಿಕ್ಷಣ ವ್ಯವಸ್ಥೆಯ ವ್ಯಾಪ್ತಿಗೆ ತಂದಿದೆ. ಪ್ರಮುಖವಾಗಿ ಕನಿಷ್ಠ 5ನೇ ತರಗತಿಯವರೆಗೆ ಮಾತೃಭಾಷೆ ಅಥವಾ ಗೃಹ ಭಾಷೆಯನ್ನೇ ಬೋಧನಾ ಮಾಧ್ಯಮವನ್ನಾಗಿ ಮಾಡುವುದಕ್ಕೆ ಈ ನೀತಿಯಲ್ಲಿ ಹೆಚ್ಚಿನ ಒತ್ತು ನೀಡಲಾಗಿದೆ. 10ನೇ ತರಗತಿಯ ನಂತರ ವಿದ್ಯಾರ್ಥಿಗಳನ್ನು ಕಲಾ, ವಿಜ್ಞಾನ ಹಾಗೂ ವಾಣಿಜ್ಯ ಎಂಬ ಕಟ್ಟುನಿಟ್ಟಿನ ಚೌಕಟ್ಟಿಗೆ ಸೀಮಿತಗೊಳಿಸುತ್ತಿದ್ದ ಸಾಂಪ್ರದಾಯಿಕ ಪದ್ದತಿಯನ್ನು ಈ ನೀತಿಯು ತೆರವುಗೊಳಿಸಿದ್ದು ಶೈಕ್ಷಣಿಕ ಮತ್ತು ವೃತ್ತಿಪರ ವಿಷಯಗಳ ನಡುವೆ ಸಡಿಲತೆ ತಂದಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತೀಯ ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರ ಹೈಸ್ಪೀಡ್ ಆಕ್ಸೆಸ್ ಕಂಟ್ರೋಲ್ಡ್ ರಾಷ್ಟೀಯ ಹೆದ್ದಾರಿಗಳ ಯೋಜನೆ ಮತ್ತು ವಿನ್ಯಾಸಕ್ಕೆ ಹೊಸ ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಿದೆ. ಮುಂಬರುವ 4 ಮತ್ತು 6 ಪಥಗಳ ಗ್ರೀನ್ಫೀಲ್ಡ್ ಹಾಗೂ ಬ್ರೌನ್ಫೀಲ್ಡ್ ಹೆದ್ದಾರಿಗಳಿಗೆ ಈ ಮಾರ್ಗಸೂಚಿಗಳು ಅನ್ವಯವಾಗಲಿದೆ. ಹೈಸ್ಪೀಡ್ ರಾಷ್ಟೀಯ ಹೆದ್ದಾರಿ ಕಾರಿಡಾರ್ಗಳ ವಿವರವಾದ ಯೋಜನಾ ವರದಿ ತಯಾರಿಕೆಯಲ್ಲಿ ಏಕರೂಪತೆ ತರಲು, ತಾಂತ್ರಿಕ ಮಾನದಂಡಗಳಲ್ಲಿ ಸ್ಥಿರತೆ ಹೆಚ್ಚಿಸಲು, ರಸ್ತೆ ಸುರಕ್ಷತೆ ಬಲಪಡಿಸಲು ಹಾಗೂ ಕಾರ್ಯಾಚರಣೆಯ ದಕ್ಷತೆ ಸುಧಾರಿಸಲು ಮಾರ್ಗಸೂಚಿಗಳು ನೆರವಾಗಲಿದೆ. ಅಮೆರಿಕದ ಟೆಕ್ಸಾಸ್ನ ಹ್ಯೂಸ್ಟನ್ನಲ್ಲಿ ನಡೆದ 3 ದಿನಗಳ G20 ಇಂಧನ ಸಚಿವರ ಸಭೆಯಲ್ಲಿ ಗೃಹ ಬಳಕೆಯ ಇಂಧನ ಲಭ್ಯತೆ, ಮೂಲಸೌಕರ್ಯ ಅನುಮೋದನೆ, ನೀರಿನ ಮರುಬಳಕೆ ಹಾಗೂ ನಿರ್ಣಾಯಕ ಖನಿಜಗಳ ಪೂರೈಕೆ ಸರಪಳಿ ಬಲಪಡಿಸುವುದು ಸೇರಿದಂತೆ 4 ಪ್ರಮುಖ ವಿಷಯಗಳ ಕುರಿತು ಭಾರತವೂ ಸೇರಿದಂತೆ G20 ರಾಷ್ಟಗಳು ಒಮ್ಮತದ ನಿರ್ಧಾರಕ್ಕೆ ಬಂದಿವೆ. ಅಮೆರಿಕದ ಅಧ್ಯಕ್ಷರ ರಾಷ್ಟೀಯ ಇಂಧನ ಮಂಡಳಿ, ಇಂಧನ ಇಲಾಖೆ ಹಾಗೂ ಪರಿಸರ ಸಂರಕ್ಷಣಾ ಸಂಸ್ಥೆಗಳು ಈ ಸಭೆಯನ್ನು ಆಯೋಜಿಸಿದ್ದವು. ಅಭಿವೃದ್ಧಿಶೀಲ ರಾಷ್ಟಗಳಲ್ಲಿ ಸಾಂಪ್ರದಾಯಿಕ ಜೈವಿಕ ಇಂಧನ ಬಳಕೆ ತಪ್ಪಿಸಿ ಸ್ವಚ್ಛ ಅಡುಗೆ ಇಂಧನವನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ದ್ರವೀಕೃತ ಪೆಟ್ರೋಲಿಯಂ ಗ್ಯಾಸ್ ಎಲ್ಪಿಜಿ ಬಳಕೆಯನ್ನು ಶೀಘ್ರವಾಗಿ ವಿಸ್ತರಿಸಲು ಸಭೆಯಲ್ಲಿ ನಿರ್ಧರಿಸಲಾಯಿತು. 8ನೇ ಆವೃತ್ತಿಯ ಪ್ರಧಾನಿ ಸ್ಮರಣಿಕೆಗಳ ಈ ಹರಾಜು 2026ರಲ್ಲಿ ಗುಜರಾತ್ನ ಸಾಂಸ್ಕೃತಿಕ ಪರಂಪರೆ ಮತ್ತು ಆಧುನಿಕ ಸಾಧನೆಗಳನ್ನು ಪ್ರತಿಬಿಂಬಿಸುವ ವೈವಿಧ್ಯಮಯ ಸ್ಮರಣಿಕೆಗಳು ಪ್ರದರ್ಶನಗೊಂಡಿವೆ. ಈ ತಿಂಗಳ 17ರಂದು ಆರಂಭವಾಗಿರುವ ಈ ಹರಾಜಿನಲ್ಲಿ ದೇಶಾದ್ಯಂತ ಒಟ್ಟು 1498 ಸ್ಮರಣಿಕೆಗಳನ್ನು ಒಳಗೊಂಡಿದೆ. ಅಧಿಕೃತ ಆನ್ಲೈನ್ ವೇದಿಕೆಯ ಮೂಲಕ ಹರಾಜು ನಡೆಯುತ್ತಿದೆ. 2019ರ ಜನವರಿಯಲ್ಲಿ ಆರಂಭವಾದ ಪ್ರಧಾನಿ ಸ್ಮರಣಿಕೆಗಳ ಈ ಹರಾಜಿನ ಹಿಂದಿನ ಆವೃತ್ತಿಗಳ ಮೂಲಕ ನಮಾಮಿ ಗಂಗೆ ಯೋಜನೆಗಾಗಿ 50 ಕೋಟಿ ರೂಪಾಯಿಗೂ ಹೆಚ್ಚು ಹಣ ಸಂಗ್ರಹಿಸಲಾಗಿದೆ. ಜಪಾನ್ನ ನಿಶಿನ್ನಲ್ಲಿ ನಡೆಯುತ್ತಿರುವ ಏಷ್ಯನ್ ಗೇಮ್ಸ್ನ ಮಹಿಳಾ ಕ್ರಿಕೆಟ್ ಸ್ಪರ್ಧೆಯ ಫೈನಲ್ ಪಂದ್ಯದಲ್ಲಿ ಭಾರತ ತಂಡ ಇಂದು ಶ್ರೀಲಂಕಾವನ್ನು ಎದುರಿಸಲಿದೆ. ಭಾರತೀಯ ಕಾಲಮಾನ ಬೆಳಗ್ಗೆ 10:30 ಈ ಪಂದ್ಯ ಆರಂಭವಾಗಲಿದೆ. ಸೆಮಿಫೈನಲ್ನಲ್ಲಿ ಬಾಂಗ್ಲಾದೇಶದ ವಿರುದ್ಧ 114 ರನ್ಗಳ ಗೆಲುವು ಸಾಧಿಸುವ ಮೂಲಕ ಭಾರತ ಫೈನಲ್ಗೆ ಲಗ್ಗೆಟ್ಟಿದ್ದರೆ ಶ್ರೀಲಂಕಾ ತಂಡ ಪಾಕಿಸ್ತಾನವನ್ನು ಮಣಿಸಿ ಪ್ರಶಸ್ತಿ ಸುತ್ತು ಪ್ರವೇಶಿಸಿದೆ. ಮತ್ತೊಂದೆಡೆ ಜಪಾನ್ನ ಐಚಿ ನಗೋಯಾದಲ್ಲಿ ನಡೆಯುತ್ತಿರುವ ಏಷ್ಯನ್ ಗೇಮ್ಸ್ನ ವಿವಿಧ ಕ್ರೀಡಾಕೂಟದಲ್ಲಿ ಭಾರತ ನಿನ್ನೆ 4 ಬೆಳ್ಳಿ ಹಾಗೂ 2 ಕಂಚು ಸೇರಿ ಒಟ್ಟು 6 ಪದಕಗಳನ್ನು ಗೆದ್ದಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಏಕ್ತಾನಗರದಲ್ಲಿಂದು 72ನೇ ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿ ಪ್ರದಾನ ಸಮಾರಂಭ, ರಾಷ್ಟ್ರಪತಿಗಳಿಂದ ಪ್ರಶಸ್ತಿ ಪ್ರದಾನ. ನವದೆಹಲಿಯಲ್ಲಿಂದು ಮಾದಕ ವಸ್ತು ವಿರೋಧಿ ಕಾರ್ಯಪಡೆಗಳ ಮುಖ್ಯಸ್ಥರ 3ನೇ ರಾಷ್ಟೀಯ ಸಮ್ಮೇಳನ, ಸಚಿವ ಅಮಿತ್ ಶಾ ಭಾಗಿ. G20 ಇಂಧನ ಸಚಿವರ ಸಭೆ, ಇಂಧನ ವಲಯದ 4 ಪ್ರಮುಖ ವಿಷಯಗಳಿಗೆ ಭಾರತ ಸೇರಿದಂತೆ G20 ರಾಷ್ಟ್ರಗಳ ಸಮ್ಮತಿ. ಏಷ್ಯನ್ ಗೇಮ್ಸ್ ಮಹಿಳಾ ಕ್ರಿಕೆಟ್ ಫೈನಲ್ನಲ್ಲಿ ಇಂದು ಭಾರತ ಶ್ರೀಲಂಕಾ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00.

0: ವಿವಿಧ ಭಾರತಿ ಬೆಂಗಳೂರು 102.9 FM.
1: ಏಳು ಗಂಟೆ 45:50 ಸ್ನೇಹಿತರೆ, ನೀವು ಟ್ಯೂನ್ ಮಾಡಿರೋದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಭಾವಗೀತೆಗಳನ್ನು ಕೇಳ್ತಾ ಇದ್ವಲ್ಲ, ಅದನ್ನು ಮುಂದುವರಿಸ್ತಾ ಕೆ ಎಸ್ ನರಸಿಂಹಸ್ವಾಮಿ ಅವರ ಒಂದು ಭಾವಗೀತೆ ಪಿ ವಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ.

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: ನಮಸ್ಕಾರ, ಹೇಗಿದ್ದೀರಿ? ನಾನು ನಾಗತಿಹಳ್ಳಿ ಚಂದ್ರಶೇಖರ್ ಮಾತಾಡ್ತಾ ಇದ್ದೀನಿ. ಇದು ನಿಮ್ಮ ವಿವಿಧ ಭಾರತಿ ಸಿನಿಮಾ ಮನರಂಜನೆಗೆ ಮೀಸಲಾದ ವಿಶೇಷ ವಾಹಿನಿ. ನಾನು ಸದಾ ಕೇಳ್ತೀನಿ, ನೀವು ಕೇಳಿ.
1: ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.
2: ಪಿಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ದರಾ ಬೇಂದ್ರೆ ವಿರಚಿತ ಭಾವಗೀತೆಯನ್ನು ಕೇಳಿದ್ರಲ್ಲ ಸ್ನೇಹಿತರೆ, ನೀವು ಟ್ಯೂನ್ ಮಾಡಿರೋದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ವಿಶ್ವಸಂಸ್ಥೆ ಮಹಾಸಭೆಯ 81ನೇ ಉನ್ನತ ಮಟ್ಟದ ಅಧಿವೇಶನದಲ್ಲಿ ಪಾಲ್ಗೊಳ್ಳಲು ನ್ಯೂಯಾರ್ಕ್ಗೆ ಭೇಟಿ ನೀಡಿರುವ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ವಿವಿಧ ರಾಷ್ಟಗಳ ವಿದೇಶಾಂಗ ಸಚಿವರೊಂದಿಗೆ ಸರಣಿ ದ್ವಿಪಕ್ಷೀಯ ಹಾಗೂ ಬಹುಪಕ್ಷೀಯ ಸಭೆಗಳನ್ನು ನಡೆಸಿದ್ದಾರೆ. ಭಾರತ ಮತ್ತು ಕೆನಡಾ ಸಮಗ್ರ ಆರ್ಥಿಕ ಸಹಭಾಗಿತ್ವ ಒಪ್ಪಂದ ಸಿಇಪಿಎ ಕುರಿತ ಮಾತುಕತೆಗಳನ್ನು ತ್ವರಿತಗೊಳಿಸಲು ಒಪ್ಪಿಕೊಂಡಿವೆ. ಮುಂದಿನ ಸುತ್ತಿನ ಮಾತುಕತೆ ಇದೇ ಅಕ್ಟೋಬರ್ 5ರಂದು ಆರಂಭವಾಗಲಿದೆ. 11ನೇ ಆಯುರ್ವೇದ ದಿನವನ್ನು ನಾಳೆ ಆಚರಿಸಲಾಗುತ್ತಿದ್ದು, ಆರೋಗ್ಯಕರ ಭವಿಷ್ಯಕ್ಕಾಗಿ ಆಯುರ್ವೇದ ಎಂಬ ಧ್ಯೇಯವಾಕ್ಯದಡಿ ದೇಶಾದ್ಯಂತ ಸಾರ್ವಜನಿಕರ ಭಾಗವಹಿಸುವಿಕೆ ಹೆಚ್ಚುತ್ತಿದೆ. 30 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ 9,700ಕ್ಕೂ ಹೆಚ್ಚು ಕಾರ್ಯಕ್ರಮಗಳು ವರದಿಯಾಗಿದೆ. ಭಾರತೀಯ ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರವು ಹೈಸ್ಪೀಡ್ ಆಕ್ಸೆಸ್ ಕಂಟ್ರೋಲ್ಡ್ ರಾಷ್ಟೀಯ ಹೆದ್ದಾರಿಗಳ ಯೋಜನೆ ಮತ್ತು ವಿನ್ಯಾಸಕ್ಕೆ ಹೊಸ ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಿದೆ. ಮುಂಬರುವ 4 ಮತ್ತು 6 ಪಥಗಳ ಗ್ರೀನ್ಫೀಲ್ಡ್ ಹಾಗೂ ಬ್ರೌನ್ಫೀಲ್ಡ್ ಹೆದ್ದಾರಿಗಳಿಗೆ ಈ ಮಾರ್ಗಸೂಚಿಗಳು ಅನ್ವಯವಾಗಲಿವೆ. 2012ರ ಧರ್ಮಸ್ಥಳ ಸೌಜನ್ಯ ಅತ್ಯಾಚಾರ ಹಾಗೂ ಹತ್ಯೆ ಪ್ರಕರಣದ ಮರು ತನಿಖೆಗೆ ಸುಪ್ರೀಂಕೋರ್ಟ್ ಆದೇಶಿಸಿದೆ. ಹಳೆಯ ತನಿಖಾಧಿಕಾರಿಗಳನ್ನು ಹೊರಗಿಟ್ಟು 3 ತಿಂಗಳೊಳಗೆ ಹೊಸ ತಂಡದಿಂದ ವರದಿ ಸಲ್ಲಿಸಲು ನಿರ್ದೇಶನ ನೀಡಿದೆ. ಪ್ರಕರಣ ನಡೆದ 14 ವರ್ಷಗಳ ಬಳಿಕ ನ್ಯಾಯಾಲಯ ಈ ಆದೇಶ ನೀಡಿದೆ. 3 ದಿನಗಳ ವಿಶೇಷ ಅಧಿವೇಶನವನ್ನು ಕನಿಷ್ಠ 1 ವಾರದವರೆಗೆ ವಿಸ್ತರಿಸಬೇಕು ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ರಾಜ್ಯ ಸರ್ಕಾರವನ್ನು ಬೆಂಗಳೂರಿನಲ್ಲಿ ನಿನ್ನೆ ಆಗ್ರಹಿಸಿದ್ದಾರೆ. ಕಸ್ತೂರಿ ರಂಗನ್ ವರದಿ, ಬರಗಾಲದ ಪರಿಸ್ಥಿತಿ, ರೈತರ ಸಮಸ್ಯೆ ಕುರಿತಂತೆ ಸಮಗ್ರ ಚರ್ಚೆಯ ಅಗತ್ಯವಿದೆ ಎಂದು ತಿಳಿಸಿದ್ದಾರೆ. ಉತ್ತರ ಕರ್ನಾಟಕದ ಪ್ರಸಿದ್ಧ ಯಾತ್ರಾ ಸ್ಥಳ ಸವದತ್ತಿ ಯಲ್ಲಮ್ಮ ದೇವಸ್ಥಾನದ ಮಾರಾಟ ಮಳಿಗೆಯಲ್ಲಿ ಅವಧಿ ಮೀರಿದ ಹಾಗೂ ಕಲುಷಿತ ಆಹಾರ ಮಾರಾಟ ಮಾಡುತ್ತಿರುವುದು ಬೆಳಕಿಗೆ ಬಂದಿದೆ. ಸಂಬಂಧಿಸಿದ ವ್ಯವಸ್ಥಾಪಕರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಿ ಕ್ರಮ ಕೈಗೊಳ್ಳಲು ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಸೂಚನೆ ನೀಡಿದ್ದಾರೆ. ಜಪಾನ್ನ ನಿಶಿನಾನಲ್ಲಿ ನಡೆಯುತ್ತಿರುವ ಏಷ್ಯನ್ ಗೇಮ್ಸ್ನ ಮಹಿಳಾ ಕ್ರಿಕೆಟ್ ಸ್ಪರ್ಧೆಯ ಫೈನಲ್ ಪಂದ್ಯದಲ್ಲಿ ಭಾರತ ತಂಡ ಇಂದು ಶ್ರೀಲಂಕಾವನ್ನು ಎದುರಿಸಲಿದೆ. ಭಾರತೀಯ ಕಾಲಮಾನ ಬೆಳಗ್ಗೆ 10:30ಕ್ಕೆ ಈ ಪಂದ್ಯ ಆರಂಭವಾಗಲಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 10 ಗಂಟೆಗೆ.

ಆನಂದ ಭೈರವಿ ಚಿತ್ರದ ಎರಡು ಹಾಡುಗಳನ್ನು ಕೇಳಿದ್ರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜೈರಾಮ್ ಗೀತೆಗಳನ್ನು ಹಾಡಿದರು. ಸೊರಟ್ ಅಶ್ವಥ್ ಚಿಯುದಯ ಶಂಕರ್ ಅವರ ರಚನೆಗಳಿದ್ದು, ರಮೇಶ್ ನಾಯ್ಡು ಅವರ ಸಂಗೀತ ಇತ್ತು.

ಆಕಾಶವಾಣಿ ಪ್ರೆಸೆಂಟ್ಸ್ ಮಾರ್ನಿಂಗ್ ನ್ಯೂಸ್. ಗುಡ್ ಮಾರ್ನಿಂಗ್, ಐ ಆಮ್ ಸಾಯಿರಾ ಮುಜ್ತಬಾ. ದ ಹೆಡ್ಲೈನ್ಸ್: ಪ್ರೆಸಿಡೆಂಟ್ ದ್ರೌಪದಿ ಮುರ್ಮು ಟು ಪ್ರೆಸೆಂಟ್ 72nd ನ್ಯಾಷನಲ್ ಫಿಲ್ಮ್ ಅವಾರ್ಡ್ಸ್ ಅಟ್ ಏಕ್ತಾ ನಗರ್ ಇನ್ ಕೇವಾಡಿಯಾ ದಿಸ್ ಈವ್ನಿಂಗ್. Union Home Minister Amit Shah to inaugurate National Conference of Anti-Narcotics Task Force heads in New Delhi today. External Affairs Minister S. Jayashankar holds talks with his counterparts from France, Ecuador, Slovakia and Switzerland on sidelines of UN General

0: ವಿವಿಧ ಭಾರತಿ ಬೆಂಗಳೂರು 102.9 FM.
1: ಸ್ನೇಹಿತರೆ, ಇದು ವಿವಿಧ ಭಾರತಿಯ ಆಕಾಶವಾಣಿ ಕನ್ನಡ. 8:15:15.
2: ಬ್ರಿಟಿಷರ ಆಳ್ವಿಕೆಯಲ್ಲಿ ನಲುಗಿದ್ದ ಭಾರತಕ್ಕೆ ಮೈ ಕೊಡವಿ ಸಿಡಿದೇಳಲು ಶಕ್ತಿಯನ್ನು ನೀಡಿದಂತಹ ಮಂತ್ರ ವಂದೇ ಮಾತರಂ. ಕವಿ ಬಂಕಿಮಚಂದ್ರರ ಈ ಗೀತೆಗೆ ಇದೀಗ 150 ವರ್ಷ. 1896 ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ನಮ್ಮ ರಾಷ್ಟ್ರಗೀತೆಯ ಕವಿ ರವೀಂದ್ರನಾಥ ಠಾಗೂರರು ಮೊಟ್ಟ ಮೊದಲ ಬಾರಿಗೆ ಹಾಡಿದ ಗೀತೆ ವಂದೇ ಮಾತರಂ. ಹೇರಳವಾದ ಪ್ರಾಕೃತಿಕ ಸಂಪತ್ತಿನ ಖನಿಯಷ್ಟೇ ಅಲ್ಲದೆ ನಮ್ಮ ಭರತ ಮಾತೆ ದಶಭುಜೆ ದುರ್ಗೆಯೂ ಹೌದು, ಕಮಲವಾಸಿನಿ ಲಕ್ಷ್ಮಿಯೂ ಹೌದು, ವೀಣಾಪಾಣಿ ಸರಸ್ವತಿಯೂ.

0: पूज्य बापू के 150वें जयंती वर्ष की औपचारिक शुरुआत से पहले 15 सितंबर से 2 अक्टूबर तक बहुत ही विशाल स्थल पर स्वच्छता ही सेवा कार्यक्रम आयोजित किया जा रहा है। हम सबके पास पूज्य बापू को सच्ची श्रद्धांजलि देने का ये सबसे बड़ा अवसर है। बच्चों से लेकर के बुजुर्गों तक, कश्मीर से लेकर के कन्याकुमारी और कच्छ से लेकर के कोहिमा तक करोड़ों की संख्या में हम सब स्वच्छता के इस अभियान के सहभागी बने और 15 सितंबर को सुबह 9:30 बजे स्वच्छता ही सेवा आंदोलन के साथ आप जुड़ जाएं। मैं सभी देशवासियों को आह्वान करता हूं, स्कूलों के बच्चे, कॉलेजों के युवा, एनएसएस, एनसीसी, नेहरू युवा केंद्र, ये हमारे सभी युवा, माताएं, बहनें, हाउसिंग सोसाइटियां, स्वयंसेवी संस्थाएं, सरकारी कर्मचारी, देश की जानी मानी सभी हस्तियां, मीडिया ग्रुप्स, अभी से योजना बनाए, कहां सफाई करेंगे, उसके लिए औरों को कैसे जोड़ेंगे, मोटिवेट कैसे करेंगे, सफाई के इतने बड़े अभियान के लिए साधनों को कैसे लाएंगे, उसको कैसे जुटाएंगे, और फिर इस आने वाली 15 तारीख को सवेरे ठीक 9:30 बजे हम सब अपनी जगह पर इकट्ठे होंगे। पहले कुछ देर वीडियो कॉन्फ्रेंस और दूरदर्शन के माध्यम से उन सब लोगों की बातें सुनेंगे जिन्होंने स्वच्छता की दिशा में कुछ न कुछ करके दिखाया है, और उसके बाद हम सब स्वच्छता ही सेवा के अभियान में स्वयं जुड़ जाएंगे। जन जन में है बल, जन जन में है बल, स्वच्छ हो रहा हमारा वतन। अब आया है संकल्प का पल, अब आया है संकल्प का पल, जीत कर रहेंगे स्वच्छता का जंग। इस भाव के साथ स्वच्छता ही सेवा के इस आंदोलन के माध्यम से एक स्वच्छ भारत को पूज्य बापू के चरणों में समर्पित करें, ताकि स्वच्छ, स्वस्थ और समृद्ध भारत, ये जो उनका सपना था, इसको पूर्ण करने में हम सब कामयाब हो।
1: ಸ್ನೇಹಿತರೆ, ಶುಭೋದಯ ಕರ್ನಾಟಕ ಕಾರ್ಯಕ್ರಮ ಮುಂದುವರಿತಾ ಇದೆ. ಚಿತ್ರಗೀತೆಗಳನ್ನು ಕೇಳೋಣ. ಇವತ್ತು ಸೆಪ್ಟೆಂಬರ್ 22 ಬಹಳಷ್ಟು ವಿಶೇಷತೆಗಳಿವೆ. ನಮ್ಮ ಜನಪ್ರಿಯ ಗಾಯಕರಾದಂತಹ ಅದ್ಭುತ ಗಾಯಕರು ಅಂದರೆ ಗಂಧರ್ವ ಗಾಯಕರು ಅಂತಲೇ ಚಿರಪರಿಚಿತರು ನಮ್ಮ ಪಿ ಬಿ ಶ್ರೀನಿವಾಸ್ ಅವರ ಜನ್ಮದಿನ, ಹಾಗೆಯೇ ಕೂರ ಸೀತಾರಾಮ ಶಾಸ್ತ್ರಿಗಳ ಜನ್ಮ ದಿವಸ ಕೂಡ, ಹಾಗೆಯೇ ವಿಶ್ವ ಖಡ್ಗಮೃಗ ದಿವಸ ಇವತ್ತು. ಬಹಳ ಕಡಿಮೆ ಈ ಪ್ರಾಣಿಗಳ ಬಗ್ಗೆ ಕೇಳಲ್ಪಡುತ್ತೆ ಅಲ್ವಾ? ಅಂದರೆ ಯಾಕೋ ಏನೋ ಒಂದು ಸ್ವಲ್ಪ ಕಡೆಗಣಿಸಲ್ಪಟ್ಟಂತಹ ಪ್ರಾಣಿಗಳು ಇವು ಅಂತಲೇ ಹೆಸರುವಾಸಿ. ಆದರೆ ಈ ದಿನ ಯಾಕೆ ಇದನ್ನು ಆಚರಣೆ ಮಾಡ್ಕೊಂಡು ಬರಲಾಗ್ತಾ ಇದೆ ಅಂತ ಹೇಳಿದ್ರೆ, ಅಳಿವಿನಂಚಿನಲ್ಲಿವೆ ಈ ಒಂದು ಪ್ರಭೇದದ ಪ್ರಾಣಿಗಳು, ಖಡ್ಗಮೃಗ. ಜಾಗತಿಕವಾಗಿ ಆಚರಿಸ್ಕೊಂಡು ಬರ್ತಾ ಇದ್ದಾರೆ. 5 ಖಡ್ಗಮೃಗ ಪ್ರಭೇದಗಳ ಬಗ್ಗೆ, ಜೊತೆಗೆ ಅವುಗಳ ಸಂರಕ್ಷಣೆಯ ತುರ್ತು ಅಗತ್ಯದ ಬಗ್ಗೆ ಜಾಗೃತಿ ಮೂಡಿಸೋದಕ್ಕೆ ಪ್ರತಿ ವರ್ಷ ಈ ದಿನವನ್ನು ಆಚರಿಸ್ತಾ ಇದ್ದಾರೆ. 2010 ದಕ್ಷಿಣ ಆಫ್ರಿಕಾ ಈ ದಿನವನ್ನು ಘೋಷಿಸಿತು. ಇದು 2011 ಹೊತ್ತಿಗೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳೀತು. ಈ 2026 ಥೀಮ್ ಏನು ಅಂತಂದರೆ, ಈ 5 ಪ್ರಭೇದಗಳಿದೆಯಲ್ಲ, ಇವುಗಳನ್ನು ಜೀವಂತವಾಗಿಡೋಣ ಅನ್ನುವಂತಹ ಒಂದು ಥೀಮ್ನ ಅಡಿಯಲ್ಲಿ ಈ ದಿನವನ್ನು ಆಚರಿಸ್ತಾ ಇದ್ದಾರೆ. ಈ ವರ್ಷ ಪ್ರಪಂಚದಾದ್ಯಂತ 27,000 ಕಡಿಮೆ ಖಡ್ಗಮೃಗಗಳು ಇದೆಯಂತೆ ಕಾಡುಗಳಲ್ಲಿ. ಇದರಲ್ಲಿ ದೊಡ್ಡ ಕೊಂಬಿನ ಅಂದರೆ ನಮ್ಮ ದೇಶದಲ್ಲಿ ಮಾತ್ರ ಕಾಣಸಿಗುವಂತಹ ಘೇಂಡಾಮೃಗ ತುಂಬ ಪಾಪ್ಯುಲರ್. ಇದು ಭಾರತ, ನೇಪಾಳದಲ್ಲಿ ಕಂಡುಬರುತ್ತೆ. ಇದರ ಯಶಸ್ವಿ ಸಂರಕ್ಷಣಾ ಎಲ್ಲರ ಗಮನವನ್ನು ಸೆಳೆದಿದೆ. ನಮ್ಮ ದೇಶದ ಕಡೆ ಎಲ್ಲರೂ ಮುಖ ಮಾಡಿ ಹೇಳ್ತಾ ಇದ್ದಾರೆ, ಹೌದು, ಖಡ್ಗಮೃಗಗಳನ್ನು ಭಾರತ ಚೆನ್ನಾಗಿ ಸಂರಕ್ಷಣೆ ಮಾಡಿದೆ ಅಂತ ಹೇಳಿ. ಇನ್ನು ಬಿಳಿಯ ಘೇಂಡಾಮೃಗ ಇದೆ, ಇದು ಮುಖ್ಯವಾಗಿ ಆಫ್ರಿಕಾದಲ್ಲಿ ಕಂಡುಬರುತ್ತೆ. ಬಹಳಷ್ಟು ಅಪಾಯದಂಚಿನಲ್ಲಿದೆ ಇದು, ಇದರ ತುರ್ತು ಸಂರಕ್ಷಣಾ ಅಗತ್ಯ ಇದೆ. ಇನ್ನು ಕಪ್ಪು ಘೇಂಡಾಮೃಗ, ಇದು ಪೂರ್ವ ಮತ್ತು ದಕ್ಷಿಣ ಆಫ್ರಿಕಾಕ್ಕೆ ಸ್ಥಳೀಯವಾಗಿ ಚಿರಪರಿಚಿತ, ತೀವ್ರವಾಗಿ ಅಳಿವಿನಂಚಿನಲ್ಲಿರುವಂತಹ ಒಂದು ಪ್ರಭೇದ ಇದು. ಇನ್ನು ಜಾವನ್ ಖಡ್ಗಮೃಗ ಅಂದರೆ ಜಾವಾ, ಇಂಡೋನೇಷ್ಯಾದಲ್ಲಿ ಕಂಡುಬರುವಂಥ

ಸಹ ಇದು ಕೂಡ ಅಳಿವಿನಂಚಿನಲ್ಲಿರುವಂತಹ ಒಂದು ಪ್ರಭೇದ. ಸುಮಾತ್ರನ್ ಖಡ್ಗಮೃಗ ಇದೆಯಲ್ಲ, ಇದು ಕೂಡ ಇಂಡೋನೇಷ್ಯಾದ ಒಂದು ಪ್ರಭೇದನೇ. ಒಟ್ಟಾರೆ ಯಾವುದೇ ರೀತಿಯ ಘೇಂಡಾಮೃಗಗಳನ್ನು ತಗೊಂಡ್ರೂ ಕೂಡ ಇವು ಸುಮಾರು ಅಳಿವಿನಂಚಿಲಿ ಇದೆ. ಯಾಕೆಂತಂದರೆ ಅಕ್ರಮ ಕೊಂಬು ವ್ಯಾಪಾರ ನಡೀತಾ ಇದೆ, ಇದನ್ನು ಬೇಟೆಯಾಡೋದು ಎಲ್ಲ ಕಡೆ ಇಲ್ಲೀಗಲ್ ಅಂತ ಅನ್ಸ್ಕೊಂಡಿದ್ರು ಕೂಡ ಎಷ್ಟೋ ಕಡೆ ಇದು ಕಳ್ಳ ಸಾಗಾಣಿಕೆ ಮೂಲಕ ನಡೀತಾ ಇದೆ. ತಪ್ಪು ನಂಬಿಕೆಗಳಿಂದ ಇದನ್ನು ಸಾಂಪ್ರದಾಯಿಕ ಔಷಧದಲ್ಲಿ ಬಳಸ್ಬೋದು ಅನ್ನುವಂಥ ಒಂದು ತಪ್ಪು ನಂಬಿಕೆ ಕೂಡ ಇರೋದ್ರಿಂದ ಇದರ ಕೊಂಬುಗಳ ಬೇಟೆ ವ್ಯಾಪಕವಾಗಿ ನಡೀತಾ ಇತ್ತು. ಈಗ ಸ್ವಲ್ಪ ಕಣ್ಗಾವಲು ಇರೋದ್ರಿಂದ ಸ್ವಲ್ಪ ಕಡಿಮೆಯಾಗಿದೆ ಅಂತಲೇ ಹೇಳಬಹುದು. ಆದರೂ ಕೂಡ ಈ ನಿಟ್ಟಿನಲ್ಲಿ ಇನ್ನೂ ಹೆಚ್ಚು ಕೆಲಸಗಳು ನಡೀಬೇಕಾಗಿದೆ. ಎಸ್, ವಿಶ್ವ ಖಡ್ಗಮೃಗ ದಿವಸ ಎಂದು.

ಕೆ ಆರ್ ಶಾಸ್ತ್ರಿ ಅಂದರೆ ಬಹುಶಃ ನಮಗೆ ಸ್ವಲ್ಪ ಕಷ್ಟ ಆಗಬಹುದು. ಕೂರ ಸೀತಾರಾಮ ಶಾಸ್ತ್ರಿಗಳು ಅಂತಲೇ ಜನಪ್ರಿಯರಾಗಿರುವಂತಹ, ಕನ್ನಡ ಚಲನಚಿತ್ರೋದ್ಯಮದಲ್ಲಿ ಅತ್ಯಂತ ಜನಪ್ರಿಯತೆಯನ್ನು ಪಡ್ಕೊಂಡಂತಹ ಬರಹಗಾರರು, ಗೀತರಚನೆಕಾರರು, ನಿರ್ದೇಶಕರು ಕೂಡ ಹೌದು. ರಂಗಭೂಮಿಯಲ್ಲಿ ತಮ್ಮ ವೃತ್ತಿ ಜೀವನದ ನಂತರ ಅವರ ಚಲನಚಿತ್ರ ಜೀವನವು ನಟ, ನಿರ್ದೇಶಕ, ನಿರ್ಮಾಪಕ, ಚಿತ್ರಕಥೆಗಾರ, ಗೀತರಚನೆಕಾರ, ಸಂಯೋಜಕರು ಆಗಿ ಕೂಡ ಕೆಲಸ ಮಾಡಿದಂತಹ ಮಹಾನ್ ವ್ಯಕ್ತಿತ್ವ ಅವರದು. ಅವರ ಪೌರಾಣಿಕ ಚಿತ್ರ ರಾಜಸೂಯ ಯಾಗ, ಇದರಲ್ಲಿ ನಟನಾಗಿ ಪ್ರಾರಂಭ ಮಾಡಿದ್ರು ತಮ್ಮ ವೃತ್ತಿ ಜೀವನವನ್ನು. ಹಾಗೇನೆ ಇದಾದ ನಂತರ ಮಹಾಕವಿ ಕಾಳಿದಾಸ, ಈ ಚಿತ್ರಕ್ಕಾಗಿ ನಿರ್ದೇಶಕರಾಗಿ, ಗೀತ ರಚನೆಕಾರರಾಗಿ, ಬರಹಗಾರರು ಮತ್ತು ಸಂಗೀತ ಸಂಯೋಜಕರಾಗಿಯೂ ಕೂಡ ಕೆಲಸ ಮಾಡಿದರು. ಆ ವರ್ಷದ ಅತ್ಯಂತ ಹಿಟ್ ಚಿತ್ರ ಅನ್ನುವಂತಹ ಯಶಸ್ಸನ್ನು ಕಾಣ್ತು ಆ ಚಿತ್ರ. ಜೊತೆಗೆ ಅತ್ಯುತ್ತಮ ಚಲನಚಿತ್ರಕ್ಕಾಗಿ ರಾಷ್ಟ್ರಪತಿಗಳ ಬೆಳ್ಳಿ ಪದಕವನ್ನು ಕೂಡ ಗೆದ್ದುಕೊಳ್ತು. ಇನ್ನು ಗುಬ್ಬಿ ವೀರಣ್ಣ ಅವರ ಬೇಡರ ಕಣ್ಣಪ್ಪ ಚಿತ್ರದ ನಾಯಕ ಪಾತ್ರವನ್ನು ಕುರಾಸಿ ಅವರಿಗೆ ನೀಡಲಾಗಿತ್ತು. ಆದರೆ ಈ ಹಾಂಗ್ಕಾಂಗ್ನಲ್ಲಿ ಶಾ ಬ್ರದರ್ಸ್ ಸ್ಟುಡಿಯೋದ ನಿರ್ದೇಶನ ವಿಭಾಗದಲ್ಲಿ ಕೆಲಸ ಮಾಡುವ ಅವಕಾಶ ಸಿಕ್ಕ ಕಾರಣ ಕುರಾಸಿ ಅವರು ಆ ಒಂದು ಪಾತ್ರವನ್ನು ಬೇಡ ಅಂತ ಹೇಳಿದರು. ನಂತರ ಈ ಪಾತ್ರ ನಮ್ಮ ಕನ್ನಡ ಚಿತ್ರರಂಗದ ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಅವರ ಪಾಲಿಗೆ ಹೋಯಿತು. ಇದಾದ ನಂತರ ನಡೆದಿದ್ದು ಇತಿಹಾಸ ಎಲ್ರಿಗೂ ತಿಳಿದೇ ಇದೆ ಅಲ್ವಾ? ಎಸ್. ಇನ್ನು ಕನ್ನಡ ಭಾಷೆಯ ಹೊರತಾಗಿ ಮಲೆಯ ಭಾಷೆಯಲ್ಲಿ ಎರಡು ಚಲನಚಿತ್ರಗಳನ್ನು ನಿರ್ದೇಶನ ಮಾಡಿದ್ದಾರೆ, ಕುರಾನ್ ಕಾವ್ ಮತ್ತು ಇಮಾನ್ ಅನ್ನುವಂತಹ ಚಿತ್ರಗಳು. ಇವೆರಡು ಜಪಾನ್ನ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವಕ್ಕೆ ಆಯ್ಕೆಯಾಗಿದ್ದು. ಇದರಿಂದಾಗಿ ಅವರು ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಪ್ರದರ್ಶನಗೊಂಡ ಕರ್ನಾಟಕದ ಮೊದಲ ನಿರ್ದೇಶಕರು ಅಂತ ಅನಿಸ್ಕೊಂಡ್ರು. ಎಸ್, ಅವರೇ ಬರೆದಿರುವಂತಹ ಒಂದು ಹಾಡನ್ನು ಈಗ ಕೇಳ್ಬಿಡೋಣ. ಜನಪ್ರಿಯ ಗೀತೆ ಇದು.

ಇನ್ನು ನಮ್ಮ ನೆಚ್ಚಿನ ಗಾಯಕರಾದಂತಹ ಪಿ ಬಿ ಶ್ರೀನಿವಾಸ್ ಅವರ ಬಗ್ಗೆ ಇಂದಿನ ಕನ್ನಡ ರತ್ನ ಭಂಡಾರದಲ್ಲಿ ಮಾಹಿತಿಯನ್ನಂತೂ ಕೇಳಿದ್ರಿ. ಹಾಗೇನೆ ಹಿನ್ನೆಲೆ ಗಾಯಕರಲ್ಲದೆ ಸಂಯೋಜಕರು, ಹಾಗೇನೆ ಗೀತ ರಚನೆಕಾರರು, ಕವಿ ಕೂಡ, ಹಾರ್ಮೋನಿಯಂ ಕೂಡ ನುಡಿಸ್ತಾ ಇದ್ರು. ವಿವಿಧ ಭಾರತೀಯ ಭಾಷೆಗಳಲ್ಲಿ ತಮ್ಮ ಗಾಯನಕ್ಕೆ ಹೆಸರುವಾಸಿಯಾಗಿದ್ದರು. ಇನ್ನು ತಮಿಳು, ತೆಲುಗು ಭಾಷೆಗಳಲ್ಲಿ ಕೂಡ ಹಾಡಿದ್ದಾರೆ. ಮಲಯಾಳಂ, ಹಿಂದಿಯಲ್ಲಿಯೂ ಅನೇಕ ಹಾಡುಗಳನ್ನು ಹಾಡಿದ್ದಾರೆ. ಸಂಗೀತ ಮತ್ತು ಸಿನಿಮಾಕ್ಕೆ ನೀಡಿದ ಕೊಡುಗೆಗಳಿಗಾಗಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದೆ, ಕಲೈಮಾಮಣಿ ಪ್ರಶಸ್ತಿ, ಮಾಧವ ಪೆದಿ ಸತ್ಯಂ ಅವರ ಪ್ರಶಸ್ತಿ ಕೂಡ ಪಡ್ಕೊಂಡಿದ್ದಾರೆ. ಖಂಡಿತವಾಗ್ಲೂ ಇಂತಹ ಮಹಾನ್ ಗಾಯಕರನ್ನ, ಗಂಧರ್ವ ಗಾಯಕರನ್ನ ಪಡೆದಂತಹ ನಾವೇ ಧನ್ಯರು. ಅವರದೇ ಧ್ವನಿಯಲ್ಲಿ ಅವರಿಗೆ ಜನ್ಮ ಜಯಂತಿಯ ಶುಭಾಶಯಗಳನ್ನು ತಿಳಿಸ್ಬಿಡೋಣ.

0: ಕಿಂ ಕಾರಣ?
1: ಮಹಿತೌದಾರ್ಯ ಮಹೀಧರ ಶೃಂಗ ಜಿತ

ಈಗಷ್ಟೇ ಕೇಳಿದ್ರಲ್ಲ ದಿವ್ಯ ಗಗನ ವನವಾಸಿ ಅನ್ನುವಂಥ ಹಾಡು ಭಾಗ್ಯಜ್ಯೋತಿ ಚಿತ್ರದ್ದು. ಸ್ವತಃ ಪಿ ಬಿ ಶ್ರೀನಿವಾಸ್ ಅವರೇ ಈ ಹಾಡನ್ನು ಸಂಸ್ಕೃತದಲ್ಲಿ ಬರೆದು ಹಾಡಿದಂತಹ ಅಪರೂಪದ ಹಾಡಿದು. ವಾಣಿ ಜಯರಾಮ್ ಅವರ ಧ್ವನಿ ಕೂಡ ಈ ಹಾಡಿನಲ್ಲಿತ್ತು. ವಿಜಯ ಭಾಸ್ಕರ್ ಅವರ ರಾಗ ಸಂಯೋಜನೆಯಲ್ಲಿ ಈ ಹಾಡು ಪ್ರಸಾರವಾಯಿತು. ಹಾಗೆಯೇ ಈ ದಿನ ಜನ್ಮದಿನ ಹಾಡು ಕೇಳಿದ್ರಲ್ಲ, ಅದು ನಂದ ಗೋಕುಲ ಚಿತ್ರದ್ದು. ಪಿ ಬಿ ಶ್ರೀನಿವಾಸ್ ಅವರ ಜೊತೆಗೆ ಡಾಕ್ಟರ್ ರಾಜ್ ಅವರ ಧ್ವನಿ ಕೂಡ ಇತ್ತು. ಜೀವದಯ ಶಂಕರ್ ಅವರ ರಚನೆ, ವಿಜಯ ಭಾಸ್ಕರ್ ಅವರ ಸಂಗೀತದಲ್ಲಿ ಹಾಡನ್ನು ಕೇಳಿದ್ರಿ. ಬಿಂಕದ ಸಿಂಗಾರಿ ಹಾಡು ಕನ್ಯಾರತ್ನ ಚಿತ್ರದ್ದು. ಕುರ ಸೀತಾರಾಮ ಶಾಸ್ತ್ರಿಗಳ ರಚನೆ, ಜಿ ಕೆ ವೆಂಕಟೇಶ್ ಅವರ ರಾಗ ಸಂಯೋಜನೆಯಲ್ಲಿ ಹಾಡು ಪ್ರಸಾರವಾಯಿತು. ಹಾಗೆಯೇ ಆಲಯ ಮೃಗಾಲಯ ಹಾಡು ಕೇಳಿದ್ರಲ್ಲ, ಮೃಗಾಲಯ ಚಿತ್ರದ್ದು. ಅದನ್ನು ಹಾಡಿದವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಜಿ ಉದಯ ಶಂಕರ್ ಅವರ ರಚನೆ, ರಾಜನ್ ನಾಗೇಂದ್ರ ಅವರ ಸಂಗೀತ ಇತ್ತು. ಸ್ನೇಹಿತರೆ, ಇದಾಗಿತ್ತು ಇಂದಿನ ಶುಭೋದಯ ಕರ್ನಾಟಕ. ಈ ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ನಿಮ್ಮ ಜೊತೆ ಆಗಿದ್ದು ನಾನು ನಿಮ್ಮ ಆರ್ ಜೆ ರಶ್ಮಿ.

9:02. ಸ್ನೇಹಿತರೆ, ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಇಂದು ಕಾರ್ಗೆ ರಜೆ. ಏನಪ್ಪ ಇದು, ಕಾರ್ಗೆ ರಜೆನಾ? ಹೇಗೆ ಕಾರ್ಗೆ ಉಪವಾಸ ಅಂತ ಅನ್ಕೊಂಡ್ರು ಪರವಾಗಿಲ್ಲ. ಎಸ್, ನಮಸ್ಕಾರ. ಇವತ್ತು ಕಾರಿಗೆ ರಜೆ ಕೊಟ್ಟಿದ್ದೀರಾ, ಲೀವ್ ಕೊಟ್ಟಿದ್ದೀರಾ ಕಾರ್ಗೆ? ಅಯ್ಯೋ, ಕಾರು ಇಲ್ಲದೆ ಹೇಗಪ್ಪ ಒಂದು ದಿನ ಕಳೆಯೋದು, ಕಷ್ಟ ಅಂತ ಯೋಚನೆ ಮಾಡ್ತಾ ಇದ್ದೀರಾ. ಇವತ್ತು ವರ್ಲ್ಡ್ ಕಾರ್ ಫ್ರೀ ಡೇ. ಯೋಚನೆ ಮಾಡಿ, ನಮ್ಮ ರಸ್ತೆಯಲ್ಲಿ ಇವತ್ತೊಂದು ದಿನ ಕನಿಷ್ಠ ಪಕ್ಷ ನಮ್ಮ ರಸ್ತೆಯಲ್ಲಿ ಕಾರುಗಳ ಬದಲು ಜನರು ನಡೆದಾಡ್ತಾ ಇದ್ರೆ, ಸೈಕಲ್ಗಳು ಓಡಾಡ್ತಾ ಇದ್ರೆ, ಮಕ್ಕಳು ಆಟ ಆಡ್ತಾ ಇದ್ರೆ, ಬೆಳಿಗ್ಗೆ ಯಾರಾದರೂ ಯೋಗ ಮಾಡ್ತಾ ಇದ್ರೆ, ಸ್ನೇಹಿತರ ಜೊತೆ ನಡ್ಕೊಂಡು ಹೋಗ್ತಾ ಇದ್ರೆ, ಆರಾಮಾಗಿ ರೋಡ್ ಮೇಲೆ ನಿಂತು ತಮಗೆ ಇಷ್ಟ ಬಂದಂಗೆ ಶಾಪಿಂಗ್ ಮಾಡ್ತಾ ಇದ್ರೆ, ಹರಟೆ ಹೊಡಿತಾ ಇದ್ರೆ, ಸ್ಕೇಟಿಂಗ್ ಮಾಡ್ತಾ ಇದ್ರೆ, ಎಷ್ಟು ಚೆನ್ನಾಗಿರುತ್ತಲ್ವ? ಎಸ್, ನಮ್ಮ ನಗರ ಹೇಗಿರಬಹುದು ಅನ್ನುವಂತಹ ಒಂದು ಇಮೇಜ್ ಕಣ್ಮುಂದೆ ಹಾಗೇ ಬರುತ್ತೆ. ಯಾಕೆಂದರೆ ಇವತ್ತು ವರ್ಲ್ಡ್ ಕಾರ್ ಫ್ರೀ ಡೇ. ಇದರ ಅರ್ಥ ಕಾರನ್ನು ದ್ವೇಷಿಸಬೇಕು, ದ್ವೇಷಿಸುವ ದಿನ ಅಂತೂ ಅಲ್ಲ. ಕಾರಿನ ಮೇಲೆ ಇರುವಂತಹ ನಮ್ಮ ಅವಲಂಬನೆಯನ್ನು ಒಂದು ದಿನವಾದರೂ ಕಡಿಮೆ ಮಾಡಿ ನಮ್ಮ ನಗರಕ್ಕೆ ಸ್ವಲ್ಪ ಉಸಿರಾಡೋದಕ್ಕೆ ಅವಕಾಶ ಕೊಡುವಂತಹ ದಿನ. ಎಸ್, ಹಾಗಾಗಿ ಇಂದು ಕಾರಿಗೆ ರಜೆ. ಕಾರು, ಕಾರಿನ ಬಗ್ಗೆ ಮಾತು. ಇದಲ್ಲದೆ ಸೈಕಲ್, ವಾಕಿಂಗ್, ಪಬ್ಲಿಕ್ ಟ್ರಾನ್ಸ್ಪೋರ್ಟು, ನಮ್ಮ ಆರೋಗ್ಯ, ಪರಿಸರ ಎಲ್ಲದರ ಬಗ್ಗೆ ಸ್ವಲ್ಪ ಸ್ವಲ್ಪ ಮಾಹಿತಿ ಇರುತ್ತೆ. ಜೊತೆಗೆ ಹಾಡುಗಳು ಕೂಡ, ಲೇಟೆಸ್ಟ್ ಹಾಡುಗಳು ನಿಮಗಾಗಿ ಪ್ರಸಾರವಾಗುತ್ತೆ. ಹೊಸ ಹಾಡುಗಳು ಕೇಳ್ತಾ ಇರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡದಲ್ಲಿ.

ಇವತ್ತು ನಮ್ಮ ನಗರಗಳಲ್ಲಿ ಅಂದರೆ ಈ ಬೆಂಗಳೂರಿನಂತಹ ನಗರಗಳಲ್ಲಿ 1 ಕಿಲೋಮೀಟ್ರ್ ದೂರ ಹೋಗೋದಕ್ಕೆ ಎಷ್ಟೋ ನಿಮಿಷಗಳು ತಗೊಳುತ್ತೆ ಗೊತ್ತೇ ಇದೆ ಅಲ್ವಾ? ಮುಂಚೆ ಆದರೆ ಎಷ್ಟು ದೂರ ನಿಮ್ಮನೆ ಅಂತಂದರೆ ಕಿಲೋಮೀಟರ್ಸ್ನಲ್ಲಿ ಹೇಳ್ತಾ ಇದ್ವಿ. ಈಗ ಎಷ್ಟು ತಾಸು ಹಿಡಿಯುತ್ತೆ, ಎಷ್ಟು ನಿಮಿಷಗಳು ಹಿಡಿಯುತ್ತೆ ಅಂತ ಹೇಳಬೇಕಾಗುತ್ತೆ. ಯಾಕೆಂದರೆ ಇರೋದು ಒಂದು 5 ಕಿಲೋಮೀಟ್ರ್ ಇರಬಹುದು, ಆದರೆ ಅದು ಒಂದು 3/4 ಗಂಟೆ ಹಿಡಿಯುತ್ತೆ, ಅರ್ಧ ತಾಸು ಹಿಡಿಯುತ್ತೆ ಅಲ್ವಾ? ನಮ್ಮ ನಗರದಲ್ಲೇ ಅತ್ಯಂತ ಅಂದರೆ ಇಡೀ ಜಗತ್ತಿನಲ್ಲೇ ಅತ್ಯಂತ ನಿಧಾನಗತಿಯ ಟ್ರಾಫಿಕ್ ಹೊಂದಿರುವ ನಗರಗಳಲ್ಲಿ ಒಂದು ಅನ್ನುವಂತಹ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಇದಕ್ಕೆಲ್ಲ ನಾವು ಬೇರೆಯವ್ರನ್ನ ದೂಷಿಸೋಕ್ಕಾಗೋದಿಲ್ಲ ಬಿಡಿ, ನಾವು ಇದರಲ್ಲಿ ಭಾಗಿದಾರರು ಅಲ್ವಾ? ನಾವು ಕೂಡ ಎಷ್ಟೋ ಬೈಕ್ಗಳು, ಮನೆಗೆಂದು 2-3 ಕಾರು, ಅಂದರೆ ಪತಿಗೊಂದು, ಪತ್ನಿಗೊಂದು, ಮಕ್ಕಳಿಗೊಂದು, ಹೀಗೆ ಬೇರೆ ಬೇರೆ ವಾಹನಗಳನ್ನು ಇಟ್ಕೊಂಡು ಎಷ್ಟು ಟ್ರಾಫಿಕ್ ಅಪ್ಪ ಅಂತ ಬೇರೆಯವ್ರನ್ನ ನೋಡಿ ಬೈತಾ ಇರ್ತೀವಿ. ಇಡೀ ಕಾರ್ನಲ್ಲಿ ಒಬ್ಬರೇ ಕೂತಿರ್ತಾರೆ ನೋಡಿ, ಹೊಟ್ಟೆ ಹುರ್ಕೊಳ್ತಾ ಇರ್ತೀವಿ. ಎಷ್ಟು ಪೆಟ್ರೋಲ್ ವೇಸ್ಟು, ಆ ರೋಡ್ನಲ್ಲಿ ಆ ಸ್ಪೇಸು, ಆ ಜಾಗ ಹಿಡ್ಕೊಂಡಿದೆ ಕಾರು, ಎಷ್ಟು ವೇಸ್ಟು ಅಂತ ಅಲ್ವಾ? ಎಸ್, ಆದರೆ ನಾವು ಕೂಡ ಅದನ್ನೇ ಮಾಡ್ತಾ ಇರ್ತೀವಿ ಮನೆಗಳಲ್ಲಿ. ನಮ್ಮ ಮನೆಗಳಲ್ಲೂ ಕೂಡ ಎಷ್ಟೋ ಸಲ ಒಂದಕ್ಕಿಂತ ಹೆಚ್ಚು ವಾಹನಗಳನ್ನು ಇಟ್ಕೊಂಡಿರ್ತೀವಿ. ಅದು ಅನುಕೂಲಕ್ಕೆ ತಕ್ಕಂತೆ ಅಂತ ನಮಗೆ ನಾವೇ ಸಮಾಧಾನ ಮಾಡಿಕೊಂಡ್ರೂ ಕೂಡ ಈ ಒಂದು ಟ್ರಾಫಿಕ್ನಲ್ಲಿ ನಮ್ಮ ಒಂದು ಪಾಲುದಾರಿಕೆ ಕೂಡ ಇದೆ ಅಲ್ವಾ? ಇನ್ನು ನಮ್ಮ ನಗರದಲ್ಲಿ ಹಾಗಾಗಿನೇ, ಇದೇ ಕಾರಣಕ್ಕಾಗಿನೇ, ಅಂದರೆ ಮನೆಯಲ್ಲಿ ಒಂದಕ್ಕಿಂತ ಹೆಚ್ಚು ವಾಹನಗಳು ಇಟ್ಕೊಂಡಿರೋ ಕಾರಣಕ್ಕೆ 1 ಕೋಟಿಗೂ ಹೆಚ್ಚು ವಾಹನಗಳಿವೆ ನಮ್ಮ ಸಿಟಿಯಲ್ಲಿ, ನಮ್ಮ ನಗರದಲ್ಲಿ. ಇಷ್ಟು ವಾಹನಗಳಿಗೆ ಎಲ್ಲಿ ಜಾಗ ಹುಡುಕೋದು ಅಲ್ವಾ? ನಾವು ಉಸಿರಾಡುವಂತಹ ಗಾಳಿಯಲ್ಲಿ 40% ಮಾಲಿನ್ಯ ಕಾರು ಬೈಕ್ಗಳಿಂದನೇ ಬರ್ತಾ ಇದೆ. ಎಸ್, ಅದಕ್ಕಾಗಿನೇ ಇವತ್ತಿನ ದಿನ ಅಂದರೆ ಸೆಪ್ಟೆಂಬರ್ 22ನ ದಿನವನ್ನು ನಾವು ತುಂಬ ಗಂಭೀರವಾಗಿ ಪರಿಗಣಿಸಬೇಕಾಗತ್ತೆ. ಒಂದು ದಿನ ಕಾರನ್ನು ಬಳಸದೆ ಹೋದರೆ ಖಂಡಿತವಾಗಲೂ ತುಂಬ ಏನು ಲಾಸ್ ಆಗೋದಿಲ್ಲ, ಸ್ವಲ್ಪ ಅನಾನುಕೂಲ ಆಗಬಹುದು, ಆದರೆ ಅಷ್ಟು ಓಕೆ. ಏಕೆಂದರೆ ಇವಾಗ ಬಸ್ ಇದೆ, ಮೆಟ್ರೋ ಇದೆ, ಬೈಕ್ಗಳಿವೆ, ಸೈಕಲ್ ಇದೆ. ಎಲ್ಲೆಲ್ಲಿ ಸಾಧ್ಯವೋ ನಡ್ಕೊಂಡು ಹೋಗುವಂತಹ ಡಿಸ್ಟೆನ್ಸ್ ಇದ್ದರೆ, ಒಂದು 4-5 ಕಿಲೋಮೀಟ್ರ್ ಇದ್ದರೆ ನಡೀಬಹುದು. ಅದಕ್ಕಿಂತ ಹೆಚ್ಚಾಗಿದ್ದರೆ ಸೈಕ್ಲಿಂಗ್ ಮಾಡ್ಕೊಂಡು ಹೋಗಬಹುದು, ಇಲ್ಲಾಂದರೆ ಇನ್ನೊಬ್ಬರ ಜೊತೆ ಒಂದು ಬೈಕ್ನಲ್ಲಿ ಡ್ರಾಪ್ ಲಿಫ್ಟ್ ತೊಗೊಳ್ಬಹುದು. ಅದಕ್ಕೂ ಮೀರಿ ದೂರ ಇದ್ದರೆ ಬಸ್ಸು, ಮೆಟ್ರೋ ಅಂತೂ ಇದ್ದೇ ಇದೆ. ಹಾಗಾಗಿ ನಾವು ತುಂಬ ಕಾರಣಗಳನ್ನು ಹುಡುಕೋದಕ್ಕಿಂತ ಹೇಗೆ ನಾವು ಕಾರ್ ಇಲ್ಲದೇ ಈ ದಿನವನ್ನು ನಾವು ಪಾಲಿಸಬಹುದು ಅನ್ನೋದು ಮುಖ್ಯವಾಗುತ್ತೆ. ಎಸ್, ನಮ್ಮ ಈ ಒಂದು ಆಚರಣೆಯಲ್ಲಿ ಇಡೀ ವಿಶ್ವವೇ ಈ ದಿನವನ್ನು ಗಂಭೀರವಾಗಿ ಆಚರಿಸ್ತಾ ಇದೆ. ಎಷ್ಟೋ ದೇಶಗಳಲ್ಲಿ ಆಚರಿಸ್ಕೊಂಡು ಬರ್ತಾ ಇದ್ದಾರೆ, ಯಾಕೋ ನಮ್ಮ ದೇಶದಲ್ಲೇ ಇನ್ನೂ ಸ್ವಲ್ಪ ಗಂಭೀರವಾಗಿ ಇದನ್ನು ಪರಿಗಣಿಸಿ ನೋ ಕಾರ್ ಡೇ ಅಂತ ಮಾಡಲೇಬೇಕಾಗಿದೆ. ಇವತ್ತು ಇವತ್ತೊಂದಿನ ಮಾಡಿದ್ರೆ ನಮ್ಮ ಮಾಲಿನ್ಯದಲ್ಲೂ ಕೂಡ ಎಷ್ಟೋ ಬದಲಾವಣೆಗಳನ್ನು, ನಮ್ಮ ಈ ಮಾಲಿನ್ಯವನ್ನು ಎಷ್ಟೋ ಕಡಿಮೆ ಮಾಡಬಹುದು ಅಲ್ವಾ? ಇದೆಲ್ಲ ನಮ್ಮ ಕೈಲೇ ಇದೆ, ಸ್ವಲ್ಪ ಪ್ರಯತ್ನ ಪಡಬೇಕು ಅಷ್ಟೇ. ಯಾವುದೇ ಕೆಲಸ ಆಗಲಿ ಮೊದಲು ಕಷ್ಟ ಅನಿಸುತ್ತೆ, ಆದರೆ ಅದಾದ ನಂತರ ಸಿಗುತ್ತಲ್ಲ ಖುಷಿ, ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ನೀವು ಇವತ್ತೇನಾದರೂ ನೋ ಕಾರ್ ಡೇ ಅಥವಾ ವರ್ಲ್ಡ್ ಕಾರ್ ಫ್ರೀ ಡೇಯನ್ನು ಆಚರಿಸ್ತಾ ಇದ್ದರೆ, ಕಾರನ್ನು ಬಳಸದೆ ಹೋದರೆ, ಖಂಡಿತವಾಗ್ಲೂ ನೀವು ನಡ್ಕೊಂಡು ಹೋಗ್ತಾ ಇದ್ರೆ, ಸೈಕಲ್ ಮಾಡ್ತಾ ಇದ್ರೆ, ಮೆಟ್ರೋದಲ್ಲಿ

ಅಂದರೆ ಬಸ್ಸಲ್ಲಿದ್ದರೆ ಒಂದು ಸೆಲ್ಫಿ ತೊಗೊಂಡು ಆ ಫೋಟೋನ ನಿಮ್ಮ ಡಿ ಪಿಗೆ ಹಾಕ್ಕೊಳ್ಳಿ, ಎಲ್ಲರಿಗೂ ಇದನ್ನು ಹೇಳಿ ಇವತ್ತು ಕಾರ್ ಫ್ರೀ ಡೇಯನ್ನು ಆಚರಿಸೋಣ ಅಂತ. ಎಸ್, ದಿಸ್ ಇನ್ಸ್ಪಿರೇಷನ್ ಇದೆಯಲ್ಲ, ಎಲ್ರಿಗೂ ಬೇಕಾಗಿರುವಂತಹ ದಿನ ಇದು.

ಈ ವರ್ಲ್ಡ್ ಕಾರ್ ಫ್ರೀ ಡೇ ಹೇಗೆ ಶುರುವಾಯಿತು? ಇದು ಶುರುವಾಗಿದ್ದು ಎಣ್ಣೆ ಬಿಕ್ಕಟ್ಟಿನಿಂದ. ಅಂದರೆ 1970ರಲ್ಲಿ ತೈಲ ಬಿಕ್ಕಟ್ಟು ಬಂದಾಗ ಮೊದಲ ಬಾರಿಗೆ ಕಾರು ಬೇಡ ಅನ್ನುವಂತಹ ಕೂಗು ಶುರುವಾಯಿತು. ಅದನ್ನು ಪಾಲಿಸ್ಕೊಂಡು ಬಂದರೂ ಕೂಡ, ಅಂದರೆ ಕಾರ್ಗಳನ್ನು ಸ್ವಲ್ಪ ಕಾರ್ಗಳ ಒಂದು ಯೂಸೇಜ್ ಏನಿದೆ ಅಲ್ಲ, ಬಳಕೆ, ಅದನ್ನು ಕಡಿಮೆ ಮಾಡಿಕೊಂಡ್ರು ಅವತ್ತು ಆ ವರ್ಷದಲ್ಲಿ. ಹಾಗಾಗಿ ಎಷ್ಟೋ ಈ ಬಿಕ್ಕಟ್ಟಿನಿಂದ ಹೊರಬರೋದಕ್ಕೆ ಸಹಾಯಕವಾಯಿತು. ಇನ್ನು ಅಧಿಕೃತವಾಗಿ ನೋಡೋದಾದರೆ 2000ರಲ್ಲಿ ಇದು ಅಧಿಕೃತವಾಗಿ ಬಂತು. ಅಂದರೆ 1994ರಲ್ಲಿ ಐಸ್ಲ್ಯಾಂಡ್ನ ರಿಕ್ನಾವಿಕ್ ನಗರದಲ್ಲಿ ಮೊದಲ ಆಧುನಿಕ ಕಾರ್ ಫ್ರೀ ಡೇ ಇದರ ಪ್ರಯತ್ನ ನಡೀತು. 97ರಲ್ಲಿ

ಸರ್ಕಾರ ಇದನ್ನು ದೊಡ್ಡ ಮಟ್ಟದಲ್ಲಿ ಆಚರಿಸೋದಕ್ಕೆ ಶುರು ಮಾಡಿತು. ಇದಾದ ನಂತರ 2000 ಇಸವಿಯಲ್ಲಿ ಇದು ಅಧಿಕೃತವಾಯಿತು. ಅಂದರೆ ಯುರೋಪಿಯನ್ ಕಮಿಷನ್ ಇನ್ ಟೌನ್ ವಿದೌಟ್ ಮೈ ಕಾರ್ ಅನ್ನುವಂತಹ ಅಭಿಯಾನದ ಮೂಲಕ ಸೆಪ್ಟೆಂಬರ್ 22 ಅಧಿಕೃತವಾಗಿ ವಿಶ್ವ ಕಾರ್ ಫ್ರೀ ಡೇ ಅಂತ ಘೋಷಿಸಿತು. ಸುಮಾರು 150 ಕೋಟಿಗೂ ಹೆಚ್ಚು ಜನ ಇದನ್ನು ಆಚರಿಸ್ತಾ ಇದ್ದಾರೆ. 1500 ನಗರಗಳಲ್ಲಿ ಈ ದಿನವನ್ನು ಆಚರಿಸಲಾಗ್ತಾ ಇದೆ. ಎಸ್, ಎಷ್ಟೋ ದೇಶಗಳಲ್ಲಿ ಇದನ್ನು ಗಂಭೀರವಾಗಿ ಪಾಲಿಸ್ಕೊಂಡು ಬರ್ತಾ ಇದ್ದಾರೆ. ಈ ಒಂದು ದಿನ ಕಾರನ್ನು ಬಿಟ್ಟರೂ ಕೂಡ ಎಷ್ಟೋ ಬದಲಾವಣೆಗಳನ್ನು ನಾವು ನೋಡಬಹುದು. ಮಾಲಿನ್ಯ ಕಡಿಮೆ ಆಗುತ್ತೆ, ಈ ಒಂದು ಟ್ರಾಫಿಕ್ ಕೂಡ ಎಷ್ಟೋ ಮಟ್ಟಿಗೆ ಕಡಿಮೆ ಆಗುತ್ತೆ, ಹಾಗೆಯೇ ಆ ಗಿಜಿಗಿಜಿ, ಆ ಹಾರ್ನ್ ಸೌಂಡು ಎಲ್ಲವೂ ಕಡಿಮೆ ಆಗುತ್ತೆ, ಸ್ವಲ್ಪ ಪ್ರಶಾಂತತೆ ಸಿಗುತ್ತೆ ನಗರಕ್ಕೆ. ಎಷ್ಟೋ ಲಾಭಗಳಿವೆ ಅಂಥೇಳಿ ಎಷ್ಟೋ ದೇಶಗಳಲ್ಲಿ ತಮ್ಮ ತಮ್ಮ ಜನರಿಗೆ, ನಾಗರಿಕರಿಗೆ ಈ ಒಂದು ದಿನದ ಮಹತ್ವವನ್ನು ತಿಳಿಸ್ಕೊಡ್ಲಾಗ್ತಾ ಇದೆ. ಹಾಗೆಯೇ ಅಲ್ಲಿಯ ಜನರು ಕೂಡ ಇದನ್ನು ಗಂಭೀರವಾಗಿ ಪರಿಗಣಿಸ್ತಾ ಇದ್ದಾರೆ. ಎಸ್, ಈಗ ಬಾಕಿ ಇರೋದು ನಾವು, ನಮ್ಮ ದೇಶ. ನಾವು ಕೂಡ ಇದನ್ನು ಒಂದೇ ದಿನದ ಮಟ್ಟಿಗೆ ಪಾಲಿಸಿದ್ರೂ ಕೂಡ ಎಷ್ಟೋ ಬದಲಾವಣೆಗಳನ್ನು ನಾವು ಕೂಡ ನೋಡಬಹುದು.

ಹೇಗೆ ಕಾರ್ ಫ್ರೀ ಡೇ ಅನ್ನು ಇಡೀ ಜಗತ್ತಿನಲ್ಲಿ ಅಂದರೆ ಬೇರೆ ಬೇರೆ ದೇಶಗಳಲ್ಲಿ ಹೇಗೆ ಆಚರಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ಕೊಲಂಬಿಯಾದ ಬೊಗೋಟಾ ಇದೆಯಲ್ಲ, ಅಲ್ಲಿ ಪ್ರತಿ ಭಾನುವಾರ 120 ಕಿಲೋಮೀಟರ್ ರಸ್ತೆಯನ್ನು ಕಾರಿಗಾಗಿ ಬಂದ್ ಮಾಡಿಬಿಡ್ತಾರಂತೆ. ಅಂದರೆ ಕಾರ್ ಅಲ್ಲಿ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೈಕ್ಲೋವಿಯಾ ಅಂತ ಈ ದಿನವನ್ನು ಕರೀತಾರೆ ಅವರು. ಇದು 1974 ಇದನ್ನು ಮಾಡ್ತಾ ಬಂದಿದ್ದಾರೆ. ಇದು ಜಗತ್ತಿನ ಅತಿದೊಡ್ಡ ಕಾರ್ ಫ್ರೀ ಈವೆಂಟ್ ಅಂತ ಜನಪ್ರಿಯತೆಯನ್ನು ಪಡ್ಕೊಂಡಿದೆ. ಇನ್ನು ಪ್ಯಾರಿಸ್, ಫ್ರಾನ್ಸ್ನಲ್ಲಿರುವಂತಹ ಪ್ಯಾರಿಸ್, ಇಡೀ ನಗರ ಕೇಂದ್ರ ಚಾಂಪ್ಸ್ ಎಲಿಸಿಸ್ ಐಫಲ್ ಟವರ್ ಸುತ್ತಮುತ್ತ ಕಾರ್ಗಳು ಬಂದ್ ನಿಷಿದ್ಧ. ಆ ದಿನ ಜನ ರಸ್ತೆಯಲ್ಲೇ ಪಿಕ್ನಿಕ್ ಮಾಡ್ತಾರೆ, ಯೋಗ ಮಾಡ್ತಾರೆ, ಹರಟೆ ಶಾಪಿಂಗು ಎಲ್ಲ ಇರುತ್ತೆ ಅಲ್ಲಿ. ಸಂತೆ ಥರ ಮಾಡಿಕೊಂಡು ಅಲ್ಲೇ ಶಾಪಿಂಗ್ ಎಲ್ಲ ಮಾಡ್ತಾರೆ, ಪಿಕ್ನಿಕ್ ಥರ ಮಾಡ್ಕೊಂಡಿರ್ತಾರೆ, ಹೀಗೆ ವಾಕಿಂಗ್ ಎಲ್ಲ ಮಾಡ್ತಿರ್ತಾರೆ, ಓದೋದು, ಪುಸ್ತಕ ತಂದು ಓದೋದು, ಸಣ್ಣ ಸಣ್ಣ ಪಾರ್ಟಿಗಳನ್ನು ಅಲ್ಲೇ ಮಾಡೋದು, ಶಾಪಿಂಗ್ ಮಾಡೋದು, ಇದೆಲ್ಲ ಮಾಡ್ಕೊಳ್ತಾ ಇರ್ತಾರೆ ಅಲ್ಲಿ. ಹಾಗಾಗಿ ಈ ದಿನ ಕೂಡ ಅಲ್ಲಿ ಬಹಳಷ್ಟು ಜನಪ್ರಿಯತೆಯನ್ನು ಪಡ್ಕೊಂಡಿದೆ. ಇನ್ನು ಇಂಡೋನೇಷ್ಯಾದ ಜಕಾರ್ತದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 6 ಗಂಟೆಯಿಂದ 11 ಗಂಟೆಯವರೆಗೆ ಮುಖ್ಯ ರಸ್ತೆ ಕಾರ್ ಫ್ರೀಯಾಗಿ ಮಾಡಿಬಿಟ್ಟಿದ್ದಾರೆ. ಲಕ್ಷಾಂತರ ಜನ ಸೈಕಲು ಜಾಗಿಂಗ್ ಮಾಡ್ತಾ ಇರ್ತಾರೆ ಅಲ್ಲಿ. ಅಲ್ಲಿ ಕಾರು ನಿಷೇಧ 6 ಗಂಟೆಯಿಂದ 11 ಗಂಟೆಯವರೆಗೆ. ಯೋಮ್ ಕಿಪ್ಪೂರ್ ಅಂದರೆ ಇಸ್ರೇಲ್ನಲ್ಲಿರುವಂತಹ ಈ ಶಹರದಲ್ಲಿ ಅತ್ಯಂತ ಪವಿತ್ರ ದಿನದಂದು 24 ಗಂಟೆಗಳ ಕಾಲ ಇಡೀ ದೇಶವೇ ಕಾರ್ ಫ್ರೀ ಆಗಿಬಿಡುತ್ತೆ. ಆ ದಿನ ವಾಯುಮಾಲಿನ್ಯ 99% ಕಡಿಮೆ ಆಗುತ್ತೆ ಅಂತ ಅಂದಾಜಿಸಲಾಗಿದೆ. ಗ್ರೀಸ್ನಲ್ಲಿರುವ ಹೈಡ್ರಾ ದ್ವೀಪ, ಇಲ್ಲಿ ಇಡೀ ದ್ವೀಪದಲ್ಲಿ ಕಾರು ಬೈಕ್ ಸ್ಕೂಟರ್ಗಳೇ ಇಲ್ಲ, ಕತ್ತೆ ಮತ್ತು ದೋಣಿ ಮಾತ್ರ. ಹಾಗಾಗಿ ಇಲ್ಲಿ ಪ್ರತಿದಿನ ಕಾರ್ ಫ್ರೀಡೇನೆ. ಬೆಂಗಳೂರಿನಲ್ಲಿ ಹೇಗೆ ಮಾಡೋದು ಸ್ವಲ್ಪ ಕಷ್ಟ, ಏಕೆಂದರೆ ಇಡೀ ರಸ್ತೆ ತುಂಬ ಕಾರ್ಗಳೇ ತುಂಬಿವೆ. ಟ್ಯಾಕ್ಸಿಗಳು ಕೂಡ ಬಹಳಷ್ಟು ಇವೆ ಬೆಂಗಳೂರಿನಲ್ಲಿ. ಹೆಚ್ಚು ಸಂಖ್ಯೆಯ ಟ್ಯಾಕ್ಸಿಗಳು ನಮ್ಮ ಶಹರದಲ್ಲೇ ಇರೋದು ಅಂತ ಕೂಡ ಅಂದಾಜಿಸಲಾಗಿದೆ. ಹಾಗಾಗಿ ಕಾರ್ ಫ್ರೀ ಮಾಡೋದು ಬೆಂಗಳೂರಿನಲ್ಲಿ ಸ್ವಲ್ಪ ಕಷ್ಟ, ಆದರೆ ಅಸಾಧ್ಯ ಏನಲ್ಲ. ಮುಂದಿನ ಭಾಗದಲ್ಲಿ ಮಾತನಾಡೋಣ, ಜೊತೆಗೆ ಹಾಡುಗಳು ಕೂಡ ಪ್ರಸಾರವಾಗ್ತಾ ಇದೆ. ಕೇಳ್ತಾ ಇರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡದಲ್ಲಿ.

ನಮ್ಮೆಲ್ಲರ ಜೀವನದಲ್ಲಿ ಕಾರು ಬಹಳ ಮುಖ್ಯ. ಎಸ್, ಆಫೀಸ್ಗೆ ಹೋಗಬೇಕು, ಮಕ್ಕಳನ್ನು ಸ್ಕೂಲಿಗೆ ಬಿಡಬೇಕು, ಶಾಪಿಂಗ್ ಮಾಡಬೇಕು, ಮೀಟಿಂಗ್ಗೆ ಹೋಗಬೇಕು, ಇವೆಲ್ಲ ಅಂದರೆ ಏರ್ಪೋರ್ಟ್ಗೆ ಹೋಗಬೇಕು, ಇವೆಲ್ಲ ನೋಡ್ತಾ ಇದ್ದರೆ ಕಾರು ನಮ್ಮ ಜೀವನವನ್ನು ಬಹಳಷ್ಟು ಸುಲಭ ಮಾಡಿದೆ. ಅಂದರೆ ಈಗ ಅದು ಲಕ್ಷುರಿ ಅಲ್ಲ, ಬೇಸಿಕ್ ನೆಸೆಸಿಟಿ ಅನ್ನುವಂಥ ಲೆಕ್ಕಕ್ಕೆ ಬಂದಿದೆ. ಆದರೆ ನಾವು ಪ್ರತಿಯೊಬ್ಬರು ಪ್ರತಿಯೊಂದು ಸಣ್ಣ ಪ್ರಯಾಣಕ್ಕೂ ಸಣ್ಣ ಕೆಲಸಕ್ಕೂ ಕಾರನ್ನೇ ಬಳಸಿದರೆ ಏನಾಗಬಹುದು? ಟ್ರಾಫಿಕ್ ಹೆಚ್ಚಾಗುತ್ತೆ, ಪಾರ್ಕಿಂಗ್ ಸಮಸ್ಯೆ ಹೆಚ್ಚಾಗುತ್ತೆ, ಇಂಧನ ಬಳಕೆ ಹೆಚ್ಚಾಗುತ್ತೆ, ವಾಯುಮಾಲಿನ್ಯ ಹೆಚ್ಚಾಗುತ್ತೆ. ಎಸ್, ಹಾಗಾಗಿ ಏನೋ ತೀರಾ ಬೇರೆ ದಾರಿನೇ ಇಲ್ಲ ಅಂತಂದರೆ ಖಂಡಿತವಾಗ್ಲೂ ಕಾರನ್ನು ಬಳಸಲೇಬೇಕು. ಈಗ ಅತಿ ಮುಂಜಾನೆ ಸೇಫ್ ಇರೋದಿಲ್ಲ ರಸ್ತೆ, ಅಥವಾ ತಡ ರಾತ್ರಿ ಬರ್ತಾ ಇದ್ರೆ ಆವಾಗಲೂ ಕೂಡ ಅಷ್ಟು ಸುರಕ್ಷಿತವಲ್ಲ. ಆ ಸಮಯದಲ್ಲಿ ಕಾರನ್ನು ಬಳಸಿದರೆ ಓಕೆ, ಅಥವಾ ಟ್ಯಾಕ್ಸಿ ಬಳಸಿದ್ರು ಓಕೆ. ಆದರೆ ಈ ನಡುವಿನ ಸಮಯದಲ್ಲಿ, ಬೆಳಗಿನ ಹೊತ್ತು ಬೆಳಕಿರುವ ಸಮಯದಲ್ಲಿ ಆದಷ್ಟು ಸಣ್ಣ ಪುಟ್ಟ ಪ್ರಯಾಣಕ್ಕೆ ನಾವು ಕಾರನ್ನು ಬಿಟ್ಟು ಬೇರೆ ಮಾರ್ಗಗಳನ್ನು ಹುಡ್ಕೊಂಡ್ರೆ ಖಂಡಿತವಾಗ್ಲೂ ನಾವು ಕಾರ್ ಫ್ರೀ ಡೇನ ಮಾಡಬಹುದು. ವಾಕಿಂಗ್ ಇರಬಹುದು, ಸೈಕ್ಲಿಂಗ್, ಬಸ್ಸು, ಮೆಟ್ರೋ, ಕಾರ್ ಪೂಲ್ ಕೂಡ ಒಳ್ಳೆ ಐಡಿಯಾನೇ. ಯಾಕೆಂದರೆ ಒಂದು ಕಾರ್ನಲ್ಲಿ 5 ಜನ ಹಿಡಿಸ್ತಾರೆ ಅಂತಂದರೆ ಲೆಕ್ಕ ಹಾಕೋಣ, 5 ಕಾರ್ಗಳು ಬೇಕಾಗ್ತಿತ್ತು 5 ಜನ ಅಂದರೆ. ಕಾರ್ ಪೂಲಿಂಗ್ನಿಂದ ಏನಾಗುತ್ತೆ, ಒಂದು ಕಾರ್ನಲ್ಲಿ 5 ಜನ ಹಿಡಿಸೋದ್ರಿಂದ 4 ಕಾರ್ ಮೈನಸ್ ಆಗುತ್ತೆ, 5 ಕಾರ್ಗಳ ಜಾಗದಲ್ಲಿ 1 ಕಾರ್ ಬರುತ್ತೆ ಅಂತಂದರೆ ಎಷ್ಟು ಕಡಿಮೆ ಆಗುತ್ತೆ ಟ್ರಾಫಿಕ್ ಅಲ್ವಾ? ಸಣ್ಣ ಬದಲಾವಣೆ ದೊಡ್ಡ ಪರಿಣಾಮ. ಎಸ್, ಕಾರನ್ನು ನಾವು ಮಾತನಾಡಿಸಿದ್ರೆ, ಕಾರ್ಗೇನಾದರೂ ಮಾತು ಬರ್ತಾ ಇದ್ರೆ ಅದು ಕೂಡ ಹೇಳ್ತಾ ಇತ್ತೇನೋ, ಅಯ್ಯೋ ಇವತ್ತೊಂದು ದಿನ ನನ್ನನ್ನು ಬಿಟ್ಬಿಡಿ, ನಾನು ಸ್ವಲ್ಪ ವಿಶ್ರಾಂತಿ ತಗೊಳ್ತೀನಿ, ನನ್ನನ್ನು ದಿನ ಬಿಸಿಲಿನಲ್ಲಿ ಟ್ರಾಫಿಕ್ ಸಿಗ್ನಲ್ನಲ್ಲಿ ನಿಲ್ಲಿಸ್ತೀರಾ, ನನಗೂ ಒಂದಿನ ರಜಾ ಬೇಡವಾ, ನನ್ನನ್ನು ಬಿಟ್ಟು ಒಂದೇ ದಿನ ಬಸ್ ಹತ್ತಿ ನೋಡಿ, ಮೆಟ್ರೋ ಹತ್ತಿ ನೋಡಿ, ಎಷ್ಟು ಚೆನ್ನಾಗಿರುತ್ತೆ ನಿಮ್ಮ ಅನುಭವ, ಯಾವಾಗಲೂ ನೆನ್ಪಿಟ್ಕೊಳ್ತೀರಾ ಅಂತ ಅದು ಕೂಡ ಹೇಳ್ತಾ ಇತ್ತೋ ಏನೋ. ಗಂಟೆ 30 ನಿಮಿಷಗಳ ಈ ಸಮಯದಲ್ಲಿ ಸ್ನೇಹಿತರೆ ನೀವು ಟ್ಯೂನ್ ಮಾಡಿರೋದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಇಂದಿನ ವಿಶೇಷ ವರ್ಲ್ಡ್ ಕಾರ್ ಫ್ರೀ ಡೇ.

ರಕ್ಷಿತಾ ಸುರೇಶ್ ಅವರ ಧ್ವನಿಯಲ್ಲಿ ರಾನಿ ದ ರೂಲರ್ ಚಿತ್ರದ ಹಾಡನ್ನು ಕೇಳಿದ್ರಿ. ಪ್ರಮೋದ್ ಮರವಂತೆ ಹಾಡನ್ನು ಬರೆದಿದ್ರು. ಮಣಿಕಾಂತ್ ಕದ್ರಿಯವರ ರಾಗ ಸಂಯೋಜನೆ ಈ ಹಾಡಿಗಿತ್ತು. ಹಾಗೆಯೇ ಸಂಜಿತ್ ಹೆಗ್ಡೆ ಅವರು ಹಾಡಿದ್ದಂತಹ ಒಂದು ಹಾಡು ಕೂಡ ಪ್ರಸಾರವಾಯಿತು, ಕರ್ಮಣ್ಯೇವ ಅಧಿಕಾರಸ್ಥೆ ಚಿತ್ರದ ಹಾಡು. ಅಶ್ವಿನಿ ಜೋಶಿಯವರ ಧ್ವನಿ ಕೂಡ ಇತ್ತು. ನಿಶ್ಚಲ್ ದಾಂಬೆಕೋಡಿ ಅವರ ರಚನೆ, ರಿತ್ವಿಕ್ ಮುರಳೀಧರ್ ಅವರ ಸಂಗೀತದಲ್ಲಿ ಹಾಡನ್ನು ಕೇಳಿದ್ರಿ. ಶ್ರೇಯಾ ಘೋಷಾಲ್ ಅವರು ಹಾಡಿದಂತಹ ಹಾಡು ಕೇಳುತ್ತಿದೆ ಈ ಹೃದಯ ಚಿತ್ರ ಹಾಡು ಸಂಭ್ರಮ ಚಿತ್ರದ್ದು. ಜಯಂತ್ ಕಾಯ್ಕಿಣಿ ಅವರ ರಚನೆ, ಮನೋಮೂರ್ತಿ ಅವರ ಸಂಗೀತವಿತ್ತು. ಕಾಂತಾರ ಲೆಜೆಂಡ್ ಚಾಪ್ಟರ್ 1 ಚಿತ್ರದ ಹಾಡು ಕೂಡ ಕೇಳಿದ್ರಿ. ಮದನ ಮನಮೋಹಿನಿ ಅನ್ನುವಂಥ ಹಾಡು ವಿಜಯಪ್ರಕಾಶ್ ಹಾಗೂ ಅನನ್ಯ ಭಟ್ ಹಾಡಿದ್ರು. ಪ್ರಮೋದ್ ಮರವಂತೆ ಅವರ ರಚನೆ, ಅಜನೀಶ್ ಬಿ ಲೋಕನಾಥ್ ಅವರ ಸಂಗೀತ ಇತ್ತು. ಇನ್ನು ಕಾರನ್ನು ಬಿಟ್ಟು ವಾಕ್ ಮಾಡುವಂತಿರಲ್ಲ, ಎಷ್ಟು ಕಷ್ಟ ಗೊತ್ತಾ ಅಂತ ಅನಿಸ್ಬಹುದು. ವಾಕಿಂಗನ್ನು ಎಕ್ಸಸೈಸ್ ಅಂತ ಮಾತ್ರ ನೋಡಿದಾಗ ಸ್ವಲ್ಪ ಬೇಜಾರಾಗುತ್ತೆ. ಅದ್ರ ಬದಲು ವಾಕಿಂಗ್ ಅಂದರೆ ಅದಕ್ಕಿಂತ ಹೆಚ್ಚು ಏನದು ಅಂತಂದರೆ, ನಾವು ನಡ್ಕೊಂಡು ಹೋಗ್ತಾ ಇದ್ದ ಹಾಗೆ ಏನೆಲ್ಲ ನೋಡ್ತೀವಲ್ವ, ಅದು ಪ್ರಕೃತಿ ಇರಬಹುದು, ನಮ್ಮ ಸುತ್ತಮುತ್ತಲು ನಡೀತಾ ಇರುವಂತಹ ಘಟನೆಗಳು, ಸಂದರ್ಭಗಳು, ಇವೆಲ್ಲವನ್ನು ಗಮನಿಸಬಹುದು. ನಮ್ಮ ನೇಬರ್ಹುಡ್ ಹೇಗಿದೆ, ಸುತ್ತಮುತ್ತಲ ಪರಿಸರ ಹೇಗಿದೆ ಅನ್ನೋದನ್ನು ಗಮನಿಸ್ತೀವಿ. ಎಷ್ಟೋ ಸಲ ಒಂದು ದೊಡ್ಡ ಮರ ಇರುತ್ತೆ ನಮ್ಮ ಎದುರುಗಡೆ, ಅಥವಾ ನಾವು ಹೊರಳುವಂತಹ ಈ ರೋಡಿನ ತುದಿಯಲ್ಲೋ ಎಲ್ಲೋ ನೋಡಿರೋದೇ ಇಲ್ಲ, ಅದನ್ನೆಲ್ಲ ಗಮನಿಸಬಹುದು. ಜನರನ್ನು ನೋಡ್ತೀವಿ, ಮರಗಳನ್ನು ಗಮನಿಸ್ತೀವಿ, ಅಂಗಡಿಗಳನ್ನು ನೋಡ್ತೀವಿ, ನಗರವನ್ನು ಅನುಭವಿಸ್ತೇವೆ. ಕಾರ್ ಒಳಗಡೆ ಕೂತಾಗ ಆ ಕಿಟಕಿಯಿಂದ ಕಾಣುವಂತಹ ನಗರವೇ ಬೇರೆ, ನಡೆಯುತ್ತಾ ಕಾಣುವ ನಗರವೇ ಬೇರೆ ಅಲ್ವಾ. ಎಷ್ಟೋ ಸಲ ನಾವು ಅಂದ್ಕೊಂಡಿರ್ತೀವಿ ಏನೋ ತೊಗೊಳ್ಬೇಕು, ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ನಮಗೇನೋ ತಲೆಗೆ ಬಂದಾಗ ಅಂಗಡಿ ಹತ್ರ ನಿಲ್ಲಿಸಿ ಹೋಗಿ ಶಾಪಿಂಗ್ ಮಾಡ್ತೀವಿ. ಅನುಭವ ಎಷ್ಟು ಚೆನ್ನಾಗಿರುತ್ತೆ. ಈಗ ಬರೀ ಫಾಸ್ಟ್ ಪೇಸ್ ಯುಗ, ಈಗ ಆನ್ಲೈನ್ ಶಾಪಿಂಗ್ ಮಾಡಿರ್ತೀವಿ, ಆದರೆ ನಡ್ಕೊಂಡು ಹೋಗ್ತಿದ್ದ ಹಾಗೆ ಎಷ್ಟೊಂದು ವಸ್ತುಗಳನ್ನು ನೋಡಿ ಅಯ್ಯೋ ಇದು ಬೇಕಾಗಿತ್ತು ಅದು ಬೇಕಾಗಿತ್ತು ಕಣ್ಣಿಗೆ ಕಾಣುತ್ತೆ, ಖುಷಿಯಾಗುತ್ತೆ. ಎಸ್, ಯಾವತ್ತೂ ನೋಡದೇ ಇರುವಂತಹ ಯಾವುದೋ ಒಂದು ಸುಂದರವಾದ ಹೂವುಗಳನ್ನು ನೋಡ್ತೇವೆ, ಪಕ್ಷಿಗಳನ್ನು ನೋಡ್ತೀವಿ, ಕೇಳಿಸ್ಕೊಳ್ತೀವಿ, ಗಮನ ಕೊಡ್ತೀವಿ. ಎಸ್, ವಾಕಿಂಗ್ ಈಸ್ ನಾಟ್ ಜಸ್ಟ್ ಎಕ್ಸಸೈಸ್, ಇಟ್ಸ್ ಮಚ್ ಮೋರ್ ಅಂತ ಹೇಳ್ತಾರಲ್ಲ ಹಾಗೆ. ರಜತ್ ಹೆಗ್ಡೆ ಅವರ ಧ್ವನಿಯಲ್ಲಿ ಒಂದು ಹಾಡು ಪ್ರಸಾರವಾಗ್ತಾ ಇದೆ. ಮರ್ಫಿ ಚಿತ್ರದ ಹಾಡಿದು. ನಾಡಿಯಾ ರೆಬೆಲ್ಲೋ ಅವರ ಧ್ವನಿ ಕೂಡ ಇದೆ. ಧನಂಜಯ ರಂಜನ್ ಅವರ ರಚನೆ, ಅರ್ಜುನ್ ಜನಿ ಅವರ ಸಂಗೀತ ಇದೆ.

ನಮ್ಮಲ್ಲಿ ಅಂದರೆ ಒಂದು ಸ್ವಲ್ಪ ಹಿಂದಿನ ಪೀಳಿಗೆಗೆ ಹೋಗಿ ನೋಡೋದಾದರೆ ನಮಗೆಲ್ಲ ಈ ಬಸ್ಸು ಟ್ರೈನ್ ಎಲ್ಲ ತುಂಬ ಮಾಮೂಲು, ನಮಗೇನು ಏನೋ ತೊಂದರೆ ಅನಿಸ್ತಾ ಇರಲಿಲ್ಲ. ಈಗಿನವರಿಗೆ ಯಾಕೋ ಸ್ವಲ್ಪ ಬಸ್ಸು ಮೆಟ್ರೋ ಅಂದರೆ ಅಪ್ಪ ರಶ್ಶಲ್ಲಿ ಆ ಕ್ರೌಡಲ್ಲಿ ಹೇಗೆ ಹೋಗೋದು. ಸೊ ಕಾರ್ ತಗಿ ಇಷ್ಟು ಎಲ್ಲದಕ್ಕೂ ನಾವು ಅನುಕೂಲ ಹುಡುಕ್ತಾ ಹೋದರೆ ಸ್ವಲ್ಪ ಅನಾನುಕೂಲತೆ ಇರಬೇಕು ಅಲ್ವಾ? ಅದೇ ನೆನಪಲ್ಲಿ ಉಳಿಯೋದು. ಎಲ್ಲವೂ ಅನುಕೂಲವಾಗಿದ್ದರೆ ಅದು ಅಷ್ಟು ನೆನಪಲ್ಲಿ ಉಳಿಯೋದಿಲ್ವಂತೆ. ನಾವು ಕಷ್ಟಪಟ್ಟ ದಿನಗಳೇ ಹೆಚ್ಚು ನೆನಪಲ್ಲಿ ಉಳಿಯೋದು. ಸಕ್ಸಸ್ ಸ್ಟೋರೀಸ್ ಅಂದರೆ ಏನು? ನಾವು ಕಷ್ಟಪಟ್ಟ ದಿನಗಳ ಕಥೆ ಒಂದು ಸಕ್ಸಸ್ ಸ್ಟೋರಿ ಅಲ್ವಾ? ಅದರಲ್ಲಿ ಕಷ್ಟವೇ ಇಲ್ಲದೆ ಹೋದರೆ ಸಕ್ಸಸ್ ಸ್ಟೋರಿ ಹೇಗಾಗುತ್ತೆ? ಹಾಗಾಗಿ ನಮ್ಮ ಪೀಳಿಗೆಯವರಿಗೆ ಬಸ್ ಖಾಯಂ. ನಾವು ಕಾಲೇಜ್ಗೆ ಹೋಗಬೇಕಾದ್ರೂ ಸ್ಕೂಲ್ಗೆ ಹೋಗಬೇಕಾದ್ರೂ ಬಸ್ನಲ್ಲೇ ಹೋಗ್ತಾ ಇದ್ದಿದ್ದು. ಈಗಿನವರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ನಮ್ಮ ಫಸ್ಟ್ ಜಾಬ್ಗೆ ಪ್ರಯಾಣ ಆಗಿದ್ದು ಬಸ್ನಲ್ಲೇ. ಹೀಗೆ ಓಡಾಡಬೇಕಾದ್ರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗಳಲ್ಲಿ ಎಷ್ಟು ಸ್ನೇಹ ಆಗುತ್ತಲ್ವ, ಎಷ್ಟು ಪರಿಚಯ ಆಗುತ್ತೆ. ಸಾಮಾನ್ಯವಾಗಿ ಕಾರ್ನಲ್ಲಿ ಹೋಗುವಾಗ ಒಂದು ಡೆಸ್ಟಿನೇಷನಿಂದ ಇನ್ನೊಂದು ಡೆಸ್ಟಿನೇಷನ್ ಅಷ್ಟೇ, ನಾನಾಯಿತು, ನನ್ನ ಪಾಡಾಯಿತು, ನನ್ನ ಕೆಲಸ ಆಯಿತು. ಹಾಗಾಗಿ ಯಾರೊಂದಿಗೂ ಬೆರೀತಾ ಇಲ್ಲ, ಸ್ನೇಹ ಇಲ್ಲ, ಪರಿಚಯ ಇಲ್ಲ. ಒಂದು ದಿನ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನಲ್ಲಿ ಓಡಾಡಬೇಕಾದ್ರೆ ಎಸ್ ಇವತ್ತೊಬ್ಬರನ್ನ ಪರಿಚಯ ಮಾಡ್ಕೊಳ್ತೀನಿ ಅಂತ ಕೂತ್ಕೊಂಡು ಮಾತಾಡಿ ನೋಡಿ, ಇನ್ನೊಬ್ಬರ ಒಂದು ವಿಶಾಲವಾದ ವಿಶ್ವವೇ ತೆರೆದುಕೊಳ್ಳುತ್ತೆ. ಅವರದೇ ಒಂದು ಪ್ರಪಂಚ, ಅವರದೇ ಕಥೆ, ಅವರ ಜೀವನ ಎಲ್ಲವೂ ತಿಳ್ಕೊಂಡಾಗ ಎಷ್ಟು ಒಂಥರ ವಿಭಿನ್ನವಾಗಿರುತ್ತೆ ನಮ್ಮ ಅನುಭವ ಅಲ್ವಾ? ಎಸ್, ಎಲ್ಲರಿಗೂ ಒಂದು ಅನುಭವ ಇದ್ದೇ ಇರುತ್ತೆ. ನಮ್ಮ ಎಸ್ಪೆಷಲಿ ಈ ಒಂದು 80-90 ದಶಕದಲ್ಲಿ ಹುಟ್ಟಿರೋರಿಗೆ ಎಸ್, ಬಸ್ ಅಂದರೆ ಬಹಳ ಹತ್ತಿರ. ಶೋಭಾ ಶೆಟ್ಟಿಯವರು ಚಿಕ್ಕಮಗಳೂರಿನಿಂದ ಮೆಸೇಜ್ ಮಾಡ್ತಾ ಇದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಈ ನಿಯಮಗಳು ಜಾರಿಗೆ ಬರಬೇಕು ಅಂದರೆ ಕಾರ್ ಫ್ರೀ ಡೇ ಅನ್ನುವಂಥದ್ದು ದಿನಗಳು ಬರಬೇಕು. ಆದರೂ ನಮ್ಮ ಒಂದು ದೇಶದಲ್ಲಿ, ಅದರಲ್ಲೂ ಬೆಂಗಳೂರಿನಂತಹ ಶಹರಗಳಲ್ಲಿ, ನಗರಗಳಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕೆಂದರೆ ನಮ್ಮ ಊರಿನಲ್ಲಿ ಹಸುಗಳನ್ನು ಕೆಲವರು ಹೊಲದ ಹತ್ತಿರಕ್ಕೆ ಕರೆದುಕೊಂಡು ಹೋಗೋದಕ್ಕೆ ಬೈಕನ್ನು, ಕಾರ್ಗಳನ್ನು ಬಳಸ್ತಾರೆ ಅಂತ. ಎಸ್ ಎಸ್, ಅದೇ ಹೇಳಿದ್ದು, ಎಲ್ಲ ಅನುಕೂಲಗಳೇ ಬೇಕು ಅಂದರೆ ಅನಾನುಕೂಲತೆ ಯಾರಿಗೂ ಬೇಡ. ಹಾಗಾಗಿ ಎಲ್ಲರೂ ನಾವು ಕಾರ್ ತೆಗೆಯೋದಕ್ಕೆ ಶುರು ಮಾಡ್ಕೊಂಬಿಟ್ಟಿದ್ದೀವಿ. ಹೀಗಿದ್ದಾಗ ನಮ್ಮ ದೇಹಕ್ಕೆ ಎಕ್ಸಸೈಸ್ ಯಾವಾಗ, ವಾಕಿಂಗ್ ಯಾವಾಗ, ಮನಸ್ಸಿಗೆ ಫ್ರೆಶ್ ಏರ್ ಯಾವಾಗ ಸಿಗುತ್ತೆ? ನಮ್ಮ ನಗರಕ್ಕೂ ಸ್ವಲ್ಪ ಉಸಿರಾಟ ಬೇಕಲ್ವಾ? ನಮ್ಮ ನಗರದ ಶ್ವಾಸಕೋಶ ಕೂಡ ಉಸಿರಾಡಬೇಕು. ನಮ್ಮ ಪರಿಸರಕ್ಕೂ ನಮ್ಮಿಂದ ಸ್ವಲ್ಪ ಕಾಳಜಿ ಹೋಗಬೇಕು. ಎಸ್, ನಾವು ನಗರವನ್ನು ಕೇವಲ ಬಳಸೋರಲ್ಲ, ಅದನ್ನು ನಿರ್ಮಿಸುವವರು ಕೂಡ ನಾವೇ.

ಸೀತಮ್ಮ ಬಂದಳು ಸಿರಿಮಲ್ಲಿಗೆ ತೊಟ್ಟು ಚಿತ್ರದ ಶೀರ್ಷಿಕೆ ಹಾಡನ್ನು ಕೇಳಿದ್ರಿ. ಪ್ರಿಯಾ ಯಾದವ್ ಹಾಡಿದ್ರು. ಗೀತೆಯನ್ನು ಬರೆದು ಸಂಗೀತ ನೀಡಿದವರು ಕಾರ್ತಿಕ್ ವೆಂಕಟೇಶ್. ಹಾಗೆ ಒಂದು ನಿಮಿಷ ಕಣ್ಣು ಮುಚ್ಚಿ ಕಲ್ಪನೆಯನ್ನು ಮಾಡೋಣ, ನಮ್ಮ ಡ್ರೀಮ್ ಸಿಟಿ ಹೇಗಿರಬೇಕು? ಟ್ರಾಫಿಕ್ ಕಡಿಮೆ ಇರಬೇಕು, ಮರಗಳು ಹೆಚ್ಚಾಗಿರಬೇಕು, ನಡೆಯೋದಕ್ಕೆ ಸುಂದರವಾದ ಫುಟ್ಪಾತ್ಗಳಿರಬೇಕು, ಸೈಕಲ್ ಓಡಿಸೋದಕ್ಕೆ ಸುರಕ್ಷಿತವಾದ ಸೈಕಲ್ ಟ್ರ್ಯಾಕ್ಗಳಿರಬೇಕು, ಸೊಗಸಾದ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗಳು, ಮಕ್ಕಳ ಆಟ ಆಡೋದಕ್ಕೆ ಓಪನ್ ಸ್ಪೇಸ್ ಇರಬೇಕು, ವಯಸ್ಸಾದವರು ಆರಾಮವಾಗಿ ನಡೆಯೋದಕ್ಕೆ ಜಾಗ ಇರಬೇಕು. ಈ ನಿಟ್ಟಿನಲ್ಲಿ ನಾವು ಸಣ್ಣ ಸಣ್ಣ ಬದಲಾವಣೆ ಮಾಡೋದ್ರಿಂದ ಮಾತ್ರ ಆ ದಿಕ್ಕಿನಲ್ಲಿ ಹೋಗಬಹುದು. ಹತ್ತಿರದ ಸ್ಥಳ ಆದರೆ ನಡ್ಕೊಂಡು ಹೋಗೋದು ಉತ್ತಮ ಅಲ್ವಾ? ಹರೀಶ್ ಅವರು ಮಲ್ಲೇಶ್ವರಂದಿಂದ ಹೇಳ್ತಾ ಇದ್ದಾರೆ, ಮನೆಯವರೆಲ್ಲ ಒಟ್ಟಾಗಿ ಹೋಗೋದಾದರೆ ಮಾತ್ರ ಕಾರ್ ತೆಗಿತೀವಿ, ಇಲ್ಲವಾದರೆ ಒಬ್ಬೊಬ್ಬರೇ ಹೋಗೋದಾದರೆ ಕಾರು ತೆಗೆಯೋದಿಲ್ಲ, ಸಾರ್ವಜನಿಕ ಸಾರಿಗೆ ಬಳಸ್ತೇವೆ ಅಂತ ಹೇಳ್ತಾ ಇದ್ದಾರೆ. ಎಸ್, ಖಂಡಿತವಾಗು. ಹಾಗೆಯೇ ಒಂದೇ ಆಫೀಸಿಗೆ ಒಂದೇ ಕಡೆಯಿಂದ ಹೋಗ್ತಾ ಇದ್ದರೆ ಕಾರ್ ಪೂಲಿಂಗ್ ಮಾಡೋದು ಉತ್ತಮ. ಅನಾವಶ್ಯಕವಾದ ಕಾರ್ ತೆಗೆಯೋದನ್ನು ತಪ್ಪಿಸಬಹುದು. ಹಾಗಾದರೆ ಇವತ್ತು ಕಾರ್ ಫ್ರೀ ಅಂತಂದರೆ ಕಾರನ್ನು ವಿರೋಧಿಸ್ತಾ ಇಲ್ಲ, ಒಂದು ದಿನ ಕಾರ್ಗೆ ರಜೆ ಅಂದರೆ ಕಾರ್ ಉಪವಾಸ. ನಗರ ನಮ್ಮದು, ರಸ್ತೆಗಳು ನಮ್ಮದು, ಎಲ್ಲವೂ ನಮ್ಮದೇ ಅಲ್ವಾ? ಮುಂದಿನ ಪೀಳಿಗೆಗೂ ಕೂಡ ಈ ನಗರವನ್ನು ಸುಂದರವಾಗಿ ಉಳಿಸುವ ಜವಾಬ್ದಾರಿ ಕೂಡ ನಮ್ಮದೇ ಆಗಿರೋದ್ರಿಂದ ಸಣ್ಣ ಪುಟ್ಟ ಬದಲಾವಣೆಗಳನ್ನು ನಾವು ಇವತ್ತೇ ಮಾಡೋದು ಉತ್ತಮ. ಪ್ರತಿದಿನ ಕಾರು ಬಳಸಬೇಡಿ ಅಂದರೆ ಕಷ್ಟ ಆಗುತ್ತೆ, ಆದರೆ ಪ್ರತಿದಿನ ಹೊರಡೋ ಮುಂಚೆ ಒಂದು ಪ್ರಶ್ನೆಯನ್ನು ನಾವು ಕೇಳ್ಕೊಳ್ಬಹುದು. ಈ ಪ್ರಯಾಣಕ್ಕೆ, ಈ ಒಂದು ಡಿಸ್ಟೆನ್ಸ್ಗೆ, ಈ ಒಂದು ದೂರಕ್ಕೆ ನಿಜವಾಗ್ಲೂ ಕಾರ್ ಪ್ರಯಾಣ ಬೇಕಾ? ಬೇಕಿಲ್ಲ ಅಂತಂದರೆ ಸ್ವಲ್ಪ ನಡೀಬಹುದಾದರೆ ನಡೆಯೋಣ. ಸೈಕಲ್ ಇದೆ, ಬಸ್ಸು, ಮೆಟ್ರೋ ಇದೆ, ಕಾರ್ ಪೂಲ್ ಇದೆ. ಎಸ್ ಅಲ್ವಾ?

ರಸ್ತೆಗಳು ಕೇವಲ ಕಾರಿಗಾಗಿ ಅಲ್ಲ, ಅದು ಎಲ್ಲರಿಗೂ ಸೇರಿದ್ದು. ಮಕ್ಕಳಿಗೆ ಆಟವಾಡೋದಕ್ಕೆ, ಹಿರಿಯರು ನಡೆದಾಡೋದಕ್ಕೆ, ನಾವು ಉಸಿರಾಡೋದಕ್ಕೆ. ಒಂದು ದಿನ ಹಾರ್ನ್ ಸದ್ದನ್ನು ನಿಲ್ಲಿಸಿ ಪಕ್ಷಿಗಳ ಸದ್ದನ್ನು ಕೇಳೋಣ, ಪಕ್ಷಿಗಳ ಕಲರವವನ್ನು ಕೇಳೋಣ. ಒಂದು ದಿನ ಕಾರು ಮನೆಯಲ್ಲಿರಲಿ, ನಾವು ಬೇಕಾದರೆ ರಸ್ತೆಯಲ್ಲಿರೋಣ. ಎಸ್, ಇಂದಿನ ಈ ಕಾರಿನ ಉಪವಾಸಕ್ಕೆ ಎಲ್ಲರೂ ಕೈ ಜೋಡಿಸೋಣ. ನಮ್ಮ ಇರೋದು ಕಾರು ಹಾಳಾದರೆ ಮತ್ತೊಂದು ಕೊಂಡ್ಕೊಳ್ಬಹುದು, ಆದರೆ ನಮಗೆ ಇರೋದು ಒಂದೇ ನಗರ, ಒಂದೇ ಸ್ಥಳ, ಒಂದೇ ಶಹರು, ಒಂದೇ ದೇಶ, ಒಂದೇ ಪರಿಸರ ಅಲ್ವಾ? ಹಾಗಾಗಿ ಇದನ್ನು ಉಳಿಸ್ಕೊಳ್ಳೋ ನಿಟ್ಟಿನಲ್ಲಿ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಪ್ರಯತ್ನವನ್ನು ನಾವು ಪಡೋಣ. ಎಸ್, ಮದಿ ಗೋದಣ್ಣ ಬರ್ಲಿಲ್ಲ ಮದಿ.

ಎಸ್, ಇಂದಿನ ವರ್ಲ್ಡ್ ಕಾರ್ ಫ್ರೀ ಡೇ ಇಂದಿನ ವಿಶೇಷವಾಗಿತ್ತು. ಇವತ್ತೊಂದಿನ ಕಾರನ್ನು ಬಿಟ್ಟು ಬೇರೆ ಯೋಚನೆಗಳನ್ನು ಮಾಡೋಣ. ಅಂದರೆ ಬೇರೆ ಈಗ ನಡಿಗೆ ಇರಬಹುದು, ಮೆಟ್ರೋ, ಬಸ್, ಕಾರ್ ಪೂಲಿಂಗ್ ಇವೆಲ್ಲವನ್ನು ಬಳಸೋಣ ಅಂತ ಹೇಳ್ತಾ ಇಂದಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಸಂಪನ್ನಗೊಳಿಸ್ತಾ ಇದ್ದೇನೆ.

ಎಸ್, ರೋಡಿನ ತುಂಬ ಬರಿಯ ಕಾರ್ಗಳೇ ಆಗಿಬಿಟ್ಟಿದೆ, ಇದನ್ನೆಲ್ಲ ಅವಾಯ್ಡ್ ಮಾಡೋಣ. ಹ್ಯಾಪಿ ವರ್ಲ್ಡ್ ಕಾರ್ ಫ್ರೀ ಡೇ. ಸ್ನೇಹಿತರೆ, ನೀವು ಟ್ಯೂನ್ ಮಾಡಿರೋದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಇಂದು 9ನೇ ಭಾರತ ಅಂತಾರಾಷ್ಟೀಯ ಜಲ ಸಪ್ತಾಹ 2026 ಕಾರ್ಯಕ್ರಮಕ್ಕೆ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಚಾಲನೆ ನೀಡಲಿದ್ದಾರೆ. ಹವಾಮಾನ ಸ್ಥಿತಿಸ್ಥಾಪಕ ಜಲ ನಿರ್ವಹಣೆ ವಿಷಯದಡಿ 5 ದಿನಗಳ ಕಾರ್ಯಕ್ರಮ ನಡೆಯಲಿದೆ. ಈ ತಿಂಗಳ 25ರವರೆಗೆ ಅಂತಾರಾಷ್ಟೀಯ ಜಲ ಪ್ರದರ್ಶನವೂ ನಡೆಯಲಿದೆ. 8ನೇ ಆವೃತ್ತಿಯ ಪ್ರಧಾನಿ ಸ್ಮರಣಿಕೆಗಳ ಇ ಹರಾಜು 2026ರಲ್ಲಿ ಗುಜರಾತ್ನ ಸಾಂಸ್ಕೃತಿಕ ಪರಂಪರೆ ಮತ್ತು ಆಧುನಿಕ ಸಾಧನೆಗಳನ್ನು ಪ್ರತಿಬಿಂಬಿಸುವ ವೈವಿಧ್ಯಮಯ ಸ್ಮರಣಿಕೆಗಳು ಪ್ರದರ್ಶನಗೊಂಡಿವೆ. ಈ ತಿಂಗಳ 17ರಂದು ಆರಂಭವಾಗಿರುವ ಇ ಹರಾಜಿನಲ್ಲಿ ದೇಶಾದ್ಯಂತದ ಒಟ್ಟು 1498 ಸ್ಮರಣಿಕೆಗಳನ್ನು ಒಳಗೊಂಡಿದೆ. ಅಧಿಕೃತ ಆನ್ಲೈನ್ ವೇದಿಕೆಯ ಮೂಲಕ ಹರಾಜು ನಡೆಯುತ್ತಿದೆ. ವಿಶೇಷ ತೀವ್ರ ಪರಿಷ್ಕರಣೆ ಎಸ್ಐಆರ್ 2026ರ ಹಕ್ಕು ಮತ್ತು ಆಕ್ಷೇಪಣೆಗಳ ಅವಧಿ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ದೆಹಲಿಯ ಮುಖ್ಯ ಚುನಾವಣಾಧಿಕಾರಿ ನಿನ್ನೆ ಮಾನ್ಯತೆ ಪಡೆದ ರಾಜಕೀಯ ಪಕ್ಷಗಳೊಂದಿಗೆ ಸಭೆ ನಡೆಸಿದರು. ಜಾರ್ಖಂಡ್ನ ಬುಡಕಟ್ಟು ಸಂಸ್ಕೃತಿ, ಪ್ರಕೃತಿ ಹಾಗೂ ಸಹೋದರ ಸಹೋದರಿಯರ ಬಾಂಧವ್ಯವನ್ನು ಸಾರುವ ಕರಮ್ ಹಬ್ಬವನ್ನು ರಾಜ್ಯಾದ್ಯಂತ ಇಂದು ಸಂಭ್ರಮದಿಂದ ಆಚರಿಸಲಾಗುತ್ತಿದೆ. ಈ ಸಂದರ್ಭದಲ್ಲಿ ವಿಶೇಷ ಸಾಂಸ್ಕೃತಿಕ ಹಾಗೂ ರಾಜ್ಯಮಟ್ಟದ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಉತ್ತರ ಪ್ರದೇಶ ಸರ್ಕಾರ ನಿನ್ನೆ ತಡರಾತ್ರಿ ಪ್ರಮುಖ ಆಡಳಿತಾತ್ಮಕ ಬದಲಾವಣೆ ಕೈಗೊಂಡಿದ್ದು 34 ಐಎಎಸ್ ಅಧಿಕಾರಿಗಳನ್ನು ವರ್ಗಾವಣೆ ಮಾಡಿದ್ದಾರೆ. ಅಕ್ಟೋಬರ್ 15ರಿಂದ 18ರವರೆಗೆ 4 ದಿನಗಳ ಕಾಲ ಶ್ರೀರಂಗಪಟ್ಟಣ ದಸರಾ ನಡೆಯಲಿದ್ದು, ಮೊದಲ ದಿನ ಶ್ರೀರಂಗಪಟ್ಟಣ ಬಳಿಕ ಕಿರಂಗೂರಿನ ಬನ್ನಿ ಮಂಟಪದಲ್ಲಿ ಚಾಮುಂಡಿ ತಾಯಿ ಹೊತ್ತು ಸಾಗಲಿರುವ ಜಂಬೂ ಸವಾರಿಗೆ ಹಿರಿಯ ನಟ ಡಾ ವಿ ರವಿಚಂದ್ರನ್ ಚಾಲನೆ ನೀಡಲಿದ್ದಾರೆ. ತದನಂತರ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತವೆ. ವಿಜಯನಗರ ಜಿಲ್ಲೆಯ ಹೊಸಪೇಟೆ ನಗರ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ವಿವಿಧ ಇಲಾಖೆಗಳ ವತಿಯಿಂದ ಕೈಗೊಂಡಿರುವ ಅಭಿವೃದ್ದಿ ಕಾಮಗಾರಿಗಳ ಪ್ರಗತಿ ಹಾಗೂ ಪೂರ್ಣಗೊಂಡು ಉದ್ಘಾಟನೆಗೆ ಸಿದ್ದವಾಗಿರುವ ಎಲ್ಲಾ ಕಾಮಗಾರಿಗಳು ಇದೇ 29ರಂದು ಲೋಕಾರ್ಪಣೆಗೊಳ್ಳಲಿದೆ ಎಂದು ಶಾಸಕ ಎಚ್ಆರ್ ಗವಿಯಪ್ಪ ತಿಳಿಸಿದ್ದಾರೆ. ಬಂಗಾಳಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಉಂಟಾದ ಹಿನ್ನೆಲೆಯಲ್ಲಿ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಮುಂದಿನ 3 ದಿನಗಳ ಕಾಲ ಬಿರುಗಾಳಿ ಸಹಿತ ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 11 ಗಂಟೆಗೆ.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ 10:03:05. ಹಳೆಯ ಹಾಡುಗಳ ಕಾರ್ಯಕ್ರಮ ಓಲ್ಡೇಸ್ ಗೋಲ್ಡ್ಗೆ ತಮಗೆಲ್ಲ ಪ್ರೀತಿಯ ಸ್ವಾಗತ.

0: ಕರ್ನಾಟಕದ ಕಲೆ, ಸಂಸ್ಕೃತಿ, ಕರಕುಶಲ ಮತ್ತು ಗ್ರಾಮೀಣ ಸೊಗಡಿನ ಅದ್ಭುತ ಲೋಕಕ್ಕೆ ನಿಮ್ಮನ್ನು ಆಹ್ವಾನಿಸುತ್ತಿದೆ ನಮ್ಮ ಸರಸ್ ಮೇಳ 2026. ರಾಷ್ಟ್ರಮಟ್ಟದ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳ ಇದೇ ಸೆಪ್ಟೆಂಬರ್ 19 ರಿಂದ 27 ರವರೆಗೆ ಬೆಂಗಳೂರಿನ ಜಯಮಹಲ್ ಪ್ಯಾಲೇಸ್ ನಲ್ಲಿ. ಜಿಐಯಿಂದ ಮಾನ್ಯತೆ ಪಡೆದ ಕರ್ನಾಟಕದ ಉತ್ಪನ್ನಗಳು, ಕೈಮಗ್ಗ ಹಾಗೂ ಸಾಂಪ್ರದಾಯಿಕ ಆಹಾರಗಳ ವೈಭವಹತ 150 ಮಳಿಗೆಗಳು ಇರಲಿವೆ. ಪ್ರಕಟಣೆ ಕರ್ನಾಟಕ ಸರ್ಕಾರ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಮತ್ತು ರಾಷ್ಟ್ರೀಯ ಜೀವನೋಪಾಯ ಅಭಿಯಾನ. ನಮ್ಮ ಸರಸ್ ಮೇಳ 2026.
1: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

ಇಂದು ಕಾರ್ ಫ್ರೀ ಡೇ ಅಲ್ವಾ, ಹಾಗಾಗಿ ನಮ್ಮ ಇಂದಿನ ಹಳೆಯ ಹಾಡುಗಳಲ್ಲಿ ಕೂಡ ಸೈಕಲ್ ಮೇಲೆ ಅಥವಾ ಕುದುರೆ ಸವಾರಿ ಮಾಡ್ತಿರುವಂತಹ ಹಾಡುಗಳನ್ನು ಕೇಳಬಹುದು. ಕಾರ್ಯಕ್ರಮದ ಆರಂಭದಲ್ಲಿ ಪಿ ಬಿ ಶ್ರೀನಿವಾಸ್ ಅವರು ಹಾಡಿರುವಂತಹ ಬೆಟ್ಟದ ಹುಲಿ ಚಿತ್ರದ ಹಾಡು, ಗೀತಪ್ರಿಯ ಅವರ ರಚನೆ, ಟಿ ಜಿ ಲಿಂಗಪ್ಪ ಅವರ ಸಂಗೀತ ಇದೆ. ಈ ಹಾಡಿನಲ್ಲಿ ಡಾಕ್ಟರ್ ರಾಜ್ ಅವರು ಹಾಡಿಕೊಂಡು ಕುದುರೆ ಸವಾರಿ ಮಾಡಿಕೊಂಡು ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡು ಬರ್ತಿರುವಂತಹ ಒಂದು ಚಿತ್ರಣವನ್ನು ನಾವು ಕಾಣಬಹುದು. ತುಂಬ ಸೊಗಸಾದಂತಹ ಹಾಡು. ಹೀಗೆ ಸೈಕಲ್ ಮೇಲೆ ಹಾಗೆಯೇ ಕುದುರೆ ಮೇಲೆ ಬರುವಂತಹ ಕೆಲವೊಂದಷ್ಟು ಹಾಡುಗಳು ಇಂದಿನ ಪ್ಲೇಲಿಸ್ಟ್ನಲ್ಲಿ ಇವೆ. ಕಾರ್ ಫ್ರೀ ಡೇ ಅಲ್ವಾ ಇವತ್ತು, ಹಾಗಾಗಿ ಕೇಳಿ ಎಂಜಾಯ್ ಮಾಡಿ.

ಈ ಹಾಡಿನಲ್ಲಿ ನಮ್ಮ ಕನ್ನಡ ಚಿತ್ರರಂಗದ ಹ್ಯಾಂಡ್ಸಮ್ ಹಂಕ್ ಅಂತಾನೆ ಜನಪ್ರಿಯತೆಯನ್ನು ಪಡ್ಕೊಂಡಿದ್ದಂತಹ ಸ್ಫುರದ್ರೂಪ ನಟ ಸುದರ್ಶನ್ ಅವರು ಕುದುರೆ ಮೇಲೆ ಸವಾರಿ ಮಾಡ್ತಾ ಹಾಡುವಂತಹ ಒಂದು ಚಿತ್ರಣ ಇದೆ ಈ ಹಾಡಿನಲ್ಲಿ. ಎಸ್, ರೇಡಿಯೋ ಅಂದರೆ ಕೇವಲ ಕೇಳುವಂತಹ ಮಾಧ್ಯಮ ಆಗಿದ್ರೂ ಕೂಡ ನಮ್ಮ ಕಲ್ಪನೆ ಹಾಗೆ ಓಡಬಹುದಲ್ಲ, ಅದಕ್ಕೇನು ಅಡೆತಡೆ ಇಲ್ಲ. ಎಸ್, ಪೆಟ್ರೋಲು ಫ್ಯೂಲು ಏನೂ ಬೇಕಾಗಿಲ್ಲ ನಮ್ಮ ಈ ಕಲ್ಪನಾ ಲೋಕದಲ್ಲಿ. ಮುಂದಿನ ಹಾಡು ಸ್ವಾಭಿಮಾನದನಲ್ಲೇ ಅನ್ನುವಂಥ ಹಾಡು, ವೀರಕೇಸರಿ ಚಿತ್ರದ್ದು. ಇದರಲ್ಲಿ ಡಾಕ್ಟರ್ ರಾಜ್ ಅವರು ಕುದುರೆ ಸವಾರಿ ಮಾಡ್ತಾ ಮತ್ತೊಂದು ಕುದುರೆ ಮೇಲೆ ಸವಾರಿ ಮಾಡ್ತಾ ಇರುವಂತಹ ಲೀಲಾವತಿಯವರಿಗೆ ಛೇಡಿಸುವಂತಹ ಹಾಡು. ಬಾಲಕೃಷ್ಣ ಅವರು ಕೂಡ ಮತ್ತೊಂದು ಕುದುರೆ ಮೇಲೆ ಕೂತಿರ್ತಾರೆ, ಎಲ್ಲೋ ಧ್ವನಿ ಕೇಳಿ ಬರುತ್ತೆ ಯಾರು ಅಂತ ಹುಡುಕಾಡುವಂತಹ ಹಾಡಿದು. ಹಾಗೆಯೇ ಎಲ್ಲಿಂದನೋ ಹಾರಿ ಬಂದು ಹೀಗೆ ಛೇಡಿಸಿ ಹಾಡುವಂತಹ ಹಾಡಿದು. ಡಾಕ್ಟರ್ ರಾಜ್ ಅವರು ಲೀಲಾವತಿಯ ಅಭಿನಯದಲ್ಲಿ ಮೂಡಿಬಂದಂತಹ ಹಾಡಿದು.

ಈಗ ಪ್ರಸಾರವಾಗುವಂತಹ ಹಾಡಿನಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರನ್ನು ಹಾಗೆಯೇ ಕಲ್ಪಿಸ್ಕೊಳ್ಳಿ. ಎಸ್, ನಾಗಕನ್ಯೆ ಚಿತ್ರದ ಹಾಡಿದು. ಇದರಲ್ಲಿ ಕುದುರೆ ಸವಾರಿ ಮಾಡ್ತಾ ಹಾಡುವಂಥ

ಅಂತಹ ಒಂದು ಸೊಗಸಾದ ಅದ್ಭುತವಾದ ಹಾಡಿದು. ಬಹಳ ಇನ್ಸ್ಪಿರೇಷನಲ್ ಅಂತ ಕೂಡ ಹೆಸರನ್ನು ಪಡ್ಕೊಂಡಿದೆ ಈ ಹಾಡು. ಥೇಟ್ ಸುಂದರವಾದ ರಾಜನ ಹಾಗೆ ಕಾಣುವಂತಹ ನಮ್ಮ ಗಂಧರ್ವ ನಟ ಡಾಕ್ಟರ್ ವಿಷ್ಣುವರ್ಧನ್ ಅಂದರೂ ಕೂಡ ತಪ್ಪಾಗಲಾರ್ದು. ಅಷ್ಟು ಹ್ಯಾಂಡ್ಸಮ್ ಅಲ್ವಾ ನಮ್ಮ ವಿಷ್ಣುವರ್ಧನ್ ಅವರು. ಎಸ್, ಅವರದೇ ಹಾಡಿದು. ಚಿವುದಯಶಂಕರ್ ಗೀತೆಯನ್ನು ಬರ್ತಿದ್ದಾರೆ, ಸತ್ಯಂ ಅವರ ಸಂಗೀತ ಇದೆ. ಅವರ ಕುದುರೆ ಸವಾರಿಯ ಹಾಡು ಕೂಡ ಕೇಳೋಣ.

ಈಗ ಪ್ರಸಾರವಾಗುವಂತಹ ನೋ ಕಾರ್ ಹಾಡು ಯಾವುದು ಗೊತ್ತಾ? ಎಸ್, ಸೈಕಲ್. ಈ ಹಾಡು ಶುರು ಆಗೋದೇ ಒಂದು ಸೈಕಲ್ ಚಿತ್ರಣದ ಮೂಲಕ. ಅದ್ರ ಮೇಲೆ ನಮ್ಮ ಹೀರೋ ಹೀರೋಯಿನ್ ಕೂತು ಹಾಡು ಹೇಳ್ಕೊಂಡು ಖುಷಿಯಾಗಿ ಹೋಗ್ತಾ ಇರುವಂತಹ ಸೀನ್ ಇದು ಈ ಹಾಡಿನಲ್ಲಿರೋದು. ಬೆಂಕಿಯ ಬಲೆ ಚಿತ್ರದ ಹಾಡು. ಎಸ್, ಗೊತ್ತಾಯ್ತಲ್ಲ, ಇದು ಒಂದು ಟ್ರಾಜಿಕ್ ಕಥಾ ಹಂದರ ಹೊಂದಿರುವಂತಹ ಕಥೆ, ಆದರೂ ಕೂಡ ಹಾಡುಗಳು ತುಂಬ ಸೊಗಸಾಗಿವೆ. ಈ ಹಾಡಿನಲ್ಲಂತೂ ಈ ಇಡೀ ಹಾಡನ್ನು ಸೈಕಲ್ ಮೇಲೆ ಚಿತ್ರಣ ಮಾಡಲಾಗಿದೆ. ನೋ ಕಾರ್ಗೆ ಒಳ್ಳೆಯ ಉತ್ತಮ ಉದಾಹರಣೆ ಇದು. ಎಸ್, ಯಾವ ಹಾಲಿವುಡ್ ಹೀರೋಗೂ ಕಡಿಮೆ ಏನಲ್ಲ ಅಂತ ಫೀಲಿಂಗ್ ಕೊಡುವಂತಹ ನಟ ನಮ್ಮಲ್ಲಿರೋರು ಅಂತಂದರೆ ಖಂಡಿತವಾಗ್ಲೂ ಅನಂತ್ ನಾಗ್ ಅವರು. ಅವರ ಒಂದು ವಿಶಿಷ್ಟವಾದ ನಟನೆ, ಅವರ ಒಂದು ಯುನೀಕ್ ಮ್ಯಾನರಿಸಮ್, ಸ್ಟೈಲ್ ಎಲ್ಲ ಇದೆಯಲ್ಲ, ನೋಡೋದಕ್ಕೂ ಬಹಳ ಸುಂದರ, ಸ್ಫುರದ್ರೂಪಿ ಅಂತ ಹೇಳ್ತಾರಲ್ಲ ಹಾಗೆ.

ಎಸ್, ಹಾಲಿವುಡ್ ನಟ ಥರನೇ ಕಾಣಿಸ್ತಾರೆ ಆ ಒಂದು ನುಣುಪಾದ ರೇಷ್ಮೆ ಅಂತ ಕೂದಲು. ಅವರ ನಟನೆ ಆಕ್ಷನ್ ಏನೂ ಇಲ್ಲದೆ ಹೋದರೂ ಕೂಡ ಎಂಟರ್ಟೈನ್ಮೆಂಟ್ ಏನೂ ಕೊರತೆ ಅಂತೂ ಇಲ್ಲ ಅವರ ಚಿತ್ರಗಳಲ್ಲಿ. ಎಸ್, ಮತ್ತೊಮ್ಮೆ ಅವರಿಗೆ ಶುಭಾಶಯಗಳನ್ನು ತಿಳಿಸೋಣ, ಯಾಕೆಂದರೆ ನಮ್ಮ ದಾದಾ ಫಾಲ್ಕೆ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ, ರಿಸೀವ್ ಮಾಡಿದ್ದಾರೆ, ಇವತ್ತು ಸ್ವೀಕಾರ ಮಾಡಿಕೊಂಡಿದ್ದಾರೆ ಪ್ರಶಸ್ತಿನ. ಎಸ್, ಅವರಿಗಾಗಿ ಕೂಡ ಒಂದು ಡೆಡಿಕೇಟ್ ಮಾಡೋಣ, ಅವರದೇ ಹಾಡನ್ನು, ನೋ ಕಾರ್ ಹಾಡು ಇದು.

ಸ್ನೇಹಿತರೆ, 10:30 ನೀವು ಟ್ಯೂನ್ ಮಾಡಿರೋದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಹಳೆಯ ಹಾಡುಗಳ ಕಾರ್ಯಕ್ರಮ ಓಲ್ಡ್ ಇಸ್ ಗೋಲ್ಡ್ನಲ್ಲಿ ನೋ ಕಾರ್ ಹಾಡುಗಳು ಪ್ರಸಾರವಾಗ್ತಾ ಇದೆ. ಯಾಕೆಂದರೆ ಇವತ್ತು ನೋ ಕಾರ್ ಡೇ. ಯೆಸ್, ಕುದುರೆ ಸವಾರಿ ಹಾಡುಗಳು ಆದವು, ಸೈಕಲ್ ಹಾಡುಗಳು ಪ್ರಸಾರವಾಗ್ತಾ ಇವೆ. ಮುಂದಿನ ಭಾಗದಲ್ಲೂ ಕೂಡ ನಡೆದಾಡುವಂತಹ ಹಾಡುಗಳು ಕೂಡ ಇವೆ. ಟ್ಯೂನ್ ಮಾಡಿ ಕೇಳ್ತಾ ಇರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. 10:30

ವಸಂತ ಲಕ್ಷ್ಮಿ ಚಿತ್ರದ ಹಾಡಿದೆಯಲ್ಲ, ಹೆಣ್ಣುಗಳೆಂದು ಅಬಲೆಯರಲ್ಲ ಅನ್ನುವಂಥ ಹಾಡು, ಎಸ್ ಜಾನಕಿ ಹಾಗೂ ವಾಣಿ ಜಯರಾಮ್ ಹಾಡಿದ್ದಾರೆ. ಇದರಲ್ಲಿ ನಮ್ಮ ನಾಯಕಿರಾದಂತಹ ವಸಂತ ಲಕ್ಷ್ಮಿ ಅಂದರೆ ಆರತಿ ಹಾಗೂ ಜಯಂತಿ ಅವರು ಸೈಕಲ್ ಮೇಲೆ ಹೋಗಿ ಮಾಡರ್ನ್ ಹೆಣ್ಮಕ್ಳು ನಾವೇನು ಅಬಲೆಯರಲ್ಲ ಅಂತ ಸಾರುವಂತಹ ಹಾಡಿದು. ಎಸ್, ಸೈಕಲ್ ಮೇಲಿದೆ ಈ ಹಾಡು ಕೂಡ ಎಂಜಾಯ್ ಮಾಡಿ. ಚಿ ಉದಯಶಂಕರ್ ಗೀತೆಯನ್ನು ಬರೆದಿದ್ದಾರೆ, ವಿಜಯ್ ಭಾಸ್ಕರ್ ಅವರ ಸಂಗೀತ ಇದೆ.

ನೋಕಾರ್ ಹಾಡುಗಳು ಪ್ರಸಾರವಾಗ್ತಾ ಇವೆ ಅಲ್ಲ, ಇದರಲ್ಲಿ ಮುಂದಿನ ಹಾಡು ಇದರಲ್ಲೂ ಕೂಡ ಸೈಕಲ್ ಇದೆ. ಹೀರೋ ಹೀರೋಯಿನ್ ಇಬ್ಬರು ಸೈಕಲ್ ಮೇಲೆ ಹಾಡುವಂತಹ ಹಾಡು, ಎರಡು ಸೈಕಲ್ಗಳ ಮೇಲೆ ಕುಳಿತು ಹಾಡುವಂತಹ ಹಾಡಿದು ವಸಂತ ಗೀತ ಚಿತ್ರದ್ದು. ಡಾಕ್ಟರ್ ರಾಜ್ ಹಾಗೂ ವಾಣಿ ಜಯರಾಮ್ ಹಾಡಿದ್ದಾರೆ, ಜಿ ಉದಯಶಂಕರ್ ಅವರ ರಚನೆ, ಎಂ ರಂಗರಾವ್ ಅವರ ಸಂಗೀತ ಇದೆ. ಇದರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ತಮ್ಮ ಸೈಕಲ್ ಮೇಲೆ, ಹಾಗೆ ಗಾಯತ್ರಿ ಅವರು ಕೂಡ ಮತ್ತೊಂದು ಸೈಕಲ್ ಮೇಲೆ ಕುಳಿತು ಇಡೀ ಹಾಡಿನಲ್ಲಿ ಇಬ್ಬರು ಸೈಕಲ್ ಮೇಲೆ ಹಾಡಿ ಸೈಕಲ್ ತುಳಿಯುತ್ತಾ ಹಾಡುವಂತಹ ಹಾಡಿದು. ಎಸ್, ಕೊನೆಗೆ ಎರಡು ಸೈಕಲ್ ಇದ್ದಿದ್ದು ಕೊನೆಗೆ ಒಂದೇ ಸೈಕಲ್ ಆಗುತ್ತೆ. ರಾಜ್ ಅವರ ಸೈಕಲ್ ಮೇಲೆ ಮುಂದೆ ಗಾಯತ್ರಿ ಕುಳಿತು ರಾಜ್ ಅವರು ತುಳಿಯುವಂತಹ ಒಂದು ಸೀನ್ನಿಂದ ಈ ಹಾಡು ಎಂಡ್ ಆಗುತ್ತೆ. ಒಟ್ಟಾರೆ ಈ ಇಡೀ ಹಾಡು ಸೈಕಲ್ ಮೇಲೆ ಇದೆ, ಆಟವೇನೋ ನೋಟವೇನೋ ಹಾಡು. ಎಸ್.

ಈಗ ಪ್ರಸಾರವಾಗುವಂತ ಹಾಡಿನಲ್ಲಿ ಎತ್ತಿನಗಾಡಿ ಇದೆ. ಎಸ್, ಡಾಕ್ಟರ್ ರಾಜ್ ಅವರು ಜಯಂತಿ ಅವ್ರ ಜೊತೆ ಕುಳಿತು ಹಾಡುವಂತ ಹಾಡಿದ್ದು, ಎತ್ತಿನಗಾಡಿಯನ್ನ ಓಡಿಸ್ತಾ ಹಾಡುವಂತ ಹಾಡಿದ್ದು ಪುನರ್ಜನ್ಮ ಚಿತ್ರದ್ದು. ಪಿ ಬಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲ ಹಾಡಿದ್ದಾರೆ. ಆರ್ ಎನ್ ಜಯಗೋಪಾಲ್ ಅವರ ರಚನೆ, ದುಲಾಲ್ ಸೇನ್ ಅವರ ಸಂಗೀತ ಇದೆ.

ಈ ಹಾಡಿನ ಬಗ್ಗೆ ಪರಿಚಯನೇ ಬೇಕಿಲ್ಲ ಬಿಡಿ, ಸಂಪತ್ತಿಗೆ ಸವಾಲ್ ಚಿತ್ರದ ಹಾಡು. ಡಾಕ್ಟರ್ ರಾಜ್ ಅವರು ಎಮ್ಮೆ ಮೇಲೆ ಸವಾರಿ ಮಾಡಿ ಹಾಡುವಂತಹ ಹಾಡಿದು, ಅಪರೂಪದ ಹಾಡಿದು. ಎಸ್, ಜಿ ಉದಯಶಂಕರ್ ಅವರ ರಚನೆ, ಜಿ ಕೆ ವೆಂಕಟೇಶ್ ಅವರ ಸಂಗೀತ ಇತ್ತು. ಮುಂದಿನ ಹಾಡಿನಲ್ಲಿ ನಮ್ಮ ಹೀರೋ ಇದ್ದಾರಲ್ಲ, ಅವರು ಚಾಪರ್ನಲ್ಲಿ ಪೈಲಟ್ ಆಗಿ

ಇತ್ತು ಹಾಡುವಂತಹ ಹಾಡಿದು. ಎಸ್, ಗೊತ್ತಾಗ್ಬಿಟ್ಟಿದೆ ನಿಮ್ಗೆ ಈಗಾಗಲೇ ಯಾವುದು ಅಂತ. ಬಯಲುದಾರಿ ಚಿತ್ರದ ಹಾಡಿದು. ಅನಂತ್ ನಾಗ್ ಅವರು ಚಾಪರ್ನಲ್ಲಿ ಕುಳಿತು ಪೈಲಟ್ ಆಗಿ ಹಾಡುವಂತಹ ಹಾಡಿದು. ಜಿ ಉದಯ್ ಶಂಕರ್ ಅವರ ರಚನೆ, ರಾಜನ್ ನಾಗೇಂದ್ರ ಅವರ ಸಂಗೀತ ಇದೆ.

0: ಮುಂದಿನ ಹಾಡು ಪ್ರಸಾರವಾಗುತ್ತಲ್ಲ ಈ ಹಾಡಿನಲ್ಲಿ ಎಸ್ ಕಾರ್ ಅಂತೂ ಇಲ್ಲ, ಪೌರಾಣಿಕ ಚಿತ್ರ ಇದು, ಬಬ್ರು ವಾಹನ. ಇದರಲ್ಲಿ ತಂದೆ ಮಗನಾಗಿ ಡಾಕ್ಟರ್ ರಾಜ್ ಅವರು ದ್ವಿಪಾತ್ರದಲ್ಲಿ ಎರಡು ಕಡೆ ಇದ್ದಾರೆ. ರಥದಲ್ಲಿ ನಡೆಸುವಂತಹ ಒಂದು ಮಾತಿನ ಝರಿ ಏನಿದೆಯಲ್ಲ ಅದನ್ನು ಕೇಳಲೇಬೇಕು. ಎಸ್ ಯಾರು ತಿಳಿಯರು ಭುಜಬಲದ ಪರಕ್ರಮ ಅನ್ನುವಂಥ ಹಾಡಿದು ಪಿ ಬಿ ಶ್ರೀನಿವಾಸ್ ಹಾಗೂ ಡಾಕ್ಟರ್ ರಾಜ್ ಅವರು ಹಾಡಿದ್ದಾರೆ. ಹುಣಸೂರು ಕೃಷ್ಣಮೂರ್ತಿಗಳ ರಚನೆ, ಟಿ ಜಿ ಲಿಂಗಪ್ಪ ಅವರ ಸಂಗೀತ ಇದೆ. ಇಂದಿನ ಓಲ್ಡ್ ಈಸ್ ಗೋಲ್ಡ್ನಲ್ಲಿ ನೋ ಕಾರ್ ಹಾಡುಗಳು ಅಂದರೆ ಕಾರು ಇಲ್ಲದೆ ಇರುವಂಥದ್ದು, ಸೈಕಲ್ ಅಥವಾ ಕುದುರೆ ಸವಾರಿ, ಹಾಗೆಯೇ ಒಂದು ಚಾಪರ್ ಆಯಿತು ಅಂದರೆ ಹೆಲಿಕಾಪ್ಟರ್ ಆಯಿತು, ಈಗ ರಥದ ಹಾಡು, ಎಮ್ಮೆಯ ಹಾಡು ಕೂಡ ಕೇಳಿದ್ವಿ, ರಥದ ಹಾಡನ್ನು ಕೇಳ್ಬಿಡೋಣ.
1: ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ, ಸಮರದೋಳ್ ಆರ್ಜಿಸಿದ ಆ ನಿನ್ನ ವಿಜಯಗಳ ಮರ್ಮ, ಎಲ್ಲದಕ್ಕೂ ಕಾರಣನು ಶ್ರೀಕೃಷ್ಣ.

ಪಾಶುಪತವಂ ಪಡೆದವನು ಆಗ್ರಹದೊಳೆದುರಾದೋ ಹರಿಗಳು ನಿಗ್ರಹಿಸೋ ವ್ಯಾಘ್ರನಿವನೋ ಉಗ್ರ ಪ್ರತಾಪಿ ಉಗ್ರಪ್ರತಾಪಿ ಸಭೆಯೊಳಗೆ ದ್ರೌಪದಿಯ ಸೀರೆಯನ್ನು ಸೆಳೆವಾಗ ಎಲ್ಲಿ ಅಡಗಿತ್ತು

ಎಂದು ನಾಟ್ಯ ಕಲಿಸಿದ ನಪುಂಸಕ ನೀನು ಚಕ್ರವ್ಯೂಹದೆ ನುಗ್ಗಿ ಛಲದಿಂದ ಛೇದಿಸದೆ ಮಗನನ್ನು ಬಲಿಕೊಟ್ಟ ಭ್ರಷ್ಟ ನೀನು ಗಂಡುಗಲಿಗಳ ಗೆಲ್ಲೋ ಗುಂಡಿಗೆಯು ನಿನಗೆಲ್ಲೋ ಖಂಡಿಸದೆ ಉಳಿಸುವೆ ಹೋಗೋ

0: ಶಿಖಂಡಿಯಂದಡಿಗಡಿಗೆ ನುಡಿಯಬೇಡಲೋ ಮೂಢ. ಭಂಡರೆದೆ ಗುಂಡಿಗೆಯ ಖಂಡಿಸುತ್ತ ರಣಚಂಡಿ ಗೌತನ ವೀವ ಈ ಗಾಂಡೀವಿ. ಗಂಡುಗಲಿಗಳ ಗಂಡ ಉದ್ದಂಡ ಭೂಮಂಡಲದೊಳ ಖಂಡ ಕೀರ್ತಿ ಪ್ರಚಂಡ. ಚಂಡನೋ ಪ್ರಚಂಡನೋ ಪುಂಡನೋ ನಿರ್ಧರಿಸುವುದು ರಣರಂಗ. ಹೂಡುಬಾಣಗಳ ಮಾಡುವೆ ಮಾನಭಂಗ. ಕದನದೋಳ್ ಕಲಿಪಾರ್ಥನಂ ಕೆಣಕಿ ಉಳಿದವರಿಲ್ಲ. ಅಬ್ಬರಿಸಿ ಬೊಬ್ಬಿರಿದರಿಲ್ಲಾರಿಗೂ ಭಯವಿಲ್ಲ. ಆರ್ಭಟಿಸಿ ಬರುತ್ತಿದೆ ನೋಡು ಅಂತಕನ ಆಹ್ವಾನ. ಅಂತಕನಿಗೆ ಅಂತಕನು ಈ ಬಬ್ರುವಾಹನ.
1: ಎಸ್, ನೋಕಾರ್ ಹಾಡುಗಳಲ್ಲಿ ಮುಂದಿನ ಹಾಡು ಯಾವುದು ಗೊತ್ತಾ? ಅತ್ಯಂತ ಜನಪ್ರಿಯವಾದ ಹಾಡಿದು. ಎಸ್, ಈ ಹಾಡಿನಲ್ಲಿ ನಮ್ಮ ಹೀರೋ ಹೀರೋಯಿನ್ ಇಬ್ಬರು ಕಾರ್ನ ಒಂದು ಕಡೆ ಪಾರ್ಕ್ ಮಾಡಿ ಎಲ್ಲ ಕಡೆ ಸುತ್ತಾಡಿಕೊಂಡು ನಡ್ಕೊಂಡು ಶಾಪಿಂಗ್ ಮಾಡಿ ಐಸ್ ಕ್ರೀಮ್ ಪಾರ್ಲರ್ಗೆ ಹೋಗಿ ಹಾಗೆಯೇ ಒಂದು ರೆಸ್ಟೋರೆಂಟ್ಗೆ ಹೋಗಿ ಊಟ ಮಾಡಿ ದಾರಿಲಿ ಹೋಗ್ತಾ ಹಾಗೆ ಸೀಬೆಹಣ್ಣೆಲ್ಲ ಕೊಂಡುಕೊಂಡು ಎಂಜಾಯ್ ಮಾಡ್ತಾರೆ. ಅಂದರೆ ಕಾರು ಇಲ್ಲದೆ ನಡ್ಕೊಂಡು ಓಡಾಡಿದ್ರೆ ಏನೇನೋ ಎಲ್ಲ ಲಾಭ ಇದೆ ಅಂತ ತುಂಬ ಅಚ್ಚುಕಟ್ಟಾಗಿ ಅತ್ಯುತ್ತಮವಾಗಿ ತೋರಿಸಿದಂತಹ ಹಾಡಿದು. ಎಸ್, ನೀವು ಕೂಡ ಎಂಜಾಯ್ ಮಾಡ್ತೀರಲ್ವಾ? ಪಲ್ಲವಿ ಅನುಪಲ್ಲವಿ ಚಿತ್ರದ ಹಾಡು. ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿದ್ದಾರೆ. ಅರಂಜಯ್ ಗೋಪಾಲ್ ಅವರ ರಚನೆ, ಇಳಿಯರಾಜ ಅವರ ಸಂಗೀತ ಇದೆ. ಈ ಹಾಡಿನೊಂದಿಗೆ ಇಂದಿನ ಹಳೆಯ ಹಾಡುಗಳ ಕಾರ್ಯಕ್ರಮ ಓಲ್ಡ್ ಇಸ್ ಗೋಲ್ಡ್ ಇಲ್ಲಿಗೆ ಮುಕ್ತಾಯವಾಗುತ್ತೆ. ಇಷ್ಟೊತ್ತು ಈ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗಿದ್ದು ನಾನು ನಿಮ್ಮ ಆರ್ ಜೆ ರಶ್ಮಿ. ಎಸ್, ನೋ ಕಾರ್ ಹಾಡುಗಳನ್ನು ನೀವು ಎಂಜಾಯ್ ಮಾಡಿದ್ರಿ ಅಂತ ಭಾವಿಸ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಸಂಪನ್ನಗೊಳಿಸ್ತಾ ಇದ್ದೇನೆ.

ಆತ್ಮೀಯ ಕೇಳುಗರೆ, ಸಮಯ 11 ಗಂಟೆ ಆಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೇಳಿ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. 72ನೇ ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿ ಪ್ರದಾನ ಸಮಾರಂಭ ಇಂದು ಸಂಜೆ ಗುಜರಾತ್ನ ಏಕ್ತಾ ನಗರದಲ್ಲಿ ನಡೆಯಲಿದೆ. ರಾಷ್ಟಪತಿ ದ್ರೌಪದಿ ಮುರ್ಮು ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ. ಭಾರತೀಯ ಚಿತ್ರರಂಗಕ್ಕೆ ನೀಡಿದ ಅತ್ಯುತ್ತಮ ಕೊಡುಗೆಯನ್ನು ಗುರುತಿಸಿ ಹಿರಿಯ ನಟ ಅನಂತನಾಗ್ ಅವರಿಗೆ 2024ನೇ ಸಾಲಿನ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ. ಪೂರೈಕೆ ಸರಪಳಿಯ ನಿರ್ಣಾಯಕ ಕೇಂದ್ರಗಳ ಮೇಲಿನ ಬೆದರಿಕೆಗಳು ಮತ್ತು ಅಡಚಣೆಗಳ ವಿರುದ್ಧ ಒಟ್ಟಾಗಿ ಕಾರ್ಯನಿರ್ವಹಿಸುವಂತೆ ಅಂತಾರಾಷ್ಟೀಯ ಗುರಿಗಳನ್ನು ಹಂಚಿಕೊಳ್ಳುವ ರಾಷ್ಟಗಳಿಗೆ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಕರೆ ನೀಡಿದ್ದಾರೆ. ಬಹುಪಕ್ಷೀಯತೆ, ಅಂತಾರಾಷ್ಟೀಯ ಕಾನೂನು, ಶಾಂತಿ ಮತ್ತು ಸಮೃದ್ಧಿಗಾಗಿ ಪಾಲುದಾರರು P4M ಶೃಂಗಸಭೆಯನ್ನುದ್ದೇಶಿಸಿ ಅವರು ಮಾತನಾಡಿದರು. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಉಕ್ರೇನ್ ವಿದೇಶಾಂಗ ಸಚಿವ ಆಂಡ್ರಿ ಸೈಬಿಹಾ ಅವರೊಂದಿಗೆ ಕಪ್ಪು ಸಮುದ್ರ ಪ್ರದೇಶದಲ್ಲಿನ ಪ್ರಸ್ತುತ ವಿದ್ಯಮಾನ, ಅದರ ಮಾರುಕಟ್ಟೆ ಪರಿಣಾಮ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಸಮಾಲೋಚನೆ ನಡೆಸಿದ್ದಾರೆ. ಮಧ್ಯಪ್ರದೇಶದ ಗ್ವಾಲಿಯರ್ನಲ್ಲಿ ಅಭಿವೃದ್ಧಿಪಡಿಸಲಾಗುತ್ತಿರುವ ಏಷ್ಯಾದ ಮೊದಲ ಟೆಲಿಕಾಂ ಉತ್ಪಾದನಾ ವಲಯ ಯೋಜನೆಗೆ ಬಂಡವಾಳ ಆಕರ್ಷಿಸುವ ನಿಟ್ಟಿನಲ್ಲಿ ಮಧ್ಯಪ್ರದೇಶ ಮುಖ್ಯಮಂತ್ರಿ ಡಾ ಮೋಹನ್ ಯಾದವ್ ಹಾಗೂ ಕೇಂದ್ರ ಸಂವಹನ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಬೆಂಗಳೂರಿನಲ್ಲಿಂದು ಹೂಡಿಕೆದಾರರ ಸಮಾವೇಶದ ಜಂಟಿ ನೇತೃತ್ವ ವಹಿಸಲಿದ್ದಾರೆ. 2026-27ನೇ ಸಾಲಿನ ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆ ಅಂಗವಾಗಿ ನಾಳೆ ಕೋಲಾರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಭಾಭವನದಲ್ಲಿ ಬೆಳಗ್ಗೆ 10 ಗಂಟೆಗೆ ಹಿರಿಯ ನಾಗರಿಕರ ಕ್ರೀಡಾಕೂಟ ಹಾಗೂ ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ಹಮ್ಮಿಕೊಳ್ಳಲಾಗಿದೆ. ಪ್ರಸಕ್ತ ಸಾಲಿನ ಮೈಸೂರು ವಿಭಾಗ ಮಟ್ಟದ ದಸರಾ ಕ್ರೀಡಾಕೂಟದ ಅಂಗವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದೇ 27ರಂದು ಫುಟ್ಬಾಲ್, ವೇಟ್ಲಿಫ್ಟಿಂಗ್ ಹಾಗೂ ಕರಾಟೆ ಸ್ಪರ್ಧೆ ಏರ್ಪಡಿಸಲಾಗಿದ್ದು ಇದೇ 29ರಂದು ಬ್ಯಾಡ್ಮಿಂಟನ್ ಸ್ಪರ್ಧೆ ನಡೆಯಲಿದೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 64 ಅಂಕ ಏರಿಕೆ ಕಂಡು 74,914ರಲ್ಲಿ ಆರಂಭಿಕ ವಹಿವಾಟು ನಡೆಸಿದರೆ ನಿಫ್ಟಿ 34 ಅಂಕ ಏರಿಕೆ ದಾಖಲಿಸಿ 23,449ರಲ್ಲಿ ಆರಂಭಿಕ ವಹಿವಾಟು ನಡೆಸಿದೆ. ಜಪಾನ್ನ ನಿಶ್ಚಿನ್ನಲ್ಲಿ ಇಂದು ನಡೆಯುತ್ತಿರುವ ಏಷ್ಯನ್ ಗೇಮ್ಸ್ನ ಮಹಿಳಾ ಕ್ರಿಕೆಟ್ ಸ್ಪರ್ಧೆಯ ಫೈನಲ್ ಪಂದ್ಯದಲ್ಲಿ ಭಾರತ ಶ್ರೀಲಂಕಾ ಮುಖಾಮುಖಿಯಾಗಿದೆ. ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ಕೆಗೊಂಡಿರುವ ಭಾರತ ತಂಡ ಇತ್ತೀಚಿನ ವರದಿ ಬಂದಾಗ 7.4 ಓವರ್ಗಳಲ್ಲಿ 80 ರನ್ ಗಳಿಸಿ ಆಡುತ್ತಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12ಕ್ಕೆ ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 1:00 ಗಂಟೆಗೆ.

ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಈಗ ಸಮಯ 11:04. ನಿಮಗೆಲ್ಲ ಮಧ್ಯಾಹ್ನದ ಪ್ರಸಾರಕ್ಕೆ ಪ್ರೀತಿಯ ಸ್ವಾಗತ. ಈ ಸಮಯದಲ್ಲಿ ನಿಮ್ಮ ಜೊತೆ ಆಗ್ತಿರೋದು ನಾನು ನಿಮ್ಮ ಬಾನುಲಿ ಗೆಳೆಯ ವರುಣ್ ಜಿ ಜೈ. ಈಗ ಬ್ಯಾಕ್ ಟು ಬ್ಯಾಕ್ ಹಿಟ್ ಗೀತೆಗಳನ್ನು ಕೇಳುವ ಸಮಯ. ಈಗ ಮೊದಲಿಗೆ ಕೇಳೋಣ ಸೂಪರ್ ಸ್ಟಾರ್ ಚಿತ್ರದ ಗೀತೆಯನ್ನು. ಹರಿಹರನ್ ಅವರ ಧ್ವನಿಯಲ್ಲಿ ಹಂಸಲೇಖ ಅವರು ಈ ಒಂದು ಗೀತೆಗೆ ಸಾಹಿತ್ಯ ಹಾಗೂ ಸಂಗೀತ ನೀಡಿದ್ದಾರೆ.

0: ಕರ್ನಾಟಕದ ಕಲೆ, ಸಂಸ್ಕೃತಿ, ಕರಕುಶಲ ಮತ್ತು ಗ್ರಾಮೀಣ ಸೊಗಡಿನ ಅದ್ಭುತ ಲೋಕಕ್ಕೆ ನಿಮ್ಮನ್ನು ಆಹ್ವಾನಿಸುತ್ತಿದೆ ನಮ್ಮ ಸರಸ್ ಮೇಳ 2026. ರಾಷ್ಟ್ರಮಟ್ಟದ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳ ಇದೇ ಸೆಪ್ಟೆಂಬರ್ 19-27 ಬೆಂಗಳೂರಿನ ಜಯಮಹಲ್ ಪ್ಯಾಲೇಸ್ ನಲ್ಲಿ. ಜಿಐಯಿಂದ ಮಾನ್ಯತೆ ಪಡೆದ ಕರ್ನಾಟಕದ ಉತ್ಪನ್ನಗಳು, ಕೈಮಗ್ಗ ಹಾಗೂ ಸಾಂಪ್ರದಾಯಿಕ ಆಹಾರಗಳ ವೈಭವ ಮತ್ತು 150 ಮಳಿಗೆಗಳು ಇರಲಿವೆ. ಪ್ರಕಟಣೆ ಕರ್ನಾಟಕ ಸರ್ಕಾರ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಮತ್ತು ರಾಷ್ಟ್ರೀಯ ಜೀವನೋಪಾಯ ಅಭಿಯಾನ. ನಮ್ಮ ಸರಸ್ ಮೇಳ 2026.
1: ವಿವಿಧ ಭಾರತಿ, ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
2: ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಸಮಯ ಆಗಿದೆ 11:31. ಮಧ್ಯಾಹ್ನದ ಪ್ರಸಾರದಲ್ಲಿ ಇನ್ನು ಮುಂದೆ ಕೇಳುವಿರಿ ಕಲಾಭಾರತಿ. ಆತ್ಮೀಯ ಶ್ರೋತೃಗಳೇ, ಇಂದು ನಮ್ಮ ಕಲಾವಾರ್ತಿ ಕಾರ್ಯಕ್ರಮದಲ್ಲಿ ಭಾರತೀಯ ಚಿತ್ರರಂಗದ ಕಂಠಸಿರಿ, ಮಧುರ ಗಾಯನದ ಸರದಾರ ಪಿಬಿ ಶ್ರೀನಿವಾಸ್ ಅವರು ಸಾಗಿ ಬಂದ ಹಾದಿಯನ್ನು ನೋಡ್ತಾ ಸಾಗೋಣ. ಇಂದು ಅವರ ಜನ್ಮದಿನ, ಜನ್ಮದಿನದ ಹಾರ್ದಿಕ ಶುಭಾಶಯಗಳು ಪಿಬಿ ಶ್ರೀನಿವಾಸ್ ಸರ್. ಪಿಬಿ ಶ್ರೀನಿವಾಸ್ ಅವರ ಪೂರ್ಣ ಹೆಸರು ಪ್ರತಿವಾದಿ ಭಯಂಕರ ಶ್ರೀನಿವಾಸ್ ಅಂತ. ಇವರು ಸೆಪ್ಟೆಂಬರ್ 22, 1930 ಆಂಧ್ರಪ್ರದೇಶದ ಕಾಕಿನಾಡದಲ್ಲಿ ಸಂಗೀತ ಹಿನ್ನೆಲೆಯ ಕುಟುಂಬದಲ್ಲಿ ಜನಿಸ್ತಾರೆ. ಇವರ ತಂದೆ ಗಣೇಂದ್ರ ಸ್ವಾಮಿ ಸರ್ಕಾರಿ ಅಧಿಕಾರಿಯಾಗಿದ್ದವರು, ತಾಯಿ ಶೇಷಗಿರಿಯಮ್ಮ ಸಂಗೀತಗಾರ್ತಿಯಾಗಿದ್ದರು. ತಂದೆಯ ಆಸೆಯಂತೆ ಬಿಕಾಂ ಪದವಿ ಮತ್ತು ಹಿಂದಿ ವಿಶಾರದ ಪೂರ್ಣಗೊಳಿಸಿದಂತಹ ಇವರು, ಒಲವು ಮಾತ್ರ ಸಂಗೀತದತ್ತ ಇತ್ತು. ಹೌದು, ಕೇವಲ 12 ವಯಸ್ಸಿಗೇನೆ ನಾಟಕಗಳಲ್ಲಿ ಹಾಡೋದಕ್ಕೆ ಶುರು ಮಾಡ್ತಾರೆ ಇವರು. ಮುಂದೆ ಜಮಿನಿ ಸ್ಟುಡಿಯೋಸ್ ಮೆಟ್ಟಿಲೇರ್ತಾರೆ. ಅಲ್ಲಿ ಪ್ರಸಿದ್ಧ ಗಾಯಕ ಮೊಹಮ್ಮದ್ ರಫಿ ಅವರ ಹುಯೆ ಹಮ್ ಜಿನ್ಕೇಲಿಯೆ ಬರ್ಬಾದ್ ಹಾಡನ್ನು ಅದ್ಭುತವಾಗಿ ಹಾಡುವ ಮೂಲಕ ಚಿತ್ರರಂಗಕ್ಕೆ ಹಿನ್ನೆಲೆ ಗಾಯಕರಾಗಿ ಕಾಲಿಡ್ತಾರೆ. ಆನಂತರ 1953 ಜಾತಕ ಫಲ ಚಿತ್ರದ ಮೂಲಕವಾಗಿ

ಚಿತ್ರರಂಗವನ್ನು ಪ್ರವೇಶಿಸ್ತಾರೆ. ಇದು ಅವರ ಆರಂಭಿಕ ದಿನಗಳು. ಈಗ ನೋಡೋಣ ಸುಸಿ ತಂದ ಸೌಭಾಗ್ಯ ಚಿತ್ರದ ಗೀತೆಯನ್ನು ಪಿ ವಿ ಶ್ರೀನಿವಾಸ್ ಹಾಗೆ ಎಸ್ ಜಾನಕಿ ಅವರ ಧ್ವನಿಯಲ್ಲಿ, ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಜಿ ಕೆ ವೆಂಕಟೇಶ್ ಅವರ ಸಂಗೀತ ಇರುವಂತಹ ಗೀತೆಯನ್ನು.

ಆತ್ಮೀಯ ಶ್ರೋತೃಗಳೇ, ಕನ್ನಡ ಚಿತ್ರರಂಗದ ಇತಿಹಾಸವನ್ನ ಒಮ್ಮೆ ತಿರುವಿ ನೋಡಿದರೆ ಪಿ ಬಿ ಶ್ರೀನಿವಾಸ್ ಹಾಗೆಯೇ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರ ಜೋಡಿ ಮಾಡಿದಂತಹ ಕ್ರಾಂತಿ ಅದ್ಭುತ ಅಂತಲೇ ಹೇಳಬೇಕು. ಯಾಕಪ್ಪ ಅಂದರೆ, ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಪಿ ಬಿ ಎಸ್ ಅವರ ಧ್ವನಿ ಎಷ್ಟು

ಎಷ್ಟರ ಮಟ್ಟಿಗೆ ಅಚ್ಚುಕಟ್ಟಾಗಿ ಹೊಂದಾಣಿಕೆ ಆಗ್ತಿತ್ತು ಅಂದರೆ, ಸ್ವತಃ ತೆರೆಯ ಮೇಲೆ ಡಾಕ್ಟರ್ ರಾಜ್ಕುಮಾರ್ ಅವರೇ ಹಾಡ್ತಿದ್ದಾರೇನೋ ಅನ್ನುವಷ್ಟರ ಮಟ್ಟಿಗೆ ಪಿ ಬಿ ಶ್ರೀನಿವಾಸ್ ಅವರ ಕಂಠ ಪ್ರೇಕ್ಷಕರಿಗೆ ಅದ್ಭುತವಾಗಿ ಕಾಣಿಸ್ತಿತ್ತು. ಅಂದರೆ ಅವರ ಕಂಠದಲ್ಲಿ ಮೂಡಿಬಂದಂತಹ ಧ್ವನಿ ಅಷ್ಟು ಅದ್ಭುತವಾಗಿ ಇರ್ತಿತ್ತು. ಸ್ವತಃ ರಾಜ್ಕುಮಾರ್ ಅವರೇ ಆ ಧ್ವನಿ ಕೊಟ್ಟಿದ್ದಾರೇನೋ ಅನ್ನುವಷ್ಟರ ಮಟ್ಟಿಗೆ ಇತ್ತು ಅಂತಲೇ ಹೇಳ್ಬೋದು. ಡಾಕ್ಟರ್ ರಾಜ್ಕುಮಾರ್ ಅವರೇ ಪಿ ಬಿ ಶ್ರೀನಿವಾಸ್ ಅವರ ಧ್ವನಿ ನನ್ನ ಶರೀರಕ್ಕೆ ಆತ್ಮವಿದ್ದಂತೆ ಅಂತ ಪ್ರೀತಿಯಿಂದ ಸ್ಮರಿಸ್ತಿದ್ರು. ಭಕ್ತ ಕನಕದಾಸ ಚಿತ್ರದ ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡುಹರಿಯೇ ಹಾಡಿನಿಂದ ಹಿಡಿದು ಮಯೂರ, ಬಂಗಾರದ ಮನುಷ್ಯ ಮುಂತಾದ ನೂರಾರು ಸಾರ್ವಕಾಲಿಕ ಹಿಟ್ ಚಿತ್ರಗಳಿಗೆ ಪಿ ವಿ ಶ್ರೀನಿವಾಸ್ ಅವರು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಧ್ವನಿಯಾಗಿದ್ದಾರೆ. ಸುಮಾರು 200 ಹೆಚ್ಚು ಅಮರ ಗೀತೆಗಳನ್ನು ಇವರಿಬ್ಬರ ಕಾಂಬಿನೇಷನ್ನಲ್ಲಿ ಕನ್ನಡ ಚಿತ್ರರಂಗ ಕಂಡಿದೆ. ಈಗ ಕೇಳಿ ಬಬ್ರು ವಾಹನ ಚಿತ್ರದ ಗೀತೆಯನ್ನು ಪಿ ವಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ, ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಟಿ ಜಿ ಲಿಂಗಪ್ಪ ಅವರ ಸಂಗೀತ ಇರುವಂತಹ ಗೀತೆಯನ್ನು.

ಆತ್ಮೀಯ ಕೇಳುಗರೆ, ಪಿ ಬಿ ಶ್ರೀನಿವಾಸ್ ಅವರು ಕೇವಲ ಒಬ್ಬ ಗಾಯಕರು ಮಾತ್ರ ಅಲ್ಲ, ಅವರು ಒಬ್ಬ ಅದ್ಭುತ ಕವಿ ಸಾಹಿತಿ ಕೂಡ ಹೌದು. ಕನ್ನಡ, ತಮಿಳು, ತೆಲುಗು, ಮಲಯಾಳಂ, ಹಿಂದಿ, ಉರ್ದು, ಸಂಸ್ಕೃತ ಮತ್ತು ಇಂಗ್ಲಿಷ್ಗೆ ಸೇರಿದಂತೆ ಹೀಗೆ 8 ಭಾಷೆಗಳ ಅಪಾರ ಪಾಂಡಿತ್ಯವನ್ನು ಹೊಂದಿದ್ರು ಪಿ ಬಿ ಶ್ರೀನಿವಾಸ್ ಅವರು. ಒಮ್ಮೆ ನೀಲ್ ಆರ್ಮ್ಸ್ಟ್ರಾಂಗ್ ಅವರು ಚಂದ್ರನ ಮೇಲೆ ಕಾಲಿಟ್ಟಾಗ ಪಿ ಬಿ ಶ್ರೀನಿವಾಸ್ ಅವರು ಹಾಗೆ ಎಸ್ ಜಾನಕಿ ಅವರೊಂದಿಗೆ ಸೇರಿಕೊಂಡು ಮ್ಯಾನ್ ಆಫ್ ದಿ ಮೂನ್ ಎನ್ನುವಂತಹ ಇಂಗ್ಲಿಷ್ ಗೀತೆಯನ್ನು ರಚಿಸಿ ರೆಕಾರ್ಡ್ ಮಾಡಿ ಅದನ್ನು ಅವರಿಗೆ ಕಳಿಸ್ಕೊಟ್ಟಿದ್ರು. ಈ ಅಪರೂಪದ ಸಾಧನೆಯನ್ನು ಮೆಚ್ಚಿದಂತಹ ಅಮೆರಿಕದ ಪ್ರಸಿದ್ಧ ವಿಶ್ವವಿದ್ಯಾನಿಲಯವೊಂದು ಅವರಿಗೆ ಗೌರವ ಡಾಕ್ಟರೇಟ್ ಸಹ ನೀಡಿ ಗೌರವಿಸಿದೆ. ಈಗ ಕೇಳಿ ಬಿಡುಗಡೆ ಚಿತ್ರದ ಗೀತೆಯನ್ನು ಪಿ ಬಿ ಶ್ರೀನಿವಾಸ್, ಸುಶೀಲಾ ಪಿ ಹಾಗೆ ಸಂಗಡಿಗರ ಧ್ವನಿಯಲ್ಲಿ ಚಿಯುದಶಂಕರ್ ಅವರ ಸಾಹಿತ್ಯಕ್ಕೆ ಎಂ ರಂಗರಾವ್ ಅವರ ಸಂಗೀತ ನೀಡಿರುವಂತಹ ಒಂದು ಗೀತೆಯನ್ನು.

ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

ಆತ್ಮೀಯ ಕೇಳುಗರೆ, ಪಿ ವಿ ಶ್ರೀನಿವಾಸ್ ಅವರ ಕುರಿತಾಗಿ ನಾವು ಕಲಾಭಾರತಿ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇದ್ದೀವಿ. ಸಂಗೀತ ಲೋಕದಲ್ಲಿ ಪಿ ವಿ ಶ್ರೀನಿವಾಸ್ ಅವರ ಕೊಡುಗೆ ಅನನ್ಯವಾದದ್ದು. ಶ್ರೋತೃಗಳೇ, ಅವರು ಸಹಸ್ರಾರು ಹಾಡುಗಳನ್ನು 8 ಭಾಷೆಗಳಲ್ಲಿ ಹಾಡಿದ್ದಾರೆ. ಸಂಸ್ಕೃತದಲ್ಲಿ ಭಾಗ್ಯಜ್ಯೋತಿ ಚಿತ್ರಕ್ಕಾಗಿ ದಿವ್ಯ ಗಗನ ವನವಾಸಿನಿ ಎನ್ನುವಂತಹ ಗೀತೆಯನ್ನು ಸ್ವತಃ ರಚಿಸಿ ಹಾಡಿದರು. ಅಷ್ಟೇ ಅಲ್ಲದೆ ನವನೀತ ಸುಮಾಸುದ ಎಂಬಂತಹ ಹೊಸ ರಾಗವನ್ನೇ ಸ್ವಯಂ ಸೃಷ್ಟಿಸಿದ ಹೆಗ್ಗಳಿಕೆ ಇವರದ್ದು. ಉರ್ದು ಗಜಲ್ಗಳನ್ನು ಬರೆಯುವುದರಲ್ಲಿ ಮತ್ತು ಗಾಯನ ಮಾಡೋದರಲ್ಲೂ ಸಹ ಇವರು ಸಿದ್ಧಹಸ್ತರಾಗಿದ್ದರು. ಶ್ರೀನಿವಾಸ ಗಾಯತ್ರಿ ವ್ರತ ಮತ್ತು ಪ್ರಣವಂ ಅನ್ನುವಂತಹ ಪುಸ್ತಕಗಳನ್ನು ಇವರು ಪ್ರಕಟಿಸಿದ್ದಾರೆ. ಚೆನ್ನೈನ ವುಡ್ಲ್ಯಾಂಡ್ಸ್ ಹೋಟೆಲ್ ಪಿ ವಿ ಶ್ರೀನಿವಾಸ್ ಅವರ ನೆಚ್ಚಿನ ತಾಣವಾಗಿತ್ತು. ಅಲ್ಲಿ ಕುಳಿತುಕೊಂಡು ಸುಮಾರು 100 ಕವನಗಳನ್ನು ಹಾಗೆ ಹಾಡುಗಳನ್ನು ಬರೀತಿದ್ರು. ಭಾರತೀಯ ಚಿತ್ರರಂಗ ಕಂಡ ಅತ್ಯಂತ ನಮ್ರ, ಸೌಮ್ಯ ಹಾಗೆ ಮೇಧಾವಿ ಕಲಾವಿದರಲ್ಲಿ ಪಿ ವಿ ಶ್ರೀನಿವಾಸ್ ಅವರು ಸದಾ ಮುಂಚೂಣಿಯಲ್ಲಿರ್ತಾರೆ ಅಂದರೆ ತಪ್ಪಾಗೋದಿಲ್ಲ. ಈಗ ಅವರದ್ದೇ ಧ್ವನಿ

ಮೂಡಿ ಬಂದಂತಹ ರಾಜ ನನ್ನ ರಾಜ ಚಿತ್ರದ ಗೀತೆಯನ್ನು ಕೇಳಿ ಎಸ್ ವಿ ಬಾಲ ಸುಬ್ರಹ್ಮಣ್ಯಂ ಅವರು ಸಹ ಈ ಒಂದು ಗೀತೆಗೆ ಜೊತೆಯಾಗಿದ್ದಾರೆ. ಚಿವುದಶಂಕರ್ ಅವರ ಸಾಹಿತ್ಯ ಹಾಗೆ ಜಿ ಕೆ ವೆಂಕಟೇಶ್ ಅವರ ಸಂಗೀತ ಈ ಒಂದು ಗೀತೆಗೆ ಇದೆ.

ಆತ್ಮೀಯ ಕೆಳಗರೆ, ಪಿ ವಿ ಶ್ರೀನಿವಾಸ್ ಅವರ ಸುದೀರ್ಘ ಸಂಗೀತ ಸೇವೆಯನ್ನು ಗುರುತಿಸಿ ಕರ್ನಾಟಕ ಸರ್ಕಾರ ಅವರಿಗೆ ರಾಜ್ಯದ ಎರಡನೇ ಅತ್ಯುನ್ನತ ಗೌರವವಾದ

ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ನೀಡಿದೆ. ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯವು ಗೌರವ ನಾಡೋಜ ಪ್ರಶಸ್ತಿಯನ್ನು ಪ್ರದಾನ ಮಾಡಿದೆ. ಜೊತೆಗೆ ತಮಿಳುನಾಡಿನ ಕಲೈಮಾಮಣಿ ಪ್ರಶಸ್ತಿ, ಡಾಕ್ಟರ್ ರಾಜ್ಕುಮಾರ್ ಸೌಹಾರ್ದ ಪ್ರಶಸ್ತಿ ಸೇರಿದಂತೆ ಹತ್ತಾರು ಪುರಸ್ಕಾರಗಳು ಇವರ ಮುಡಿಗೇರಿವೆ. ಇವರ ಜೀವನ ಚರಿತ್ರೆಯನ್ನು ಆಧರಿಸಿ ಮಾಧುರ್ಯ ಸಾರ್ವಭೌಮ, ಡಾಕ್ಟರ್ ಪಿಬಿ ಶ್ರೀನಿವಾಸ್ ನಾದಯೋಗಿಯ ಸುನಾದಯಾನ ಎನ್ನುವಂತಹ ಪುಸ್ತಕ ಸಹ ಪ್ರಕಟಗೊಂಡಿದ್ದು, ಅತ್ಯುತ್ತಮ ಚಲನಚಿತ್ರ ಸಾಹಿತ್ಯ ಕೃತಿ ರಾಜ್ಯ ಪ್ರಶಸ್ತಿಯನ್ನು ಸಹ ಇದು ಪಡೆದುಕೊಂಡಿದೆ. 14/2013 ಈ ಮಹಾನ್ ಚೇತನ ನಮ್ಮನ್ನೆಲ್ಲ ವಿದಾಯ ಹೇಳಿದಂತಹ ದಿನ. ಅವರು ಹಾಡಿದಂತಹ ಮಧುರ ಗೀತೆಗಳ ಮೂಲಕವಾಗಿ ಇಂದಿಗೂ ಸಹ ಅವರು ನಮ್ಮ ಎಲ್ಲ ಕನ್ನಡಿಗರ ಮನೆಯಲ್ಲಿ, ಹೃದಯದಲ್ಲಿ ಅವರು ನೆಲೆಸಿದ್ದಾರೆ ಅಂತಲೇ ಹೇಳ್ಬೋದು. ಎಂದೆಂದಿಗೂ ಅಮರರಾಗಿದ್ದಾರೆ ಕನ್ನಡಿಗರ ಹೃದಯದಲ್ಲಿ. ಆತ್ಮೀಯ ಕೇಳುಗರೆ, ಇದಾಗಿತ್ತು ಇವತ್ತಿನ ಕಲಾವಾರತಿ ಕಾರ್ಯಕ್ರಮ. ಗಾಯಕ ಪಿ ವಿ ಶ್ರೀನಿವಾಸ್ ಅವರ ಕುರಿತಾಗಿ ಇವತ್ತು ಬಹಳಷ್ಟು ವಿಚಾರಗಳನ್ನು ತಿಳಿದುಕೊಂಡ್ವಿ. ಕಲಾಭಾರತಿ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬಂತು, ಗೀತೆಗಳೆಲ್ಲವೂ ತುಂಬ ಸೊಗಸಾಗಿದ್ವು ಅಂತ ನಮ್ಮ ಕೇಳುಗರು ಸಂದೇಶವನ್ನು ಕಳಿಸ್ಕೊಡ್ತಾ ಇದ್ದಾರೆ. ಸಂದೇಶ ಕಳಿಸಿದಂತಹ ಆತ್ಮೀಯ ಕೇಳುಗರಿಗೆಲ್ಲ ಧನ್ಯವಾದ. ಸಮಯ ಇನ್ನೇನು 12 ಗಂಟೆ ಆಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಕೇಳಿ ಪ್ರದೇಶ ಸಮಾಚಾರ, ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಶಾಂತಿ, ಸಹಬಾಳ್ವೆ ಮತ್ತು ಸಹೋದರತ್ವದ ಮಾರ್ಗ ತೋರಿದ ಗುರುನಾನಕ್ ದೇವ್ ಅವರ ಪುಣ್ಯತಿಥಿ ಅಂಗವಾಗಿ ಹಲವು ಗುರುದ್ವಾರಗಳಲ್ಲಿ ಇಂದು ಪುಣ್ಯಸ್ಮರಣೆ, ಗುರು ಗ್ರಂಥ ಸಾಹೇಬ್ ಪಠಣ, ಉಚಿತ ಪ್ರಸಾದ ವಿತರಣೆಯ ಲಂಗರ್ ಆಯೋಜಿತವಾಗಿವೆ. ಸೇವಾ ಸಂಕಲ್ಪ ಮಾಸಿಕ ಅಭಿಯಾನ ದೇಶಾದ್ಯಂತ ಜರುಗುತ್ತಿದೆ. ವ್ಯಾಪಾರ ವಹಿವಾಟು ಸುಗಮಗೊಳಿಸುವ ಈಸ್ ಆಫ್ ಡೂಯಿಂಗ್ ಬಿಸಿನೆಸ್ ಬಗ್ಗೆ ಕೇಂದ್ರ ಸರ್ಕಾರ ಒತ್ತು ನೀಡುತ್ತಿದೆ. ಉದ್ಯಮಗಳಿಗೆ ಪರವಾನಗಿ, ಅನುಮೋದನೆ ಮತ್ತು ಸರ್ಕಾರಿ ಸೇವೆಗಳನ್ನು ಆನ್ಲೈನ್ ಮೂಲಕ ಒದಗಿಸಿ ಸಮಯ, ಶ್ರಮ, ವೆಚ್ಚ ಮತ್ತು ಅನಗತ್ಯ ಕಾಗದ ಪತ್ರಗಳ ವಿಲೆ ಕಡಿತಗೊಳಿಸುವ ಮಹತ್ವಾಕಾಂಕ್ಷೆ ಈ ಯೋಜನೆ ಹೊಂದಿದೆ. ಧಾರವಾಡದ ಚಾರ್ಟರ್ಡ್ ಅಕೌಂಟೆಂಟ್ ವೀಣಾ ಮುದಿಗೌಡರ್ 300 ಕಕ್ಷಿದಾರರಿಗೆ ಜಿಎಸ್ಟಿ ಮತ್ತು ಇ ಫೈಲಿಂಗ್ ಬಗ್ಗೆ ಸಕಾಲಿಕ ಮಾರ್ಗದರ್ಶನ ಮಾಡುತ್ತಿದ್ದು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ನಮ್ಮ ಉದ್ದೇಶ ಕೇವಲ ಜಿಎಸ್ಟಿಆರ್ ರಿಟರ್ನ್ ಸಲ್ಲಿಸುವುದಲ್ಲ, ಗ್ರಾಹಕರ ವ್ಯವಹಾರಕ್ಕೆ ಅನ್ವಯವಾಗುವ ಜಿಎಸ್ಟಿ ನಿಯಮಗಳನ್ನು ಅರ್ಥ ಮಾಡಿಕೊಂಡು ಸರಿಯಾದ ತೆರಿಗೆ ಪಾವತಿ ಮತ್ತು ಸಮಯಕ್ಕೆ ಸರಿಯಾದ ಕಾಂಪ್ಲಯನ್ಸ್ ಮಾಡುವಂತೆ ಮಾರ್ಗದರ್ಶನ ನೀಡುವುದು ನಮ್ಮ ಮುಖ್ಯ ಸೇವೆಯಾಗಿದೆ. ವಿಶೇಷವಾಗಿ ಸಣ್ಣ ವ್ಯಾಪಾರಿಗಳಿಗೆ ಜಿಎಸ್ಟಿ ನಿಯಮಗಳು ಕೆಲವೊಮ್ಮೆ ಕಷ್ಟಕರವಾಗಿ ಕಾಣಬಹುದು. ಅಂತಹ ಸಂದರ್ಭದಲ್ಲಿ ಅವರ ವ್ಯವಹಾರದ ಸ್ವರೂಪವನ್ನು ಅರ್ಥ ಮಾಡಿಕೊಂಡು ಸರಳವಾದ ರೀತಿಯಲ್ಲಿ ಜಿಎಸ್ಟಿ ಕಾಂಪ್ಲಯನ್ಸ್ ಬಗ್ಗೆ ತಿಳಿಸುವುದು ನಮ್ಮ ಪ್ರಮುಖ ಜವಾಬ್ದಾರಿಯಾಗಿದೆ. ಒಟ್ಟಿನಲ್ಲಿ ರಿಜಿಸ್ಟ್ರೇಷನ್, ಅಕೌಂಟಿಂಗ್, ಟ್ಯಾಕ್ಸ್ ಕ್ಯಾಲ್ಕುಲೇಷನ್, ರಿಟರ್ನ್ ಫೈಲಿಂಗ್, ಐಟಿಸಿ ರೀಕನ್ಸಿಲೇಷನ್, ಇ ಇನ್ವಾಯ್ಸ್, ಇ ವೇ ಬಿಲ್, ನೋಟಿಸ್ ಕಾಂಪ್ಲಯನ್ಸ್, ಹೀಗೆ ಜಿಎಸ್ಟಿಯ ಸಂಪೂರ್ಣ ಪ್ರಕ್ರಿಯೆಯಲ್ಲಿ ನಿರಂತರ ಸೇವೆ ಮತ್ತು ಮಾರ್ಗದರ್ಶನ ನೀಡುತ್ತದೆ.
0: ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕು ಶ್ರೀ ರೇಣುಕಾ ಯಲ್ಲಮ್ಮ ದೇವಸ್ಥಾನ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿ ಪ್ರಭಾವತಿ ನೇತೃತ್ವದಲ್ಲಿ ಹಿರಿಯ ಅಧಿಕಾರಿಗಳ ತಂಡ ಮಳಿಗೆಗಳನ್ನು ಪರಿಶೀಲಿಸಿತು. ಹಲವು ಮಾರಾಟ ಮಳಿಗೆಗಳಲ್ಲಿ ಅವಧಿ ಮೀರಿದ ಹಾಗೂ ಕಲುಷಿತ ಆಹಾರ ಮಾರಾಟ ಮಾಡುತ್ತಿರುವ ಪ್ರಕರಣಗಳನ್ನು ತಂಡ ಪತ್ತೆ ಹಚ್ಚಿದೆ. ನಿಯಮ ಉಲ್ಲಂಘಿಸಿರುವ 9 ವ್ಯಾಪಾರಸ್ಥರ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸುವಂತೆ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಆದೇಶಿಸಿದ್ದಾರೆ. ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘ ಈ ತಿಂಗಳ 25 ಹಾಗೂ 26 ತಾರೀಕು ಡಾಕ್ಟರ್ ಪಾಟೀಲ್ ಪುಟ್ಟಪ್ಪ ಸಭಾಭವನದಲ್ಲಿ ಕರ್ನಾಟಕ ರಾಜ್ಯ ಗ್ರಂಥಪಾಲಕರ 2 ಸಮ್ಮೇಳನ ಜರುಗಲಿದೆ ಎಂದು ಸಂಘದ ಪ್ರಧಾನ ಕಾರ್ಯದರ್ಶಿ ಶಂಕರ್ ಹಲಗತ್ತಿ ತಿಳಿಸಿದ್ದಾರೆ. 300 ಹೆಚ್ಚು ಪ್ರತಿನಿಧಿಗಳು ಸಮ್ಮೇಳನದಲ್ಲಿ ಭಾಗವಹಿಸುತ್ತಿದ್ದು ಪ್ರೊಫೆಸರ್ ಎಸ್ಎಲ್ ಸಂಗಮ್ ಸಮ್ಮೇಳನದ ನಿರ್ದೇಶಕರಾಗಿದ್ದಾರೆ ಎಂದರು. ತಮ್ಮ ನ್ಯಾಯಸಮ್ಮತ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಆಯುಷ್ ಫೆಡರೇಷನ್ ಆಫ್ ಇಂಡಿಯಾ ವತಿಯಿಂದ ರಾಜ್ಯದ ಆಯುಷ್ ವೈದ್ಯರು ಇಂದಿನಿಂದ ಅನಿರ್ದಿಷ್ಟಾವಧಿ ಧರಣಿ ಹಾಗೂ ಮುಷ್ಕರ ಆರಂಭಿಸಲಿದ್ದಾರೆ ಎಂದು ರಾಜ್ಯ ಪದಾಧಿಕಾರಿ ಡಾ ಎಂಎಸ್ ಅಮಿತ್ ಧಾರವಾಡದಲ್ಲಿ ತಿಳಿಸಿದ್ದಾರೆ. 5 ಆವೃತ್ತಿಯ ಸ್ವಚ್ಛ ಸಾಗರ, ಸುರಕ್ಷಿತ ಸಾಗರ,

ರಾಷ್ಟ್ರೀಯ ಅಭಿಯಾನದ ಅಂಗವಾಗಿ ಅಂತಾರಾಷ್ಟ್ರೀಯ ಕರಾವಳಿ ಸ್ವಚ್ಛತಾ ದಿನ 2026 ಜನಾಂದೋಲನದ ಭಾಗವಾಗಿ ಮಂಗಳೂರಿನ ತಣ್ಣೀರು ಬಾವಿ ಕಡಲ ತೀರದಲ್ಲಿ ಸ್ವಚ್ಛತಾ ಜನಾಂದೋಲನ ಜರುಗಿತು. ಕಲಬುರಗಿ ಜಿಲ್ಲೆಯ 11 ತಾಲೂಕುಗಳು ಹಾಗೂ 260 ಗ್ರಾಮ ಪಂಚಾಯಿತಿಗಳ ಒಟ್ಟು 4431 ಸದಸ್ಯ ಸ್ಥಾನಗಳ ಮೀಸಲಾತಿ ನಿಗದಿಪಡಿಸಿ ರಾಜ್ಯ ಪರಿಪತ್ರದಲ್ಲಿ ಪ್ರಕಟಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಇಕ್ರಂ ಶರೀಫ್ ತಿಳಿಸಿದ್ದಾರೆ. ವಸತಿ ಖಾತೆ ಸಚಿವ ಜಮೀರ್ ಅಹಮದ್ ಖಾನ್ ಇಂದು ಮಧ್ಯಾಹ್ನ 1:30 ಚಿತ್ರದುರ್ಗ ಜಿಲ್ಲೆ ಹಿರಿಯೂರಿಗೆ ಭೇಟಿ ನೀಡಿ ಅಭಿವೃದ್ಧಿ ಕಾಮಗಾರಿಗಳನ್ನು ಪರಿಶೀಲಿಸಲಿದ್ದಾರೆ. ಕಾಂಗ್ರೆಸ್ ಪಕ್ಷದ ಕಚೇರಿಗೂ ಅವರು ಭೇಟಿ ನೀಡಲಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆ ಶೃಂಗೇರಿ ಶ್ರೀ ಶಾರದಾಂಬಾ ಮಠದಲ್ಲಿ 10 ರಿಂದ 26 ಶರನ್ನವರಾತ್ರಿ ಹಾಗೂ ದಸರಾ ಮಹೋತ್ಸವ ಜರುಗಲಿದೆ. ಗದಗ ಜಿಲ್ಲೆಯಲ್ಲಿ ಕಾನೂನು ಸೇವಾ ಸ್ವಯಂ ಸೇವಕರಿಗಾಗಿ ಪುನಶ್ಚೇತನ ತರಬೇತಿ ಕಾರ್ಯಾಗಾರ ಜರುಗಿತು. ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷೆ ಹಾಗೂ ನ್ಯಾಯಾಧೀಶರಾದ ನಾಗವೇಣಿ ಚಾಲನೆ ನೀಡಿದರು. ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವದ ಜಂಬೂ ಸವಾರಿ, ಪಂಜಿನ ಕವಾಯತು ಹಾಗೂ ಡ್ರೋನ್ ಶೋ ವೀಕ್ಷಿಸಲು ವಿಶೇಷ ಟಿಕೆಟ್ ವ್ಯವಸ್ಥೆ ಜಿಲ್ಲಾಡಳಿತ ಕೈಗೊಂಡಿದೆ. ಆಸಕ್ತರು ಗೋಲ್ಡ್ ಕಾರ್ಡ್ ಹಾಗೂ ಟಿಕೆಟ್ಗಳನ್ನು ಆನ್ಲೈನ್ನಲ್ಲಿ ಪಡೆಯಬಹುದು. ಜಾಲತಾಣ www.mysuredasara.gov.in ಭೇಟಿ ನೀಡಿ ಬುಕಿಂಗ್ ಮಾಡಬಹುದು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ 6 ನ್ಯಾಯಾಲಯಗಳಲ್ಲಿ ಇತ್ತೀಚೆಗೆ ನಡೆದ 9ನೇ ರಾಷ್ಟೀಯ ಜನತಾ ನ್ಯಾಯಾಲಯದಲ್ಲಿ ಒಟ್ಟು 222 ಪ್ರಕರಣಗಳನ್ನು ಕಕ್ಷಿದಾರರ ಸಮಕ್ಷಮ ಪರಸ್ಪರ ರಾಜಿ ಸಂಧಾನದ ಮೂಲಕ ಇತ್ಯರ್ಥಪಡಿಸಲಾಗಿದೆ ಎಂದು ನ್ಯಾಯಾಧೀಶ ದಾಸರಿ ಕ್ರಾಂತಿ ಕಿರಣ್ ತಿಳಿಸಿದ್ದಾರೆ. ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕು ಕೊಣ್ಣೂರು ಗ್ರಾಮದ ಶೈಕ್ಷಣಿಕ ಅಭಿವೃದ್ಧಿಗೆ ಸಂಬಂಧಿಸಿ ಜಿಲ್ಲಾಧಿಕಾರಿ ಸಂಗಪ್ಪ ಹಾಗೂ ಜಿಲ್ಲಾ ಪಂಚಾಯಿತಿ ಸಿಇಒ ಗಜಾನನ್ ಬಾಲೆ ನೇತೃತ್ವದಲ್ಲಿ ತಾಲೂಕು ಆಡಳಿತದ ಅಧಿಕಾರಿಗಳ ಸಭೆ ನಡೆಯಿತು. ಇದೀಗ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಗಂಟೆಗೆ.

ಆತ್ಮೀಯ ಕೇಳುಗರೆ, ಸಮಯ ಆಗಿದೆ 12:07. ನಿಮಗೆಲ್ಲ ಗೊತ್ತಿರೋ ಹಾಗೆ ಇದು ಕರೆಗೊಂದು ಹಾಡಿನ ಸಮಯ ಸ್ನೇಹಿತರೆ. ಕರೆಗೊಂದು ಹಾಡು ಕಾರ್ಯಕ್ರಮಕ್ಕೆ ನೀವು ಕರೆ ಮಾಡಬಹುದು. ನಿಮ್ಮ ನೆಚ್ಚಿನ ಗೀತೆಗಳನ್ನು ಈ ಸಮಯ ನೀವು ಕೇಳಬಹುದು. ಹಾಗಾದರೆ ನೀವು ಕರೆ ಮಾಡಲಿಕ್ಕೆ ಏನು ಮಾಡಬೇಕು ಅಂದರೆ, ನಮ್ಮ ದೂರವಾಣಿ ಸಂಖ್ಯೆ 0802-22-370-799, ಇನ್ನೊಂದು ಸಂಖ್ಯೆ 0802-22-63-927. ಈ ಒಂದು ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ನೆಚ್ಚಿನ ಗೀತೆಗಳನ್ನು ಈ ಸಮಯ ಕೇಳಿ. ಆದರೆ ಒಂದೇ ಒಂದು ವಿನಂತಿ, ದಯಮಾಡಿ ಪದೇ ಪದೇ ಕರೆ ಮಾಡಿದವರು ಕರೆ ಮಾಡಬೇಡಿ, ಕನಿಷ್ಠ 1 ತಿಂಗಳ ಅಂತರವಾದರೂ ಇಟ್ಟುಕೊಳ್ಳಿ ಅನ್ನೋದು ನಮ್ಮ ವಿನಂತಿ. ದಯಮಾಡಿ ಅರ್ಥ ಮಾಡಿಕೊಳ್ಳಿ, ಹೊಸಬರಿಗೆ ಆದಷ್ಟು ಆದ್ಯತೆಯನ್ನು ಕೊಡೋಣ. ಈಗ ಮೊದಲಿಗೆ ಕೇಳಿ ಒಲವೆ ಮಂದಾರ ಚಿತ್ರದ ಗೀತೆಯನ್ನು, ಆನಂತರ ನಿಮ್ಮ ಕರೆಗಳನ್ನು ನಾನು ಸ್ವೀಕರಿಸ್ತೀನಿ.

ಈಗ ಪ್ರಸಾರವಾದಂತಹ ಗೀತೆ ಒಲವೇ ಮಂದಾರ ಚಿತ್ರದ್ದು. ರಾಜೇಶ್ ಕೃಷ್ಣನ್ ಹಾಗೆಯೇ ಶ್ರೇಯಾ ಘೋಷಾಲ್ ಅವರು ಧ್ವನಿಯಾಗಿದ್ರು. ಕೆ ಕಲ್ಯಾಣ್ ಹಾಗೆ ಜಯತೀರ್ಥ ಅವರ ಸಾಹಿತ್ಯ ಗೀತೆಗಿತ್ತು. ದೇವ ಅವರ

0: ಸಂಗೀತ ಸಹ. ಈಗ ನಮ್ಮ ಮೊದಲ ಕೇಳುಗರು ಕರೆ ಮಾಡಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಹಲೋ
1: ಸರ್, ಗುಡ್ ಆಫ್ಟರ್ನೂನ್ ಸರ್.
0: ನಮಸ್ತೆ, ಯಾರು ಮಾತಾಡ್ತಾ ಇರೋದು?
1: ಸರ್, ನಾನು ಭದ್ರಾವತಿಯಿಂದ, ಮಯೂರ್ಕೋಟೆಯಿಂದ.
0: ಹಾಂ ಸರ್, ನಮಸ್ಕಾರ, ಹೇಗಿದ್ದೀರಾ
1: ಸರ್? ಆರಾಮ ಸರ್, ನೀವು ಆರಾಮಾಗಿದ್ದೀರಾ ಸರ್?
0: ಹಾಂ, ನಾನು ಆರಾಮಿದ್ದೀನಿ ಸರ್. ಏನು ಮಾಡ್ಕೊಂಡಿದ್ದೀರಿ ತಾವು?
1: ಸರ್, ನಾವು ಇಲ್ಲಿ ಭದ್ರಾವತಿಯಲ್ಲಿ ಮಯೂರ್ ಫ್ಯಾಷನ್ ಅಂತ ಲೇಡೀಸ್ ಅಂಡ್ ಜೆಂಟ್ಸ್ ಟೈಲರಿಂಗ್ ಕೆಲಸ ಮಾಡ್ತೀವಿ.
0: ಹಾಂ ಹಾಂ ಸರ್, ಯಾವಾಗ
1: ಚೆನ್ನಾಗಿ ಬರುತ್ತೆ ಸರ್?
0: ಧನ್ಯವಾದ ಸರ್.
1: ನಮ್ಮ ಭದ್ರಾವತಿ ಆಕಾಶವಾಣಿ ಎಲ್ಲ ಕೇಳಾದ್ಮೇಲೆ ನಾವು ಈ ಕರೆಗೊಂದು ಹಾಡು ಕಲಾಭಾರತಿ ಇದನ್ನ ಅವಾಗಿಂದ ನಾವು ಕೇಳ್ತಾ ಇರ್ತೀವಿ ಸರ್, ರಾತ್ರಿ ತನಕ. ಒಳ್ಳೆ ಪ್ರೋಗ್ರಾಮ್ ಸರ್, ಸೂಪರ್ ಆಗಿ ಬರುತ್ತೆ.
0: ಥ್ಯಾಂಕ್ ಯು ಸರ್, ಧನ್ಯವಾದ.
1: ಕರೆ ಅಂತೂ ಸಿಗೋದಿಲ್ಲ, ಆದ್ರೆ ನಾವು ಮಾಡೋದೇ ಒಂದು 3 ತಿಂಗಳು ಮೇಲೆ ಮಾಡುತ್ತೇವೆ ಯಾವಾಗ.
0: ಹೌದು, ನಿರಂತರವಾಗಿ ಪ್ರಯತ್ನಿಸ್ತಿರ್ಬೇಕು. ಖಂಡಿತ.
1: ನೀವು ಸಿಕ್ಕಿರೋದು 2ನೇ ಟೈಮ್ ಸರ್ ಅಷ್ಟೇ.
0: ಹೌದು ಹೌದು ಸರ್. ಯಾವ ಗೀತೆಯನ್ನ ಪ್ರಸಾರ ಮಾಡ್ಬೇಕಿತ್ತು
1: ಸರ್? ಅದು ರಾಜಾನನ ರಾಜ ಚಿತ್ರದು. ನಿನ್ನದೇ ನೆನಪು ಮನದಲ್ಲಿ ಅಂತ.
0: ಖಂಡಿತ ಸರ್, ನಿಮ್ಮ ಇಷ್ಟದ ಗೀತೆಯನ್ನ ಪ್ರಸಾರ ಮಾಡ್ತೇನೆ. ಕರೆ ಮಾಡಿದ್ದಕ್ಕೆ ಧನ್ಯವಾದ.
1: ಥ್ಯಾಂಕ್ ಯು ಸರ್.
0: ಧನ್ಯವಾದ ಸರ್. ಈಗ ಕೇಳಿ ರಾಜ ನನ್ನ ರಾಜ ಚಿತ್ರದ ಗೀತೆಯನ್ನು ಪಿ ವಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ, ಜೀವದ ಶಂಕರ್ ಅವರ ಸಾಹಿತ್ಯಕ್ಕೆ, ಜಿ ಕೆ ವೆಂಕಟೇಶ್ ಅವರ ಸಂಗೀತ ಇರುವಂತಹ ಗೀತೆಯನ್ನು.

0: ಕರೆಗೊಂದು ಹಾಡು ಕಾರ್ಯಕ್ರಮಕ್ಕೆ ಈಗ ಇನ್ನೊಬ್ಬ ಕಿಡುಗರು ಕರೆ ಮಾಡಿದ್ದಾರೆ, ಬನ್ನಿ ಮಾತಾಡ್ಸೋಣ. ಹಲೋ
1: ಸರ್, ನಮ್ಮ ಹೆಸರು ಅಭಿಷೇಕ್ ಅಂತ ಸರ್, ಬಾಗಲಕೋಟೆ ಜಿಲ್ಲೆ ಮಾತಾಡೋದು.
0: ನಮಸ್ಕಾರ, ಹೇಗಿದ್ದೀರಾ?
1: ಚೆನ್ನಾಗಿದೆ ಸರ್. ತಾವು?
0: ನಾನು ಆರಾಮಿದ್ದೀನಿ. ಏನ್ ಮಾಡಿದ್ರಿ ತಿಂಡಿ ಇವತ್ತು?
1: ಇವತ್ತು ಇಡ್ಲಿ ಸರ್.
0: ಇಡ್ಲಿ ತಿಂದ್ರಾ?
1: ಹಾ ಸರ್.
0: ಯಾವ ಗೀತೆಯನ್ನು ಪ್ರಸಾರ ಮಾಡ್ಬೇಕಿತ್ತು?
1: ಕೊಡಗಿನ ಕಾಗರಿ ಚಿತ್ರದಿಂದ ಸರ್, ಸರತಿ ಮೇಡಮ್ ಅವ್ರದು.
0: ಹಾ ಹಾ.
1: ಒಂದು ಮೇಘ ಸಂದೇಶ ಅಂತ ಸಾಂಗ್ ಇದೆ ಅದು. ಸಾಂಗ್ ಪ್ರಸಾರ ಮಾಡಿ.
0: ಖಂಡಿತ ಸರ್, ನಿಮ್ಮ ಇಷ್ಟದ ಗೀತೆಯನ್ನ ಪ್ರಸಾರ ಮಾಡ್ತೇನೆ. ಕರೆ ಮಾಡಿದ್ದಕ್ಕೆ ಧನ್ಯವಾದ.
1: ಧನ್ಯವಾದ.
0: ಧನ್ಯವಾದ. ಈಗ ಕೇಳಿ ಕೊಡಗಿನ ಕಾವೇರಿ ಚಿತ್ರದ ಗೀತೆಯನ್ನ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೆ ಚಿತ್ರ ಅವರ ಧ್ವನಿಯಲ್ಲಿ ಹಂಸರೇಖ ಅವರ ಸಾಹಿತ್ಯ ಸಂಗೀತ ಈ ಗೀತೆಗೆ ಇದೆ.

0: ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಈಗ ಇನ್ನೊಬ್ಬ ಕೇಳುಗರು ಕರೆ ಮಾಡಿದ್ದಾರೆ, ಬನ್ನಿ ಮಾತಾಡ್ಸೋಣ. ಹಲೋ
1: ಸರ್, ನಮಸ್ಕಾರ.
0: ನಮಸ್ಕಾರ, ಯಾರು ಮಾತಾಡ್ತಾ ಇರೋದು?
1: ನಾ ಸರ್ ಯಾದಗಿರಿ ಜಿಲ್ಲಾ ಸುರಪುರ ತಾಲೂಕು ಆಲಿಗೇರಿ ನಿಂಗಣ್ಣ ಕುರಿಗಾರ ಅಂತ ಮಾತಾಡೋದು ಸರ್.
0: ನಮಸ್ಕಾರ, ಹೇಗಿದ್ದೀರಾ
1: ಸರ್? ಸೂಪರ್ ಸರ್, ನೀವು ಹೆಂಗೆ ಸರ್?
0: ನಾನು ಆರಾಮಿದ್ದೀನಿ ಸರ್.
1: ಸರ್, ನಿಮ್ಮ ಕಡೆ ಮಳೆ ಹೆಂಗೆ ಸರ್?
0: ಮಳೆ ಸ್ವಲ್ಪ ಆಗ್ತಾ ಇದೆ, ನಿಮ್ಮ ಕಡೆ ಹೇಗಿದೆ?
1: ಇರ್ ಸರ, ಈ ಕಡೆ ಸರ ನಮ್ಮ ಕುರಿ ದನ ಪ್ರಾಣಿ ಪಕ್ಷಿ ಸರ ನೀರು ಭಾಳ ಕಮ್ಮಿ ಸರ್ ನಮ್ಮಲ್ಲಿ. ಒಟ್ಟ ಮಳೆಗಾಯ ಎಲೆ ದೇರಿಗಳು ಬರೋ ಸರ, ಎಲ್ಲ ಕುರಿ ಮರಿ ದನ ಕರ ಸರ್ ಬೇರೆ ಬೇರೆ ದೇಶಕ್ಕೆ ಹೋಗಿ ನೀರ ತರಂತ ಪರಿಸ್ಥಿತಿ ಆಗಿ ಸರ್. ನಮ್ಗೆ ಸುರಪುರ ತಾಲೂಕದಾಗ ನೀರಿಂದು ಭಾಳ ಕಮ್ಮ ಸರ್, ನೀರಿಂದು ಭಾಳ ಕಮ್ಮ ಸರ್ ಅಂದಲ್ಲಿ. ಅಂದ್ರೆ ಸ್ವಲ್ಪ ನೀರಿಂದ ಭಾಳ ಸರ್ ಹೆಂಗ್ ಬರೆಯಂತಾರೆ ಅಳಕ ಭಾಳ ಅಂದ್ರೆ ನೀರಿಂದ ಭಾಳ ಕಮ್ಮ ಸರ್ ಅಂದಲ್ಲಿ. ಮಳೆಯಾಗ ಕಾಣ್ತೀರಾ ಸರ್?
0: ಖಂಡಿತ ಮಳೆರಾಯ ಬರ್ಲಿ ಅಂತ ನಾನು ಕೇಳ್ಕೋತೀನಿ. ಯಾವ ಗೀತೆಯನ್ನ ಪ್ರಸಾರ ಮಾಡ್ಬೇಕಿತ್ತು ಸರ್?
1: ಸರ್, ಕೋಟಿ ಗೋಪ ಚಿತ್ರರಂಗ ಸರ್. ಸರ್, ತೈ ತೈ ತೈ ಸಾಂಗ್ ಸಾಂಗಿ ಸರ್ ಇಷ್ಟ ಬರ್ದಂದ. ನಮ್ಮ ನಮ್ಮ ಮಾಳಿಂಗ್ರಾಯಿಗೋಸ್ಕರ ಸರ್, ನಮ್ಮ ಮಾಳಿಂಗ್ರಾಯ್ ನಮ್ ದೋಸ್ತ್ ನಮ್ಮ ಫ್ರೆಂಡಿನ ದೋಸ್ತ ಅಣ್ಣಗ ಆರಂಭಿಲ್ರಿ, ಸ್ವಲ್ಪ ಅವ್ರು ಗುಲ್ಬರ್ಗ ಆಸ್ಪತ್ರೆಗೆ ಹೋಗ್ಯಾರ ಸರ್. ಮತ್ತೆ ಅವ್ರು ಸ್ವಲ್ಪ ಅವ್ರಿಗೆ ಸ್ವಲ್ಪ ಜಲ್ದಿ ಆರೋಗ್ಯ ಕಮ್ಮಿ ಆಗದಂತ ಶುಭಾಶಯತೀನಿ ಸರ್ ನಾನು.
0: ಖಂಡಿತ ಸರ್, ಧನ್ಯವಾದ ಕರೆ ಮಾಡಿದ್ದಕ್ಕೆ.
1: ಥ್ಯಾಂಕ್ಸ್.
0: ಆತ್ಮೀಯ ಕೇಳಿದ್ರೆ ಈಗ ಕೇಳಿ ಕೋಟಿಗೊಬ್ಬ ಚಿತ್ರದ ಗೀತೆಯನ್ನ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೆ ಚಿತ್ರ ಅವರ ಧ್ವನಿಯಲ್ಲಿ ಕಲ್ಯಾಣ್ ಅವರ ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ದೇವ ಅವರ ಸಂಗೀತ ಇರುವಂತಹ ಗೀತೆಯನ್ನ.

0: ಕರ್ನಾಟಕದ ಕಲೆ, ಸಂಸ್ಕೃತಿ, ಕರಕುಶಲ ಮತ್ತು ಗ್ರಾಮೀಣ ಸೊಗಡಿನ ಅದ್ಭುತ ಲೋಕಕ್ಕೆ ನಿಮ್ಮನ್ನು ಆಹ್ವಾನಿಸುತ್ತಿದೆ ನಮ್ಮ ಸರಸ್ ಮೇಳ 2026. ರಾಷ್ಟ್ರಮಟ್ಟದ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳ ಇದೇ September 19-27 ಬೆಂಗಳೂರಿನ ಜಯಮಹಲ್ ಪ್ಯಾಲೇಸ್ ನಲ್ಲಿ. ಜಿಐಯಿಂದ ಮಾನ್ಯತೆ ಪಡೆದ ಕರ್ನಾಟಕದ ಉತ್ಪನ್ನಗಳು, ಕೈಮಗ್ಗ ಹಾಗೂ ಸಾಂಪ್ರದಾಯಿಕ ಆಹಾರಗಳ ವೈಭವಹತ 150 ಮಳಿಗೆಗಳು ಇರಲಿವೆ. ಪ್ರಕಟಣೆ ಕರ್ನಾಟಕ ಸರ್ಕಾರ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಮತ್ತು ರಾಷ್ಟ್ರೀಯ ಜೀವನೋಪಾಯ ಅಭಿಯಾನ. ನಮ್ಮ ಸರಸ್ ಮೇಳ 2026.
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಈಗ ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಈಗ ಇನ್ನೊಬ್ಬ ಕೇಳುಗರು ಕರೆ ಮಾಡಿದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹಲೋ ಹಲೋ
2: ಹಲೋ, ನಮಸ್ತೆ ಸರ್.
1: ನಮಸ್ಕಾರ, ಯಾರು ಮಾತಾಡ್ತಾ ಇರೋದು?
2: ನಾನು ಸುಳ್ಯದಿಂದ ಕೇಶವ ಸರ್.
1: ನಮಸ್ಕಾರ ಸರ್, ಹೇಗಿದ್ದೀರಾ?
2: ನಾನು ಚೆನ್ನಾಗಿದ್ದೇನೆ ಸರ್, ನೀವೆಲ್ಲ ಹೇಗಿದ್ದೀರಿ?
1: ನಾವು ಆರಾಮಿದ್ದೀವಿ. ಯಾವಾಗಿತ್ತೇನ ಪ್ರಸಾರ ಮಾಡಬೇಕಿತ್ತು ಸರ್?
2: ನನಗೆ, ನಾನು ಅನಂತನಾಗರ್ ಅವರ ಅಭಿಮಾನಿ ಸರ್, ಹಾಗಾಗಿ ಅವರು ಅವರಿಗೆ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಬಂತು ಸರ್. ಅದಕ್ಕೆ ಬೇಕಾಗಿ ನಾನು ನಾರದ ವಿಜಯ ಚಿತ್ರದಿಂದ ಇದು ಎಂತ ಲೋಕವೈ ಅನ್ನೋ ಒಂದು ಹಾಡು ಉಂಟಲ್ಲ, ಅದನ್ನು ಕೇಳ್ತಿದ್ದೇನೆ ಸರ್.
1: ಖಂಡಿತ ನಿಮ್ಮ ಇಷ್ಟದ ಗೀತೆಯನ್ನ ಪ್ರಸಾರ ಮಾಡ್ತೇನೆ. ಕರೆ ಮಾಡಿದ್ದಕ್ಕೆ ಧನ್ಯವಾದ.
2: ಆಯ್ತು ಸರ್.
1: ಈಗ ಕೇಳಿ ನಾರದ ವಿಜಯ ಚಿತ್ರದ ಗೀತೆಯನ್ನ. ಕೆ

0: ಆತ್ಮೀಯ ಕೇಳಿದ್ರೆ, ನಾನು ಮೊದಲಿಗೆ ಹೇಳಿದ್ದೆ, ನೀವು ಹೊಸಬರಿಗೆ ಆದಷ್ಟು ಅವಕಾಶವನ್ನು ಮಾಡಿಕೊಡಿ ಕರೆ ಮಾಡಲಿಕ್ಕೆ ಅಂತ. ಆದರೆ ನೀವು ಕರೆ ಮಾಡಿದವರು ಅನೇಕರು ಮಾಡ್ತಾ ಇದ್ದೀರಿ ಅನ್ನುವಂಥದ್ದು ನಮ್ಮ ಕೇಳುಗರ ದೂರು. ಇನ್ನೂ ಕೆಲವರು ನಮ್ಮ ಅದು ಕೇಳುಗರು ಹೇಳ್ತಾ ಇದ್ದಾರೆ ಸಂದೇಶಗಳಲ್ಲಿ, ಕೆಲವರು ಹೆಸರನ್ನು ಬದಲಿಸಿಕೊಂಡು ಕರೆ ಮಾಡ್ತಾ ಇದ್ದಾರೆ, ಎಚ್ಚರಿಕೆ, ಅವ್ರಿಗೆ ಹುಷಾರಾಗಿರ ಕೇಳಿ ಅಂತ. ಅಂದರೆ ಎಚ್ಚರಿಕೆ ಮೀನ್ಸ್ ಅರ್ಥ ಮಾಡ್ಕೊಳ್ಳೋದು, ಅಪರಾಧ ಆಗುತ್ತೆ. ಇನ್ನೊಬ್ಬರ ಹೆಸರನ್ನು ಬಳಸಿಕೊಂಡು ನೀವು ಕರೆ ಮಾಡ್ತೀರಿ ಅಂದರೆ ನಿಜಕ್ಕೂ ಅದು ಅಪರಾಧ ಅನ್ನಿಸ್ಕೊಳ್ಳುತ್ತೆ. ದಯಮಾಡಿ ಬೇರೆಯವರ ಹೆಸರಿನಲ್ಲಿ ಕರೆ ಮಾಡಿಬಿಡಿ. ಹಾಗೆ ಪದೇ ಪದೇ ಕರೆ ಮಾಡಿದವರು ಕರೆ ಮಾಡಬೇಡಿ. ಈಗ ಇನ್ನೊಬ್ಬ ಕೇಳುಗರು ಕರೆ ಮಾಡಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಹಲೋ ಹಲೋ
1: ಹಲೋ,
0: ನಮಸ್ತೆ, ಯಾರು ಮಾತಾಡ್ತಾ ಇರೋದು?
1: ಸರ್, ಹಂಸವೇಣಿ ಅಂತ, ಬೆಂಗಳೂರು ಮತ್ತಿಕೆರೆಯಿಂದ ಮಾತಾಡ್ತಾ ಇರೋದು.
0: ನಮಸ್ಕಾರ ಮೇಡಮ್, ಹೇಗಿದ್ದೀರಿ?
1: ನಮಸ್ತೆ, ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ?
0: ನಾನು ಚೆನ್ನಾಗಿದ್ದೀನಿ ಮೇಡಮ್.
1: ಒಳ್ಳೆಯದು ಸರ್.
0: ಯಾವ ಗೀತೆಯನ್ನು ಪ್ರಸಾರ ಮಾಡಬೇಕಿತ್ತು?
1: ನಮಗೆ ಗುಣ ನೋಡಿ ಹೆಣ್ಣು ಕೊಡಿ ಮೂವಿಯಿಂದ ನೀ ಇರೋ ಜೊತೆಯಲ್ಲಿ ಎಸ್ ಪಿ ಬಿ ಅವರು ಹಾಡಿರೋ ಹಾಡು ಬೇಕಾಗಿತ್ತು.
0: ಖಂಡಿತ ಮೇಡಮ್, ನಿಮ್ಮ ಇಷ್ಟದ ಗೀತೆಯನ್ನು ಪ್ರಸಾರ ಮಾಡ್ತೇನೆ. ಕರೆ ಮಾಡಿದ್ದಕ್ಕೆ ಧನ್ಯವಾದ.
1: ಥ್ಯಾಂಕ್ ಯು ಸೋ ಮಚ್.
0: ಧನ್ಯವಾದ. ಈಗ ಕೇಳಿ, ಗುಣ ನೋಡಿ ಹೆಣ್ಣು ಕೊಡು ಚಿತ್ರದ ಗೀತೆಯನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೆ ಎಸ್ ಜಾನಕಿ ಅವರ ಧ್ವನಿಯಲ್ಲಿ, ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಎಂ ರಂಗರಾವ್ ಅವರ ಸಂಗೀತ ಇರುವಂತಹ ಗೀತೆಯನ್ನು

ಈಗ ನಮ್ಮ ಇನ್ನೊಬ್ಬ ಕೇಳುಗರು ಕರೆ ಮಾಡಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಹಲೋ, ಅವರ ಸಂಪರ್ಕ ಕಟ್ ಆಗಿದೆ. ಅವರು ಈಗ ಕರೆ ಮಾಡಿದಂತಹವರು ದಾಸೇಗೌಡರು, ಮಂಡ್ಯದಿಂದ ಕರೆ ಮಾಡಿದರು. ಅವರು ಜಾತಕ ಫಲ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಕೇಳಿದರೆ. ಈಗ ಅವರಿಗಾಗಿ ಈ ಚಿತ್ರದ ಗೀತೆ, ಶ್ರೀನಿವಾಸಾಚಾರ್ಯ ಅವರು ಧ್ವನಿಯಾಗಿರುವಂತಹ ಈ ಒಂದು ಗೀತೆಗೆ ಆರ್ ನಾಗೇಂದ್ರ ರಾವ್ ಅವರ ಸಾಹಿತ್ಯ ಹಾಗೆ ಆರ್ ಗೋವರ್ಧನ್ ಅವರ ಸಂಗೀತ ಇದೆ.

0: ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಈಗ ಇನ್ನೊಬ್ಬ ಕೇಳುಗರು ಕರೆ ಮಾಡಿದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹಲೋ,
1: ಹಲೋ,
0: ನಮಸ್ಕಾರ, ಯಾರು ಮಾತಾಡ್ತಾ ಇರೋದು?
1: ಕುಮಾರಸ್ವಾಮಿ ಅಂತ ಸರ್, ಕಲ್ಕೆರೆ ಬೆಂಗಳೂರಿಂದ.
0: ಹಾ ಹಾ ಹಾ, ನಮಸ್ಕಾರ ಸರ್, ಹೇಗಿದ್ದೀರಿ?
1: ನಮಸ್ಕಾರ, ಚೆನ್ನಾಗಿದ್ದೀನಿ ಸರ್, ನೀವು ಹೇಗಿದ್ದೀರಿ ಸರ್?
0: ನಾನು ಆರಾಮಿದ್ದೀನಿ ಸರ್. ಯಾವಾಗಿತ್ತೇನ ಪ್ರಸಾರ ಮಾಡಬೇಕಿತ್ತು
1: ಸರ್? ಅದ ಬಂಧನ ಫಿಲಮ್ ಸರ್.
0: ಬಂಧನ ಚಿತ್ರದಿಂದ
1: ಕೃಷ್ಣವರ್ಧನ್ ಅವ್ರದ್ದು ನೂರೊಂದು ನೆನಪು.
0: ನೂರೊಂದು ನೆನಪುನಾ?
1: ಹೌದು ಸರ್.
0: ಖಂಡಿತ ಸರ್, ನಿಮ್ಮ ಇಷ್ಟದ ಗೀತೆಯನ್ನು ಪ್ರಸಾರ ಮಾಡ್ತೇನೆ. ಕರೆ ಮಾಡಿದ್ದಕ್ಕೆ ಧನ್ಯವಾದ.
1: ಧನ್ಯವಾದ.
0: ಈಗ ಕೇಳಿ ಬಂಧನ ಚಿತ್ರದ ಗೀತೆಯನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ, ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ, ಎಂ ರಂಗರಾವ್ ಅವರ ಸಂಗೀತ ಇರುವಂತಹ ಗೀತೆಯನ್ನು.

ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಈಗ ಇನ್ನೊಬ್ಬ ಕೇಳುಗರು ಕರೆ ಮಾಡಿದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹಲೋ, ಸಂಪರ್ಕ ಸಾಧ್ಯವಾಗಿಲ್ಲ. ಈಗ ಕರೆ ಮಾಡಿದಂತಹ ಕೇಳುಗರು ಒಂದು ಗೀತೆಯನ್ನು ಕೇಳಿದ್ದಾರೆ, ಅದು ಬೆರೆತ ಜೀವ ಚಿತ್ರದ್ದು. ಅವರ ಹೆಸರು ಹೇಳಬೇಕಿತ್ತು ಆದರೆ ಅವರ ಹೆಸರು ಹೇಳಲಿಲ್ಲ. ಈಗ ಕೇಳಿ ಬೆರೆತ ಜೀವ ಚಿತ್ರದ ಗೀತೆಯನ್ನು ಪಿ ಬಿ ಶ್ರೀನಿವಾಸ್ ಹಾಗೆ ಪಿ ಸುಶೀಲ ಅವರ ಧ್ವನಿಯಲ್ಲಿ, ಸೀತಾರಾಮ ಶಾಸ್ತ್ರಿ ಅವರ ಸಾಹಿತ್ಯ ಇರುವಂತಹ ಈ ಒಂದು ಗೀತೆಗೆ ವಿಜಯ್ ಭಾಸ್ಕರ್ ಅವರ ಸಂಗೀತವಿದೆ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಜ್ಯದ 4 ವಿಧಾನಪರಿಷತ್ ಸ್ಥಾನಗಳಿಗೆ ಕೇಂದ್ರ ಚುನಾವಣಾ ಆಯೋಗ ದಿನಾಂಕ ಘೋಷಿಸಿದೆ. ಇದೇ 29ರಂದು ನಾಮಪತ್ರ ಸಲ್ಲಿಕೆ ಆರಂಭವಾಗಲಿದ್ದು ಅಕ್ಟೋಬರ್ 23ಕ್ಕೆ ಚುನಾವಣೆ ನಡೆಯಲಿದೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ನಡೆದ ಕಿಯೋನಿಕ್ಸ್ನ 50ನೇ ಸಂಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ಚಾಲನೆ ನೀಡಿದರು. ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯಲ್ಲಿ ಆಸ್ತಿ ದಾಖಲೆ ನಿರ್ವಹಣೆಯನ್ನು ಮತ್ತಷ್ಟು ಸರಳ, ವೇಗ ಹಾಗೂ ಪಾರದರ್ಶಕಗೊಳಿಸುವ ಉದ್ದೇಶದಿಂದ ಸಚಿವ ಕೃಷ್ಣ ಬೈರೇಗೌಡ ಇಂದು ಇ ಆಸ್ತಿ 2.0 ಲೋಕಾರ್ಪಣೆಗೊಳಿಸಿದರು. ರಾಜ್ಯದಲ್ಲಿ ವೇತನ ಪರಿಷ್ಕರಣೆ ಮತ್ತು ದೈನಂದಿನ ಕರ್ತವ್ಯದ ವೇಳಾಪಟ್ಟಿಯಲ್ಲಿ ಬದಲಾವಣೆ ಕೋರಿ 108 ಆಂಬ್ಯುಲೆನ್ಸ್ ಸಿಬ್ಬಂದಿ ಸಾಮೂಹಿಕ ರಾಜೀನಾಮೆ ನೀಡುವ ಎಚ್ಚರಿಕೆ ನೀಡಿದ್ದಾರೆ. ಈ ಕುರಿತಂತೆ ಪ್ರತಿಕ್ರಿಯಿಸಿರುವ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಸರ್ಕಾರ ಕೂಡಲೇ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ. ಹಿರಿಯ ನಟ ಅನಂತನಾಗ್ ಅವರಿಗೆ 2024ನೇ ಸಾಲಿನ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ರಾಷ್ಟಪತಿ ದ್ರೌಪದಿ ಮುರ್ಮು ಇಂದು ಪ್ರದಾನ ಮಾಡಲಿದ್ದಾರೆ. ಅತ್ಯುತ್ತಮ ಕನ್ನಡ ಚಲನಚಿತ್ರ ಮಿಥ್ಯಾ ಹಾಗೂ ಅತ್ಯುತ್ತಮ ಬಾಲನಟ ಪ್ರಶಸ್ತಿಗೆ ಮಿಥ್ಯಾ ಸಿನಿಮಾಕ್ಕಾಗಿ ಅತೀಶ್ ಎಸ್ ಶೆಟ್ಟಿ ಭಾಜನರಾಗಿದ್ದಾರೆ. ನವದೆಹಲಿಯ ಭಾರತ ಮಂಟಪಂನಲ್ಲಿ ಆಯೋಜಿಸಲಾಗಿರುವ 9ನೇ ಭಾರತ ಅಂತಾರಾಷ್ಟೀಯ ಜಲಸಪ್ತಾಹ 2026ಕ್ಕೆ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಇಂದು ಚಾಲನೆ ನೀಡಿದರು. ನವದೆಹಲಿಯಲ್ಲಿ ಇಂದು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಮಾದಕ ವಸ್ತು ವಿರೋಧಿ ಕಾರ್ಯಪಡೆಗಳ ಮುಖ್ಯಸ್ಥರ 3ನೇ ರಾಷ್ಟೀಯ ಸಮ್ಮೇಳನವನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಉದ್ಘಾಟಿಸಿದರು. ಜಪಾನ್ನ ಐಚಿ ನಗೋಯಾದಲ್ಲಿ ನಡೆಯುತ್ತಿರುವ ಏಷ್ಯನ್ ಕ್ರೀಡಾಕೂಟದ ಟೇಬಲ್ ಟೆನಿಸ್ ಸ್ಪರ್ಧೆಯಲ್ಲಿ ಭಾರತದ ಮಹಿಳಾ ತಂಡ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದೆ. ಇಂದು ನಡೆದ 16ರ ಸುತ್ತಿನ ಪಂದ್ಯದಲ್ಲಿ ಭಾರತದ ತಂಡ ಥೈಲೆಂಡ್ ತಂಡವನ್ನು 3-2 ಸೆಟ್ಗಳ ಅಂತರದಲ್ಲಿ ಮಣಿಸಿತು. ಜಪಾನ್ನ ನಿಶ್ಯನ್ನಲ್ಲಿ ಇಂದು ನಡೆಯುತ್ತಿರುವ ಏಷ್ಯನ್ ಗೇಮ್ಸ್ನ ಮಹಿಳಾ ಕ್ರಿಕೆಟ್ ಸ್ಪರ್ಧೆಯ ಫೈನಲ್ ಪಂದ್ಯದಲ್ಲಿ ಭಾರತ ಶ್ರೀಲಂಕಾಕ್ಕೆ 217 ರನ್ಗಳ ಗುರಿ ನೀಡಿದೆ. ಗುರಿ ಬೆನ್ನತ್ತಿರುವ ಶ್ರೀಲಂಕಾ ಯಾವುದೇ ವಿಕೆಟ್ ನಷ್ಟವಿಲ್ಲದೆ ಭಾರತ 77 ರನ್ಗಳ ಜಯ ಸಾಧಿಸಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 1:10 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಸಂಜೆ 5 ಗಂಟೆಗೆ.

0: ಅಕ್ಕ ಕೆಲ್ಸ ಸಿಕ್ತು.
1: ಅರೆ ವಾ, ಅಭಿನಂದನೆಗಳು. ಇನ್ನು ಸಿಕ್ಕಾಪಟ್ಟೆ ಶಾಪಿಂಗ್.
0: ಹೊಸ ಮೊಬೈಲ್, ಜೀನ್ಸ್, ಜಾಕೆಟ್.
1: ಒಂದ್ ನಿಮಿಷ ಮಹಾರಾಜರೇ, ಸ್ಯಾಲರಿಗಿಂತ ಮೊದಲು ಖರ್ಚು.
0: ಇನ್ಸ್ಟೆಂಟ್ ಲೋನ್ ಸಿಗುತ್ತಲ್ಲ,
1: ಮೊದಲು ಬಜೆಟ್ ಮಾಡ್ಲು ಕಲಿ, ಆಮೇಲೆ ಖರ್ಚು ಮಾಡು.
0: ಆದ್ರೆ ಅಕ್ಕ
1: ನೋಡು, ಗಳಿಕೆಯ ಒಂದು ಭಾಗ ಯಾವತ್ತೂ ಉಳಿಸಬೇಕು, ಆದ್ರೆ ಪಾರ್ಟಿ ಕೊಡೋದನ್ನ ತಪ್ಪಿಸೋಕಾಗಲ್ಲ.
0: ಪಾರ್ಟಿನಂದು ಬಜೆಟ್ ನಿಂದು.
2: ಆರ್ಬಿಐ ಹೇಳುತ್ತೆ,
3: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
4: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
5: ಆತ್ಮೀಯ ಕೇಳುವರೆ, ಇದು ಈಗ ಸಮಯ 1:04:50. ಈಗ ನಿಮ್ಮ ಸಂದೇಶಗಳನ್ನು ಓದುವಂತಹ ಸಮಯ. ಬೆಳಗಿನ ಕಲಾವಾರ್ತಿ ಕಾರ್ಯಕ್ರಮಕ್ಕೆ ಶಾಂತಾ ಬ್ಯಾಂಕ್ ಕಾಲೋನಿಯಿಂದ ಸಂದೇಶ ಕಳಿಸಿದ್ದಾರೆ. ಪಿ ವಿ ಶ್ರೀನಿವಾಸ್ ಅವರ ಜನ್ಮದಿನದ ಪ್ರಯುಕ್ತ ಕಾರ್ಯಕ್ರಮ ಚೆನ್ನಾಗಿ ಮೂಡಿಬಂದಿದೆ ಅಂತ. ಹಾಗೆ ಶ್ರೀ ಹೋವಳೆ ಲಕ್ಷ್ಮೀ ಚಂದ್ರಶೇಖರ್ ಅವರು ವಿದ್ಯಾನಗರ ಹರಿಹರದಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ನಮಗೆ ತುಂಬ ಇಷ್ಟ ಪಿ ವಿ ಶ್ರೀನಿವಾಸ್ ಅವರ ಸಂಗೀತ, ಅವರ ಗೀತೆಗಳನ್ನೆಲ್ಲ ತುಂಬ ಕೇಳ್ತಿರ್ತೀವಿ ನಾವು ಅಂತ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಇನ್ನು ಪ್ರತಿವಾದಿ ಭಯಂಕರ ಪಿ ವಿ ಶ್ರೀನಿವಾಸ್ ಅವರಿಗೆ ಜನ್ಮದಿನ ಶುಭಾಶಯ ಅಂತ ವಾಸುಕಿ ಅವರು ಸಾಗರದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಬೆಳಗಾವಿಯಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ ಬಸವನ ಕುಂಬಾರ್ ಫ್ಯಾಮಿಲಿಯವರು. ಅವರು ಹೇಳ್ತಾ ಇದ್ದಾರೆ ಪಿ ವಿ ಶ್ರೀನಿವಾಸ್ ಅವರಿಗೆ ಜನ್ಮದಿನದ ಶುಭಾಶಯಗಳು ಅಂತ. ಇನ್ನು ಸ್ವರೂಪ್ ಲೋಕೇಶ್ ಅವರು ಕುಣಿಗಲ್ನಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ರಾಜವರದ್ದು ಶರೀರವಾದರೆ ಪಿ ಬಿ ಶ್ರೀನಿವಾಸ್ ಅವರದ್ದು ಶಾರೀರ ಅಂತ. ಹೌದು, ಧ್ವನಿ ಅನ್ನುವಂಥದ್ದು ಇಬ್ಬರಿಗೂ ಅತ್ಯದ್ಭುತವಾಗಿ ಒಪ್ತಿತ್ತು ಅಂತ. ಅಂದರೆ ಪಿ ಬಿ ಶ್ರೀನಿವಾಸ್ ಅವರು ಹಾಡ್ತಿದ್ದಾರೆ ಅಂದರೆ ಸಾಕ್ಷಾತ್ ಡಾಕ್ಟರ್ ರಾಜ್ಕುಮಾರ್ ಅವರೇ ಹಾಡ್ತಿದ್ದಾರೇನೋ ಅನ್ನುವ ಹಾಗೆ ಮೂಡಿ ಬರ್ತಿತ್ತು. ಇನ್ನು ಮಹಾದೇವಿ ಚಂದ್ರಕುಮಾರ್ ಅವರು ವಿಜಯಪುರ ಉಡುಗೆಯಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಮತ್ತೆ ಪಿ ಬಿ ಶ್ರೀನಿವಾಸ್ ಅವರು ಹುಟ್ಟಿ ಬರಲಿ, ಅವರ ಕುರಿತಾದ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬಂತು ಅಂತ. ಇನ್ನು ಹಲಸೂರು ರಾಜೇಶ್ ಅವರು ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಪಿ ಬಿ ಶ್ರೀನಿವಾಸ್ ಅವರ ಕಂಠ ತುಂಬ ಸೊಗಸಾಗಿತ್ತು, ಅವರ ಕಂಠದಲ್ಲಿ ಮೂಡಿ ಬಂದ ಗೀತೆಗಳೆಲ್ಲ ತುಂಬ ಚೆನ್ನಾಗಿರ್ತಿತ್ತು ಅಂತ. ಹಾಗೆಯೇ ನಿರ್ಮಲಾ ಅವರು ಸಂದೇಶ ಕಳಿಸ್ಕೊಟ್ಟಿದ್ದಾರೆ, ಕಾರ್ಯಕ್ರಮ ಹಾಗೂ ಹಾಡುಗಳು ತುಂಬ ಚೆನ್ನಾಗಿತ್ತು ಅಂತ. ಇನ್ನು ಗೌರಿಬಿದನೂರಿನಿಂದ ಸುರೇಶ್ ಭಟ್ ಅವರು ಸಂದೇಶ ಕಳಿಸಿದ್ದಾರೆ, ಕಲಾವಾರ್ತಿ ಕಾರ್ಯಕ್ರಮ ನನಗೆ ತುಂಬ ಇಷ್ಟ ಆಯಿತು ಅಂತ. ಇನ್ನು ಎನ್ ಆರ್ ಕೃಷ್ಣಮೂರ್ತಿ ಅವರು ಅರಸೀಕೆರೆಯಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಹಿರಿಯ ದಿಗ್ಗಜ ಗಾಯಕ ಸಮ್ರಾಟ್ ಡಾಕ್ಟರ್ ಪಿ ವಿ ಶ್ರೀನಿವಾಸ್ ಅವರಿಗೆ ಜನ್ಮದಿನದ ಶುಭಾಶಯ. ಇವತ್ತಿನ ಕಾರ್ಯಕ್ರಮ ತುಂಬ ಚೆನ್ನಾಗಿತ್ತು, ಇಂಪಾದ ಹಾಡುಗಳನ್ನು ಕೊಟ್ಟಿದ್ದಾರೆ ಅವರು ಅಂತ. ಇನ್ನು ಇವತ್ತಿನ ಕಲಾವಾರ್ತೆ ಚೆನ್ನಾಗಿತ್ತು ಅಂತ ಮೋನಿಕಾ ಅವರು ಹಾಸನದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಇನ್ನು ಅನೇಕರ ಸಂದೇಶಗಳು ಬಂದಿವೆ. ಇನ್ನು ಪಿ ವಿ ಶ್ರೀನಿವಾಸ್ ಅವರ ಕುರಿತಾಗಿ ಮಾತು ಹಾಗೆ ಮಾಹಿತಿ ತುಂಬ ಚೆನ್ನಾಗಿತ್ತು ಅಂತ ಕೆಂಪಣ್ಣ ಅವರು ವಾಡಪ್ಪಗೋಳ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಇನ್ನು ಜಗದಂಬಿಕಾ ಹಂಸವೇಣಿ ಅವರು ಸಹ ಸಂದೇಶ ಕಳಿಸ್ಕೊಟ್ಟಿದ್ದಾರೆ, ಕಾರ್ಯಕ್ರಮಗಳು ಚೆನ್ನಾಗಿದ್ದಾವೆ ಅಂತ. ಇನ್ನು ಅನೇಕರು ಸಂದೇಶಗಳನ್ನು ಕಳಿಸ್ಕೊಡ್ತಾ ಇದ್ದಾರೆ. ತೀರ್ಥೇಶ್ ಅವರು ಚನ್ನಪಟ್ಟಣದಿಂದ ಸಂದೇಶ ಕಳಿಸಿದ್ದಾರೆ, ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ. ನಿಮ್ಮೆಲ್ಲರ ಸಂದೇಶಗಳಿಗೆ ಧನ್ಯವಾದಗಳು. ಈಗ ಒಂದು ಗೀತೆಯನ್ನು ಕೇಳೋಣ.

0: ಆತ್ಮೀಯ ಕೇಳುಗರೆ, ಸಮಯ 1:10 ಆಗ್ತಾ ಇದೆ. ಕೇಳಿ ಪ್ರದೇಶ ಸಮಾಚಾರ, ಕ್ಷಮಿಸಿ, ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ಮಾದಕ ವಸ್ತು ವಿರೋಧಿ ಕಾರ್ಯಪಡೆಯ 3ನೇ ರಾಷ್ಟ್ರೀಯ ಸಮ್ಮೇಳನಕ್ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಚಾಲನೆ. ಇಂದು 72ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಪ್ರದಾನ ಮಾಡಲಿರುವ ರಾಷ್ಟ್ರಪತಿ ದ್ರೌಪದಿ ಮುರ್ಮು. 9ನೇ ಭಾರತ ಅಂತಾರಾಷ್ಟ್ರೀಯ ಜಲಸಪ್ತಾಹ, ನೀರಿನ ಸಮರ್ಪಕ ಬಳಕೆ ಹಾಗೂ ಸಂರಕ್ಷಣೆಗೆ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಕರೆ. ಪಶ್ಚಿಮ ಬಂಗಾಳದ 1 ರಾಜ್ಯಸಭಾ ಸ್ಥಾನ ಹಾಗೂ ಕರ್ನಾಟಕ ಸೇರಿ 4 ರಾಜ್ಯಗಳ 28 ವಿಧಾನ ಪರಿಷತ್ ಸ್ಥಾನಗಳಿಗೆ ಉಪಚುನಾವಣೆ ಘೋಷಣೆ. ಏಷ್ಯನ್ ಗೇಮ್ಸ್ ಮಹಿಳಾ ಕ್ರಿಕೆಟ್ ಫೈನಲ್, ಭಾರತದ 217 ರನ್ ಗುರಿ ಬೆನ್ನತ್ತಿರುವ ಶ್ರೀಲಂಕಾ. ವಾರ್ತೆಗಳ ವಿವರ. ನವದೆಹಲಿಯಲ್ಲಿ ಇಂದು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಮಾದಕ ವಸ್ತು ವಿರೋಧಿ ಕಾರ್ಯಪಡೆಗಳ ಮುಖ್ಯಸ್ಥರ 3ನೇ ರಾಷ್ಟ್ರೀಯ ಸಮ್ಮೇಳನವನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಉದ್ಘಾಟಿಸಿದರು. ಮಾದಕ ವಸ್ತು ನಿಯಂತ್ರಣ ದಳ ಆಯೋಜಿಸುತ್ತಿರುವ ಈ 2 ದಿನಗಳ ಸಮ್ಮೇಳನ ಭವಿಷ್ಯದ ಪೀಳಿಗೆಯನ್ನು ಮಾದಕ ವಸ್ತುಗಳ ಪಿಡುಗಿನಿಂದ ರಕ್ಷಿಸಲು ಒಂದು ಪ್ರಬಲ ವೇದಿಕೆಯಾಗಿ ಕಾರ್ಯನಿರ್ವಹಿಸಲಿದೆ. ಒಗ್ಗಟ್ಟಿನ ಸಂಕಲ್ಪ, ಹಂಚಿಕೆಯ ಜವಾಬ್ದಾರಿ ಎಂಬ ವಿಷಯದ ಆಧಾರದ ಮೇಲೆ ನಡೆಯುತ್ತಿರುವ ಈ ಸಮ್ಮೇಳನದಲ್ಲಿ ಮಾದಕ ವಸ್ತು ನಿಯಂತ್ರಣದ ನಿಗದಿತ ಗುರಿ ಸಾಧಿಸುವಲ್ಲಿ ಮಾದಕ ವಸ್ತು ವಿರೋಧಿ ಕಾರ್ಯಪಡೆಗಳ ಪಾತ್ರದ ಕುರಿತು ಚರ್ಚಿಸಲಾಗುವುದು. 36 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಮಾದಕ ವಸ್ತು ವಿರೋಧಿ ಕಾರ್ಯಪಡೆಗಳ ಮುಖ್ಯಸ್ಥರು ಹಾಗೂ ಸಂಬಂಧಿತ ಸರ್ಕಾರಿ ಇಲಾಖೆಗಳು ಮತ್ತು ಪಾಲುದಾರ ಸಂಸ್ಥೆಗಳ ಪ್ರತಿನಿಧಿಗಳು ಈ 2 ದಿನಗಳ ಸಮ್ಮೇಳನದಲ್ಲಿ ಭಾಗವಹಿಸುತ್ತಿದ್ದಾರೆ. ಭಾರತೀಯ ಚಿತ್ರರಂಗದಲ್ಲಿ ಹೊಸ ಅಧ್ಯಾಯಕ್ಕೆ ನಾಂದಿ ಹಾಡುವ ಐತಿಹಾಸಿಕ 72ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಪ್ರದಾನ ಸಮಾರಂಭ ಇಂದು ಸಂಜೆ ಗುಜರಾತ್ನ ಏಕ್ತಾ ನಗರದಲ್ಲಿ ನಡೆಯಲಿದೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ. 1954ರಲ್ಲಿ ಸ್ಥಾಪನೆಯಾದ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳು ದೇಶದ ಅತ್ಯುನ್ನತ ಚಲನಚಿತ್ರ ಪ್ರಶಸ್ತಿಗಳಾಗಿದ್ದು ಚಲನಚಿತ್ರ, ನಾನ್ ಫೀಚರ್ ಹಾಗೂ ಚಲನಚಿತ್ರ ಕುರಿತ ಬರಹ ಸೇರಿದಂತೆ ವಿವಿಧ ವಿಭಾಗಗಳಲ್ಲಿ ಕಲೆ ಮತ್ತು ತಾಂತ್ರಿಕ ಶ್ರೇಷ್ಠತೆಯನ್ನು ಗುರುತಿಸುತ್ತದೆ. ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯದ ಪ್ರಮುಖ ನೀತಿ ಉಪಕ್ರಮದ ಅಂಗವಾಗಿ ಇದೇ ಮೊದಲ ಬಾರಿಗೆ ರಾಷ್ಟ್ರ ರಾಜಧಾನಿಯ ಹೊರಗೆ ಈ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯುತ್ತಿದೆ. ಸಮಾರಂಭದಲ್ಲಿ 2024ನೇ ಸಾಲಿನ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ಹಿರಿಯ ನಟ ಅನಂತ್ನಾಗ್ ಅವರಿಗೆ ರಾಷ್ಟ್ರಪತಿ ಪ್ರದಾನ ಮಾಡಲಿದ್ದಾರೆ. 2024ನೇ ಸಾಲಿನ ಅತ್ಯುತ್ತಮ ಚಲನಚಿತ್ರ ಸಾಧನೆಗಳಿಗಾಗಿ ಪ್ರಶಸ್ತಿಗಳನ್ನು ನೀಡಲಾಗುತ್ತಿದೆ. ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿಗೆ ಆರ್ಟಿಕಲ್ 370 ಆಯ್ಕೆಯಾಗಿದ್ದು ಇದೇ ಚಿತ್ರದ ಅಭಿನಯಕ್ಕಾಗಿ ಯಾಮಿ ಗೌತಮ್ ಅತ್ಯುತ್ತಮ ನಟಿ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ತಮ್ಮ ಗುಜರಾತ್ ಪ್ರವಾಸದ ಭಾಗವಾಗಿ ನಾಳೆ ರಾಷ್ಟ್ರಪತಿಯವರು ವಡೋದರಾದ ಮಹಾರಾಜ ಸಯ್ಯಾಜಿರಾವ್ ವಿಶ್ವವಿದ್ಯಾಲಯದ 75ನೇ ವಾರ್ಷಿಕ ಘಟಿಕೋತ್ಸವ ಸಮಾರಂಭದಲ್ಲಿ ಭಾಗವಹಿಸಲಿದ್ದು ಬ್ರಹ್ಮಕುಮಾರಿ ಸಂಸ್ಥೆಯ ವಿಶ್ವ ನವೀಕರಣಕ್ಕಾಗಿ ಆಧ್ಯಾತ್ಮಿಕ ಜಾಗೃತಿ ಅಭಿಯಾನಕ್ಕೆ ಚಾಲನೆ ನೀಡಲಿದ್ದಾರೆ ಹಾಗೂ ವಡೋದರಾದ ಗ್ಲೋಬಲ್ ಸ್ಪಿರಿಚುವಲ್ ಪ್ಯಾಲೇಸ್ ರಿಟ್ರೀಟ್ ಸೆಂಟರ್ ಉದ್ಘಾಟಿಸಲಿದ್ದಾರೆ. ನವದೆಹಲಿಯ ಭಾರತ ಮಂಟಪಂನಲ್ಲಿ ಆಯೋಜಿಸಲಾಗಿರುವ 9ನೇ ಭಾರತ ಅಂತಾರಾಷ್ಟ್ರೀಯ ಜಲಸಪ್ತಾಹ 2026ಕ್ಕೆ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಇಂದು ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಅವರು, ನೀರಿನ ಪ್ರತಿ ಹನಿಯನ್ನು ಅತ್ಯಂತ ಜಾಗರೂಕತೆಯಿಂದ ಮತ್ತು ನಿಖರವಾಗಿ ಬಳಸುವುದು ಹಾಗೂ ಸಂರಕ್ಷಿಸುವುದು ಇಂದಿನ ಅಗತ್ಯವಾಗಿದೆ ಎಂದು ತಿಳಿಸಿದರು. ಜಲ ನಿರ್ವಹಣೆಯ ಪ್ರಮುಖ ಸವಾಲುಗಳ ಕುರಿತು ಎಲ್ಲಾ ಪಾಲುದಾರರು ಒಂದೆಡೆ ಸೇರಿ ಸಮಾಲೋಚಿಸಲು ಈ ಜಲಸಪ್ತಾಹ ಪ್ರಮುಖ ವೇದಿಕೆಯಾಗಿದೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ

0: ಗೊಂಡು ಮಾತನಾಡಿದ ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್, ದೇಶದ ಪ್ರತಿಯೊಬ್ಬ ನಾಗರಿಕನಿಗೂ ಸುರಕ್ಷಿತ ಮತ್ತು ಸಾಕಷ್ಟು ಕುಡಿಯುವ ನೀರನ್ನು ಒದಗಿಸಲು ಸರ್ಕಾರ ಬದ್ಧವಾಗಿದೆ ಎಂದರು. ವಿಶ್ವಸಂಸ್ಥೆಯ ಮಹಾಸಭೆಯ ಉನ್ನತ ಮಟ್ಟದ ಅಧಿವೇಶನದ ಹಿನ್ನೆಲೆಯಲ್ಲಿ ನ್ಯೂಯಾರ್ಕ್ನಲ್ಲಿರುವ ವಿದೇಶಾಂಗ ಸಚಿವ ಡಾ ಜೈಶಂಕರ್ ಅವರು ಹಲವು ರಾಷ್ಟ್ರಗಳ ನಾಯಕರೊಂದಿಗೆ ಸಭೆಗಳನ್ನು ನಡೆಸಿದ್ದಾರೆ. ದಕ್ಷಿಣ ಪೆಸಿಫಿಕ್ ರಾಷ್ಟ್ರವಾದ ನೌರು ದೇಶದ ಅಧ್ಯಕ್ಷ ಡೇವಿಡ್ ಅಡಿಯಾಂಗ್ ಅವರೊಂದಿಗೆ ಸಭೆ ನಡೆಸಿ ಉಭಯ ರಾಷ್ಟ್ರಗಳ ನಡುವಿನ ದ್ವಿಪಕ್ಷೀಯ ಸಹಕಾರವನ್ನು ಸಚಿವರು ಶ್ಲಾಘಿಸಿದ್ದಾರೆ ಹಾಗೂ ಆ ದೇಶದ ಅಭಿವೃದ್ಧಿ ಪಾಲುದಾರಿಕೆಗೆ ಭಾರತದ ಬದ್ಧತೆಯನ್ನು ಪುನರುಚ್ಚರಿಸಿದ್ದಾರೆ. ನ್ಯೂಯಾರ್ಕ್ನಲ್ಲಿ ನಡೆಯುತ್ತಿರುವ ವಿಶ್ವಸಂಸ್ಥೆಯ ಮಹಾಸಭೆಯ ಅಧಿವೇಶನದ ನಡುವೆ ಮೊದಲ V4 ಮತ್ತು ಭಾರತ ವಿದೇಶಾಂಗ ಸಚಿವರ ಸಭೆ ನಿನ್ನೆ ನಡೆಯಿತು. ಸ್ಲೋವಾಕಿಯಾದ ಅಧ್ಯಕ್ಷತೆಯಲ್ಲಿ ನಡೆದ ಈ ಐತಿಹಾಸಿಕ ಸಭೆಯಲ್ಲಿ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರೊಂದಿಗೆ ಪೋಲೆಂಡ್, ಹಂಗೇರಿ, ಸ್ಲೋವಾಕಿಯಾ ಮತ್ತು ಜೆಕ್ ಗಣರಾಜ್ಯದ ವಿದೇಶಾಂಗ ಸಚಿವರು ಭಾಗವಹಿಸಿದ್ದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪಶ್ಚಿಮ ಬಂಗಾಳದ ಒಂದು ರಾಜ್ಯಸಭಾ ಸ್ಥಾನ ಹಾಗೂ ಉತ್ತರ ಪ್ರದೇಶ, ಬಿಹಾರ, ಮಹಾರಾಷ್ಟ್ರ ಮತ್ತು ಕರ್ನಾಟಕ ಸೇರಿದಂತೆ 4 ರಾಜ್ಯಗಳ ವಿಧಾನ ಪರಿಷತ್ನ ಒಟ್ಟು 28 ಸ್ಥಾನಗಳಿಗೆ ಕೇಂದ್ರ ಚುನಾವಣಾ ಆಯೋಗ ಇಂದು ಚುನಾವಣಾ ವೇಳಾಪಟ್ಟಿಯನ್ನು ಪ್ರಕಟಿಸಿದೆ. ಟಿಎಂಸಿ ಸಂಸದೆ ರುಕ್ಮಿಣಿ ಮಲ್ಲಿಕ್ ಅವರ ರಾಜೀನಾಮೆಯಿಂದಾಗಿ ಪಶ್ಚಿಮ ಬಂಗಾಳ ರಾಜ್ಯಸಭಾ ಸ್ಥಾನ ತೆರವಾಗಿತ್ತು. ರಾಜ್ಯಸಭಾ ಸ್ಥಾನಕ್ಕೆ ಈ ತಿಂಗಳ 29 ನಾಮಪತ್ರ ಸಲ್ಲಿಕೆಯಾಗಲಿದ್ದು 16 ಮತದಾನ ನಡೆಯಲಿರುವ. ಇದರ ಜೊತೆಗೆ ಉತ್ತರ ಪ್ರದೇಶದ 11, ಬಿಹಾರದ 8, ಮಹಾರಾಷ್ಟ್ರದ 5 ಹಾಗೂ ಕರ್ನಾಟಕದ 4 ವಿಧಾನ ಪರಿಷತ್ ಸ್ಥಾನಗಳಿಗೆ 23 ಮತದಾನ ನಡೆಯಲಿದೆ ಎಂದು ಆಯೋಗ ತಿಳಿಸಿದೆ. ವಿಧಾನ ಪರಿಷತ್ ಚುನಾವಣೆಗಳ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಕೂಡ ಇದೇ ತಿಂಗಳ 29 ಆರಂಭವಾಗಲಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಾರ್ವಜನಿಕ ಸೇವೆಯಲ್ಲಿ 25 ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಜನಸೇವೆಯೇ ದೇಶಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತದ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಎಲ್ಲರನ್ನೊಳಗೊಂಡ ಅಭಿವೃದ್ಧಿ ಮತ್ತು ಸಾಮಾಜಿಕ ಸಬಲೀಕರಣದ ಮೂಲಕ ದೇಶದ ಜನರ ಜೀವನದಲ್ಲಿ ಮಹತ್ವದ ಪರಿವರ್ತನೆ ತರಲಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಕುರಿತ ಒಂದು ನೋಟ ಇಲ್ಲಿದೆ. ಭಾರತೀಯ ಶಿಕ್ಷಣ ಕ್ಷೇತ್ರದಲ್ಲಿ 1968 ಚಾಲ್ತಿಯಲ್ಲಿದ್ದ 10+2 ಶಾಲಾ ಶಿಕ್ಷಣ ಮಾದರಿಗೆ ತೆರೆ ಎಳೆದಿರುವ ರಾಷ್ಟ್ರೀಯ ಶಿಕ್ಷಣ ನೀತಿ 2020 ದೇಶದ ಶೈಕ್ಷಣಿಕ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಮರುರೂಪಿಸಿದೆ. 2020 ಜುಲೈ 29 ಕೇಂದ್ರ ಸಂಪುಟದ ಅನುಮೋದನೆ ಪಡೆದ ಈ ನೂತನ ನೀತಿಯು ಹಳೆಯ ಶಾಲಾ ಚೌಕಟ್ಟಿನ ಬದಲಿಗೆ 5+3+3+4 ಎಂಬ ನೂತನ ಶೈಕ್ಷಣಿಕ ವಿನ್ಯಾಸವನ್ನು ಜಾರಿಗೆ ತಂದಿದೆ. 3-18 ವಯಸ್ಸಿನ ಮಕ್ಕಳನ್ನು ಒಳಗೊಳ್ಳುವ ಈ ವ್ಯವಸ್ಥೆಯು ಮಗುವಿನ ಆರಂಭಿಕ ಬಾಲ್ಯದ ಕಲಿಕಾ ವರ್ಷಗಳನ್ನು ಪ್ರಥಮ ಬಾರಿಗೆ ದೇಶದ ಅಧಿಕೃತ ಶಿಕ್ಷಣ ವ್ಯವಸ್ಥೆಯ ವ್ಯಾಪ್ತಿಗೆ ತಂದಿದೆ. ಪ್ರಮುಖವಾಗಿ ಕನಿಷ್ಠ 5 ತರಗತಿಯವರೆಗೆ ಮಾತೃಭಾಷೆ ಅಥವಾ ಗೃಹ ಭಾಷೆಯನ್ನೇ ಬೋಧನಾ ಮಾಧ್ಯಮವನ್ನಾಗಿ ಮಾಡುವುದಕ್ಕೆ ಈ ನೀತಿಯಲ್ಲಿ ಹೆಚ್ಚಿನ ಒತ್ತು ನೀಡಲಾಗಿದೆ. ಜಪಾನ್ನ ನಿಶಿನ್ನಲ್ಲಿ ಇಂದು ನಡೆಯುತ್ತಿರುವ ಏಷ್ಯನ್ ಗೇಮ್ಸ್ನ ಮಹಿಳಾ ಕ್ರಿಕೆಟ್ ಸ್ಪರ್ಧೆಯ ಫೈನಲ್ ಪಂದ್ಯದಲ್ಲಿ ಭಾರತ ಶ್ರೀಲಂಕಾ ತಂಡಕ್ಕೆ 217 ಗುರಿ ನೀಡಿದೆ. ಗುರಿ ಬೆನ್ನತ್ತಿರುವ ಶ್ರೀಲಂಕಾ ಇತ್ತೀಚಿನ ವರದಿ ಬಂದಾಗ 11.1 ಓವರ್ಗಳಲ್ಲಿ 7 ವಿಕೆಟ್ನಷ್ಟಕ್ಕೆ 55 ಗಳಿಸಿ ಆಡುತ್ತಿದೆ. ಇದಕ್ಕೂ ಮುನ್ನ ಮೊದಲನೇ ಇನ್ನಿಂಗ್ಸ್ನಲ್ಲಿ ಟಾಸ್ ಗೆದ್ದು ಬ್ಯಾಟಿಂಗ್ ಮಾಡಿದ ಭಾರತ ನಿಗದಿತ 20 ಓವರ್ಗಳಲ್ಲಿ 3 ವಿಕೆಟ್ನಷ್ಟಕ್ಕೆ 216 ಗಳಿಸಿತು. ಸ್ಮೃತಿ ಮಂದಾನಾ 79, ಶಫಾಲಿ ವರ್ಮಾ 48 ಹಾಗೂ ರಿಚಾ ಘೋಷ್ ಅಜೇಯ 49 ಗಳಿಸಿ ತಂಡದ ಮೊತ್ತಕ್ಕೆ ಕೊಡುಗೆ ನೀಡಿದರು. ಈ ನಡುವೆ ಭಾರತ ತಂಡದ ಆರಂಭಿಕ ಆಟಗಾರ್ತಿ ಸ್ಮೃತಿ ಮಂಧಾನಾ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ 11,000 ರನ್ಗಳನ್ನು ಪೂರೈಸಿದ ವಿಶ್ವದ ಮೊದಲ ಆಟಗಾರ್ತಿ ಎಂಬ ಐತಿಹಾಸಿಕ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಈ ಮೂಲಕ ಅವರು ಭಾರತದ ಮಾಜಿ ನಾಯಕಿ ಮಿಥಾಲಿ ರಾಜ್ ಅವರ 10,868 ರನ್ಗಳ ದಾಖಲೆಯನ್ನು ಹಿಂದಿಕ್ಕಿದ್ದಾರೆ. ಜಪಾನ್ನ ಐಚಿ ನಗೋಯದಲ್ಲಿ ನಡೆಯುತ್ತಿರುವ ಏಷ್ಯನ್ ಕ್ರೀಡಾಕೂಟದ ಟೇಬಲ್ ಟೆನಿಸ್ ಸ್ಪರ್ಧೆಯಲ್ಲಿ ಭಾರತದ ಮಹಿಳಾ ತಂಡ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದೆ. ಇಂದು ನಡೆದ 16ರ ಸುತ್ತಿನ ಪಂದ್ಯದಲ್ಲಿ ಭಾರತದ ತಂಡ ಥೈಲ್ಯಾಂಡ್ ತಂಡವನ್ನು 3-2 ಸೆಟ್ಗಳ ಅಂತರದಲ್ಲಿ ಮಣಿಸಿತು. ಭಾರತದ ಗೆಲುವಿನಲ್ಲಿ ಯಶಸ್ವಿನಿ ಘೋರ್ಪಡೆ ಹಾಗೂ ಶ್ರೀಜಾ ಅಕುಲ

ಪ್ರಮುಖ ಪಾತ್ರ ವಹಿಸಿದರು. ಭಾರತ ತಂಡ ಕ್ವಾರ್ಟರ್ ಫೈನಲ್ನಲ್ಲಿ ಉತ್ತರ ಕೊರಿಯಾ ತಂಡವನ್ನು ಎದುರಿಸಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಾದಕ ವಸ್ತು ವಿರೋಧಿ ಕಾರ್ಯಪಡೆಯ 3ನೇ ರಾಷ್ಟ್ರೀಯ ಸಮ್ಮೇಳನಕ್ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಚಾಲನೆ. ಇಂದು 72ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಪ್ರದಾನ ಮಾಡಲಿರುವ ರಾಷ್ಟ್ರಪತಿ ದ್ರೌಪದಿ ಮುರ್ಮು. 9ನೇ ಭಾರತ ಅಂತಾರಾಷ್ಟ್ರೀಯ ಜಲಸಪ್ತಾಹ. ನೀರಿನ ಸಮರ್ಪಕ ಬಳಕೆ ಹಾಗೂ ಸಂರಕ್ಷಣೆಗೆ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಕರೆ. ಪಶ್ಚಿಮ ಬಂಗಾಳದ 1 ರಾಜ್ಯಸಭಾ ಸ್ಥಾನ ಹಾಗೂ ಕರ್ನಾಟಕ ಸೇರಿ 4 ರಾಜ್ಯಗಳ 28 ವಿಧಾನ ಪರಿಷತ್ ಸ್ಥಾನಗಳಿಗೆ ಉಪಚುನಾವಣೆ ಘೋಷಣೆ. ಏಷ್ಯನ್ ಗೇಮ್ಸ್ ಮಹಿಳಾ ಕ್ರಿಕೆಟ್ ಫೈನಲ್, ಭಾರತದ 217 ರನ್ ಗುರಿ ಬೆನ್ನತ್ತಿರುವ ಶ್ರೀಲಂಕಾ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 2:30 ಕ್ಕೆ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: Attention, national recognition for your hard work, for those making outstanding contributions to the animal husbandry and dairy sector and embracing innovative practices. The Department of Animal Husbandry and Dairy, Government of India, invites nominations for the prestigious National Gopal Ratna Awards 2026. The awards recognize excellence in three categories: Best Dairy Farmer, Best Dairy Cooperative Society, Best Artificial Insemination Technician. And there is more. Special provisions have been made for the Northeastern region and Himalayan states. Nomination period 10th August to 10th September 2026. So what are you waiting for? Apply today at www.awards.gov.in or visit your nearest CSC center to submit your nomination. National Gopal Ratna Awards 2026, issued in public interest by the Department of Animal Husbandry and Dairy, Government of India.
0: ಆತ್ಮೀಯ ಕೆಳಗರೆ, ಕೇಳ್ತಿದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ. ಸಮಯ ಆಗಿದೆ 1:22. ನಿಮಗೆಲ್ಲ ಗೊತ್ತಿರೋ ಹಾಗೆ ಇದು ಗೇಮ್ ಶೋ ಸಮಯ. ಹೌದು ಆತ್ಮೀಯ ಕೆಳಗರೆ, ಇವತ್ತಿನ ಮಂಗಳವಾರದ ವಿಶೇಷ ಗೇಮ್ ಶೋ ರಸಪ್ರಶ್ನೆ ಕಾರ್ಯಕ್ರಮ. ಇವತ್ತಿನ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಭಾರತ ಸಂವಿಧಾನದ ಕುರಿತಾದ ಪ್ರಶ್ನೆಗಳನ್ನು ಕೇಳ್ತೀನಿ. ಅದಕ್ಕೆ ಸರಿಯಾದ ಉತ್ತರಗಳನ್ನು ನೀವು ಕಳಿಸ್ಕೊಡಬೇಕು. ಎಲ್ಲಿಗೆ ಕಳಿಸ್ಕೊಡ್ಬೇಕು ಅಂದರೆ ನಮ್ಮ ವಾಟ್ಸಪ್ ಸಂಖ್ಯೆ 9483091029. ಮತ್ತೊಮ್ಮೆ ನಮ್ಮ ವಾಟ್ಸಪ್ ಸಂಖ್ಯೆ 9483091029. ಈ ಒಂದು ಸಂಖ್ಯೆಗೆ ನಿಮ್ಮ ಉತ್ತರಗಳನ್ನು ಆದಷ್ಟು ಬೇಗ ಕಳಿಸಿಕೊಡಿ. ಜೊತೆಗೆ ಉತ್ತರದ ಜೊತೆಗೆ ನಿಮ್ಮ ಹೆಸರುಗಳನ್ನು ಕಳಿಸ್ಕೊಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈಗ ನಿಮ್ಮ ಮೊದಲ ಪ್ರಶ್ನೆ ಏನಪ್ಪ ಅಂದರೆ, ಹೊಸ ಅಖಿಲ ಭಾರತ ಸೇವೆಗಳನ್ನು ಸೃಷ್ಟಿಸುವಂತಹ ವಿಶೇಷ ಅಧಿಕಾರ ಸಂಸತ್ತಿನ ಯಾವ ಸದನಕ್ಕಿದೆ? ಮತ್ತೊಮ್ಮೆ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ. ಅಖಿಲ ಭಾರತ ಸೇವೆಗಳನ್ನು ಸೃಷ್ಟಿಸುವಂತಹ ವಿಶೇಷ ಅಧಿಕಾರ ಸಂಸತ್ತಿನ ಯಾವ ಸದನಕ್ಕಿದೆ? ಇದು ನಿಮ್ಮ ಪ್ರಶ್ನೆ. ಆದಷ್ಟು ಬೇಗ ಇದಕ್ಕೆ ಉತ್ತರಗಳನ್ನು ಕಳಿಸ್ಕೊಡಿ. ಇದು ಯಾವ ವಿಧಿಯ ಅಂಡರಲ್ಲಿ ಬರುತ್ತೆ ಅನ್ನೋದನ್ನು ಸಹ ಮೆನ್ಷನ್ ಮಾಡಿ ಕಳಿಸ್ಕೊಡಿ. ನಿಮಗೆ ಒಂದು ಗೀತೆಯ ಕಾಲಾವಕಾಶ ಇರುತ್ತೆ. ಮೊದಲ ಗೀತೆ ಈಗ ದಿ ಡೆವಿಲ್ ಚಿತ್ರದ್ದು, ಹರ್ಷಿಕ ದೇವನಾಥ್ ಹಾಗೆ ಅಬ್ಬಿ ಅವರ ಧ್ವನಿಯಲ್ಲಿ ಒಂದು ಗೀತೆ ಮೂಡಿ ಬಂದಿದೆ. ಪ್ರಮೋದ್ ಮರವಂತೆ ಅವರ ಸಾಹಿತ್ಯ ಹಾಗೆ ಅಜನೀಶ್ ಬಿ ಲೋಕನಾಥ್ ಅವರ ಸಂಗೀತ ಈ ಗೀತೆಗಿದೆ.

ಕಡಬ ಗುಬ್ಬೆ ತಾಲೂಕಿನಿಂದ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಇನ್ನು ಕೆಲವರು ತಪ್ಪು ತಪ್ಪು ಉತ್ತರಗಳನ್ನು ಕಳಿಸಿಕೊಟ್ಟಿದ್ದೀರಿ. ಇನ್ನು ರಾಧಾಕೃಷ್ಣ ಚಲ್ಲಹಳ್ಳಿಯವರು, ಪೂರ್ಣಿಮಾ ಮೇಸ್ತ್ರಿಯವರು ನಾರಾಯಣಪುರ ಧಾರವಾಡದಿಂದ, ನಿಮ್ಮ ಉತ್ತರ ಸರಿಯಾಗಿದೆ. ಇನ್ನು ಸುಮಾ ಅವರು ಚಿಕ್ಕಮಗಳೂರಿನಿಂದ, ದಯಮಾಡಿ ನಾನು ಆಗಲೇ ಹೇಳಿದೆ, ಉತ್ತರ ಜೊತೆಗೆ ನಿಮ್ಮ ಹೆಸರುಗಳನ್ನು ಬರೆದು ಕಳಿಸಿ ಅಂತ. ಕೆಲವರು ಆ ಕೆಲಸ ಮಾಡಿಲ್ಲ, ದಯಮಾಡಿ ಉತ್ತರದ ಜೊತೆಗೆ ನಿಮ್ಮ ಹೆಸರುಗಳು ಸಹ ಇರಲಿ. ರಾಧಾ ಹಿರಿಯಣ್ಣ ಅವರು ನಾಗಮಂಗಲದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಎಸ್ ಎಂ ಶೋಭಾ ಅವರು ಹಾಸನದಿಂದ, ಇನ್ನು ಎನ್ ಆರ್ ಕೃಷ್ಣಮೂರ್ತಿ ಅವರು ಇನ್ನೂ ಹಾಸನದಿಂದ, ಅಂಜಲಿಯವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ದೇವಿ ಸಿಂಗ್ ಸರೋಜ ಸಿಂಗ್ ಚಾಮರಾಜಪೇಟೆಯಿಂದ, ನಿಮ್ಮ ಉತ್ತರ ಸರಿ ಇದೆ. ವರಲಕ್ಷ್ಮೀ ಪೀಣ್ಯಿಂದ, ಮಹೇಶ್ ಅವರು ಹೊಸೂರು ಶಿಕಾರಿಪುರದಿಂದ, ನಳಿನಾಧೀರಜ್ ಹಲಸೂರಿನಿಂದ, ಇನ್ನೂ ಅನೇಕರು ಉತ್ತರ ಬೇರೆ ಬೇರೆ ಕಳಿಸ್ಕೊಟ್ಟಿದ್ದೀರಿ. ಇನ್ನು ಆಶಾ ಶ್ರೀನಿವಾಸ್ ಅವರು ಬನ್ನಿಪೇಟೆಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆಯೇ ಇನ್ನು ಅನೇಕರ ಸಂದೇಶಗಳು ಬರ್ತಾ ಇದ್ದಾವೆ. ಆದರೆ ಇದಿಷ್ಟು ಇವು ನಾನು ತೆಗೆದುಕೊಂಡಂತಹ ಉತ್ತರಗಳು ಇದಿಷ್ಟು ಸರಿಯಾಗಿದ್ದಾವೆ. ನಿಮ್ಮ ಉತ್ತರಗಳು ಕಳಿಸ್ತಾ ಇರಿ ಅಂತ ಹೇಳ್ತಾ, ಸರಿಯಾದ ಉತ್ತರ ಕೊಟ್ಟಂತಹ ಕೆಲವರಿಗೆ ನಮ್ಮ ಕಡೆಯಿಂದ ಪ್ರೀತಿಯ ಚಪ್ಪಾಳೆ ಕೊಡ್ತೀನಿ. ಆದರೆ ಅದಕ್ಕಿಂತ ಮುಂಚೆ ಉತ್ತರ ಹೇಳಬೇಕಲ್ವಾ? ಉತ್ತರ ಏನಪ್ಪ ಅಂದರೆ, ಉತ್ತರ ಆಗಿತ್ತು ರಾಜ್ಯಸಭೆ ವಿಧಿ 312. ಹೌದು, ಹೊಸ ಅಖಿಲ ಭಾರತ ಸೇವೆಗಳನ್ನು ಸೃಷ್ಟಿಸುವಂತಹ ವಿಶೇಷ ಅಧಿಕಾರ ಸಂಸತ್ತಿನ ರಾಜ್ಯಸಭೆಗೆ ಇದೆ, ಅದು ವಿಧಿ 12 ಅನ್ವಯ ಆಗುತ್ತೆ. ಸರಿಯಾದ ಉತ್ತರ ನೀಡಿದಂತಹ ಕೇಳುಗರಿಗೆ ಪ್ರೀತಿಯ ಚಪ್ಪಾಳೆ. ಈಗ ನಾವು ಮುಂದಿನ ಪ್ರಶ್ನೆಯತ್ತ ಹೋಗೋಣ. ಮುಂದಿನ ಪ್ರಶ್ನೆ ಹಾಗಾದರೆ ಏನು ಅಂತ ನೋಡೋದಾದರೆ, ಸಂವಿಧಾನದ 32ನೇ ವಿಧಿಯನ್ನು ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತ ಕರೆದವರು ಯಾರು? ಮತ್ತೊಮ್ಮೆ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ. ಸಂವಿಧಾನದ 32ನೇ ವಿಧಿಯನ್ನು ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತ ಕರೆದವರು ಯಾರು? ನಿಮಗೆ ಒಂದು ಗೀತೆಯ ಕಾಲಾವಕಾಶ ಇದೆ, ಆದಷ್ಟು ಬೇಗ ನಿಮ್ಮ ಉತ್ತರಗಳನ್ನು ಕಳಿಸಿಕೊಡಿ. ಈಗ ನಿಮಗೆ ಒಂದು ಗೀತೆ ಯಾವುದಪ್ಪ ಅಂದರೆ, ಮೈನಾ ಚಿತ್ರದ ಗೀತೆ. ನಿತ್ಯಮೇನನ್ನವರ ಧ್ವನಿಯಲ್ಲಿ ಮೂಡಿಬಂದಂತಹ ಈ ಗೀತೆಗೆ ಕವಿರಾಜ್ ಅವರ ಸಾಹಿತ್ಯ, ಜೆಸ್ಸಿ ಗಿಫ್ಟ್ ಅವರ ಸಂಗೀತ ಇದೆ.

ಆತ್ಮೀಯ ಕೇಳುಗರೇ, ಗಮನಿಸಿ, ಇಂದು ಮಧ್ಯಾಹ್ನ 2:15 ಪ್ರಸಾರವಾಗುವ ಸ್ಪಂದನ ಕಾರ್ಯಕ್ರಮದಲ್ಲಿ ನೀವು ಕರೆ ಮಾಡಿ ಮಾತನಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 0802-22-372-799. ನಮ್ಮ ಇನ್ನೊಂದು ಸಂಖ್ಯೆ 0802-22-63-927. ಈ ಸಂಖ್ಯೆಗೆ ಕರೆ ಮಾಡಿ ಮಧ್ಯಾಹ್ನದ ಸ್ಪಂದನ ಕಾರ್ಯಕ್ರಮದಲ್ಲಿ ಮಾತನಾಡಿ. ಆತ್ಮೀಯ ಕೇಳುಗರೆ, ನಾನು ಪ್ರಶ್ನೆಯನ್ನ ಕೇಳಿದ್ದೆ. ಸಂವಿಧಾನದ 32ನೇ ವಿಧಿಯನ್ನ ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತ ಕರೆದವರು ಯಾರು ಅಂತ ಬಹುತೇಕರು ಸರಿಯಾದ ಉತ್ತರಗಳನ್ನೇ ಕಳಿಸ್ಕೊಟ್ಟಿದ್ದೀರಿ. ಯಾರ್ಯಾರು ಸರಿಯಾದ ಉತ್ತರಗಳನ್ನ ಕಳಿಸ್ಕೊಟ್ಟಿದ್ದೀರಿ ಅಂತ ನೋಡ್ತಾ ಹೋಗೋಣ. ಜಗದಂಬಿಕಾ ಹಂಸವೇಣಿಯವರು ರಾಧಾಕೃಷ್ಣ ಚಲ್ಲಹಳ್ಳಿಯಿಂದ, ಇನ್ನು ಉಮೇಶ್ ನಾರಾಯಣ ಸ್ವಾಮಿಯವರು ನೇತ್ರಾ ಕೆಂಗೇರಿಯಿಂದ, ಜಯಶ್ರೀ ಸುನೀಲ್ ಅವರು ರಾಜಾಜಿನಗರದಿಂದ, ಕಬಾಡಿ ವೆಂಕಟೇಶ್ ಅವರು ಇಂದಿರಾನಗರದಿಂದ, ನಾಗರತ್ನ ಅವರು ರಾಜಾಜಿನಗರದಿಂದ, ಇನ್ನು ಆಶಾ ಶ್ರೀನಿವಾಸ್ ಅವರು ಬನ್ನಿಪೇಟೆಯಿಂದ, ಎನ್ ಜಿ ಬಸವರಾಜು ಅನ್ನಪೂರ್ಣ ಚಿತ್ರದುರ್ಗದಿಂದ, ಬಿಂದು ಪ್ರಕಾಶ್ ಅವರು ಬೆಂಗಳೂರಿನಿಂದ, ಸುಮಾ ಚಿಕ್ಕಮಗಳೂರಿನಿಂದ, ನಳಿನಾ ಧೀರಜ್ ಅವರು ಹಲಸೂರು ಬೆಂಗಳೂರಿನಿಂದ, ಪದ್ಮಶ್ರೀ ಎಸ್ ಕುಟುಂಬದಿಂದ ರಾಮಚಂದ್ರಾಪುರ, ಹಾಗೆ ಮಮತಾ ಭಟ್ನಿ ಅವರು ಕೇಶವಪುರ ಹುಬ್ಳಿಯಿಂದ, ಇನ್ನು ಎಂ ಈರಣ್ಣ ಈಶಣ್ಣ ಮುತ್ತಿಗಾರಹಳ್ಳಿಯಿಂದ, ಶಾಂತಿನಿ ಅವರು ಹಾಸನದಿಂದ, ಚೇತನ್ ಕುಮಾರ್ ಅವರು ಹಾಗೆಯೇ ಶರತ್ ಹಾಗೂ ಪದ್ಮಜಾ ಬಿಡೆ ಅವರು ಹಂಪಿ ಬೆಂಗಳೂರಿನಿಂದ, ಇನ್ನು ಪೂರ್ಣಿಮಾ ಅವರು ಬೆಂಗಳೂರು ಲಾಲ್ಬಾಗ್ ರೋಡ್ನಿಂದ, ಇನ್ನು ಜಿ ಎಸ್ ಚಂದನ ಅವರು ಚಿತ್ರದುರ್ಗದಿಂದ, ಡಾಕ್ಟರ್ ಅನಂತಕುಮಾರ್ ಅರಸು ಅವರು ಕಡವಾಯಿಂದ, ಗೀತಾ ಜೋಶಿ ಅವರು ಅಹಮದಾಬಾದ್ನಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಸರಿಯಾದ ಉತ್ತರವನ್ನು ರಾಧಾ ಹಿರಿಯಣ್ಣ ಅವರು, ಹಾಗೆಯೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್

ರಾಜಕುಮಾರ ಕತ್ತರಕಿ ಅವರು KHB ಕಾಲೋನಿಯಿಂದ, ಇನ್ನು ಉದಯ್ ಕರ್ಕರ ಅವರು ಉಡುಪಿಯಿಂದ, ಮಂಜುಳಾ ಮುನಿಯಪ್ಪ ಅವರು ಮೈಸೂರಿನಿಂದ, ವರಲಕ್ಷ್ಮಿ ಅವರು ಪೀಣ್ಯದಿಂದ, ಪೂರ್ಣಿಮಾ ಮೇಸ್ತ್ರಿ ಅವರು ಧಾರವಾಡದಿಂದ, ಹರಿಹರನ್ ಅವರು ವಿಜ್ಞಾನ ನಗರದಿಂದ, ಹಸನ್ ಅವರು ಹಸನದಿಂದ, ಅಂಜಲಿ ಅವರು ಸಂದೇಶ ಕಳಿಸ್ಕೊಟ್ಟಿದ್ದಾರೆ, ಇನ್ನು ಸುಜಾತ ಆರ್ ಗಣೇಶ್ ಅವರು ರಾಜಾಜಿನಗರದಿಂದ, ಮಹೇಶ್ ಹೊಸೂರಿನಿಂದ, ಇನ್ನು SM ಶೋಭಾ ಅವರು ಹಾಸನಿಂದ, ಮಂಜುನಾಥ್ ಅವರು, ಇನ್ನು ಗಾಯತ್ರಿ ಚಂದ್ರಶೇಖರ್ ಅವರು ಸಾಗರದಿಂದ, ಮಾಧವಿ ಪ್ರಸಾದ್ ಅವರು ಬೆಂಗಳೂರಿನಿಂದ, ಉಮೇಶ್ ಸಿರಿಗೆರೆಯಿಂದ, NR ಕೃಷ್ಣಮೂರ್ತಿ ಅರಸೀಕೆರೆಯಿಂದ, ಎಸ್ ಜಗದೀಶ್ವರ ಚಾರ್ ಅವರು ಮಹಾಲಕ್ಷ್ಮಿ ಲೇಔಟ್ನಿಂದ, ಕಲಬುರಗಿಯಿಂದ ಮಾದಪ್ಪ ಹಿಪ್ಪರಗಿ, ಮದನ ಹಿಪ್ಪರಗಿಯಿಂದ ಕೀರಾಲಿಂಗ ಮುತ್ತಣ್ಣ ಅವರು, ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ದನ್ನಿ ಅವರು, ಇನ್ನು ವಿಭಾ ದೀಪಕ್ ಅವರು ಬೆಂಗಳೂರಿನಿಂದ, ಯಾದವ್ ಯಲ್ಲಪ್ಪ ಯಾದವ್ ಅವರು ರಾಯಚೂರಿನಿಂದ, ಧನ್ಪಾಲ್ ಸಕಲೇಶ್ಪುರದಿಂದ, ಇನ್ನು ಅನಂತರಾಜು ಹಿರಿಯೂರಿನಿಂದ, ಇನ್ನು ಅನೇಕರ ಸಂದೇಶಗಳು ಬರ್ತಾ ಇದ್ದಾವೆ. ಚಾಮರಾಜಪೇಟೆಯಿಂದ ಸರೋಜಾ ಸಿಂಗ್ ಅವರು, ಇನ್ನು ಅರ್ಪಿತಾ ಸುಂದರೇಶ್ ಅವರು, ಇನ್ನು ಶೋಭಾ ಅವರು ತುಮಕೂರಿನಿಂದ, ಇನ್ನು ಅನೇಕರ ಸಂದೇಶಗಳು ಬರ್ತಾ ಇದ್ದಾವೆ. ಸಿಂಧುವಳ್ಳಿಯಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ SM ಮಹೇಶ್ ಅವರು. ಹಾಗಾದರೆ ಸರಿಯಾದ ಉತ್ತರ ಏನಾಗಿತ್ತಪ್ಪ ಅಂದರೆ, ಸರಿಯಾದ ಉತ್ತರ ಆಗಿತ್ತು Dr. B.R. ಅಂಬೇಡ್ಕರ್. ಹೌದು, ಸಂವಿಧಾನದ 32ನೇ ವಿಧಿಯನ್ನು ಸಂವಿಧಾನದ ಆತ್ಮ ಹಾಗೆ ಹೃದಯ ಅಂತ ಕರೆದವರು Dr. B.R. ಅಂಬೇಡ್ಕರ್ ಅವರು. ಸರಿಯಾದ ಉತ್ತರ ನೀಡಿದಂತಹ ಕೇಳುವರಿಗೆ ವಿವಿಧ ಭಾರತೀಯ ಪ್ರೀತಿಯ ಚಪ್ಪಾಳೆ. ಆತ್ಮೀಯ ಕೇಳುಗರೆ, ಮತ್ತೊಮ್ಮೆ ಗಮನಿಸಿ, ಇಂದು ಮಧ್ಯಾಹ್ನ 2:15 ಪ್ರಸಾರವಾಗುವಂತಹ ಸ್ಪಂದನ ಕಾರ್ಯಕ್ರಮದಲ್ಲಿ ನೀವು ಕರೆ ಮಾಡಿ ಮಾತನಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 0802237779. ಇನ್ನೊಂದು ಸಂಖ್ಯೆ 0802226327. ಈ ಒಂದು ಸಂಖ್ಯೆಗೆ ಕರೆ ಮಾಡಿ ಮಧ್ಯಾಹ್ನದ ಸ್ಪಂದನ ಕಾರ್ಯಕ್ರಮದಲ್ಲಿ ನೀವು ಮಾತನಾಡಿ. ಈಗ ನಮ್ಮ ಮುಂದಿನ ಪ್ರಶ್ನೆಗೆ ಹೋಗುವಂತಹ ಸಮಯ. ರಾಷ್ಟ್ರಪತಿಗಳು ಸಾರ್ವಜನಿಕ ಪ್ರಾಮುಖ್ಯತೆಯ ವಿಷಯದಲ್ಲಿ ಸರ್ವೋಚ್ಚ ನ್ಯಾಯಾಲಯದ ಸಲಹೆ ಪಡೆಯಲು ಅವಕಾಶ ನೀಡುವ ವಿಧಿ ಯಾವುದು? ಮತ್ತೊಮ್ಮೆ ಪ್ರಶ್ನೆ ಕೇಳ್ತಾ ಇದ್ದೀನಿ. ರಾಷ್ಟ್ರಪತಿಗಳು ಸಾರ್ವಜನಿಕ ಪ್ರಾಮುಖ್ಯತೆಯ ವಿಷಯದಲ್ಲಿ ಸರ್ವೋಚ್ಚ ನ್ಯಾಯಾಲಯದ ಸಲಹೆ ಪಡೆಯುವುದಕ್ಕೆ ಅವಕಾಶ ನೀಡುವಂತಹ ವಿಧಿ ಯಾವುದು? ನಿಮಗೆ ಇದಕ್ಕೆ ಒಂದು ಗೀತೆಯ ಕಾಲಾವಕಾಶ ಇದೆ. ಆದಷ್ಟು ಬೇಗ ನಿಮ್ಮ ಉತ್ತರಗಳನ್ನು ಕಳಿಸ್ಕೊಡಿ. ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ, 9483091019. ಗೀತೆಗೆ ಈ ಒಂದು ಸಂಖ್ಯೆಗೆ ನಿಮ್ಮ ಸಂದೇಶಗಳು ಕಳಿಸ್ಕೊಡಿ, ಸರಿಯಾದ ಉತ್ತರಗಳನ್ನು.

ಆತ್ಮೀಯ ಕೇಳುಗರೆ ಗಮನಿಸಿ, ಇಂದು ಮಧ್ಯಾಹ್ನ 2:15 2:15 ಪ್ರಸಾರವಾಗುವ ಸ್ಪಂದನಾ ಕಾರ್ಯಕ್ರಮದಲ್ಲಿ ನೀವು ಕರೆ ಮಾಡಿ ಮಾತನಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ ಹೀಗಿದೆ: 0802237799. ನಮ್ಮ ಇನ್ನೊಂದು ಸಂಖ್ಯೆ 0802226392. ಈ ಸಂಖ್ಯೆಗೆ ಕರೆ ಮಾಡಿ ಮಾತನಾಡಬಹುದು. ಆತ್ಮೀಯ ಕೇಳುಗರೆ, ನಾನು ಪ್ರಶ್ನೆಯನ್ನ ಕೇಳಿದ್ದೆ. ರಾಷ್ಟ್ರಪತಿಗಳು ಸಾರ್ವಜನಿಕರ ಪ್ರಾಮುಖ್ಯತೆಯ ವಿಷಯದಲ್ಲಿ ಸರ್ವೋಚ್ಚ ನ್ಯಾಯಾಲಯದ ಸಲಹೆಯನ್ನ ಪಡೆಯೋದಕ್ಕೆ ಅವಕಾಶ ನೀಡುವಂತಹ ವಿಧಿ ಯಾವುದು ಅಂತ ಬಹುತೇಕರು ಸರಿಯಾದ ಉತ್ತರ ಕೊಟ್ಟಿದ್ದೀರಿ ಅಂತ ಅನ್ಕೊಳ್ತಾ ಇದ್ದೀನಿ. ನೋಡೋಣ ಯಾರ್ಯಾರು ಸರಿಯಾದ ಉತ್ತರಗಳನ್ನು ಕೊಟ್ಟಿದ್ದೀರಿ ಅಂತ. ಈಗ ಸರಿಯಾದ ಉತ್ತರ ಕೊಟ್ಟಿರೋರು ಜಗದಂಬಿಕಾ ಹಂಸವೇಣಿಯವರು, ಬಿಂದು ಪ್ರಕಾಶ್ ಅವರು ಬೆಂಗಳೂರಿನಿಂದ, ಎನ್ ಆರ್ ಪ್ರಸಾದ್ ಅವರು ರಾಜಾಜಿನಗರದಿಂದ, ರಾಧಾಕೃಷ್ಣ ಚಲಹಳ್ಳಿಯಿಂದ, ಇನ್ನು ಪದ್ಮಶ್ರೀ ಎಸ್ ಕುಟುಂಬದಿಂದ ರಾಮಚಂದ್ರಪುರ, ಇನ್ನು ಆಶಾ ಶ್ರೀನಿವಾಸ್ ಅವರು ಬನ್ನಿಪೇಟೆಯಿಂದ, ಸುಭಾಂಗ್, ಇನ್ನು ಡಾಕ್ಟರ್ ಅನಂತಕುಮಾರ್ ಅರಸು ಅವರು ಗುಬ್ಬಿಯಿಂದ, ಹೊನ್ನೂರು ಅಲಿ ಅವರು ಹನುಮಂತಪುರದಿಂದ, ಉಮೇಶ್ ನಾರಾಯಣ ಸ್ವಾಮಿ ಅವರು ದೊಡ್ಡ ಮಾಲೂರಿನಿಂದ, ಇನ್ನು ವರಲಕ್ಷ್ಮಿ ಪೀಣ್ಯಿಂದ, ಚೇತನ್ ಕುಮಾರ್ ಜಿಯನ್ ಅವರು ಅಪ್ಪೇನಹಳ್ಳಿ ಅರಸೀಕೆರೆಯಿಂದ, ಉದಯ್ ಕರ್ಕೆರ ಉಡುಪಿಯಿಂದ, ಈಶಣ್ಣ ಮುತ್ತಿಗಾರನ ಹಳ್ಳಿಯಿಂದ, ಶಾಂತಿನಿ ಅವರು ಹಾಸನದಿಂದ, ಹಾಗೆಯೇ ನೇತ್ರ ಅವರು ಕೆಂಗೇರಿಯಿಂದ, ಎಸ್ ಎಂ ಶೋಭಾ ಅವರು ಹಾಸನದಿಂದ, ಮಹೇಶ್ ಅವರು ಹೊಸೂರಿನಿಂದ, ದೇವಿ ಸಿಂಗ್ ಸರೋಜ ಸಿಂಗ್ ಅವರು ಚಾಮರಾಜಪೇಟೆಯಿಂದ, ವಾಣಿಶ್ರೀ ಅವರು ಧಾರವಾಡದಿಂದ, ಅನಂತರಾಜು ಗೋರ್ಲಡುಕುವಿಂದ, ಇನ್ನು ಎನ್ ಆರ್ ಕೃಷ್ಣಮೂರ್ತಿ ಅವರು ಅರಸೀಕೆರೆಯಿಂದ, ವಿಭಾ ದೀಪಕ್ ಅವರು ಬೆಂಗಳೂರಿನಿಂದ. ಕೆಲವರು ತಪ್ಪು ಉತ್ತರಗಳನ್ನು ಕಳಿಸ್ಕೊಟ್ಟಿದ್ದೀರಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಉತ್ತರದ ಜೊತೆಗೆ ನಿಮ್ಮ ಹೆಸರನ್ನು

ಹಾಕಿ ಕಳಿಸಿ, ಇಲ್ಲ ಅಂದರೆ ಓದಲಿಕ್ಕೆ ಕಷ್ಟ ಆಗುತ್ತೆ. ಇನ್ನು ಮಂಡಿಕಲ್ ಕೃಪಾ ಅವರು, ರಾಧಾ ಹಿರಿಯಣ್ಣ ಅವರು ನಾಗಮಂಗಲದಿಂದ. ಇನ್ನು ಇಲ್ಲಿ ಕೆಲ ಉತ್ತರಗಳು ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಅಂದರೆ, ಯಾವ ಆರ್ಟಿಕಲ್ ಅನ್ನೋದರ ಜೊತೆಗೆ ಅದರ ಪೂರ್ಣ ರೂಪವನ್ನು ಸಹ ಕಳಿಸಿಕೊಟ್ಟಿದ್ದಾರೆ. ನಿಜಕ್ಕೂ ತುಂಬ ಖುಷಿಯಾಗುತ್ತೆ ಈ ರೀತಿಯ ಕೇಳುಗರನ್ನು ನೋಡಿದಾಗ. ಹಾಗಾದರೆ ಸರಿಯಾದ ಉತ್ತರ ಏನಪ್ಪ ಅಂದರೆ 143, ವಿಧಿ 143. ರಾಷ್ಟ್ರಪತಿಗಳು ಸಾರ್ವಜನಿಕ ಪ್ರಾಮುಖ್ಯತೆಯ ವಿಷಯದಲ್ಲಿ ಸರ್ವೋಚ್ಚ ನ್ಯಾಯಾಲಯದ ಸಲಹೆ ಪಡೆಯುವುದಕ್ಕೆ ಅವಕಾಶ ನೀಡುವಂತಹ ವಿಧಿ 143ನೆಯದ್ದು. ಹೌದು, ಸರಿಯಾದ ಉತ್ತರ ನೀಡಿದಂತಹ ಎಲ್ಲ ಕೇಳುಗರಿಗೂ ಪ್ರೀತಿಯ ಚಪ್ಪಾಳೆ. ಈಗ ನಮ್ಮ ಮುಂದಿನ ಪ್ರಶ್ನೆಯತ್ತ ಹೋಗೋಣ. ಸಂಸತ್ತಿನ ಸದಸ್ಯರಲ್ಲದ ವ್ಯಕ್ತಿಯು ಗರಿಷ್ಠ ಎಷ್ಟು ತಿಂಗಳುಗಳ ಕಾಲ ಸಚಿವರಾಗಿ ಮುಂದುವರಿಯಬಹುದು? ಮತ್ತೊಮ್ಮೆ ಕೇಳ್ತಾ ಇದ್ದೀನಿ, ಸಂಸತ್ತಿನ ಸದಸ್ಯರಲ್ಲದ ವ್ಯಕ್ತಿ ಗರಿಷ್ಠ ಎಷ್ಟು ತಿಂಗಳುಗಳ ಕಾಲ ಸಚಿವರಾಗಿ ಮುಂದುವರಿಯಬಹುದು? ನಿಮಗೆ ಒಂದು ಹಾಡಿನ ಕಾಲಾವಕಾಶ ಇದೆ, ಆದಷ್ಟು ಬೇಗ ಉತ್ತರಗಳನ್ನು ಕಳಿಸ್ಕೊಡಿ. ಈಗ ಕೇಳಿ ಜಾಕಿ ಚಿತ್ರದ ಗೀತೆಯನ್ನ, ಸೋನು ನಿಗಮ್ ಹಾಗೆ ಶ್ರೇಯ ಘೋಷಲ್ ಅವರ ಧ್ವನಿಯಲ್ಲಿ, ಯೋಗರಾಜ್ ಭಟ್ ಅವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರ ಸಂಗೀತ ಇರುವಂತಹ ಗೀತೆಯನ್ನು.

ಆತ್ಮೀಯ ಕೆಳಗೊರೆ ಗಮನಿಸಿ, ಇಂದು ಮಧ್ಯಾಹ್ನ 2:15 ಪ್ರಸಾರವಾಗುವಂತಹ ಸ್ಪಂದನಾ ಕಾರ್ಯಕ್ರಮದಲ್ಲಿ ನೀವು ಕರೆ ಮಾಡಿ ಮಾತನಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ ಹೀಗಿದೆ: 0802237799. ನಮ್ಮ ಇನ್ನೊಂದು ಸಂಖ್ಯೆ 0802226397. ಈ ಒಂದು ಸಂಖ್ಯೆಗೆ ಕರೆ ಮಾಡಿ ಸ್ಪಂದನಾ ಕಾರ್ಯಕ್ರಮದಲ್ಲಿ ಮಾತನಾಡಿ. ಆತ್ಮೀಯ ಕೆಳಗೊರೆ, ನಾನು ಪ್ರಶ್ನೆಯನ್ನ ಕೇಳಿದ್ದೆ ನಿಮಗೆ. ಸಂಸತ್ತಿನ ಸದಸ್ಯರಲ್ಲದ ವ್ಯಕ್ತಿ ಗರಿಷ್ಠ 2 ಕಾಲ ಸಚಿವರಾಗಿ ಮುಂದುವರಿಯಬಹುದು ಅಂತ ನೀವು ಸಹ ಉತ್ತರಗಳನ್ನು ಕಳಿಸ್ಕೊಟ್ಟಿದ್ದೀರಿ. ಯಾರ್ಯಾರು ಸರಿಯಾದ ಉತ್ತರಗಳನ್ನು ಕಳಿಸ್ಕೊಟ್ಟಿದ್ದೀರಿ ಅವರ ಹೆಸರುಗಳನ್ನು ನಾನು ಹೇಳ್ತಾ ಹೋಗ್ತೀನಿ. ಚೇತನ್ ಅವರು ರಾಜಾಜಿ ನಗರದಿಂದ, ಅಪ್ಪೇನಹಳ್ಳಿಯಿಂದ ಚೇತನ್ ಕುಮಾರ್ ಅವರ ಉತ್ತರ ಸರಿಯಾಗಿದೆ. ವಿಜ್ಞಾನ ನಗರದಿಂದ ಎ ಹರಿಹರನ್ ಅವರು, ವಿವಾದ್ ದೀಪಕ್ ಅವರು ಬೆಂಗಳೂರಿನಿಂದ, ಸುಮಾ ಅವರು ಚಿಕ್ಕಮಗಳೂರಿನಿಂದ, ವಾಣಿಶ್ರೀ ಧಾರವಾಡದಿಂದ, ಕಲಬುರಗಿ ಜಿಲ್ಲೆಯಿಂದ, ಕಡಗಂಚಿಯಿಂದ ಧರ್ಮಣ್ಣ ದನ್ನಿ ಅವರು, ಗಣೇಶ್ ಅವರು, ಇನ್ನು ಅನಂತರಾಜು ಗೋರ್ಲಡ್ಕುಯಿಂದ, ಕೆ ತಿಪ್ಪೇಸ್ವಾಮಿ ಅವರು ಹರಿಹರದಿಂದ, ದೇವಿ ಸಿಂಗ್ ಸರೋಜಾ ಸಿಂಗ್ ಅವರು, ಎಸ್ ಎಂ ಶೋಭಾ ಅವರು ಹಾಸನದಿಂದ, ಮಹೇಶ್ ಅವರು ಹೊಸೂರಿನಿಂದ, ಮಂಡಿಕಲ್ ಕೃಪಾ ಅವರು, ಹಾಗೆ ಈಶಣ್ಣ ಮುತ್ತಿಗಾರ ಹಳ್ಳಿಯಿಂದ, ನಳಿನಾ ಧೀರಜ್ ಅವರು, ಸುಜಾತ ಆರ್ ಗಣೇಶ್ ಅವರು, ಉಮೇಶ ನಾರಾಯಣ ಸ್ವಾಮಿ ಅವರು, ಆಶಾ ಶ್ರೀನಿವಾಸ್ ಅವರು, ಹಾಗೆ ಡಿ ಎಸ್ ಆರ್ ರಾಜಣ್ಣ ಅವರು, ಪೂರ್ಣಿಮಾ ಮೇಸ್ತ್ರಿ ಅವರು, ಹಾಗೆ ಜಿ ಎಸ್ ಚಂದನ ಅವರು, ಶಾಂತಿನಿ ಅವರು ಹಾಸನದಿಂದ, ಪೂರ್ಣಿಮಾ ಅವರು ಬೆಂಗಳೂರಿನಿಂದ, ಮಂಡ್ಯದ ಕಾವೇರಿ ನಗರದಿಂದ ರಾಘವೇಂದ್ರ ಎಂ ಎಸ್, ಹಾಗೆ ಎನ್ ಆರ್ ಕೃಷ್ಣಮೂರ್ತಿ ಅವರು ಅರಸೀಕೆರೆಯಿಂದ, ಪದ್ಮಶ್ರೀ ಕುಟುಂಬದಿಂದ, ಇನ್ನು ರಾಘವನ್ ಅವರು ವಿಲ್ಸನ್ ಗಾರ್ಡನ್ನಿಂದ, ಎನ್ ಜಿ ಬಸವರಾಜು ಅನ್ನಪೂರ್ಣ ಚಿತ್ರದುರ್ಗದಿಂದ, ಗೀತಾ ಜೋಶಿ ಅವರು ಅಹಮದಾಬಾದ್ನಿಂದ, ಉದಯ ಕರ್ಕೇರ ಅವರು ಉಡುಪಿಯಿಂದ, ಹೊನ್ನೂರು ಅಲಿ ಅವರು ಹನುಮಂತಪುರದಿಂದ, ಇನ್ನು ಅನೇಕರ ಸಂದೇಶಗಳು ಬರ್ತಾ ಇದ್ದಾವೆ. ಜಗದಂಬಿಕಾ ಹಂಸವೇಣಿ ಅವರು, ಇನ್ನು ಅನೇಕರ ಸಂದೇಶಗಳು. ಡಾಕ್ಟರ್ ಅನಂತಕುಮಾರ್ ಅರಸೋರು ಕಡಬ ಗುಬ್ಬಿಯಿಂದ, ಬಿಂದು ಪ್ರಕಾಶ್ ಅವರು ಬೆಂಗಳೂರಿನಿಂದ, ಸಿ ಎನ್ ಲಕ್ಷ್ಮಣ್ ಅವರು ಮಲ್ಲೇಶ್ವರಂನಿಂದ, ಬೆಂಗಳೂರಿನಿಂದ ಲಾಂಡ್ರಿ ಮೂರ್ತಿ ಅವರು, ಹಾಗೆಯೇ ಇನ್ನು ಅನೇಕರ ಸಂದೇಶಗಳು ಬರ್ತಾ ಇದ್ದಾವೆ. ವರಲಕ್ಷ್ಮಿ ಪೀಣ್ಯಿಂದ, ರಾಧಾಕೃಷ್ಣ ಅವರು ಚಲ್ಲಹಳ್ಳಿಯಿಂದ, ಇನ್ನು ಅನೇಕರ ಸಂದೇಶಗಳನ್ನು ಕಳಿಸ್ಕೊಡ್ತಾ ಇದ್ದೀರಿ. ನಿಮ್ಮೆಲ್ಲರ ಸಂದೇಶಗಳಿಗೆ ಧನ್ಯವಾದ. ಹಾಗಾದರೆ ಸರಿಯಾದ ಉತ್ತರ ಏನಾಗಿತ್ತು? ಸರಿಯಾದ ಉತ್ತರ ಏನಾಗಿತ್ತಪ್ಪ ಅಂದರೆ, ಸರಿಯಾದ ಉತ್ತರ ಆಗಿತ್ತು 6 ಹೌದು. ಸಂಸತ್ತಿನ ಸದಸ್ಯರಲ್ಲದ ವ್ಯಕ್ತಿಯೊಬ್ಬರು ಗರಿಷ್ಠ ಕೇವಲ 6 ಕಾಲ ಸಚಿವರಾಗಿ ಮುಂದುವರಿಯಲಿಕ್ಕೆ ಅವಕಾಶ ಇದೆ ಅಷ್ಟೇ, ಅದರ ಹೊರತಾಗಿ ಹೆಚ್ಚಿನ ಸಮಯಾವಕಾಶ ಇಲ್ಲ. ಆತ್ಮೀಯ ಕೇಳುಗರು, ಇವತ್ತಿನ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬಂದಿದೆ ಅಂದ್ಕೊಳ್ತೇನೆ. ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ 102.9 FM. ಇದು ಕಾರ್ಯಕ್ರಮವನ್ನು, ಅದರಲ್ಲೂ ವಿಶೇಷವಾಗಿ ಇಂದಿನ ಗೇಮ್ ಶೋ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ, ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ನಿಮಗೆಲ್ಲ ಆತ್ಮೀಯ ಧನ್ಯವಾದ. ಮರೆಯದೆ ಇಂದು ಮಧ್ಯಾಹ್ನ 2:15 ಪ್ರಸಾರವಾಗುವಂತಹ ಸ್ಪಂದನಾ ಕಾರ್ಯಕ್ರಮದಲ್ಲಿ ನೀವು ಕರೆ ಮಾಡಿ ಮಾತನಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 0802237799. ಇನ್ನೊಂದು ಸಂಖ್ಯೆ 0802226397. ಈ ಒಂದು ಸಂಖ್ಯೆಗೆ ಕರೆ ಮಾಡಿ ಮಧ್ಯಾಹ್ನದ ಸ್ಪಂದನಾ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿ

0: ನಮಸ್ಕಾರ, ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸದಾ ನಿಮ್ಮ ಸಂಗಡ. ಸಮಯ ಆಗಿದೆ 2:15 ಸ್ಪಂದನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಪ್ರೀತಿಯ ಸ್ವಾಗತ.
1: ಸ್ಪಂದನ ಕಾರ್ಯಕ್ರಮ ಕೇಳ್ತಾ ಇದ್ದೀರಿ. ಪ್ರೀತಿಯ ಕೇಳುಗರೇ, ನಿಮಗೆ ನಿಮ್ಮದೇ ಧ್ವನಿ ಬಿಕೆ ಸುಮತಿಯ ನಮಸ್ಕಾರಗಳು.
0: ಸ್ಪಂದನ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಸ್ಪಂದನ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇರ್ಬೇಕಾದ್ರೆ ಏನೋ ಚಿಂತೆ ಮಾಡ್ತಾ ಇದ್ರಲ್ಲ, ಏನೋ ಯೋಚನೆ ಮಾಡ್ತಾ ಇದ್ರಲ್ಲ, ಏನದು?
1: ಏನೂ ಚಿಂತೆ ಇಲ್ಲ, ಚಂದು ಹೆಸರೇ ಹೇಳಿಲ್ವಲ್ಲ ಅಂತ ಚಿಂತೆ ಮಾಡ್ತಿದ್ದಪ್ಪ.
0: ಹೇಳೋಣ. ನಮಸ್ಕಾರ ಮತ್ತೊಮ್ಮೆ ಎಲ್ಲರಿಗೂ, ನಾನು ಚಂದು ಬಾನುಲಿ ಬಂಧು.
1: ಅಬ್ಬಾ, ಈಗ ನೋಡಪ್ಪ ಅದಕ್ಕೊಂದು ಅರ್ಥ ಅಂದ್ರೆ ಯೋಚನೆ
0: ಆಯ್ತು. ನಿಮ್ಮ ಹೆಸರು ಎಲ್ಲರಿಗೂ ಗೊತ್ತಿದೆ, ನಮ್ಮ ಹೆಸರು
1: ಹಾಯ್ ಹಾಗೇನಲ್ಲ. ಅಲ್ಲ ಅಲ್ಲ, ಸುಮ್ಮನೆ ತಮಾಷೆ ಮಾಡಿದ್ದು. ಅಂದ್ರೆ ಈ ಯೋಚನೆ ಅಂತ ಅಂದಾಗ ಈ ಎಷ್ಟೊಂದು ಸಂದರ್ಭಗಳಲ್ಲಿ ನಾವು ಏನೋ ಅನ್ಕೊಂಡಿರ್ತೀವಿ, ಆದ್ರೆ ಅಲ್ಲಿ ಆಗೋದೇ ಬೇರೆ ಅಲ್ವಾ? ಆಮೇಲೆ ಎಲ್ಲ ಕೆಲವು ಸರಿ ನಾವು ಅನ್ಕೋತೀವಿ, ಅಯ್ಯೋ ನೋಡಪ್ಪ ಎಲ್ಲಾ ಮಕ್ಕಳು ಹೀಗೆ, ಅಥವಾ ಎಲ್ಲಾ ಟೀಚರ್ಸು ಹೀಗೆ, ಅಥವಾ ಎಲ್ಲಾ ಸಮಾಜ ಎಲ್ಲಾ ಕೆಟ್ಟೋಗ್ಬಿಡ್ತು, ಅಥವಾ ಎಲ್ಲಾ ಹಿಂಗಾಗೋಯ್ತು. ಏನ್ ಅಂದ್ರೆ ಯಾವಾಗ್ಲೂ ನಾವ್ ಏನೋ ಒಂದು ಗೋಳಾಡೋದ್ರಲ್ಲೇ ಇರ್ತೀವೇನೋ.
0: ಯಾವ್ದೋ ಒಂದನ್ನ ನೋಡ್ಬಿಟ್ಟು ಎಲ್ಲಾರು ಹೀಗೆ ಇರಬಹುದಾ ಅನ್ನುವಂತ ಒಂದು ಯೋಚನೆ ಒಂದ್ಸಲ ಬರುತ್ತೆ. ಕೆಲವೊಂದ್ಸಲ ಅದು ಹಾಗೆ ಅನ್ಸಿದ್ರು ಕೂಡ ಎಲ್ಲವೂ ಒಂದೇ ರೀತಿ ಹೋಗ್ತಾ ಇರ್ಬೇಕಾದ್ರೆ ಇನ್ಯಾವುದೋ ಒಂದು ವಿಶೇಷವಾಗಿ ಇರುತ್ತೆ.
1: ಆಮೇಲೆ ಹಾಗೆ ನಾವು ಅನ್ನುವ ಮೂಲಕ ಒಂದು ಇಡೀ ವರ್ಗವನ್ನ ನಾವು ಅವಮಾನಿಸ್ತಾ ಇರ್ತೀವಿ ಅನ್ನೋದನ್ನ ಕೂಡ ಮರಿಬಾರದು. ಅಂದ್ರೆ ಈಗ ನೋಡಪ್ಪ, ಟ್ಯಾಕ್ಸಿ ಚಾಲಕರೆಲ್ಲ ಹೀಗೆ, ಆಟೋದವರೆಲ್ಲ ಹೀಗೆ,
0: ಎಲ್ಲಿ ಕರೆದ್ರು ಬರಲ್ಲ. ಮಧ್ಯದಲ್ಲಿ ಕಡಿಮೆ ದುಡ್ಡು ತಗೊಂಡ್ರು ಕೂಡ ನಮ್ಮನ್ನ ಸುರಕ್ಷಿತವಾಗಿ ಜಾಗಕ್ಕೆ ತಲುಪಿಸುವಂತ ಎಷ್ಟೋ ಜನರನ್ನ ನಾವು
1: ಒಳ್ಳೆಯವರು ಇದ್ದಾರೆ. ಹಾಗೆ ಈಗ ನಾವ್ ಅಂತೀವಿ, ಓ ಡಾಕ್ಟರ್ ಸಹ ಸರ್ಕಾರಿ ಆಸ್ಪತ್ರೆ ಅಂದ್ರೆ ಅದು ಹೀಗೇನೆ, ಯಾರು ಡಾಕ್ಟರ್ಗಳು ಕೆಲಸವೇ ಮಾಡಲ್ಲ, ಸರ್ಕಾರಿ ನೌಕರರು ಅಂದ್ಬಿಟ್ರೆ ಯಾರು ಕೆಲಸನೇ ಮಾಡಲ್ಲ, ಎಲ್ಲ ಏನೋ ಯಾವಾಗ್ಲೂ ಏನೋ ಯಾವ್ದೋ ಒಂದು ಹೀಗಿರ್ತಾರೆ
0: ಕೆಲಸದಲ್ಲಿ ಬಿಸಿ
1: ಅಂತೆಲ್ಲ ಒಂದು ಈ ಜನರಲೈಸ್ ಮಾಡಿ ನೆಗೆಟಿವ್ ಮಾತಾಡೋದೇನಿದೆಯಲ್ಲ, ಇದೆಲ್ಲ ಒಂದ್ ಕಡೆ ಬೇಜಾರು ಅನ್ಸುತ್ತೆ. ಅದೇ ಇತ್ತೀಚೆಗಂತೂ ನಾವು ನೋಡೋ ಹಾಗೆ ಈ ಜೆನ್ಜಿಗಳ ವಿಷಯ ಅಂದ್ರೆ ಮಕ್ಕಳು 2000 ಈಚೆಗೆ ಹುಟ್ಟಿದ ಮಕ್ಕಳು
0: ಎಲ್ಲರ ಬಾಯಲ್ಲಿ ಅದೇ ಸುದ್ದಿ,
1: ಎಲ್ಲ ಸುದ್ದಿ ಓ ನಾವು ಜೆನ್ಜಿಪ ಅಂತ ಹೇಳ್ತಾರೆ, ಅಯ್ಯೋ ಈ ಜೆನ್ಜಿಗಳು ಹೀಗೆ ಬಿಡಿ ಅಂದ್ರೆ ಪಾಪ ಅವ್ರನ್ನ ಮಾತಾಡೋದಕ್ಕೂ ನಾವು ಬಿಡ್ತಾ ಇಲ್ಲ. ಅವರಿಗೆ ಏನೋ ಒಂದು ಅವರು ಸ್ವತಂತ್ರವಾಗಿ ಅವರ ಒಳಗಡೆ ಏನೋ ಒಂದು ಆಲೋಚನೆ ಹುಟ್ಟಿದ್ರೆ ಅದನ್ನ ಸ್ವೀಕರಿಸುವ ಮನೋಭಾವವೇ ನಮಗಿಲ್ಲ.
0: ಅಥವಾ ಜೆನ್ಜಿಗಳು ನಿಜವಾಗ್ಲೂ ಏನ್ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ರೆ ಅಂತ ನಾವು ನೋಡ್ತಾನು ಇಲ್ವೇನೋ ಅಂತ ಅನ್ಸುತ್ತೆ.
1: ಹೌದು. ಆಮೇಲೆ ಏನಪ್ಪ ನಿಂಗೆ ಏನ್ ಬೇಕು? ಹೌದು, ಒಂದು ಕಾಲದಿಂದ ಕಾಲಕ್ಕೆ ಕಾಲ ಬದಲಾವಣೆ ಆಗ್ತಾ ಇರುತ್ತೆ. ಹಿಂದೆ 10 ಇದ್ದಾಗೆ ಈಗ ಇದೆಯಾ? ಇಲ್ಲ. ಅದಕ್ಕೆ ಹಿಂದೆ 10 ಹೇಗಿತ್ತು ಅಂದ್ರೆ ಯಾವುದೋ ಗಾಡಿಗಳಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಂತಹ ಕಾಲ, ಏನು ಎತ್ತಿನ ಗಾಡಿಗಳಲ್ಲಿ ಹೋಗ್ತಾ ಇದ್ದ ಕಾಲ, ಆಮೇಲೆ ಬಸ್ ಬಂದ ಕಾಲ. ಹೀಗೆ ನೋಡಿದಾಗ ಇವತ್ತು ಒಂದು ತುಂಬಾ ನಾವು ತಂತ್ರಜ್ಞಾನದಲ್ಲಿ ತುಂಬಾ ತುಂಬಾ ತುಂಬಾ ಮುಂದುವರೆದಿರುವಂತಹ ಕಾಲ. ಈ ಕಾಲದಲ್ಲಿ ನಾವು ಯಾವುದೋ ಒಬ್ಬ ಹುಡುಗನಿಗೆ ಎತ್ತಿನ ಗಾಡಿಯಲ್ಲಿ ಹೋಗ್ತಾ ಇದ್ದದನ್ನ ಕಲ್ಪಿಸ್ಕೊಂತನೂ ಹೇಳಕ್ಕಾಗಲ್ಲ.
0: ನಿಜ ನಿಜ ನಿಜ, ಬದಲಾಗಿದೆ
1: ಬದಲಾಗಿದೆ. ಆದ್ರೆ ಅವನಿಗೆ ನಾವು ಅದನ್ನ ತೋರಿಸ್ಕೊಟ್ರೆ ಅವನು ಅರ್ಥ ಮಾಡ್ಕೊಳ್ಳದೇ ಇರುವಷ್ಟು ಮೂರ್ಖ ಖಂಡಿತ ಅಲ್ಲ.
0: ಈಗ ನನ್ಗೆ ಅನಿಸ್ತಾ ಇದೆ, ನೀವು ಇಷ್ಟೊಂದು ಪೀಠಕ್ಕೆ ಹಾಕ್ತಾ ಇರಬೇಕಾದ್ರೆ ನಿಮ್ಮ ಮನಸ್ಸಲ್ಲಿ ಏನೋ ಬಂದಿದೆ,
1: ಅದೇ
0: ಏನು ಅಂತ ನಮ್ಮ ಹತ್ರ ಹೇಳಿ.
1: ಯಾಕೆ ಹೇಳಿದೆ ಅಂದ್ರೆ, ನಮ್ಮ ಮುಂಬೈನಲ್ಲಿ ಮಹಾರಾಷ್ಟ್ರದಲ್ಲಿ ಪ್ರಣೀತಾ ವಾಮನ್ ಅನ್ನೋರು, ಇವರು MBA ಓದಿದ್ರು. ಎಲ್ಲಿ? ಅದು ಪ್ರತಿಷ್ಠಿತ ಟಿಸ್ನಲ್ಲಿ, ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಸೋಷಿಯಲ್ ಸೈನ್ಸಸ್ನಲ್ಲಿ ಅವರು MBA ಪದವಿ ಪಡ್ಕೊಂಡ್ರು. ಆಮೇಲೆ ಒಂದು ಫುಡ್ ಪ್ರೊಸೆಸಿಂಗ್ ಕಂಪನಿಯಲ್ಲಿ ಕೆಲಸ ಮಾಡಿದ್ರು, ಇಂಟರ್ನ್ಶಿಪ್ ಮಾಡಿದ್ರು. ಅದರಲ್ಲಿ ಅವ್ರಿಗೆ ಅವಾಗ ಏನಾಯ್ತು, ಕೃಷಿಯಲ್ಲಿ ಎಷ್ಟು ಒಂದು ಆಸಕ್ತಿ ಅವರಿಗೆ, ಕೃಷಿಯಲ್ಲಿ ಎಷ್ಟೊಂದು ಲಾಭ ಇದೆ, ಮತ್ತೆ ನಾವು ಸರಿಯಾಗಿ ಏನನ್ನಾದರೂ ಆಸಕ್ತಿ ಇಟ್ಟು ಮಾಡಿದ್ರೆ ಎಂತಹ ಒಂದು ಸಂತೋಷವನ್ನ ನಾವು ಕಾಣಬಹುದು ಅಂತ ಅವರಿಗೆ ಅನ್ನಿಸಿ ಅವರು

0: ಈ ಸಾಂಪ್ರದಾಯಿಕ ಕೃಷಿಯನ್ನ ನಾನು ಮಾಡ್ತೀನಿ ಅಂತ ನಿರ್ಧಾರ ಮಾಡಿ ಅವರು ಒಂದು ಪಾಲಿ ಹೌಸ್ ಕೃಷಿಯನ್ನ ಅಳವಡಿಸಿಕೊಳ್ಬೇಕು ಅಂತ. ಕೃಷಿ ಮಾಡ್ಬೇಕು ಅನ್ಕೊಂಡ ತಕ್ಷಣ ಜಮೀನ್ ಇರ್ಬೇಕಲ್ಲಪ್ಪ,
1: ನೀರ್ಬೇಕು, ಮನಸ್ಥಿತಿ
0: ಮನಸ್ಬೇಕು. ಆಮೇಲೆ ಅಲ್ಲಮ್ಮ ನೀನ್ MBA ಓದಿ ಈಗೇನು ನೀನು ಕೃಷಿಗೆ ಹೋಗೋದು, ಅದ್ರಲ್ಲಿ ಏನ್ ಲಾಭ ಇದೆ, ಅದಕ್ಕೆ ಯಾಕೆ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು, ಬೇಡ, ಹೀಗೆ ಕಾಲೆಳೆಯುವ ಮುಂದಿನೇ ಹೆಚ್ಚು.
1: ಎಷ್ಟೋ ವರ್ಷದಿಂದ ನಾವೇ ಕೃಷಿ ಮಾಡೋದನ್ನ ಬಿಟ್ಟಿದೀವಿ, ನಗರದ ಕಡೆ ಬಂದಿದೀವಿ ನಾವು ನೋಡ್ಬೋದು.
0: ಹೌದು, ರೈತರೇ ಇವತ್ತಿನ ದಿನ ನಗರಗಳ ಕಡೆಗೆ ವಲಸೆ ಹೋಗ್ತಾ ಇದಾರೆ, ಭೂಮಿನಲ್ಲಿ ಕೆಲಸಗಾರರು ಸಿಗಲ್ಲ, ಈ ತರದೆಲ್ಲ ನೆಗೆಟಿವ್ಸ್ ನ ನಾವು ತುಂಬಾ ಕೇಳ್ತೀವಿ ಅಲ್ವಾ. ಇಲ್ಲ, ಯಾವ ಆಗೋದೇ ಇಲ್ಲ, ಕೃಷಿ ಮಾಡೋ ತುಂಬಾ ಕಷ್ಟ, ಮಳೆ ಬರಲ್ಲ, ಬೆಳೆ ಇಲ್ಲ, ಅದನ್ನ ಹೆಂಗ್ ಸಾಗಿಸ್ತೀರಾ, ಆಗಲ್ಲ ಆಗಲ್ಲ ಆಗಲ್ಲ ಅಂತ. ಆದ್ರೆ ಆ ಹುಡುಗಿ ಎಲ್ಲಾ ಆಗಲ್ಲಗಳನ್ನು ಮೆಟ್ಟಿ ನಿಂತು ಕೋವಿಡ್ ಲಾಕ್ಡೌನ್ ಆದಾಗ್ಲೂ ಕೂಡ ಅದನ್ನ ಒಂದು ಸವಾಲು ಅಂತ ಅಂದ್ಕೊಂಡು ಅವಳು ಇಪ್ಪತ್ತರಲ್ಲೇನೆ ಅವಳು ಆರಂಭ ಮಾಡಿದ್ದು.
1: 2020
0: ಆರಂಭ ಮಾಡಿ ಅಲ್ಲಿ ಸುಮಾರು ಅವಳು ಇನ್ವೆಸ್ಟ್ ಮಾಡಿ ಭೂಮಿಯನ್ನ ಕೊಂಡುಕೊಂಡು ಒಬ್ರು ಸೂಕ್ತವಾಗಿ ಅವಳು ತರಬೇತಿಯನ್ನ ಪಡ್ಕೊಂಡು ಈ ಬೆಳೆ ವಿಶೇಷವಾಗಿ ಅವಳು ಕ್ಯಾಪ್ಸಿಕಮ್ ಬೆಳೆನ ಅಂದ್ರೆ ದಪ್ಪ ಮೆಣಸಿನಕಾಯಿ ಬೆಳೆಯನ್ನ ಬೆಳೆದ್ಲಂತೆ. ಆರಂಭದಲ್ಲಿ 32 ಲಕ್ಷ ಮೊದಲ ಬೆಳೆಗೆ ಅವಳು ಗಳಿಸಿದ್ದು. ಎಷ್ಟು? ಒಂದು ಎಕರೆ ಜಮೀನಿನಲ್ಲಿ ಅವಳು ಇನ್ವೆಸ್ಟ್ ಮಾಡಿ ಆಕೆ ಸ್ವತಃ ಆಸಕ್ತಿ ತಗೊಂಡು ಮಾಡಿದಾಗ 32 ಲಕ್ಷ 40 ಟನ್ ಕ್ಯಾಪ್ಸಿಕಮ್ನ ಅವಳು ಉತ್ಪಾದನೆ ಮಾಡಿದ್ಲಂತೆ. ಆಮೇಲೆ 32 ಲಕ್ಷ ವಹಿವಾಟಾಯ್ತು. ಈಗ ಆಕೆ ಕೃಷಿಯಲ್ಲಿ ಅಪಾರವಾಗಿ ಆಸಕ್ತಿ ತಗೊಂಡು ಕೃಷಿಯಲ್ಲಿ ತುಂಬಾ ಲಾಭ ಇದೆ, ಯಾಕೆ ಜನ ಕೃಷಿಯಿಂದ ದೂರ ಸರಿತಾ ಇದ್ದಾರೆ ಅಂತ ಗೊತ್ತಿಲ್ಲ ಅಂತ ಹೇಳಿ ಇವತ್ತು ಒಂದು ಬೃಹತ್ ಕೃಷಿ ಉದ್ಯಮವನ್ನೇ ಸ್ಥಾಪನೆ ಮಾಡಿ 4 ಕೋಟಿ ಟರ್ನ್ ಓವರ್ನ ಈ ಹುಡುಗಿ ಮಾಡ್ತಾ ಇದ್ದಾಳೆ. ಸುಮಾರು 30 ವರ್ಷದ ಈ ಹುಡುಗಿ ಮಾಡ್ತಿದ್ದಾಳೆ. ಅಂದ್ರೆ ನಾವು ಯುವಕರ ಬಗ್ಗೆ, ಕೃಷಿ ಬಗ್ಗೆ, ಆಮೇಲೆ ಮಳೆ ಬಗ್ಗೆ, ಬೆಳೆ ಬಗ್ಗೆ, ನೀರಿಲ್ಲ, ಅದಿಲ್ಲ, ಇದಿಲ್ಲ, ಹಿಂಗಾಗಿಲ್ಲ, ಹಂಗಾಗಿಲ್ಲ ಅಂತ ಯಾವಾಗ್ಲೂ ಗೋಳಾಡ್ತಾ ಇರ್ತೀವಲ್ಲ, ಇಂತಹ ಸಂತೋಷದ ಸುದ್ದಿಗಳನ್ನ ನಾವು ಹಂಚ್ಕೊಳ್ಬೇಕಲ್ವಾ.
1: ಕಥೆಗಳನ್ನ ನಾವು ಹೇಳಲೇಬೇಕು. ಅಂದ್ರೆ ಓದಿದ್ದು ನೋಡಿದ್ರೆ MBA, ಒಳ್ಳೆ ಕೆಲಸದಲ್ಲಿದ್ರು ಕೂಡ ಆ ಕೆಲಸ ಬೇಡ, ನಾನು ಕೃಷಿನಲ್ಲೇ ಏನಾದರೂ ಮಾಡಬೇಕು ಅಂತ ಹೇಳಿ ದಪ್ಪ ಮೆಣಸಿನಕಾಯಿ ಕ್ಯಾಪ್ಸಿಕಮನ್ನು ಬೆಳೆದು ಒಂದು ಉದ್ಯಮಿ ಆಗುವಂಥ ಕಥೆ ಇದೆಯಲ್ಲ, ನಿಜವಾಗ್ಲೂ ಇದು ಬಹಳನೇ ವಿಶೇಷ ಅಂತ ಅನ್ಸುತ್ತೆ.
0: ಅದು ಒಂದು. ಆಮೇಲೆ ನಾವು ಇಂತಹ ಸಂಗತಿಗಳನ್ನು ಅಂದರೆ ಪಾಸಿಟಿವ್ ಸಂಗತಿಗಳನ್ನು ಹೆಚ್ಚು ಹೆಚ್ಚು ನಾವು ಮಾತನಾಡಿದರೆ ಅದು ಇನ್ನೊಬ್ರಿಗೆ ಸ್ಫೂರ್ತಿ ಆಗಬಹುದು, ಇನ್ನೊಬ್ಬರಿಗೆ ಪ್ರೇರಣೆ ಆಗಬಹುದು, ನಾನು ಹಿಂಗ್ ಮಾಡ್ಬೋದಲ್ಲ ಅಂತ. ಆದ್ರೆ ನಾವು ಅಯ್ಯೋ ಏನೂ ಆಗಲ್ಲ ಬಿಡಿ, ಕೃಷಿನ ಅಯ್ಯೋ ಬೇಡ, ಆಗೋದೇ ಇಲ್ಲ ರೀ, ಕೆಲಸಗಾರರೇ ಸಿಗೋದಿಲ್ಲ ರೀ, ಅಯ್ಯೋ ಬಿಡ್ರಿ, ಇವೆಲ್ಲ ಯಾಕಪ್ಪ ಕಷ್ಟ ಪಡ್ತೀರಾ ಅನ್ಬಿಟ್ರೆ,
1: ಓದಿದ್ದೀರಾ, ಸಿಟಿ ಕಡೆ ಹೋಗ್ರಿ, ಎಷ್ಟು ಬರುತ್ತೋ ಅಷ್ಟು ಬರ್ಲಿ, ಸಂಬಳ ಇದ್ಕೊಂಡಿರಿ ಅಂದ್ರೆ ಇಂಥ ಸಕ್ಸಸ್ ಸ್ಟೋರಿಗಳನ್ನ ನಾವು ಕಾಣಕ್ ಸಾಧ್ಯ ಇಲ್ಲ.
0: ಹಾಗಾಗಿ ನನಗೆ ಈ ಕಥೆ ಓದಿದಾಗ ನಂಗೆ ಅನ್ಸಿದ್ದು ಏನಂದ್ರೆ, ಹೌದಲ್ಲ, ಎಷ್ಟೊಂದು ಆಯ್ತು, ಲಾಭ ನಷ್ಟ ಅನ್ನೋದು ಎಲ್ಲದರಲ್ಲೂ ಇದೆ. ಆದರೆ ಒಂದು ಪ್ರೀತಿಯಿಂದ ನಾವೇನನ್ನೋ ಒಂದು ಬೇರೆ ಮಾಡ್ತೀವಿ, ನಾವೇನೋ ಏನೋ ಬದಲಾಯಿಸ್ಬಿಡ್ತೀನಿ ಅಂತನೂ ಅಲ್ಲ, ಆದರೆ ಒಂದು ಕೆಲಸವನ್ನು ನಾವು ವಿಶೇಷವಾಗಿ ಮಾಡುವಂಥವ್ರನ್ನ ನೋಡಿದಾಗ ನಾವು ಇಷ್ಟೆಲ್ಲ ಮಾಡೋಕ್ಕೆ ಸಾಧ್ಯತೆಗಳಿದೆ ಅಂತ ನಮ್ಗೆ ಅರ್ಥ ಆಗುತ್ತಲ್ಲ.
1: ಅದು ಮಾಡಿ ತೋರಿಸ್ತಾ ಇದ್ದಾರಲ್ಲ
0: ಅದನ್ನ ನಾವು ಹೆಚ್ಚು ಹೆಚ್ಚು ಹರಡೋಣ, ಖುಷಿಯಾಗಿರೋಣ, ಸಂತೋಷವನ್ನೇ ಹರಡೋಣ ಅಂತ ಅನ್ಸುತ್ತೆ.
1: ನನಗೊಂದು ಅನ್ಸಿದ್ದು ಹೊಳೆದಿದ್ದು ನಿಮ್ಮ ಮಾತುಗಳಿಂದ, ಜೆನ್ಜಿಗಳೆಲ್ಲರೂ ಕೂಡ ಒಂದೇ ತರ ಇರೋದಿಲ್ಲ. ಜೆನ್ಜಿಗಳಲ್ಲೂ ಕೂಡ ವಿಶೇಷವಾಗಿ ಯೋಚನೆ ಮಾಡುವಂಥವ್ರು, ಕಾರ್ಯರೂಪಕ್ಕೆ ಇಳಿಸುವಂಥವ್ರು, ಅದರಲ್ಲೂ ಮಣ್ಣು ಮತ್ತೆ ಕೃಷಿ ಕಡೆಗೆ ಗಮನ ಕೊಟ್ಟು ಯಶಸ್ವಿ ಆಗಿರೋದು, ಅದೆಲ್ಲಾನು ಕೂಡ ಒಂದ್ ರೀತಿ ಹೊಸ ವಿಚಾರಗಳು ಅಂತಾನೆ ನಾವು ಹೇಳಬೇಕು.
0: ಹೌದು, ಖಂಡಿತ. ಹಾಗಾಗಿ ಹೊಸ ಹೊಸ ವಿಚಾರಗಳನ್ನ ತಿಳ್ಕೊಳ್ಳೋಣ. ಮತ್ತೆ ಎಲ್ಲವೂ ಹೀಗೆ ಅಂತ ಜನರಲೈಸ್ ಮಾಡದೆ ವಿಶೇಷ ಸಂಗತಿಗಳತ್ತ ಗಮನ ಹರಿಸಿ ಅದನ್ನ ಅಂದ್ರೆ ಒಳ್ಳೆ ಸಂಗತಿಗಳನ್ನ 10 ಕಡೆ ನಾವು ಪ್ರಚಾರ ಮಾಡೋಣ ಅಲ್ವಾ.
1: ಖಂಡಿತ.
0: ಏನೋ ಹಾಡು ಯಾವುದೋ ಏನೋ ಗಮನ ಹೋಗ್ತಾ ಇದೆ.
1: ಏನು ವಿಶೇಷ ಹೇಳಿ,
0: ಇವತ್ತೇನು ವಿಶೇಷ?
1: ನಮ್ಮ ಪ್ರತಿವಾದಿ ಭಯಂಕರ PB ಶ್ರೀನಿವಾಸ್ ಅವರ ಜನ್ಮದಿನ ಅಲ್ವಾ, ಅವರ ಧ್ವನಿಯಲ್ಲಿ ಒಂದು ಸೊಗಸಾದ ಹಾಡನ್ನ ಕೇಳ್ಕೊಂಡು ಬರೋಣ ಸ್ಪಂದನ ಕಾರ್ಯಕ್ರಮದಲ್ಲಿ.

0: ಎಂಥ ಅದ್ಭುತವಾದ ಹಾಡು, ಕಟ್ ಮಾಡಕ್ಕೆ ಮನಸ್ಸೇ ಬರ್ತಾ ಇಲ್ಲ.
1: ಆದ್ರೆ ಇನ್ನು 3 ನಿಮಿಷ ಇದೆ, ಹಾಗಾಗಿ ನಮ್ಮ ಶ್ರೋತೃಗಳು ಏನೆಲ್ಲ ಹೇಳಿದ್ದಾರೆ, ಏನು ಹೇಳ್ತಾರೆ ಅನ್ನೋದನ್ನ ಕೇಳಬೇಕು. ಕೆಲವರು ಹೇಳ್ತಾ ಇದಾರೆ ಆಗ್ಲೇ ನಮ್ಮ ಫೋನ್ಗೆ ನೀವು ಉತ್ತರಿಸಿ, ಫೋನ್ ತಗೊಳ್ತೀರಾ, ಯಾವ ನಂಬರ್ಗೆ ಕರೆ ಮಾಡಬೇಕು, ಹೀಗೆಲ್ಲ ಕೇಳ್ತಾ ಇದ್ದೀರಿ. ಇವತ್ತಿನ ಸ್ಪಂದನದಲ್ಲಿ ನಾವು ಸಾಕಷ್ಟು ಒಂದು ಸ್ಫೂರ್ತಿದಾಯಕ ಕಥೆನ ಕೇಳಿದ್ವಿ, ಜೊತೆಗೆ ಇಮೇಲ್ಗಳು ಒಂದಷ್ಟು ಇದೆ. ಹಾಗಾಗಿ ಇವತ್ತಿನ ಸ್ಪಂದನದಲ್ಲಿ ಇಮೇಲ್ಗಳಿಗೆ ಸಣ್ಣದಾಗಿ ಹಾಗೆ ಸ್ಪಂದನೆಯನ್ನ ಕೊಟ್ಟು ಮತ್ತೆ ಫೋನ್ ಕರೆಗಳನ್ನ ಸ್ವೀಕರಿಸೋದು ಯಾವಾಗ ಅಂತ ಹೇಳ್ತೀವಿ. ಈ ಸ್ಪಂದನದಲ್ಲಿ ಎಲ್ಲ ರೀತಿಯ ಸ್ಪಂದನಗಳನ್ನು ನಾವು ತಗೊಳ್ತೀವಿ ಅಂತ ಹೇಳ್ತಾ, ಏನೋ ದೊಡ್ಡ ಲಿಸ್ಟ್ ಇಟ್ಕೊಂಡಿದ್ದೀರಾ?
0: ಲಿಸ್ಟ್ ಇದೆ ನೋಡೋಣ, ಎಷ್ಟು ಪ್ರಶ್ನೆಗಳಿಗೆ ಉತ್ತರ ಕೊಡಕ್ ಆಗುತ್ತೆ.
1: ಸಮಯನೂ ಇದೆ
0: ನಮ್ಗೆ. ತುಮಕೂರಿನಿಂದ ಡಿ ನರಸಿಂಹಮೂರ್ತಿ ಅಂತ ಒಂದು ಪ್ರಶ್ನೆ ಕೇಳಿದ್ದಾರೆ ಮೇಲ್ನಲ್ಲಿ. ವಿವಿಧ ಭಾರತಿಯಲ್ಲಿ ಮಾಹಿತಿ, ಶಿಕ್ಷಣ, ಮನರಂಜನೆ ಇದೆಲ್ಲಾನು ಸರಿನೇ, ತುಂಬಾ ಚೆನ್ನಾಗಿರುತ್ತೆ ಕಾರ್ಯಕ್ರಮಗಳು. ಆದ್ರೆ ಇನ್ನೊಂದ್ ಸ್ವಲ್ಪ ಒಂದ್ ರೀತಿಯಲ್ಲಿ ತನಿಖೆ ಮಾಡುವ ರೀತಿಯಲ್ಲಿ, ಸರಿ ತಪ್ಪುಗಳನ್ನ ವಿಮರ್ಶೆ ಮಾಡುವ ರೀತಿಯಲ್ಲಿ ಇನ್ನಷ್ಟು ಚುರುಕಾದ ಇಲಾಖೆಗಳ ಸರಿ ತಪ್ಪುಗಳನ್ನ ಕುರಿತಾದಂತ ಕಾರ್ಯಕ್ರಮಗಳು ವಿವಿಧ ಭಾರತಿಯಲ್ಲಿ ಬರಬಹುದಾ ಅಂತ ಕೇಳ್ತಾರೆ.
1: ಆತ್ಮೀಯರೇ, ನಮ್ಮ ನರಸಿಂಹಮೂರ್ತಿ ಅವರಿಗೆ ಏನ್ ಹೇಳ್ಬಹುದು ಅಂದ್ರೆ, ಒಂದೊಂದು ಚಾನೆಲ್ಗೆ, ಒಂದೊಂದು ವಾಹಿನಿಗೆ ತನ್ನದೇ ಆದ ಒಂದು ಚೌಕಟ್ಟಿರುತ್ತೆ. ಈಗ ಉದಾಹರಣೆಗೆ ಅಮೃತ ವರ್ಷಿಣಿ, ಅದರಲ್ಲಿ ನಾವು ಶಾಸ್ತ್ರೀಯ ಸಂಗೀತ ವಾಹಿನಿ, ಅದು ಅಲ್ಲಿ ಸುದ್ದಿ ಕೂಡ ಇಲ್ಲ, ಬರೀ ಶಾಸ್ತ್ರೀಯ ಸಂಗೀತವನ್ನ ಮಾತ್ರ ನಾವು ಪ್ರಸಾರ ಮಾಡುವಂಥದ್ದು. ಇನ್ನು ವಿವಿಧ ಭಾರತಿ, ಇಲ್ಲಿ ನಾವು ಸುದ್ದಿಯ ಜೊತೆಗೆ, ಸುದ್ದಿ ಒಂದು ರೀತಿಯ ಒಂದು ಒಂದು ಚುರುಕೆ, ಸುದ್ದಿ ಜೊತೆಗೆ ನಾವು ಇಲ್ಲಿ ಚಿತ್ರಗೀತೆಗಳನ್ನು ಮತ್ತೆ ಮನರಂಜನೆಯನ್ನು ಮಾತ್ರ ಆಧಾರವಾಗಿ ಇಟ್ಟುಕೊಂಡು ಪ್ರಸಾರ ಮಾಡ್ತಾ ಇರುವಂತಹ ಒಂದು ಆ ಚೌಕಟ್ಟಿನಲ್ಲಿ ಇರುವಂತಹ ವಾಹಿನಿ. ಇನ್ನು ನೀವು ಹೇಳಿದ ಹಾಗೆ ದೊಡ್ಡ ದೊಡ್ಡ ಚರ್ಚೆಗಳು ಅಥವಾ ಯಾವುದೋ ಒಂದು ತನಿಖಾ ವರದಿಗೆ ಒಂದು ಸ್ಪಂದನೆ ಅಥವಾ ಒಂದು ರಾಜಕೀಯ ವಿಶ್ಲೇಷಣೆ, ವಿದ್ಯಮಾನಗಳು ಇವೆಲ್ಲವನ್ನೂ ಕೂಡ ನಾವು ನಮ್ಮ ಮುಖ್ಯವಾಹಿನಿಯಲ್ಲಿ ನಿರಂತರವಾಗಿ ಕೇಳಬಹುದು. ರಾತ್ರಿ 9:00 ನಮ್ಮ ಸ್ಪಾಟ್ಲೈಟ್ ಕಾರ್ಯಕ್ರಮ ಇರಬಹುದು ಅಥವಾ ಪ್ರಚಲಿತ ಸುದ್ದಿ ವಿಭಾಗದ ವಿದ್ಯಮಾನ ಇರಬಹುದು, ಇದರಲ್ಲೆಲ್ಲ ನಾವು ಈ ರೀತಿ ಸ್ಪಂದನೆಗಳನ್ನ, ಕಾರ್ಯಕ್ರಮಗಳನ್ನ ರೂಪಿಸ್ತೀವಿ. ಹಾಗಾಗಿ ಒಂದೊಂದಕ್ಕೂ ಒಂದೊಂದು ನಿಗದಿತ ಚೌಕಟ್ಟಿರೋದ್ರಿಂದ ಆ ಚೌಕಟ್ಟಿನ ವಲಯದಲ್ಲಿ, ಮಿತಿಯಲ್ಲಿ ನಾವು

ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು: ವಿಧಾನ ಪರಿಷತ್ನ 4 ಸ್ಥಾನಗಳಿಗೆ ಚುನಾವಣೆ, ಅಕ್ಟೋಬರ್ 23ಕ್ಕೆ ಮತದಾನ. ರಾಜ್ಯದ ತಂತ್ರಜ್ಞಾನ ನಾಯಕತ್ವಕ್ಕೆ ಕಿಯೋನಿಕ್ಸ್ ಕೊಡುಗೆ ಅಪಾರ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬಣ್ಣನೆ. ವಿಧಾನಮಂಡಲದ ಉಭಯ ಸದನಗಳಲ್ಲಿಂದು ಕಸ್ತೂರಿ ರಂಗನ್ ವರದಿ, ಬರಗಾಲ ಕುರಿತಂತೆ ಮುಂದುವರಿದ ಚರ್ಚೆ. ಕೆಪಿಸಿ ಪಶುವೈದ್ಯರ ನೇಮಕಾತಿ ಹಗರಣ, ಸರ್ಕಾರಕ್ಕೆ ತನಿಖಾ ವರದಿ ಸಲ್ಲಿಸಿದ ಸಿಐಡಿ. ಹಿರಿಯ ನಟ ಅನಂತನಾಗ್ ಅವರಿಗೆ ರಾಷ್ಟ್ರಪತಿಯವರಿಂದ ಇಂದು ದಾದಾಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪ್ರದಾನ. ವಿಧಾನ ಪರಿಷತ್ನ 4 ಸ್ಥಾನಗಳ ಚುನಾವಣೆಗೆ ಕೇಂದ್ರ ಚುನಾವಣಾ ಆಯೋಗ ದಿನಾಂಕ ಘೋಷಿಸಿದೆ. ವಿಧಾನ ಪರಿಷತ್ನ 2 ಶಿಕ್ಷಕರ ಹಾಗೂ 2 ಪದವೀಧರ ಕ್ಷೇತ್ರಗಳಿಗೆ ನಡೆಯಲಿರುವ ದ್ವೈವಾರ್ಷಿಕ ಚುನಾವಣೆಗೆ ಇದೇ 29ರಂದು ನಾಮಪತ್ರ ಸಲ್ಲಿಕೆ ಆರಂಭವಾಗಲಿದ್ದು, ಅಕ್ಟೋಬರ್ 23ಕ್ಕೆ ಚುನಾವಣೆ ನಡೆಯಲಿದೆ. ಅಕ್ಟೋಬರ್ 27ರಂದು ಮತ ಎಣಿಕೆ ನಡೆಯಲಿದೆ. ನಾಮಪತ್ರ ಸಲ್ಲಿಕೆಗೆ ಕೊನೆ ದಿನಾಂಕ ಅಕ್ಟೋಬರ್ 6 ಆಗಿದ್ದು, 7ರಂದು ನಾಮಪತ್ರ ಪರಿಶೀಲನೆ ನಡೆಯಲಿದೆ. ಈ ಕ್ಷೇತ್ರಗಳಲ್ಲಿ ಮಾದರಿ ನೀತಿ ಸಂಹಿತೆ ತಕ್ಷಣದಿಂದಲೇ ಜಾರಿಗೆ ಬಂದಿದೆ. ವಿಧಾನ ಪರಿಷತ್ನ ಶಿಕ್ಷಕರು ಹಾಗೂ ಪದವೀಧರ ಕ್ಷೇತ್ರಗಳಿಗೆ ಬಿಜೆಪಿ ಈಗಾಗಲೇ ಅಭ್ಯರ್ಥಿಗಳ ಹೆಸರನ್ನು ಪ್ರಕಟಿಸಿದ್ದು, ಒಂದು ಕ್ಷೇತ್ರವನ್ನು ಜೆಡಿಎಸ್ಗೆ ಬಿಟ್ಟುಕೊಟ್ಟಿದೆ. ಆಗ್ನೇಯ ಪದವೀಧರ ಕ್ಷೇತ್ರದ ಚಿದಾನಂದ ಎಂ ಗೌಡ, ಪಶ್ಚಿಮ ಪದವೀಧರ ಕ್ಷೇತ್ರದ ಎಸ್ವಿ ಸಂಕನೂರು, ಈಶಾನ್ಯ ಶಿಕ್ಷಕರ ಕ್ಷೇತ್ರದ ಶಶಿಲ್ ಜಿ ನಮೋಶಿ ಹಾಗೂ ಬೆಂಗಳೂರು ಶಿಕ್ಷಕರ ಕ್ಷೇತ್ರದ ಪುಟ್ಟಣ್ಣ ಅವರ ಅವಧಿ ನವೆಂಬರ್ 11ಕ್ಕೆ ಕೊನೆಗೊಳ್ಳಲಿದೆ. ಬೆಂಗಳೂರಿನ ಎಲೆಕ್ಟ್ರಾನಿಕ್ಸ್ ಸಿಟಿಯ ಆರಂಭಿಕ ಅಡಿಪಾಯದಿಂದ ಹಿಡಿದು ತಂತ್ರಜ್ಞಾನದ ಅಗಾಧ ಪರಿವರ್ತನೆ ಹಾಗೂ ಸಾಧನೆಗೆ ಕಿಯೋನಿಕ್ಸ್ ಗಮನಾರ್ಹ ಕೊಡುಗೆ ನೀಡಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ನಡೆದ ಕಿಯೋನಿಕ್ಸ್ನ 50ನೇ ಸಂಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ರಾಜ್ಯದ ತಂತ್ರಜ್ಞಾನ ನಾಯಕತ್ವಕ್ಕೆ ಕಿಯೋನಿಕ್ಸ್ ಕೊಡುಗೆ ಅಪಾರ ಎಂದು ಬಣ್ಣಿಸಿದ್ದಾರೆ. 5 ದಶಕಗಳ ಯಶಸ್ವಿ ಪಯಣವು ಕರ್ನಾಟಕ ಜಾಗತಿಕ ತಂತ್ರಜ್ಞಾನ ತಾಣವಾಗಿ ರೂಪುಗೊಂಡಿರುವ ದೊಡ್ಡ ಪರಿವರ್ತನೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ಹೇಳಿದ್ದಾರೆ. ಇದೇ ವೇಳೆ ಮಾತನಾಡಿದ ಸಚಿವ ಪ್ರಿಯಾಂಕ್ ಖರ್ಗೆ, ರಾಜ್ಯದ ತಂತ್ರಜ್ಞಾನ ಮಹತ್ವಾಕಾಂಕ್ಷೆಗಳ ಜೊತೆಗೆ ಕಿಯೋನಿಕ್ಸ್ ಪಾತ್ರವು ವಿಸ್ತರಿಸಿದೆ. ಇದು ರಾಜ್ಯದ ತಂತ್ರಜ್ಞಾನ ಪರಿಸರ ವ್ಯವಸ್ಥೆಯಲ್ಲಿ ಪ್ರಮುಖ ಅನುಷ್ಠಾನ ಸಂಸ್ಥೆಯಾಗಿಯೂ ಕಾರ್ಯನಿರ್ವಹಿಸುತ್ತಿದೆ ಎಂದು ಹೇಳಿದ್ದಾರೆ. ಕಿಯೋನಿಕ್ಸ್ ಮಂಗಳೂರು, ಮೈಸೂರು, ಶಿವಮೊಗ್ಗ, ಹುಬ್ಬಳ್ಳಿ, ಕಲಬುರಗಿ ಸೇರಿದಂತೆ ಬೆಂಗಳೂರಿನ ಆಚೆಗೆ ತನ್ನ ಕಾರ್ಯವ್ಯಾಪ್ತಿಯನ್ನು ವಿಸ್ತರಿಸುವಲ್ಲಿ ಪ್ರಮುಖ ಹೆಜ್ಜೆ ಇಟ್ಟಿದೆ. ವಿಧಾನಸಭೆ ಕಲಾಪದಲ್ಲಿಂದು 2ನೇ ದಿನವೂ ಕಸ್ತೂರಿ ರಂಗನ್ ವರದಿ ಕುರಿತಂತೆ ವಿಶೇಷ ಚರ್ಚೆ ಮುಂದುವರಿಯಿತು. ಚರ್ಚೆಯಲ್ಲಿ ಭಾಗವಹಿಸಿ ಮಾತನಾಡಿದ ಬಿಜೆಪಿ ಸದಸ್ಯ ವಿ ಸುನೀಲ್ ಕುಮಾರ್, ಉಡುಪಿ ಜಿಲ್ಲೆಯ 67 ಗ್ರಾಮಗಳನ್ನು ಪರಿಸರ ಸೂಕ್ಷ್ಮ ಪ್ರದೇಶ ಎಂದು ಗುರುತಿಸಲಾಗಿದೆ. ಈ ಭಾಗದಲ್ಲಿ ಜನರು ಜೀವನ ನಡೆಸುವುದು ದುಸ್ತರವಾಗಿದೆ ಎಂದು ಬೆಳಕು ಚೆಲ್ಲಿದರು. ಕುಡಿಯುವ ನೀರಿನ ಪೈಪ್ಲೈನ್ ಹಾಕಲು ಅರಣ್ಯ ಇಲಾಖೆ ಪರವಾನಗಿ ನೀಡುತ್ತಿಲ್ಲ ಎಂದು ಸದನದ ಗಮನ ಸೆಳೆದರು. ಜನರ ಬದುಕಿನ ಜೊತೆಗೆ ಪಶ್ಚಿಮ ಘಟ್ಟವೂ ಉಳಿಯಬೇಕು ಎಂದು ಅಭಿಪ್ರಾಯಪಟ್ಟರು. ಶಾಸಕ ಟಿಡಿ ರಾಜೇಗೌಡ ಮಾತನಾಡಿ, ಸದನ ಒಮ್ಮತದಿಂದ ಈ ವರದಿಯನ್ನು ತಿರಸ್ಕರಿಸಬೇಕು ಎಂದು ಒತ್ತಾಯಿಸಿದರು. ಯಲ್ಲಾಪುರ ಶಾಸಕ ಶಿವರಾಮ್ ಹೆಬ್ಬಾರ್ ವಿಷಯ ಪ್ರಸ್ತಾಪಿಸಿ, ಉತ್ತರ ಕನ್ನಡ ಜಿಲ್ಲೆ ರಾಜ್ಯದ ಅತಿ ಹೆಚ್ಚಿನ ಪ್ರಮಾಣದ ಪಶ್ಚಿಮ ಘಟ್ಟ ಪ್ರದೇಶ ಹೊಂದಿರುವ ಜಿಲ್ಲೆಯಾಗಿದೆ. ಇಲ್ಲಿನ ಜನರು ಈಗಾಗಲೇ ಕಾಳಿ, ಬೇಡ್ತಿ, ಗಂಗಾವಳಿ, ಶರಾವತಿ ಸಹಿತ 5 ಜಲವಿದ್ಯುತ್ ಯೋಜನೆಗೆ, ಕೈಗಾ ಅಣುವಿದ್ಯುತ್ ಸ್ಥಾವರಕ್ಕೆ ಹಾಗೂ ಸೀಬರ್ಡ್ ನೌಕಾನೆಲೆಗೆ ಅಪಾರ ತ್ಯಾಗ ಮಾಡಿದ್ದಾರೆ ಎಂದು ತಿಳಿಸಿದರು. ಶಾಸಕಿ ಭಾಗೀರಥಿ ಮುರುಳ್ಳಿಯ ಮಾತನಾಡಿ, ತಮ್ಮ ಕ್ಷೇತ್ರದ ವ್ಯಾಪ್ತಿಯಲ್ಲಿ 26 ಗ್ರಾಮಗಳು ಸೇರಿದ್ದು, ಈ ಭಾಗದ ಜನರ ಹಿತರಕ್ಷಣೆ ಕಾಪಾಡಬೇಕು ಎಂದು ಒತ್ತಾಯಿಸಿದರು. ಕಸ್ತೂರಿ ರಂಗನ್ ವರದಿ ಹಾಗೂ ರಾಜ್ಯದಲ್ಲಿ ಉಂಟಾಗಿರುವ ಗಂಭೀರ ಬರ ಪರಿಸ್ಥಿತಿಯ ಕುರಿತು ವಿಧಾನಮಂಡಲದಲ್ಲಿ ಪಕ್ಷಾತೀತವಾಗಿ ಸಮಗ್ರ ಚರ್ಚೆ ನಡೆಸಿ ರಾಜ್ಯದ ಹಿತಾಸಕ್ತಿಗೆ ಪೂರಕವಾದ ಒಮ್ಮತದ ನಿರ್ಣಯ ಕೈಗೊಳ್ಳಬೇಕಿದೆ ಎಂದು ಉಪಮುಖ್ಯಮಂತ್ರಿ ಹಾಗೂ ಕಂದಾಯ ಸಚಿವ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ವಿಧಾನ ಪರಿಷತ್ನಲ್ಲಿಂದು ಮಾತನಾಡಿದ ಅವರು, ರಾಜ್ಯದಲ್ಲಿ ಈ ಬಾರಿ ಬರ ಪರಿಸ್ಥಿತಿ ಅತ್ಯಂತ ಗಂಭೀರವಾಗಿದೆ. ರಾಜ್ಯದ ಬಹುತೇಕ ಭಾಗಗಳಲ್ಲಿ ಮಳೆಯ ತೀವ್ರ ಕೊರತೆ ಕಂಡುಬಂದಿದ್ದು, ಕೃಷಿ ಚಟುವಟಿಕೆ ಮತ್ತು ರೈತರ ಬದುಕಿನ ಮೇಲೆ ಗಂಭೀರ ಪರಿಣಾಮ ಬೀರಿದೆ ಎಂದು ಸದನಕ್ಕೆ ಮಾಹಿತಿ ನೀಡಿದರು. ಪೆಸಿಫಿಕ್ ಸಾಗರದ ಮೇಲ್ಮೈ ನೀರಿನ ತಾಪಮಾನ ಹೆಚ್ಚಳದಿಂದ ಉಂಟಾಗುವ ಎಲ್ನಿನೋ ಪ್ರಕ್ರಿಯೆಯು ಮಳೆ ಕೊರತೆಗೆ ಕಾರಣವಾಗಿದ್ದು, ಈ ಬಾರಿ ಅದರ ತೀವ್ರತೆ ಹೆಚ್ಚಿದೆ ಎಂದು ತಿಳಿಸಿದರು. ರಾಜ್ಯದಲ್ಲಿ ವಾಡಿಕೆಯಂತೆ ಸುಮಾರು 852 ಮಿಲಿಮೀಟರ್ ಮಳೆಯಾಗಬೇಕಿತ್ತು, ಆದರೆ 642 ಮಿಲಿಮೀಟರ್ ಮಳೆಯಷ್ಟೇ ದಾಖಲಾಗಿದೆ. ರಾಜ್ಯದ ಸರಾಸರಿ ಮಳೆ ಕೊರತೆ ಶೇಕಡ 36ರಷ್ಟಿದ್ದು, ದಕ್ಷಿಣ ಒಳನಾಡಿನಲ್ಲಿ ಶೇಕಡ 46, ಉತ್ತರ ಒಳನಾಡಿನಲ್ಲಿ ಶೇಕಡ 44, ಮಲೆನಾಡಿನಲ್ಲಿ ಶೇಕಡ 38

0: ಹಾಗೂ ಕರಾವಳಿ ಭಾಗದಲ್ಲಿ ಶೇಕಡ 28% ಮಳೆ ಕೊರತೆ ದಾಖಲಾಗಿದೆ ಎಂದು ವಿವರಿಸಿದರು. ಮೊದಲ ಹಂತದಲ್ಲಿ 101 ತಾಲೂಕುಗಳನ್ನು ಬರಪೀಡಿತ ಎಂದು ಘೋಷಿಸಲಾಗಿತ್ತು. ನಿರಂತರ ಪರಿಶೀಲನೆಯ ಬಳಿಕ ಮತ್ತೆ 23 ತಾಲೂಕುಗಳನ್ನು ಸೇರ್ಪಡೆ ಮಾಡಲಾಗಿದೆ. ಇನ್ನು 53 ತಾಲೂಕುಗಳನ್ನು ಬರಪಟ್ಟಿಗೆ ಸೇರಿಸಲಾಗುತ್ತಿದ್ದು ಒಟ್ಟು 177 ತಾಲೂಕುಗಳು ಬರಪೀಡಿತ ಪ್ರದೇಶಗಳಾಗಿ ಘೋಷಣೆಯಾಗಲಿವೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕರ್ನಾಟಕ ಲೋಕಸೇವಾ ಆಯೋಗದ ನೇಮಕಾತಿ ಹಗರಣಕ್ಕೆ ಸಂಬಂಧಿಸಿದ ತನಿಖೆಯ ಪ್ರಗತಿಯ ಕುರಿತ ವರದಿಯನ್ನು ಸಿಐಡಿ ರಾಜ್ಯ ಸರ್ಕಾರ ಹಾಗೂ ವಿಚಾರಣಾ ನ್ಯಾಯಾಲಯಕ್ಕೆ ಸಲ್ಲಿಸಿದೆ. ಕೆಪಿಎಸ್ಸಿ ಮೂಲಕ ಪಶು ವೈದ್ಯಾಧಿಕಾರಿಗಳ ನೇಮಕಾತಿಯಲ್ಲಿ ನಡೆದಿದೆ ಎನ್ನಲಾದ ಹಗರಣದ ಕುರಿತಾದ ಈ ವರದಿಯಲ್ಲಿ ಹಣದ ವರ್ಗಾವಣೆಯ ವಿವರಗಳು, ಬಂಧಿತ ಬಿಜೆಪಿ ಮುಖಂಡ ಬಸವರಾಜ ಕನ್ನಾಳೆ ಸೇರಿದಂತೆ ಮಧ್ಯವರ್ತಿಗಳ ಶಾಮೀಲು ಹಾಗೂ ನೇಮಕಾತಿ ಪ್ರಕ್ರಿಯೆಯನ್ನು ತಿರುಚುವಲ್ಲಿ ಅಧಿಕಾರಿಗಳ ಪಾತ್ರದ ಬಗ್ಗೆ ಮಾಹಿತಿ ನೀಡಲಾಗಿದೆ. ತನಿಖೆಯ ವೇಳೆ ಸುಮಾರು 22 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನ ಮತ್ತು ವಜ್ರದ ಆಭರಣಗಳಲ್ಲದೆ 1,50,00,000 ಹೆಚ್ಚಿನ ಹಣವನ್ನು ಪತ್ತೆ ಹಚ್ಚಲಾಗಿದೆ. ಕನಿಷ್ಠ 3 ಅಭ್ಯರ್ಥಿಗಳು ಕನ್ನಾಳೆಗೆ ಒಟ್ಟು 60 ಲಕ್ಷ ರೂಪಾಯಿ ನಗದು ನೀಡಿದ್ದಾರೆ ಎಂದು ತನಿಖೆಯಲ್ಲಿ ಉಲ್ಲೇಖಿಸಲಾಗಿದೆ. ಕನ್ನಾಳೆ ಮತ್ತು ಅವರ ಸಹಚರರಿಗೆ ಸಂಬಂಧಿಸಿದ ವಿವಿಧ ಬ್ಯಾಂಕ್ ಖಾತೆಗಳಲ್ಲಿ ಗಣನೀಯ ಪ್ರಮಾಣದ ಹಣ ಇರುವುದನ್ನು ಸಿಐಡಿ ಅಧಿಕಾರಿಗಳು ಪತ್ತೆ ಹಚ್ಚಿದ್ದಾರೆ. ಹಿರಿಯ ನಟ ಅನಂತ್ ನಾಗ್ ಅವರಿಗೆ 2024 ಸಾಲಿನ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಇಂದು ಪ್ರದಾನ ಮಾಡಲಿದ್ದಾರೆ. ಗುಜರಾತ್ನ ಕೆವಾಡಿಯಾದಲ್ಲಿ ನಡೆಯಲಿರುವ ಸಮಾರಂಭದಲ್ಲಿ ಕನ್ನಡದ ಮಿಥ್ಯ ಚಿತ್ರ ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿಯನ್ನು ಪಡೆಯಲಿದೆ. ಶಿವಧ್ವಜ್ ಶೆಟ್ಟಿ ನಿರ್ದೇಶನದ ಇಂಬು ಅತ್ಯುತ್ತಮ ತುಳು ಚಿತ್ರ ಪ್ರಶಸ್ತಿ ಹಾಗೂ ಈ ಚಿತ್ರದ ನಟನೆಗಾಗಿ ರೂಪಶ್ರೀ ವರ್ಕಾಡಿ ಅವರಿಗೆ ಅತ್ಯುತ್ತಮ ಪೋಷಕ ನಟಿ ಪ್ರಶಸ್ತಿ ಸಿಕ್ಕಿದೆ. ಅತ್ಯುತ್ತಮ ಬಾಲನಟ ಪ್ರಶಸ್ತಿಗೆ ಮಿಥ್ಯ ಸಿನಿಮಾಗಾಗಿ ಅತೀಶ್ ಎಸ್ ಶೆಟ್ಟಿ ಭಾಜನರಾಗಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಕುರಿತು ಒಂದು ನೋಟ ಇಲ್ಲಿದೆ. 2020 ಜುಲೈ 29 ಕೇಂದ್ರ ಸರ್ಕಾರ ಜಾರಿಗೊಳಿಸಿದ ಈ ನೂತನ ನೀತಿಯು ಹಳೆಯ ಶಾಲಾ ಚೌಕಟ್ಟಿನ ಬದಲಿಗೆ 5+3+3+4 ಎಂಬ ನೂತನ ಶೈಕ್ಷಣಿಕ ವಿನ್ಯಾಸವನ್ನು ಜಾರಿಗೆ ತಂದಿದೆ. ಪ್ರಮುಖವಾಗಿ ಕನಿಷ್ಠ 5ನೇ ತರಗತಿಯವರೆಗೆ ಮಾತೃಭಾಷೆ ಅಥವಾ ಗೃಹ ಭಾಷೆಯನ್ನೇ ಬೋಧನಾ ಮಾಧ್ಯಮವನ್ನಾಗಿ ಮಾಡುವುದಕ್ಕೆ ಈ ನೀತಿಯಲ್ಲಿ ಹೆಚ್ಚಿನ ಒತ್ತು ನೀಡಲಾಗಿದೆ. ಈ ಯೋಜನೆಯು ದೇಶಾದ್ಯಂತ 8.9 ಲಕ್ಷಕ್ಕೂ ಹೆಚ್ಚು ಶಾಲೆಗಳ ಸುಮಾರು 4.2 ಕೋಟಿಗೂ ಅಧಿಕ ಮಕ್ಕಳಿಗೆ ತಲುಪುವ ಮೂಲಕ ಯಶಸ್ವಿಯಾಗಿದೆ. ರಾಜ್ಯದಲ್ಲಿ ವೇತನ ಪರಿಷ್ಕರಣೆ ಮತ್ತು ದೈನಂದಿನ ಕರ್ತವ್ಯದ ವೇಳಾಪಟ್ಟಿಯಲ್ಲಿ ಬದಲಾವಣೆ ಕೋರಿ 108 ಆಂಬ್ಯುಲೆನ್ಸ್ ಸಿಬ್ಬಂದಿ ಸಾಮೂಹಿಕ ರಾಜೀನಾಮೆ ನೀಡುವ ಎಚ್ಚರಿಕೆ ನೀಡಿದ್ದಾರೆ. ಈ ಕುರಿತಂತೆ ಎಕ್ಸ್ನಲ್ಲಿ ಪ್ರತಿಕ್ರಿಯಿಸಿರುವ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಸರ್ಕಾರ ಕೂಡಲೇ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ. ತುರ್ತು ಸಮಯದಲ್ಲಿ ಬಡವರಿಗೆ ಸಿಗಬೇಕಾದ ಮೂಲಭೂತ ಜೀವರಕ್ಷಕ ಸೇವೆಯನ್ನು ಸ್ಥಗಿತಗೊಳಿಸಿದ್ದು ಸರಿಯಲ್ಲ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಸರ್ಕಾರಿ ಕಾರ್ಯಕ್ರಮಗಳ ಆಹ್ವಾನ ಪತ್ರಿಕೆಯಲ್ಲಿ ಶಿಷ್ಟಾಚಾರವನ್ನು ಸಂಪೂರ್ಣವಾಗಿ ಉಲ್ಲಂಘಿಸಲಾಗುತ್ತಿದೆ ಎಂದು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಸಂಸದ ಗೋವಿಂದ ಎಂ ಕಾರಜೋಳ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅವರು ಮುಖ್ಯಮಂತ್ರಿಗಳ ಕಾರ್ಯಕ್ರಮವನ್ನು ಬಹಿಷ್ಕರಿಸಿರುವುದಾಗಿ ಘೋಷಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಾನ ಪರಿಷತ್ನ 4 ಸ್ಥಾನಗಳಿಗೆ ಚುನಾವಣೆ, 23 ಮತದಾನ. ರಾಜ್ಯದ ತಂತ್ರಜ್ಞಾನ ನಾಯಕತ್ವಕ್ಕೆ ಕಿಯೋನಿಕ್ಸ್ ಕೊಡುಗೆ ಅಪಾರ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬಣ್ಣನೆ. ವಿಧಾನಮಂಡಲದ ಉಭಯ ಸದನಗಳಲ್ಲಿಂದು ಕಸ್ತೂರಿ ರಂಗನ್ ವರದಿ, ಬರಗಾಲ ಕುರಿತಂತೆ ಮುಂದುವರೆದ ಚರ್ಚೆ. ಕೆಪಿಎಸ್ಸಿ ಪಶುವೈದ್ಯರ ನೇಮಕಾತಿ ಹಗರಣ, ಸರ್ಕಾರಕ್ಕೆ ತನಿಖಾ ವರದಿ ಸಲ್ಲಿಸಿದ ಸಿಐಡಿ. ಹಿರಿಯ ನಟ ಅನಂತ್ನಾಗ್ ಅವರಿಗೆ ರಾಷ್ಟ್ರಪತಿ ಅವರಿಂದ ಇಂದು ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪ್ರದಾನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಸಂಜೆ 6:40.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಆತ್ಮೀಯ ಕಿಡುಗರೆ, ಸಮಯ ಆಗಿದೆ 2:41. ಈಗ ಚಿತ್ರತಾನ ಕಾರ್ಯಕ್ರಮ, ಒಂದೇ ಚಿತ್ರದ ಹಾಡುಗಳನ್ನು ಕೇಳುವಂತಹ ಸಮಯ. ಇವತ್ತು ನಾವು ಆಯ್ಕೆ ಮಾಡಿಕೊಂಡಿರುವಂತಹ ಚಿತ್ರ ಆಟೋ ರಾಜ. ಸಾವಿರದ 1980 ಬಿಡುಗಡೆಯಾದಂತಹ ಆಟೋ ರಾಜ ಚಿತ್ರವನ್ನು ನಿರ್ದೇಶಕ ವಿಜಯ್ ಅವರು ನಿರ್ದೇಶನ ಮಾಡಿದ್ದಾರೆ. ಚಿತ್ರದಲ್ಲಿ ಶಂಕರ್ ನಾಗ್ ಮತ್ತು ಗಾಯತ್ರಿ ಅವರು ಪ್ರಮುಖ ಪಾತ್ರಗಳಲ್ಲಿ ನಟಿಸಿದ್ದು, ಇನ್ನು ಪೋಷಕ ಪಾತ್ರಗಳಲ್ಲಿ ಅಶ್ವಥ್ ನಾರಾಯಣ್, ತೂಗುದೀಪ್, ದ್ವಾರಕೀಶ್, ಬಾಲಕೃಷ್ಣ ಮತ್ತು ಲೀಲಾವತಿ ಸೇರಿದಂತೆ ಇನ್ನು ಅನೇಕ ಪೋಷಕ ನಟರು ಅಭಿನಯಿಸಿದ್ದಾರೆ. ಚಿತ್ರದ ಎಲ್ಲ ಗೀತೆಗಳಿಗೆ ರಾಜನ್ ನಾಗೇಂದ್ರ ಅವರ ಸಂಗೀತ ಸಂಯೋಜನೆ ಇದ್ದು, ಇನ್ನು ಚಿತ್ರದ ಗೀತೆಗಳಿಗೆ ಎಸ್ ಜಾನಕಿ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು, ರಮಣಿ ಅವರು ಧ್ವನಿಯಾಗಿದ್ದಾರೆ. ಈಗ ಕೇಳೋಣ ಆಟೋ ರಾಜ ಚಿತ್ರದ ಗೀತೆಗಳನ್ನು.

0: ಕರ್ನಾಟಕದ ಕಲೆ, ಸಂಸ್ಕೃತಿ, ಕರಕುಶಲ ಮತ್ತು ಗ್ರಾಮೀಣ ಸೊಗಡಿನ ಅದ್ಭುತ ಲೋಕಕ್ಕೆ ನಿಮ್ಮನ್ನು ಆಹ್ವಾನಿಸುತ್ತಿದೆ ನಮ್ಮ ಸರಸ್ ಮೇಳ 2026. ರಾಷ್ಟ್ರಮಟ್ಟದ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳ ಇದೇ ಸೆಪ್ಟೆಂಬರ್ 19 ರಿಂದ 27 ಬೆಂಗಳೂರಿನ ಜಯಮಹಲ್ ಪ್ಯಾಲೇಸ್ ನಲ್ಲಿ. ಜಿಐ ಯಿಂದ ಮಾನ್ಯತೆ ಪಡೆದ ಕರ್ನಾಟಕದ ಉತ್ಪನ್ನಗಳು, ಕೈಮಗ್ಗ ಹಾಗೂ ಸಾಂಪ್ರದಾಯಿಕ ಆಹಾರಗಳ ವೈಭವಹತ 150 ಮಳಿಗೆಗಳು ಇರಲಿವೆ. ಪ್ರಕಟಣೆ ಕರ್ನಾಟಕ ಸರ್ಕಾರ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಮತ್ತು ರಾಷ್ಟ್ರೀಯ ಜೀವನೋಪಾಯ ಅಭಿಯಾನ. ನಮ್ಮ ಸರಸ್ ಮೇಳ 2026.
1: ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ನಾನು ನಿಮ್ಮ ಕೆ ಕಲ್ಯಾಣ್. ನಾನು ಯಾವಾಗಲೂ ವಿವಿಧ ಭಾರತೀಯನ ಕೇಳ್ತಾ ಇರ್ತೀನಿ. ಯಾವುದೇ ಒಂದು ಹಾಡಿನ ಹಿಂದೆ ಶ್ರಮಿಸಿದಂತ ಪ್ರತಿಯೊಬ್ಬರ ಹೆಸರನ್ನ ಉಲ್ಲೇಖಿಸಿ ಅವರಿಗೆ ಕೊಡೋ ಗೌರವವನ್ನು ಕೊಟ್ಟು ಈ ಹಾಡನ್ನ ಜನಗಳ ಮನಸ್ಸಿಗೆ ಮುಟ್ಟಿಸುವಂತ ತುಂಬಾ ಒಂದು ಪ್ರೀತಿಯ ಕಾರ್ಯಕಲ್ಪವನ್ನು ಮಾಡ್ತಾ ಇರುವಂತಹ ವಿವಿಧ ಭಾರತಿಗೆ ಸದಾ ಕಾಲ ನಾವೆಲ್ಲರೂ ಋಣಿಯಾಗಿರ್ತೀವಿ. ನಾನು ಯಾವಾಗಲೂ ಕೇಳ್ತಾ ಇರ್ತೀನಿ, ನೀವು ಕೇಳಿ ವಿವಿಧ ಭಾರತಿ.

0: ಅಯ್ಯೋ ಅಯ್ಯೋ ಅಜ್ಜಜ್ಜಜ್ಜಜ್ಜೋ ಕಂಡು ಬಂದು ಕಡೆ ಹೆಣ್ಣು ಬಂದು ಕಡೆ ಮದುವೆಯಾಗುವುದು ಯಾವ ಕಡೆ ಅಯ್ಯೋ ಇವಳಂದ್ರೆ ತಡ ಬಿಡ
1: ಹುಷ್ ಹುಷಾಗ್ ಹಾಡ್ಬೇಡ.

0: ಹೇಳಿದಿರಿ. 3 ಗಂಟೆಯಿಂದ 4 ಗಂಟೆಯವರೆಗೆ ಹಿಂದಿ ಕಾರ್ಯಕ್ರಮದಲ್ಲಿ ಸಖಿ ಸಹೇಲಿ ಕಾರ್ಯಕ್ರಮ ಕೇಳುವಿರಿ. ಆ ನಂತರ 4 ಗಂಟೆಯಿಂದ 5 ಗಂಟೆಯವರೆಗೆ ಪರಿಮಳ ಮುಕ್ತ ಮಾತು ಕಾರ್ಯಕ್ರಮ ಇರುತ್ತದೆ.
1: ಕಾರ್ಯಕ್ರಮಕ್ಕೆ ಕೀಜಿಯೇ ಬಸ್ ಥೋಡಾ ಸಾ ಇಂತಜಾರ್.

ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಆತ್ಮೀಯ ಕೇಳುಗರೆ, ಸಮಯ ಆಗಿದೆ 4:24. ಇವತ್ತಿನ ನಮ್ಮ ಪರಿಮಳ ಕಾರ್ಯಕ್ರಮದಲ್ಲಿ ಕನ್ನಡ ಚಿತ್ರಗಳಲ್ಲಿ ವನ್ಯಜೀವಿಗಳ ಕುರಿತಾಗಿ ವಿಶೇಷ ಮಾಹಿತಿ ಕಾರ್ಯಕ್ರಮ. ಇಂದಿನ ಮುಕ್ತ ಮಾತು.

ಆತ್ಮೀಯ ಕೆಳಗರೆ, ಸಿನಿಮಾ ಅಂದ ತಕ್ಷಣ ನಮಗೆ ನೆನಪಾಗೋದು ಹೀರೋ ಹೀರೋಯಿನ್, ಸಾಂಗ್ಸ್, ಆ್ಯಕ್ಷನ್ ಅಲ್ವಾ? ಆದರೆ ಕೆಲವೊಂದು ಸಿನಿಮಾಗಳಿಗೆ ಅವು ನಮ್ಮನ್ನು ಥಿಯೇಟರ್ ಸೀಟಿಂದ ಎಬ್ಬಿಸಿ ನೇರ ದಟ್ಟ ಕಾಡಿನ ಮಧ್ಯೆ ನಿಲ್ಲಿಸ್ಬಿಡುತ್ತವೆ. ಅಷ್ಟು ಅದ್ಭುತವಾದಂತಹ ಪ್ರಾಣಿಗಳ ಕುರಿತಾದ ಚಿತ್ರಗಳು ಬಿಡುಗಡೆಯಾಗಿವೆ. ಪ್ರಾಣಿಗಳ ಆ ಕಣ್ಣುಗಳು, ಕಾಡಿನ ಆ ಸದ್ದು, ಮನುಷ್ಯನ ಮತ್ತು ವನ್ಯಜೀವಿಗಳ ನಡುವಿನ ಆ ಅಪರೂಪದ ಬಾಂಧವ್ಯ, ಅಬ್ಬಬ್ಬಾ, ನೆನೆಸ್ಕೊಂಡ್ರೇ ಮೈ ರೋಮಾಂಚನ ಆಗುತ್ತೆ. ಇವತ್ತಿನ ನಮ್ಮ ಪರಿಮಳ ಕಾರ್ಯಕ್ರಮದಲ್ಲಿ ಕನ್ನಡ ಬೆಳ್ಳಿ ಪರದೆಯಲ್ಲಿ ವನ್ಯಜೀವಿಗಳ ಜೊತೆ ಅತ್ಯಂತ ನೈಜವಾಗಿ ಜೀವ ಪಣಕ್ಕಿಟ್ಟು ಚಿತ್ರೀಕರಿಸಿದಂತಹ ಒಂದಷ್ಟು ಸಿನಿಮಾಗಳ ರೋಚಕ ಕಥೆಗಳನ್ನು ನೋಡ್ತಾ ಸಾಗೋಣ. ಅದಕ್ಕಿಂತ ಮುಂಚೆ ಒಂದು ಗೀತೆಯನ್ನು ಕೇಳ್ಕೊಂಬನ್ನಿ. ಮಳೆ ಬಂತು ಮಳೆ ಚಿತ್ರದ ಗೀತೆ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಧ್ವನಿಯಾಗಿರುವಂತಹ ಈ ಗೀತೆಗೆ ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ ಹಾಗೆ ಜಿ ಕೆ ವೆಂಕಟೇಶ್ ಅವರ ಸಂಗೀತ ಇದೆ.

0: ಎಲ್ಲವನ್ನೂ ಬಲ್ಲ ಪರಮಪಿತನೇ, ನಿನ್ನ ಕರುಣೆಯೇ ಕರುಣೆ.
1: ಪರ್ಜನ್ಯೋವ ಅಪಾಮಾಯತನಂ ಆಯತನವಾನ್ ಭವತಿ ಯಃ ಪರ್ಜನ್ಯಸ್ಯಾಯತನಂ ವೇದ ಆಯತನವಾನ್ ಭವತಿ.
2: ಮಳೆ

ಆತ್ಮೀಯ ಕೇಳುಗರೆ, ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಕಾಡಿನ ಹಿನ್ನೆಲೆಯಲ್ಲಿ ಮೂಡಿಬಂದಂತಹ ಸರ್ವಶ್ರೇಷ್ಠ ಚಿತ್ರ ಅಂದರೆ ಅದು ಗಂಧದ

ಗುಡಿ ನಾಗರಹೊಳೆ ಮತ್ತು ಬಂಡೀಪುರದ ದಟ್ಟ ಅರಣ್ಯದಲ್ಲಿ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಹಾಗೆಯೇ ವಿಷ್ಣುವರ್ಧನ್ ಸೇರಿದಂತೆ ಅನೇಕರು ಸೇರಿ ನಿರ್ಮಾಣವಾದಂತಹ ಗಂಧದ ಗುಡಿ ಚಿತ್ರ ನಿಜವಾದ ವನ್ಯಪ್ರಾಣಿಗಳ ನಡುವೆ ಚಿತ್ರೀಕರಿಸಲಾಗಿತ್ತು. ಅರಣ್ಯ ಇಲಾಖೆಯ ಅಧಿಕಾರಿಯಾಗಿ ಕಾಡಿನ ಸಂಪತ್ತು ಮತ್ತು ಪ್ರಾಣಿಗಳನ್ನು ಶಿಕಾರಿಕೋರರಿಂದ ರಕ್ಷಿಸುವ ಮಹತ್ವದ ಸಂದೇಶವನ್ನು ಈ ಸಿನಿಮಾ ನಾಡಿಗೆ ಸಾರಿತ್ತು. ಪ್ರಕೃತಿ ಪ್ರೇಮಿಗಳಿಗೆ ಇದು ಎಂದೆಂದಿಗೂ ನೆಚ್ಚಿನ ಸಿನಿಮಾ. ಈಗ ಕೇಳಿ ಗಂಧದ ಗುಡಿ ಚಿತ್ರದ ಗೀತೆಯನ್ನು ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಚಿವದಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತ ಇರುವಂತಹ ಗೀತೆಯನ್ನು

0: ಆತ್ಮೀಯ ಕೇಳುಗರೆ, ವನ್ಯ ಜೀವಿಗಳ ಬಳಕೆ ಕನ್ನಡ ಚಿತ್ರರಂಗದಲ್ಲಿ, ಈ ವಿಷಯದ ಕುರಿತಾಗಿ ನಾನು ಪರಿಮಳ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇದ್ದೀನಿ. ಈಗ ತಾನೇ ಗಂಧದ ಗುಡಿ ಚಿತ್ರದ ಗೀತೆಯನ್ನು ಕೇಳ್ಕೊಂಡು ಬಂದ್ರಿ. ಅದೇ ರೀತಿಯಾಗಿ ಮುಂದುವರೆದು ಪುಟಾಣಿ ಏಜೆಂಟ್ 1-2-3 ಈ ಸಿನಿಮಾವನ್ನು ನೀವು ನೋಡಿರ್ತೀರಿ ಅಂತ ಅಂದ್ಕೊಳ್ತೀನಿ. ಖಂಡಿತ ನೋಡಿರ್ತೀರಿ. ಈ ಸಿನಿಮಾದಲ್ಲಿಯೂ ಸಹ ಪ್ರಾಣಿಗಳ ಬಳಕೆಯಾಗಿದೆ. ಇಲ್ಲಿ ವಿಶಿಷ್ಟವಾಗಿ ಮಂಜುಳಾ ಅವರಿರ್ಬೋದು, ಅಂಬರೀಷ್ ಅವರು, ಶ್ರೀನಾಥ್ ಅವರು ಈ ಒಂದು ಚಿತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಈ ಒಂದು ಚಿತ್ರ 1979 ತೆರೆ ಕಂಡಿತ್ತು, ಪುಟಾಣಿ ಏಜೆಂಟ್ 1-2-3. ಇದು ಕನ್ನಡದ ಏನು ಮಕ್ಕಳ ಸಿನಿಮಾಗಳಲ್ಲೂ ಸಹ ಇದು ಪ್ರಮುಖ ಸಿನಿಮಾ ಅಂತಲೇ ಹೇಳ್ಬೋದು. ಗೀತಾಪ್ರಿಯ ಅವರ ನಿರ್ದೇಶನದ ಈ ಸಿನಿಮಾದಲ್ಲಿ ರಾಮಕೃಷ್ಣ ಹೆಗಡೆ ಅವರು, ಮಂಜುಳಾ ಅವರು, ಬೇಬಿ ಇಂದಿರಾ ಶ್ರೀನಾಥ್ ಅವರು, ಅಂಬರೀಷ್, ಉದಯ್ಕುಮಾರ್, ಶಕ್ತಿ ಪ್ರಕಾಶ್ ಮುಂತಾದವರು ನಟಿಸಿದರು. ಈ ಚಿತ್ರದಲ್ಲಿ ವಿಶೇಷ ಏನಪ್ಪ ಅಂದರೆ, ಮುರುಳಿ ಎನ್ನುವಂತಹ ಪ್ರಾಮಾಣಿಕ ಪೊಲೀಸ್ ಅಧಿಕಾರಿ ಮೇಲೆ ಕೊಲೆ ಪ್ರಕರಣ ಸುಳ್ಳು ಆರೋಪ ಹೊರಿಸಿ ಮರಣದಂಡನೆ ವಿಧಿಸಲಾಗಿರುತ್ತೆ. ಆಗ ಆ ಮೂವರು ಮಕ್ಕಳು ಅದನ್ನು ತಪ್ಪುವಂತ ಸಾಧಿಸಲಿಕ್ಕೆ ಹೋಗಿ ಆ ಒಂದು ಪ್ರಾಣಿಗಳನ್ನು ಹೇಗೆ ಬಳಕೆ ಒಂದು ಪ್ರಾಣಿಗಳ ಬಳಕೆ ಹೇಗಾಗುತ್ತೆ, ಪ್ರಾಣಿಗಳ ಜೊತೆ ಅವರ ಸಂವಹನ ಹೇಗಿರುತ್ತೆ ಅನ್ನುವಂಥದ್ದು ತುಂಬ ಅದ್ಭುತವಾಗಿದೆ ಈ ಸಿನಿಮಾ. ಇದೀಗ ಅದೇ ಚಿತ್ರದ ಗೀತೆಯನ್ನು ಕೇಳ್ಕೊಂಡು ಬನ್ನಿ.
1: ಸಹ್ಯಾದ್ರಿ ಸಾಲಿನಲ್ಲಿ

ಉಪಾಯ ಬಂದಾಗ ಉಪಾಯ ಹೇಳ್ತೀನಿ. ಆ ಸರ್ಪ

ಆತ್ಮೀಯ ಕೇಳುಗರೆ, ಕನ್ನಡ ಚಿತ್ರರಂಗದಲ್ಲಿ ವನ್ಯಜೀವಿಗಳ ಅಂದರೆ ಪ್ರಾಣಿ ಪಕ್ಷಿಗಳ ಬಳಕೆಯ ಕುರಿತಾಗಿ ನಾನು ಮಾತಾಡ್ತಾ ಇದ್ದೆ. ಅದೇ ಸಾಲಿಗೆ ಸೇರುವಂತಹ ಇನ್ನೊಂದು ಚಿತ್ರ ಅಂದರೆ 1981 ಬಿಡುಗಡೆ ಆದಂತಹ ಪ್ರಚಂಡ ಪುಟಾಣಿಗಳು ಚಿತ್ರ. ಈ ಒಂದು ಚಿತ್ರದಲ್ಲಿಯೂ ಸಹ ಕೋತಿ ಅಂದರೆ ಮಂಗ ಅಂದರೆ ರಾಮು ಅನ್ನುವಂತಹ ಹೆಸರಿನ ಕೋತಿಯನ್ನು ಈ ಚಿತ್ರದಲ್ಲಿ ಬಳಕೆ ಮಾಡಿಕೊಂಡಿದ್ದಾರೆ. ಹಾಗೆಯೇ ನಾಯಿ ಸಹ, ಒಂದು ಶ್ವಾನ ಸಹ ಈ ಒಂದು ಚಿತ್ರದಲ್ಲಿ ಬಳಕೆಯಾಗಿದೆ. ಈ ಒಂದು ಚಿತ್ರವನ್ನು ಗೀತಾಪ್ರಿಯ ನಿರ್ದೇಶನದಲ್ಲಿ ಈ ಒಂದು ಚಿತ್ರ ಮೂಡಿಬಂದಿತ್ತು. ಇದರಲ್ಲಿ ಮಾಸ್ಟರ್ ರಾಮಕೃಷ್ಣ ಹೆಗಡೆ, ಬೇಬಿ ಇಂದಿರಾ ಅವರು ಮುಖ್ಯ ಭೂಮಿಕೆಯಲ್ಲಿ ಕಾಣಿಸ್ಕೊಂಡಿದ್ದರೆ, ಟೈಗರ್ ಪ್ರಭಾಕರ್ ಅವರು, ದ್ವಾರಕೀಶ್ ಅವರ ಹಾಸ್ಯ ಸಾಹಸ ದೃಶ್ಯಗಳು, ಹಾಗೆಯೇ ಪ್ರಾಣಿಗಳ ಒಂದು ವಿಶೇಷ ಏನು ಅವರು ಪ್ರಾಣಿಗಳು ನಡೆದುಕೊಂಡಂತಹ ರೀತಿ ಇದೆಯಲ್ಲ, ಅಂದರೆ ಅವರು ಪ್ರಾಣಿಗಳು ನಡೆಸುತ್ತಿದ್ದ ಸಂವಹನ ಅದ್ಭುತವಾಗಿ ಮೂಡಿ ಬಂದಿತ್ತು.

ಮೂಡಿ ಬಂದಿತ್ತು ಈ ಒಂದು ಚಿತ್ರದಲ್ಲಿ ಅಂತಲೇ ಹೇಳ್ಬೋದು. ಈಗ ಕೇಳಿ ಅದೇ ಚಿತ್ರದ ಗೀತೆಯಿಂದ, ಪ್ರಚಂಡ ಪುಟಾಣಿಗಳು ಚಿತ್ರದ ಗೀತೆ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ, ಹಾಗೆ ಎಸ್ ಜಾನಕಿ ಅವರು ಸಹ ಈ ಒಂದು ಗೀತೆಗೆ ಧ್ವನಿಯಾಗಿದ್ದಾರೆ, ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ, ಉಪೇಂದ್ರ ಕುಮಾರ್ ಅವರ ಸಂಗೀತ ಇರುವಂತಹ ಗೀತೆ.

ನೂರು ಮೆಣಸಿನಕಾಯಿ ಭೂತದು ಪೆದ್ದ ಮಾತು ಹೆಚ್ಚಾಡಿ ಬೋರ್ಲಾಗಿ ಬಿತ್ತ ತಕ ತಿಮಿ ತಕ ಜನು ತಕ ತಿಮಿ ತಕ ಜನು ದಿಂತ ತಕ ಜನು ದಿಂತ ತಕ ಜನು ತತ್ತ ತಕ ಜನು ತತ್ತ ತಕ

0: ಏನು
1: ಗೊತ್ತಾ?
0: ಏನದು?
1: ನಿಂಗೆ ತಕ್ಕ ನಿಂಗೆ ತಕ್ಕ ನಿಂಗೆ ತಕ್ಕ

0: देर किस बात की, आज ही आवेदन करें www.awards.gov.in पर या संपर्क करें नजदीकी CSC केंद्र पर। राष्ट्रीय गोपाल रत्न पुरस्कार 2026 पशुपालन एवं डेयरी विभाग, भारत सरकार द्वारा जनहित में जारी।
1: ಆತ್ಮೀಯ ಕೇಳುಗರೆ, ವನ್ಯಜೀವಿಗಳ ಬಳಕೆಯ ಕುರಿತಾಗಿ ಅಂದರೆ ಕನ್ನಡ ಚಿತ್ರರಂಗದಲ್ಲಿ ವನ್ಯ ಜೀವಿಗಳ ಬಳಕೆಯ ಕುರಿತಾಗಿ ನಾನು ಮಾತಾಡ್ತಾ ಇದ್ದೆ. ಇನ್ನು ಅದೇ ಸಾಲಿಗೆ ಸೇರುವಂತಹ ಇನ್ನೊಂದು ಸಿನಿಮಾ ಅಂದರೆ ಅದು ಮೃಗಾಲಯ. ರೆವಲ್ ಸ್ಟಾರ್ ಅಂಬರೀಷ್ ಅಭಿನಯದ ಮೃಗಾಲಯ ಸಿನಿಮಾ ವನ್ಯಜೀವಿಗಳು ಮತ್ತು ಮಾನವನ ನಡುವಿನ ಬಾಂಧವ್ಯವನ್ನು ತೋರಿಸಿದಂತಹ ವಿಶಿಷ್ಟ ಚಿತ್ರ. ಕಥೆಯಲ್ಲಿ ಕಾಡಿನ ಹುಲಿಗಳು ಮತ್ತು ಸಾಕು ಮೃಗಗಳ ನೈಜ ದೃಶ್ಯಗಳನ್ನು ಸಾಹಸಮಯವಾಗಿ ಚಿತ್ರೀಕರಿಸಲಾಗಿತ್ತು. ಅಂಬರೀಷ್ ಅವರ ಧೈರ್ಯಶಾಲಿ ಅಭಿನಯ ಹಾಗೂ ಪ್ರಾಣಿಗಳೊಂದಿಗೆ ಅವರ ಒಡನಾಟ ಪ್ರೇಕ್ಷಕರನ್ನು ಬೆರಗುಗೊಳಿಸಿತ್ತು. ವನ್ಯಜೀವಿಗಳ ಸಂರಕ್ಷಣೆ ಮತ್ತು ಪ್ರಾಣಿ ಹಿಂಸೆ ವಿರುದ್ಧ ಧ್ವನಿ ಎತ್ತಿದಂತಹ ಹೆಮ್ಮೆಯ ಕನ್ನಡ ಚಿತ್ರ ಅಂದರೆ ತಪ್ಪಾಗೋದಿಲ್ಲ. ಈಗ ಕೇಳಿ ಅದೇ ಚಿತ್ರದ ಗೀತೆಯನ್ನು SP ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ, ಜೀವದಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತ ಇರುವಂತಹ ಗೀತೆಯನ್ನು.

ಈಗ ಪ್ರಸಾರವಾದಂತಹ ರಾಮ ಲಕ್ಷ್ಮಣ ಚಿತ್ರದ ಗೀತೆನ ನೀವು ಕೇಳಿದ್ರಿ. ಈ ಒಂದು ಚಲನಚಿತ್ರದಲ್ಲಿಯೂ ಸಹ ಒಬ್ಬ ಸಾಮಾನ್ಯ ಹುಡುಗ, ಒಂದು ಕಾಡಿನ ಮಧ್ಯದಲ್ಲಿರುವಂತಹ ಒಬ್ಬ ಸಾಮಾನ್ಯ ಹುಡುಗ ಒಂದು ಹುಲಿಯನ್ನ ಸಾಕುವಂತಹ ಕಥೆಯನ್ನ ಆಧರಿಸಿದ ಸಿನಿಮಾ ರಾಮ ಲಕ್ಷ್ಮಣ ಆಗಿತ್ತು. ಈ ಒಂದು ಸಿನಿಮಾ ಅದ್ಭುತವಾಗಿ ಮೂಡಿ ಬಂದಿತ್ತು. ಇದರಲ್ಲಿ ಒಬ್ಬ ಸಾಮಾನ್ಯ ಹುಡುಗ, ಹಳ್ಳಿಯ ಬಾಲಕ, ಒಂದು ಹುಲಿಯನ್ನ ಸಾಕ್ತಾನೆ. ಆ ಹುಲಿ ನಂತರ ದೊಡ್ಡದಾಗಿ ಬೆಳೆದು ನಂತರ ಏನೇನಾಗುತ್ತೆ ಅನ್ನುವಂತಹದ್ದು ಕಥೆಯ ಭಾಗವಾಗಿ ಕಾಣಿಸುತ್ತೆ ನಮಗೆ. ಈಗ ಮುಂದುವರೆದು ಸಿಂಹದ ಮರಿ ಸೈನ್ಯ ಚಿತ್ರವನ್ನು, ಚಿತ್ರವೂ ಸಹ ಅಷ್ಟೇ ಪರಿಣಾಮಕಾರಿಯಾಗಿ ಮೂಡಿಬಂದಿತ್ತು. ಇದರಲ್ಲಿಯೂ ಸಹ ಗಿಳಿಯ ಬಳಕೆಯಾಗಿದೆ, ಬೇರೆ ಬೇರೆ ಪ್ರಾಣಿಗಳ ಬಳಕೆ ಒಂದು ಚಿತ್ರದಲ್ಲಿ ಆಗಿದೆ. ಇದು ಸಹ ಮಕ್ಕಳ ಸಾಹಸಮಯ ಚಿತ್ರಗಳಲ್ಲಿ ಒಂದೆನಿಸಿಕೊಂಡಿದೆ. ಇದರಲ್ಲಿಯೂ ಸಹ ಪ್ರಾಣಿಗಳ ಕುರಿತಾಗಿ ಹಾಗೆ ಮಕ್ಕಳ ಸಾಹಸದ ಕುರಿತಾಗಿ ಅದ್ಭುತವಾಗಿ ಚಲನಚಿತ್ರ ಮೂಡಿಬಂದಿತ್ತು. ಈಗ ಸಿಂಹದ ಮರಿ ಸೈನ್ಯ ಚಿತ್ರದ ಗೀತೆಯನ್ನು ಕೇಳಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೆ ಎಸ್ ಜಾನಕಿ ಅವರ ಧ್ವನಿಯಲ್ಲಿ, ಹುಣಸೂರು ಕೃಷ್ಣಮೂರ್ತಿ ಅವರ ಸಾಹಿತ್ಯಕ್ಕೆ ಸತ್ಯಂ ಅವರ ಸಂಗೀತ ಇರುವಂತಹ ಗೀತೆಯನ್ನು.

ಆತ್ಮೀಯ ಕೇಳುಗರೆ, ಕನ್ನಡ ಚಿತ್ರಗಳಲ್ಲಿನ ವನ್ಯಜೀವಿಗಳ ಬಳಕೆ ಕುರಿತಾಗಿ ನಾನು ಮಾತಾಡ್ತಾ ಇದ್ದೆ. ಇನ್ನು 2014 ಬಿಡುಗಡೆಯಾದಂತಹ ಯಶ್ ಅವರ ನಟನೆಯ ಗಜಕೇಸರಿ ಚಿತ್ರದಲ್ಲಿ ಅರ್ಜುನ ಆನೆಯನ್ನು ಬಳಸಲಾಗಿತ್ತು. ಅರ್ಜುನ ಆನೆ ಸೇರಿದಂತೆ ಅನೇಕ ಆನೆಗಳನ್ನು ಆ ಒಂದು ಚಿತ್ರದಲ್ಲಿ ಬಳಸಲಾಗಿತ್ತು. ಅದರಲ್ಲಿ ವಿಶೇಷವಾಗಿ ಬುಡಕಟ್ಟು ಜನರು ಹೇಗೆ ಆನೆಯ ಜೊತೆ ಇರ್ತಾರೆ, ಒಂದು ಆನೆಯನ್ನು ಪಳಗಿಸ್ತಾರೆ ಅನ್ನೋದರ ಕುರಿತಾದ ಒಂದು ಕಥಾಹಂದರವನ್ನು ಹೊಂದಿತ್ತು ಈ ಒಂದು ಚಿತ್ರ. ತುಂಬ ಅದ್ಭುತವಾಗಿ ಸಹ ಮೂಡಿ ಬಂದಿತ್ತು. ಗಜಕೇಸರಿಯಲ್ಲಿ ವಿಶೇಷವಾಗಿ ಆನೆಯನ್ನು ಪಳಗಿಸೋದೇ ಒಂದು ಪ್ರಮುಖ ವಿಷಯವನ್ನು ಆಧಾರವಾಗಿಟ್ಟುಕೊಂಡು ಈ ಒಂದು ಕಥೆಯನ್ನು ಎಣೆಯಲಾಗಿತ್ತು. ಈಗ ಅದೇ ಚಿತ್ರದ ಗೀತೆಯನ್ನು ಕೇಳಿ. ಗಜಕೇಸರಿ ಚಿತ್ರದ ಗೀತೆ, ಶಂಕರ್ ಮಹಾದೇವನ್, ಶ್ರೇಯ ಘೋಷಾಲ್ ಅವರ ಧ್ವನಿಯಲ್ಲಿ, ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ, ವಿ ಹರಿಕೃಷ್ಣನವರ ಸಂಗೀತ ಇರುವಂತಹ ಗೀತೆಯನ್ನು

ಆತ್ಮೀಯ ಕೇಳುಗರೆ, ನಮ್ಮ ಕನ್ನಡ ಚಿತ್ರರಂಗ ಕಾಡಿನ ಮೃಗಗಳನ್ನು, ವನ್ಯಜೀವಿಗಳನ್ನು ಬೆಳ್ಳಿ ಪರದೆಯ ಮೇಲೆ ಎಷ್ಟು ಅದ್ಭುತವಾಗಿ ತೆರೆಗೆ ತಂದಿದೆ ಅಲ್ವಾ? ಸಿನಿಮಾದಲ್ಲಿ ಪ್ರಾಣಿಗಳನ್ನು ನೋಡಿ ಖುಷಿ ಪಡೋದು ಎಷ್ಟು ಮುಖ್ಯನೋ, ನಮ್ಮ ಸುತ್ತಲಿರುವಂತಹ ಪ್ರಕೃತಿಯನ್ನು, ಪ್ರಾಣಿಗಳನ್ನು ಪ್ರೀತಿಸೋದು ಹಾಗೆ ರಕ್ಷಿಸೋದು ಸಹ ಅಷ್ಟೇ ಮುಖ್ಯ ಆಗುತ್ತೆ. ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದುದು ನಾನು ನಿಮ್ಮ ಬಾನುಲಿ ಗೆಳೆಯ ವರುಣ್ ಜಿಜೆ. ಮುಂದಿನ ಪ್ರಸಾರದಲ್ಲಿ ನಿಮ್ಮ ಜೊತೆ ಆಗ್ತಿದ್ದಾರೆ ಆರ್ ಜೆ ಸಂತೋಷ್.

ನಮಸ್ಕಾರ, ನಾನು ಗಾಯಕಿ ಬಿ ಆರ್ ಛಾಯಾ. ನನ್ನಂಥ ಸಹಸ್ರಾರು ಕಲಾವಿದರ ತಾಯಿ ಆಕಾಶವಾಣಿ. ಪ್ರತಿದಿನಾನು ಈ ತಾಯಿಯ ಜೋಗಳ ಕೇಳ್ಕೊಂಡೇ ಬೆಳೆದೆ, ಈಗ್ಲೂ ಕೇಳ್ತಾನೆ ಇರ್ತೀನಿ. ನೀವು ಕೇಳಿ ಆನಂದಿಸಿ ವಿವಿಧ ಭಾರತಿ FM ನಲ್ಲಿ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ವಿಧಾನಸಭೆ ಅಧಿವೇಶನದಲ್ಲಿ ಕಸ್ತೂರಿ ರಂಗನ್ ವರದಿ ಕರಡು ಅಧಿಸೂಚನೆ ವಿರುದ್ಧ ನಿರ್ಣಯವನ್ನು ಸರ್ವಾನುಮತದಿಂದ ಅಂಗೀಕರಿಸಲಾಗಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸದನದಲ್ಲಿ ನಿರ್ಣಯ ಮಂಡಿಸಿ ಒಮ್ಮತದ ಒಪ್ಪಿಗೆ ಪಡೆದಿದ್ದಾರೆ. ಕೆಪಿಎಸ್ಸಿಯಲ್ಲಿ ಹಗರಣಗಳು ಹೆಚ್ಚಿದ್ದು ಕಾನೂನು ಚೌಕಟ್ಟಿನಲ್ಲಿ ಮುಚ್ಚುವ ಬಗ್ಗೆ ತಜ್ಞರ ಜೊತೆ ಚರ್ಚೆ ನಡೆಸಲಾಗುತ್ತಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಕ್ವಾಲ್ಕಮ್ ಸಂಶೋಧನೆ ಮತ್ತು ಅಭಿವೃದ್ಧಿ ಕೇಂದ್ರದಲ್ಲಿ ಕೇಂದ್ರ ಸಂವಹನ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ವೈರ್ಲೆಸ್ ಮತ್ತು ಸಂಪರ್ಕಿತ ತಂತ್ರಜ್ಞಾನಗಳ ಅತ್ಯಾಧುನಿಕ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ತಂಡದೊಂದಿಗೆ ಸಂವಾದ ನಡೆಸಿದರು. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ ಈ ಆಸ್ತಿ 2.0 ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಲಾಗಿದ್ದು ಸಚಿವ ಕೃಷ್ಣ ಬೈರೇಗೌಡ ಲೋಕಾರ್ಪಣೆಗೊಳಿಸಿದರು. ಗುಜರಾತ್ನ ಕೆವಾಡಿಯಾದಲ್ಲಿ 72ನೇ ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯುತ್ತಿದೆ. ಸಮಾರಂಭದಲ್ಲಿ ಹಿರಿಯ ನಟ ಅನಂತ್ನಾಗ್ ಅವರಿಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ. ಭಾರತ ಮತ್ತು ಅಮೆರಿಕ ವ್ಯಾಪಾರ ಮಾತುಕತೆಗಳು ವೇಗವಾಗಿ ಮತ್ತು ಉತ್ತಮ ದಿಕ್ಕಿನಲ್ಲಿ ಸಾಗುತ್ತಿವೆ ಎಂದು ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್ ನವದೆಹಲಿಯಲ್ಲಿ ತಿಳಿಸಿದ್ದಾರೆ. ಇಂಧನ ಸಹಕಾರವನ್ನು ಇನ್ನಷ್ಟು ಹೆಚ್ಚಿಸುವ ನಿರ್ಣಾಯಕ ಒಪ್ಪಂದ ಕುರಿತಂತೆ ನವದೆಹಲಿಯಲ್ಲಿ ನಡೆದ ಭಾರತ ಮತ್ತು ಒಪೆಕ್ ದೇಶಗಳ ಉನ್ನತ ಮಟ್ಟದ ಸಭೆಯಲ್ಲಿ ಒಪ್ಪಿಗೆ ಸೂಚಿಸಲಾಗಿದೆ. ಏಷ್ಯನ್ ಗೇಮ್ಸ್ನ ಬ್ಯಾಡ್ಮಿಂಟನ್ ವಿಭಾಗದಲ್ಲಿ ಭಾರತದ ಪುರುಷರ ತಂಡ ಪದಕ ಖಚಿತಪಡಿಸಿಕೊಂಡಿದೆ. ಇಂದು ನಡೆದ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಜಪಾನ್ ವಿರುದ್ಧ ಸಿಂಗಲ್ಸ್ ಹಾಗೂ ಡಬಲ್ಸ್ ವಿಭಾಗದಲ್ಲಿ ಗೆಲುವು ದಾಖಲಿಸಿದೆ. ಏಷ್ಯನ್ ಗೇಮ್ಸ್ 2026 ಕ್ರೀಡಾಕೂಟದಲ್ಲಿ ಭಾರತ ಚಿನ್ನದ ಖಾತೆ ತೆರೆದಿದೆ. ಮಹಿಳಾ ಟಿ20 ಕ್ರಿಕೆಟ್ ಟೂರ್ನಿಯ ಫೈನಲ್ನಲ್ಲಿ ಭಾರತ ಶ್ರೀಲಂಕಾ ವಿರುದ್ಧ 147 ರನ್ಗಳ ಗೆಲುವು ಸಾಧಿಸಿ ಚಿನ್ನದ ಪದಕ ಗೆದ್ದಿದೆ. ಮತ್ತೊಂದು ಪಂದ್ಯದಲ್ಲಿ ಪುರುಷರ ತಂಡ ಜಪಾನ್ ತಂಡವನ್ನು ಸೋಲಿಸಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 6 ಗಂಟೆಗೆ.

ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ಯುದ್ಧ ಭಾರತೀಯ ಆಕಾಶವಾಣಿ ಕನ್ನಡ ಸ್ಟುಡಿಯೋ ಸಮಯ 5:02:47. ಸ್ನೇಹಿತರೆ, ಈಗ ಇಂದು ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ಕಿರುಮಾಹಿತಿಯನ್ನು ಪಡೆದುಕೊಳ್ಳೋಣ.

0: ಕಾರ್ಯಕ್ರಮ ವಿವರಣೆಯ ನಂತರ 5:05 8:00 ಸೇಫ್ ಡ್ರೈವ್ನಲ್ಲಿ ಕಾರ್ಯಕ್ರಮಗಳು. ಮೊದಲಿಗೆ ಓಲ್ಡ್ ಈಸ್ ಗೋಲ್ಡ್, 6:02 ಗಾನ ಭಜಾನ. ಆರು ಗಂಟೆ 55 ನಿಮಿಷಕ್ಕೆ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ. 7:22 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. ರಾತ್ರಿ 8:02 ಕರೆ ಮಾಡಿ ಹಾಡು ಕೇಳಿ ನಿಮ್ಮ ಆಯ್ಕೆ ಕಾರ್ಯಕ್ರಮ. 9:15 ಹಿಂದಿ ಮೆಲೋಡಿಸ್. 10:02 ಪ್ರೇಮ ನಿನಾದ. 6:03 ಕಾರ್ಯಕ್ರಮ ವಿವರಣೆ. 6:05 ನಾದೋಪಾಸನೆ. 7:15 to 9:00 ಶುಭೋದಯ ಕರ್ನಾಟಕದಲ್ಲಿ ಕಾರ್ಯಕ್ರಮಗಳು. ಮೊದಲಿಗೆ ಕನ್ನಡ ರತ್ನ ಭಂಡಾರ, ನಂತರ ಭಾವಗೀತೆ, ತದನಂತರ ಚಿತ್ರಗೀತೆಗಳು. 7:45 ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ವಾಣಿ. ವಿಷಯ ಮಾವು ಮತ್ತು ಬಿಲ್ವಪತ್ರೆಯ ಔಷಧಿಯ ಗುಣಗಳು. ಭಾಗವಹಿಸುತ್ತಾರೆ ಡಾಕ್ಟರ್ ಗಾಯತ್ರಿ, ವೈದ್ಯಾಧಿಕಾರಿ, ಸರ್ಕಾರಿ ಆಯುರ್ವೇದ ಚಿಕಿತ್ಸಾಲಯ, ನಾರ್ವೆ ಗ್ರಾಮ, ಕೊಪ್ಪ ತಾಲೂಕು, ಚಿಕ್ಕಮಗಳೂರು ಜಿಲ್ಲೆ. 9:00 ಇಂದಿನ ವಿಶೇಷ. 10:02 ಓಲ್ಡ್ ಇಸ್ ಗೋಲ್ಡ್. 11:02 ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಕನ್ನಡ ಚಿತ್ರಗೀತೆಗಳು. 11:30 ಕಲಾಭಾರತಿ. 12:05 ಕರೆಗೊಂದು ಹಾಡು. 1:02 ಚಿತ್ರಗೀತೆಗಳು. 1:20 ಗೇಮ್ ಶೋನಲ್ಲಿ ಪದಬಂಧ. 2:15 ಸ್ಪಂದನ. 2:40 ಚಿತ್ರತಾನ. 3:00 ಸಖಿ ಸಹೇಲಿ ಹಾಗೂ ಇತರೆ ಹಿಂದಿ ಕಾರ್ಯಕ್ರಮಗಳು. 4:00 ಪರಿಮಳ. 5:02 ಕಾರ್ಯಕ್ರಮ ವಿವರಣೆ. 5:05 to 8:00 ಸೇಫ್ ಟೈಮ್ನಲ್ಲಿ ಕಾರ್ಯಕ್ರಮಗಳು. ಮೊದಲಿಗೆ ಓಲ್ಡ್ ಇಸ್ ಗೋಲ್ಡ್. 6:02 ಗಾನಭಜಾನ. 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ. 7:22 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. ರಾತ್ರಿ 8:02 ಮಧುರ ಆಲಾಪ. 9:15 ಹಿಂದಿ ಮೆಲೋಡಿಸ್. 10:02 ಪ್ರೇಮ ನಿನಾದ. ಎಲ್ಲ ಕಾರ್ಯಕ್ರಮಗಳೊಂದಿಗೆ ಎಂದಿನಂತೆ ವಾರ್ತಾ ಮುಖ್ಯಾಂಶಗಳು, ಪ್ರದೇಶ ಸಮಾಚಾರ, ಕನ್ನಡ ಮತ್ತು ಇಂಗ್ಲಿಷ್ನಲ್ಲಿ ರಾಷ್ಟ್ರೀಯ ವಾರ್ತೆಗಳನ್ನು ನಿಗದಿತ ಸಮಯದಲ್ಲಿ ಕೇಳ್ತೀರಾ ಸ್ನೇಹಿತರೆ? ಇದುವರೆಗೆ ಇಂದು ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ಕಿರು ಮಾಹಿತಿಯನ್ನು ಪಡೆದುಕೊಂಡ್ರೆ ಇದು ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಕರ್ನಾಟಕದ ಕಲೆ, ಸಂಸ್ಕೃತಿ, ಕರಕುಶಲ ಮತ್ತು ಗ್ರಾಮೀಣ ಸೊಗಡಿನ ಅದ್ಭುತ ಲೋಕಕ್ಕೆ ನಿಮ್ಮನ್ನು ಆಹ್ವಾನಿಸುತ್ತಿದೆ ನಮ್ಮ ಸರಸ್ ಮೇಳ 2026. ರಾಷ್ಟ್ರಮಟ್ಟದ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳ ಇದೇ ಸೆಪ್ಟೆಂಬರ್ 19 to 27 ಬೆಂಗಳೂರಿನ ಜಯಮಹಲ್ ಪ್ಯಾಲೇಸ್ ನಲ್ಲಿ. ಜಿಐಯಿಂದ ಮಾನ್ಯತೆ ಪಡೆದ ಕರ್ನಾಟಕದ ಉತ್ಪನ್ನಗಳು, ಕೈಮಗ್ಗ ಹಾಗೂ ಸಾಂಪ್ರದಾಯಿಕ ಆಹಾರಗಳ ವೈಭವಹತ 150 ಮಳಿಗೆಗಳು ಇರಲಿವೆ. ಪ್ರಕಟಣೆ ಕರ್ನಾಟಕ ಸರ್ಕಾರ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಮತ್ತು ರಾಷ್ಟ್ರೀಯ ಜೀವನೋಪಾಯ ಅಭಿಯಾನ. ನಮ್ಮ ಸರಸ್ ಮೇಳ 2026.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಸಿಬಿ

ಇದು ನಿಮ್ಮ ಮೆಚ್ಚಿನ ವಿದ್ಯಾಭಾರತಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ 5:15 ಈ ಸಮಯ ಸೇಫ್ ಡ್ರೈವ್ನಲ್ಲಿ ಓಲ್ಡ್ ಇಸ್ ಗೋಲ್ಡ್, ಕನ್ನಡದ ಹಳೆಯ ಮಧುರ ಗೀತೆಗಳನ್ನು ಕೇಳುವಂತಹ ಸಮಯ. ಈ ಸವಿಯಾದ ಸಮಯಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹಾಗೂ ಪ್ರೀತಿಯ ನಮಸ್ಕಾರ. ನಿಮ್ಮೆಲ್ಲರಿಗೂ ಸ್ವಾಗತ ಕೋರ್ತಾ ಇರೋದು ನಾನು ನಿಮ್ಮ ರೇಡಿಯೋ ಮಿತ್ರ ಸಂತೋಷ್. ಸಂಜೆಯ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಸೇಫ್ ಡ್ರೈವ್ ಟೈಮ್ ಇದೆ ಸ್ನೇಹಿತರೆ. ನೀವು ಎಲ್ಲೇ ಟ್ರಾವೆಲ್ ಮಾಡ್ತಾ ಇರಲಿ, ನಮ್ಮ ಚಾನಲನ್ನು ಟ್ಯೂನ್ ಮಾಡ್ಕೊಳ್ಳಿ. ಆಫೀಸ್ಗೆ ಹೋಗ್ತಾ ಇರಿ ಅಥವಾ ಆಫೀಸಿಂದ ಬರ್ತಾ ಇರಿ, ನಿಮ್ಮ ಕೆಲಸವನ್ನು ಸ್ಟಾರ್ಟ್ ಮಾಡಿರಿ, ಕೆಲಸವನ್ನು ಮುಗಿಸಿರಿ. ಒಟ್ಟಿನಲ್ಲಿ ನೀವೆಲ್ಲೇ ಇದ್ದರೂ ನಿಮ್ಮ ಜರ್ನಿಯಲ್ಲಿ ನಾವು ಜೊತೆಯಾಗಿರ್ತೀವಿ. ನಿಮಗೆ ಇಷ್ಟ ಆಗುವಂಥ ಗೀತೆಗಳನ್ನೇ ಕೇಳಿಸ್ತಾ ಸಾಕ್ತೀವಿ. ಇನ್ನು ಗೀತೆಗಳನ್ನು ಕೇಳಿಸೋದಕ್ಕೂ ಮುಂಚೆನೆ ನೀವೆಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ? ಗುಡ್, ನೀವೆಲ್ಲ ಚೆನ್ನಾಗಿದ್ದೀನಿ ಅಂತ ಹೇಳೋದನ್ನು ಕೇಳಿ ಬಹಳ ಖುಷಿಯಾಯಿತು. ನೀವೆಲ್ಲ ಹೀಗೆ ನಗ್ನಗ್ತಾ ಚೆನ್ನಾಗಿ ಖುಷಿಯಾಗಿರಬೇಕು ಅನ್ನೋದೇ ಆಶಯ. ಕಾರ್ಯಕ್ರಮದ ಮೊದಲನೆಯ ಗೀತೆಯನ್ನು ಕೇಳುವಂತಹ ಸಮಯ. ಎಂದು ನಿನ್ನ ನೋಡುವೆ, ಎರಡು ಕನಸು ಚಿತ್ರದ ಗೀತೆ ಇದು. ಪಿ ಬಿ ಶ್ರೀನಿವಾಸ್ ಅವರ ಗಾಯನ, ಚಿ ಉದಯಶಂಕರ್ ಅವರ ರಚನೆ, ರಾಜನ್ ನಾಗೇಂದ್ರ ಅವರ ಸಂಗೀತ.

ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ನಾವು ವಿದ್ಯುತ್ ಸ್ನೇಹಿತರೆ ಮುಂದಿನ ಗೀತೆಯನ್ನ ಕೇಳುವಂತಹ ಸಮಯ. ಟೋನಿ ಚಿತ್ರದ ಗೀತೆ ಇದು. ಆರ್ ಎನ್ ಜಯಗೋಪಾಲ್ ಅವರ ರಚನೆ, ರಾಜನ್ ನಾಗೇಂದ್ರ ಅವರ ಸಂಗೀತ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಗಾಯನ.

ಒಳ್ಳಿಸ್ಕೊಳ್ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಮುಂದಿನ ಗೀತೆಯನ್ನ ಕೇಳುವಂತ ಸಮಯ. ಸ್ವಯಂವರ ಚಿತ್ರದ ಗೀತೆ ಇದು. ಪಿ ಬಿ ಶ್ರೀನಿವಾಸ್ ಮತ್ತು ಪಿ ಸುಶೀಲ್ ಅವರ ಗಾಯನ, ಆರ್ ಎನ್ ಜಯಗೋಪಾಲ್ ಅವರ ರಚನೆ, ರಾಜನ್ ನಾಗೇಂದ್ರ ಅವರ ಸಂಗೀತ.

ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ವಿದ್ಯುತ್ ಭಾರತೀಯ ಆಕಾಶವಾಣಿ ಕನ್ನಡ ಸೇಫ್ ಟ್ರೈವ್ನಲ್ಲಿ ಓಲ್ಡ್ ಈಸ್ ಗೋಲ್ಡ್ ಕನ್ನಡದ ಹಳೆಯ ಮಧುರ ಗೀತೆಗಳನ್ನ ಕೇಳ್ತಾ ಇದೀವಿ. ಮುಂದಿನ ಗೀತೆಯನ್ನ ಕೇಳುವಂತಹ ಸಮಯ ಸದಾರಾಮ ಚಿತ್ರದ ಗೀತೆ ಇದು. ಕೋರ ಸೀತಾರಾಮ ಶಾಸ್ತ್ರಿಯವರ ರಚನೆ, ಸುದರ್ಶನಂ ಮತ್ತು ಗೋವರ್ಧನಂ ಅವರ ಸಂಗೀತ, ಸೌಂದರ್

ಇಬ್ಬರಿಗೂ ಕೈ ಕೊಟ್ಟ ಮತ್ತೊಬ್ಬ ಅಣ್ಣ ಈ ಇಬ್ಬರಿಗೂ ಕೈ ಕೊಟ್ಟ ಮತ್ತೊಬ್ಬ ಅಣ್ಣ

0: ಸ್ನೇಹಿತರೆ, ಗಮನಿಸಿ, ಅಕ್ಟೋಬರ್ 2ರವರೆಗೆ ದೇಶದಲ್ಲಿ ಸ್ವಚ್ಛತಾ ಹಿ ಸೇವಾ 2026 ಸ್ವಚ್ಛತೆಯೇ ಸೇವೆ ಅಭಿಯಾನ ಜಾರಿಯಲ್ಲಿದೆ. ನಾವೆಲ್ಲರೂ ಸ್ವಚ್ಛತೆಯ ಕಾರ್ಯವನ್ನು ಕೈಗೊಳ್ಳೋಣ. ನಮ್ಮ ಮನೆ, ರಸ್ತೆ, ಬೀದಿ, ಊರು, ನಗರ, ರಾಜ್ಯ, ದೇಶ, ಒಟ್ಟಾರೆ ನಮ್ಮ ಸುತ್ತಲಿನ ಪರಿಸರವನ್ನು ಸುಂದರಗೊಳಿಸಲು ಪಣ ತೊಡೋಣ.
1: ನಮ್ಮ ಮನೆ ಆರೋಗ್ಯ ಮತ್ತು ನೆಮ್ಮದಿಯ ನೆಲೆಮನೆ. ತಿನ್ನುವ ಆಹಾರ, ಉಡುವ ಬಟ್ಟೆ, ಆಡುವ ಮಾತು, ಇಲ್ಲೆಲ್ಲ ಸ್ವಚ್ಛತೆ ಕಾಪಾಡೋಣ. ಜೊತೆಗೆ ನಮ್ಮ ನಡವಳಿಕೆಯಲ್ಲೂ.
2: ನೀರಿನ ಸೇವನೆ, ಕಸ ವಿಲೇವಾರಿ, ಶೌಚಾಲಯ ಮತ್ತು ಅದರ ಬಳಕೆ, ತ್ಯಾಜ್ಯ ವಿಲೇವಾರಿ, ಸಾರ್ವಜನಿಕ ಮತ್ತು ಸಮುದಾಯ ಶೌಚಾಲಯಗಳ ಬಳಕೆ, ಈ ಎಲ್ಲ ವಿಚಾರಗಳಲ್ಲೂ ಹೊಣೆಗಾರಿಕೆಯಿಂದ ನಡೆದುಕೊಳ್ಳುವುದು ಎಲ್ಲ ನಾಗರಿಕರ ಹೊಣೆ.
1: ಬನ್ನಿ, ಸ್ವಚ್ಛ ಆರೋಗ್ಯಕರ ಸಮಾಜ ನಿರ್ಮಾಣಕ್ಕೆ ಪ್ರತಿಯೊಬ್ಬರೂ ಕೈಜೋಡಿಸೋಣ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ನೀವು ಕೇಳ್ತಾ ಇದ್ದೀರಾ ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಂಜೆಯ ಓಲ್ಡ್ ಇಸ್ ಗೋಲ್ಡ್ ಸೇಫ್ ಟ್ರೈವ್ನ ಟೈಮಲ್ಲಿ ಗೀತೆಗಳನ್ನು ಕೇಳ್ತಾ ಇದ್ದೀವಿ, ಹಳೆಯ ಮಧುರ ಗೀತೆಗಳನ್ನು ಕೇಳ್ತಾ ಇದ್ದೀವಿ. ಒಂದು ಜೋಶ್ ಫುಲ್ ಸಾಂಗನ್ನು ಕೇಳಿ ಬರೋಣ. ನಮ್ಮ ಶಂಕರ್ ನಾಗ್ ಅವರ ಅಭಿನಯದ್ದು ಮೂಗನ ಸೇಡು ಚಿತ್ರದ ಈ ಗೀತೆ. ಎಸ್ ವಿ ಬಾಲಸುಬ್ರಹ್ಮಣ್ಯಂ ಅವರ ಗಾಯನ, ಶಿವದೇ ಶಂಕರ್ ಅವರ ರಚನೆ, ಸತ್ಯಂ ಅವರ ಸಂಗೀತ.

ಗಿರಿಯು ಮೌನವು, ಮಣ್ಣು ಮೌನವು, ದೇವರು ಕೂಡ ಮೌನವಾಗೇ ಇರ್ತಾನೆ. ಹೂ ಬಿಡುವಂತಹ ಒಂದು ಹೂ ಕೂಡ ಸದ್ದಿಲ್ಲದೆ ಹೂ ಬಿಡುತ್ತೆ ಗಿಡವು ಕೂಡ ಅಂತ ಎಷ್ಟು ಅದ್ಭುತವಾದ ಸಾಲುಗಳಲ್ವ ಸ್ನೇಹಿತರೆ. ಬೈದುಕೊಂಡು ಎಷ್ಟು ಚೆನ್ನಾಗಿ ಫಿಲಾಸಫಿಯನ್ನು ಹೇಳಿದ್ದಾರೆ ಜೀವದೇವಶಂಕರ್ ಅವರು. ಒಂದು ಸುಂದರವಾದ ಗೀತೆಯನ್ನು ಕೇಳಿ ಬಂದ್ವಿ. ಮುಂದಿನ ಗೀತೆಯನ್ನು ಕೇಳುವಂತಹ ಸಮಯ. ತುಟಿಯ ಮೇಲೆ ಕೆಂಪು ಕಿರುನಗೆ, ತುಂಟ ಕಿರುನಗೆ, ಮನಮೆಚ್ಚಿದ ಮಡದಿ ಚಿತ್ರದ ಗೀತೆ ಇದು. ಪಿ ಬಿ ಶ್ರೀನಿವಾಸ್ ಮತ್ತು ಪಿ ಸುಶೀಲ ಅವರ ಗಾಯನ, ಕೂರ ಸೀತಾರಾಮ ಶಾಸ್ತ್ರಿ ಅವರ ರಚನೆ, ವಿಜಯ ಭಾಸ್ಕರ್ ಅವರ ಸಂಗೀತ.

ಸೇಫ್ ಡ್ರೈವ್ನ ಈ ಟೈಮ್ನಲ್ಲಿ ಸಂಜೆಯ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ನಾವು ವಿದ್ಯುತ್ ಸ್ನೇಹಿತರೆ ಮುಂದಿನ ಗೀತೆಯನ್ನು ಕೇಳೋಣ. ಸಾಕಷ್ಟು ಮೆಚ್ಚುಗೆಯ ಸಂದೇಶಗಳು ಬರ್ತಾ ಇದೆ, ಹಾಗೆ ಕಾರ್ಯಕ್ರಮದ ಆರಂಭದಲ್ಲೇ ಅನೇಕ ವೆಲ್ಕಮ್ ಸಂದೇಶಗಳನ್ನು ಪ್ರೀತಿಯ ಸ್ನೇಹಿತರನ್ನು ಎಲ್ಲರೂ ಕಳಿಸಿದ್ದೀರಾ. ಖಂಡಿತ ನಿಮ್ಮೆಲ್ಲರ ಸಂದೇಶಗಳನ್ನ ನಾನು ಓದ್ತೀನಿ ಸ್ನೇಹಿತರೆ. ಈಗ ಮುಂದಿನ ಗೀತೆಯನ್ನು ಕೇಳುವಂತಹ ಸಮಯ. ನಾರದ ವಿಜಯ ಚಿತ್ರದ ಗೀತೆ ಇದು. ಈ ವೇಷ ನೋಡಬೇಡ ಅಮ್ಮಯ್ಯ, ಕೆ ಜಯಸುದಾಸ್ ಅವರ ಹಾಗೆ ಎಸ್ ಜಾನಕಿ ಅವರ ಗಾಯನೆ, ಚಿವುದಯಶಂಕರ್ ಅವರ ರಚನೆ, ಅಶ್ವಥ್ ವೈದ್ಯ ಅವರ ಸಂಗೀತ.

ಸಂಜೆಯ ಓಲ್ಡಿಸ್ಟ್ ಗೋಲ್ಡ್ ಕಾರ್ಯಕ್ರಮ ಇದು. ನಿಮ್ಮ ಮೆಚ್ಚಿನ ಗೀತೆಗಳನ್ನು ಕೇಳ್ತಾ ಇದ್ದೀರಾ, ಅಂದರೆ ನಾನು ಪ್ರಸಾರ ಮಾಡೋ ಗೀತೆಗಳೇ ನಿಮಗೆ ಮೆಚ್ಚುಗೆ ಆಗುತ್ತೆ ಅನ್ನೋ ಭರವಸೆಯಲ್ಲಿ ನಿಮ್ಮ ಮೆಚ್ಚಿನ ಗೀತೆ ಅಂತ ಹೇಳ್ತಾ ಇದ್ದೀನಿ. ಮುಂದಿನ ಗೀತೆಯನ್ನು ಕೇಳುವಂತಹ ಸಮಯ. ಮರಿಯಾ ಮೈ ಡಾರ್ಲಿಂಗ್, ಎಸ್ ಅದೇ ಚಿತ್ರದ ಗೀತೆ ಇದು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಗಾಯನ, ಚಿವುದೇ ಶಂಕರ್ ಅವರ ರಚನೆ, ಶಂಕರ್ ಗಣೇಶ್ ಅವರ ಸಂಗೀತ.

ನೀವು ಕೇಳ್ತಾ ಇದ್ದೀರಾ ನಿಮ್ಮ ಮೆಚ್ಚಿನ ವಿದ್ ಭಾರತಿ ಆಕಾಶವಾಣಿ ಕನ್ನಡ ಸಂಜೆಯ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಸಾಕಷ್ಟು ಮೆಚ್ಚುಗೆಯ ಸಂದೇಶಗಳು ಬಂದಿದೆ. ನಿಮ್ಮೆಲ್ಲರ ಸಂದೇಶಗಳನ್ನು ಮುಂದಿನ ಕಾರ್ಯಕ್ರಮದ ಕೊನೆಯ ಭಾಗದಲ್ಲಿ ಖಂಡಿತ ನಾನು ನೋಡ್ತೀನಿ, ಓಕೆನಾ? ಯಾರೆಲ್ಲ ಸಂದೇಶವನ್ನು ಕಳಿಸಿದ್ದೀರಾ ಹೀಗೆ ಓದಿಲ್ಲ ಅಂತ ಬೇಸರ ಮಾಡ್ಕೊಳ್ಳೋ ಹಾಗಿಲ್ಲ, ಯಾಕಂದರೆ ಸಂದೇಶಗಳನ್ನ ಖಂಡಿತ ಓದ್ತೀನಿ. ಓದೋದನ್ನು ಕೇಳಬೇಕು ಅಂತಂದರೆ ನೀವು ಟ್ಯೂನ್ ಮಾಡೇ ಇರಿ. ಮುಂದಿನ ಕಾರ್ಯಕ್ರಮದ ಕೊನೆಯಲ್ಲಿ ನಿಮ್ಮೆಲ್ಲರ ಸಂದೇಶಗಳನ್ನ ನಾನು ಮಿಸ್ ಮಾಡದೆ ಓದ್ತೀನಿ, ಓಕೆನಾ? ಯಾರೆಲ್ಲ ಸಂದೇಶವನ್ನು ಕಳಿಸಿದ್ರೆ ನಿಮ್ಮೆಲ್ಲರಿಗೂ ಪ್ರೀತಿಯ ಹೃದಯಪೂರ್ವಕ ಧನ್ಯವಾದಗಳು. ಇದಾಗಿತ್ತು ಇಂದಿನ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ಕೇಳಿದಂತ ಕೇಳಿ ಮೆಚ್ಚಿಕೊಂಡು ಸಂದೇಶ ಕಳಿಸಿದ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಸ್ನೇಹಿತರೆ, ಇದು ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ 6 ಗಂಟೆ. ಈಗ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಗುಜರಾತ್ನ ಏಕ್ತಾ ನಗರದಲ್ಲಿಂದು ನಡೆದ 72ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಹಿರಿಯ ನಟ ಅನಂತ್ ನಾಗ್ ಅವರಿಗೆ 2024ನೇ ಸಾಲಿನ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಪ್ರದಾನ ಮಾಡಿದರು. ರಾಜ್ಯದಲ್ಲಿ ವಿತ್ತೀಯ ಕೊರತೆ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಹೊಸ ಯೋಜನೆಗಳ ಘೋಷಣೆ ಮಾಡದಂತೆ ಹಣಕಾಸು ಇಲಾಖೆ ಎಚ್ಚರಿಕೆ ನೀಡಿದೆ. ಈ ಬಗ್ಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರತಿಕ್ರಿಯಿಸಿದ್ದು, ಸರ್ಕಾರದ ಹಿತಕ್ಕಾಗಿ ಹಣಕಾಸು ಇಲಾಖೆ ಸಲಹೆ ನೀಡಿದೆ ಎಂದು ಹೇಳಿದ್ದಾರೆ. ಬೆಂಗಳೂರಿನ ಲೋಕಭವನದಲ್ಲಿಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರನ್ನು ತಮಿಳುನಾಡಿನ ಮಾಧ್ಯಮ ಪ್ರತಿನಿಧಿಗಳು ಭೇಟಿಯಾದರು. ಈ ಸಂದರ್ಭದಲ್ಲಿ ಬೆಂಗಳೂರಿನ ಕೇಂದ್ರ ವಾರ್ತಾ ಶಾಖೆಯ ಹೆಚ್ಚುವರಿ ಮಹಾನಿರ್ದೇಶಕ ಎಸ್ಜಿ ರವೀಂದ್ರ ಹಾಗೂ ಚೆನ್ನೈ ಪ್ರಾದೇಶಿಕ ಕಚೇರಿಯ ನಿರ್ದೇಶಕ ಪಿ ಅರುಣ್ಕುಮಾರ್ ಉಪಸ್ಥಿತರಿದ್ದರು. ಉಡಾನ್ ಯೋಜನೆಯ ಮುಂದಿನ ಹಂತದ ಅಡಿಯಲ್ಲಿ ನಾಗರಿಕ ವಿಮಾನಯಾನ ಸಚಿವಾಲಯದೊಂದಿಗೆ ತಿಳುವಳಿಕಾ ಒಪ್ಪಂದಕ್ಕೆ 21 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ನವದೆಹಲಿಯಲ್ಲಿಂದು ಸಹಿ ಹಾಕಿವೆ. ಭಾರತೀಯ ವಾಯುಪಡೆ ಮತ್ತು ಜಪಾನ್ ವಾಯು ರಕ್ಷಣಾ ಪಡೆ ನಡುವೆ ಜೋಧಪುರದ ವಾಯುಪಡೆ ಕೇಂದ್ರದಲ್ಲಿ ದ್ವಿಪಕ್ಷೀಯ ಸಮರಾಭ್ಯಾಸ ವೀರ್ ಗಾರ್ಡಿಯನ್ 2026 ಇಂದು ಸಂಪನ್ನಗೊಂಡಿತು. ವಿಶೇಷಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯಿಂದ ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆ 2026 ಅಂಗವಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಮಟ್ಟದಲ್ಲಿ ಹಿರಿಯ ನಾಗರಿಕರ ಕ್ರೀಡಾ ಮತ್ತು

ಸಾಂಸ್ಕೃತಿಕ ಸ್ಪರ್ಧೆಗಳು ನಾಳೆ 10 ಗಂಟೆಗೆ ದೊಡ್ಡಬಳ್ಳಾಪುರದ ಭಗತ್ ಸಿಂಗ್ ಕ್ರೀಡಾಂಗಣದಲ್ಲಿ ನಡೆಯಲಿದೆ. ಏಷ್ಯನ್ ಗೇಮ್ಸ್ನಲ್ಲಿ ಭಾರತೀಯ ಮಹಿಳಾ ಕ್ರಿಕೆಟ್ ತಂಡ ಚಿನ್ನದ ಪದಕ ಗೆದ್ದಿದ್ದಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಅಭಿನಂದನೆ ಸಲ್ಲಿಸಿದ್ದಾರೆ. ಆತ್ಮವಿಶ್ವಾಸ, ಕೌಶಲ್ಯ ಮತ್ತು ಅತ್ಯುತ್ತಮ ತಂಡದ ಸಹಕಾರದಿಂದ ಕೂಡಿದ ಪ್ರಭಾವಶಾಲಿ ಪ್ರದರ್ಶನ ಇದಾಗಿತ್ತು. ಮಹಿಳಾ ಕ್ರಿಕೆಟ್ ತಂಡ ದೇಶಕ್ಕೆ ಹೆಮ್ಮೆ ತಂದಿದೆ ಮತ್ತು ದೇಶಾದ್ಯಂತ ಅಸಂಖ್ಯಾತ ಯುವ ಕ್ರಿಕೆಟಿಗರಿಗೆ ಸ್ಫೂರ್ತಿಯಾಗಲಿದೆ ಎಂದು ಪ್ರಧಾನಿ ಹೇಳಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 7 ಗಂಟೆಗೆ.

ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

ಇದು ನಿಮ್ಮ ಮೆಚ್ಚಿನ ವಿದ್ಯಾಭಾರತಿ ಆಕಾಶವಾಣಿ ಕನ್ನಡ. ಸ್ಟುಡಿಯೋ ಸಮಯ 6:04. ಈ ಸಮಯ ಗಾನಭಜನ ಕಾರ್ಯಕ್ರಮದ ಸಮಯ. ಗಾನಭಜನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹಾಗೂ ಪ್ರೀತಿಯ ನಮಸ್ಕಾರ. ಗಾನಭಜನ ಕಾರ್ಯಕ್ರಮದ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆಯಲ್ಲ ಸ್ನೇಹಿತರೆ, ವಿವಿಧ ವಿಶೇಷವಾದ ವಿಷಯಗಳನ್ನು ಹೊತ್ತು ತಂದು ಭವಿಷ್ಯದ ಕುರಿತು ಮಾತನಾಡ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೊಂದಿಗೆ ಗೀತೆಗಳೊಂದಿಗೆ ಸಾಗೋದೇ ಗಾನಭಜನ ಕಾರ್ಯಕ್ರಮ. ಇಂದು ಸಹ ಅಂಥದ್ದೇ ಒಂದು ವಿಶೇಷವಾದ ವಿಷಯದ ಜೊತೆ ನಾನು ಬಂದಿದ್ದೀನಿ. ವಿಷಯ ಏನಂತ ತಿಳಿಸ್ತೀನಿ, ಅದಕ್ಕೂ ಮುಂಚೆ ನಮ್ಮ ವಾಟ್ಸಪ್ ಸಂಖ್ಯೆಯನ್ನು ಒಮ್ಮೆ ನೋಟ್ ಮಾಡಿಟ್ಕೊಳ್ಳಿ. 9489103129. ಮತ್ತೊಮ್ಮೆ ಹೇಳ್ತೀನಿ, 9483091029. ನಿಮ್ಮ ಅನಿಸಿಕೆ ಅಭಿಪ್ರಾಯಕ್ಕಾಗಿ ಹಾಗೆ ಕಾರ್ಯಕ್ರಮದಲ್ಲಿ ಯಾರೆಲ್ಲ ನನ್ನ ಜೊತೆ ಇದ್ದೀರಾ ಅನ್ನೋದನ್ನು ತಿಳಿಸೋದಕ್ಕಾಗಿ ನಮ್ಮ ವಾಟ್ಸಪ್ ಸಂಖ್ಯೆಯನ್ನು ಬಳಸ್ಕೊಳ್ಳಿ ಸ್ನೇಹಿತರೆ. ಈಗಾಗಲೇ ಅನೇಕ ಸ್ನೇಹಿತರು ಕಾರ್ಯಕ್ರಮದಲ್ಲಿ ಜೊತೆಯಾಗುತ್ತೀನಿ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ವರ್ಷ ಅವರು ಚಿತ್ರದುರ್ಗದಿಂದ ಕಾರ್ಯಕ್ರಮದಲ್ಲಿ ಜೊತೆಯಾಗಿದ್ದಾರೆ. ಕವಿತಾ ಶ್ರೀನಿವಾಸ್ ಅವರು ಕಾರ್ಯಕ್ರಮದಲ್ಲಿ ಜೊತೆಯಾಗಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೆ ಧನ್ಯವಾದಗಳು ಸ್ನೇಹಿತರೆ. ಇನ್ನು ಇಂದಿನ ಕಾರ್ಯಕ್ರಮದ ವಿಶೇಷ ಏನಪ್ಪ ಅಂತ ಅಂದರೆ, ಇಂದಿನ ವಿಶೇಷವನ್ನು ಮೊದಲಿಗೆ ಹೇಳ್ಬೋಣ ಸ್ನೇಹಿತರೆ. ಇಂದಿನ ವಿಶೇಷ ಏನು, ನಾವೆಲ್ಲ ಕನ್ನಡಿಗರೆಲ್ಲ ಹೆಮ್ಮೆ ಪಡುವಂಥ ವಿಷಯ, ನಮ್ಮೆಲ್ಲರ ಮೆಚ್ಚಿನ ನಟ ಅನಂತ್ನಾಗ್ ಅವರಿಗೆ ದಾದಾಸಾಹೇಬ್ ಫಾಲ್ಕೆ ಪ್ರಶಸ್ತಿ ಸಿಗ್ತಾ ಇದೆ, ನ್ಯಾಷನಲ್ ಅವಾರ್ಡ್. ಇದೊಂದು ಪ್ರತಿಷ್ಠಿತ ಪ್ರಶಸ್ತಿ ಸಿಗ್ತಾ ಇದೆ. ಈಗ ಆಲ್ರೆಡಿ ತೊಗೊಂಡಿದ್ದಾರೆ ಅವರು, ಮಾತಾಡ ಆಗಿದೆ. ಅವ್ರಿಗೆ ಒಮ್ಮೆ ಶುಭಾಶಯಗಳನ್ನ ತಿಳಿಸ್ತಾ ಇಂದಿನ ಕಾರ್ಯಕ್ರಮದ ವಿಷಯದ ಬಗ್ಗೆ ಮಾತನಾಡೋಣ. ಏನು ಅವ್ರಿಗೆ ನಾವು ಶುಭಾಶಯವನ್ನು ತಿಳಿಸ್ತಾ ಇದ್ದೀವಿ, ಅವ್ರಿಗೆ ದಾದಾಸಾಹೇಬ್ ಫಾಲ್ಕೆ ಪ್ರಶಸ್ತಿ ಬಂತು, ಆ ವಿಷಯಕ್ಕೂ ಇಂದಿನ ಕಾರ್ಯಕ್ರಮದ ವಿಷಯಕ್ಕೂ ಏನು ಸಂಬಂಧ ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದಲ್ವ ಸ್ನೇಹಿತರೆ. ಸಂಬಂಧ ಇದೆ, ಏನು ವಿಷಯ ನಾನು ಮಾತನಾಡ್ಬೋದು ಅಂತ ಗೆಸ್ ಮಾಡ್ತೀರಿ. ಒಂದು ಗೀತೆಯ ಕಾಲಾವಕಾಶ, ಗೀತೆಯ ನಂತರ ಇಂದಿನ ಕಾರ್ಯಕ್ರಮದ ವಿಷಯ ಏನು ಅಂತ ಮಾತನಾಡ್ತಾ ಸಾಗೋಣ, ಓಕೆನಾ? ಅವರಿಗೆ ಒಂದು ಪ್ರತಿಷ್ಠಿತ ಪ್ರಶಸ್ತಿ ಬಂದಿದೆ ಅನಂತ್ನಾಗ್ ಅವರಿಗೆ. ಆ ಒಂದು ಪ್ರಶಸ್ತಿಯೊಂದಿಗೆ ಇಂದಿನ ಕಾರ್ಯಕ್ರಮದಲ್ಲಿ ಒಂದಷ್ಟು ಮಾತುಗಳು ಅದಕ್ಕೆ ಪೂರಕವಾಗಿರುತ್ತೆ. ಅಪೂರಕ ಅಂದರೆ ಅದಕ್ಕೆ ಸಂಬಂಧಪಟ್ಟಂತೆ, ಆದರೆ ಆ ವಿಷಯ ಅಲ್ಲ. ಏನು ವಿಷಯ ಅಂತ ಗೆಸ್ ಮಾಡ್ತಾಯಿರಿ. ಒಂದು ಗೀತೆಯ ಕಾಲಾವಕಾಶ.

ಇದು ನಿಮ್ಮ ಮೆಚ್ಚಿನ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಗಾನಭಜನ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಇಂದಿನ ಗಾನಭಜನ ಕಾರ್ಯಕ್ರಮದಲ್ಲಿ ಏನು ವಿಷಯವನ್ನು ಮಾತನಾಡ್ಬೋದು ಗೆಸ್ ಮಾಡಿ ಅಂತ ಕೇಳಿದ್ದೆ. ಅನೇಕ ಸ್ನೇಹಿತರು ಗೆಸ್ ಮಾಡಿದ್ದಾರೆ, ಹಾಗೆ ಕಾರ್ಯಕ್ರಮದಲ್ಲಿ ಜೊತೆಯಾಗಿರ್ತೀನಿ ಅಂತ ಸ್ನೇಹಿತರು ಹೇಳ್ತಾ ಇದ್ದಾರೆ. ರಾಣಿ ಅವರು ಹಳೆಬೀಡಿನಿಂದ ಜೊತೆಯಾಗಿರ್ತೀನಿ ಅಂತ ಹೇಳ್ತಾ ಇದ್ದಾರೆ, ಹಾಗೆ ಹಲಸೂರಿನ ರಾಜೇಶ್ ಅವರು ಜೊತೆಯಾಗಿರ್ತೀನಿ ಅಂತ ಹೇಳಿದ್ದಾರೆ, ರಾಜವರು ಹಳೆಬೀಡಿನಿಂದ ಹಾಗೆ ಗೆಸ್ ಮಾಡಿದ್ದಾರೆ. ನಂಬರ್ ಎಂಡಿಂಗ್ ವಿತ್ 5 7 4 6 8 ಇವರು 72nd ನ್ಯಾಷನಲ್ ಫಿಲ್ಮ್ ಅವಾರ್ಡ್ಸ್ ಬಗ್ಗೆ ಇರಬಹುದಾ ಅಂತ ಕೇಳ್ತಾ ಇದ್ದಾರೆ, ಹಾಗೆ ಅನಂತನಾಗ್ ಅವರ ಸಿನಿಮಾ ಇತಿಹಾಸದ ಬಗ್ಗೆ, ಅವರ ರಂಗನಟನೆ ಬಗ್ಗೆ ಇರಬಹುದಾ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗಿರ್ತೀನಿ ಅಂತ ಸಂದೇಶವನ್ನು ಕಳಿಸಿದ್ದಾರೆ ನಾಗೇಗೌಡ ರೆಡ್ಡಿ, ಸೋವೇನಹಳ್ಳಿ ವಿಜಯನಗರ ಹೂವಿನಹಡಗಲಿ ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ದಾದಾಸಾಹೇಬ್ ಫಾಲ್ಕೆ ಅವರ ಅಂದಿನ ಸಿನಿಮಾ ಜೀವನದ ಸಾಧನೆ, ದಾದಾಸಾಹೇಬ್ ಫಾಲ್ಕೆ ನಾಮಕರಣ ಮಾಡಿಕೊಂಡಿದ್ದು ಇರಬಹುದಾ ಅಥವಾ ಬಾಲ್ಯದಿಂದಲೂ ಆಸಕ್ತಿ ಬೆಳೆಸಿಕೊಂಡು ಅನಂತನ ಸಹೋದರರು ಕನ್ನಡ ಚಿತ್ರರಂಗಕ್ಕೆ ಸೇವೆ ಕೊಟ್ಟ ಬಗ್ಗೆ ಇರಬಹುದು ಅಂತ ಉಮೇಶ್ ಅವರು ಸಿರಿಗೆರೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಯಾರೆಲ್ಲ ಗೆಸ್ ಮಾಡುವ ಪ್ರಯತ್ನವನ್ನು ಮಾಡಿದರೆ ನಿಮಗೆಲ್ಲ ಧನ್ಯವಾದ ಸ್ನೇಹಿತರೆ. ಇಂದು ಈಗಾಗಲೇ ಹೇಳಿದೆ, ನಮ್ಮ ದೇಶದ ಪ್ರತಿಷ್ಠಿತ ಪ್ರಶಸ್ತಿ ಅದು ನಟನೆಗೆ, ಈ ಸಿನಿ ರಂಗಕ್ಕೆ ತಮ್ಮ ಜೀವನವನ್ನು ಮುಡಿಪಿಟ್ಟಂಥ ಮಹಾನ್ ಕಲಾವಿದರಿಗೆ ಸಿಗುವಂಥ ಪ್ರಶಸ್ತಿ ದಾದಾಸಾಹೇಬ್ ಫಾಲ್ಕೆ ಪ್ರಶಸ್ತಿ ನಮ್ಮ ಅನಂತನಾಗ್ ಅವರಿಗೆ ಸಿಕ್ಕಿದೆ. ಹೌದು, ಶ್ರೇಷ್ಠವಾದ ಪ್ರಶಸ್ತಿ ಸಿಕ್ಕಿದೆ. ಇಂದಿನ ಕಾರ್ಯಕ್ರಮಕ್ಕೂ ಏನು ಸಂಬಂಧ ಅಂತ ಅಂದರೆ, ಅದನ್ನೇ ನಾವು ವಿಶ್ವದಾದ್ಯಂತ ನೋಡೋದಾದರೆ ಹೇಗೆ, ಪ್ರಪಂಚದಾದ್ಯಂತ ಸಿನಿ ಕ್ಷೇತ್ರಕ್ಕೆ ಮೀಸಲಾದಂಥ ವಿಶ್ವದ ಅತ್ಯುನ್ನತ ಪ್ರಶಸ್ತಿಗಳು ಯಾವುವು ಅನ್ನೋದನ್ನು ಇಂದಿನ ಕಾರ್ಯಕ್ರಮದಲ್ಲಿ ತಿಳ್ಕೊತ ಹೋಗೋಣ. ಸಿನಿ ಕ್ಷೇತ್ರಕ್ಕೆ ಮೀಸಲಾದ ವಿಶ್ವದ ಅತ್ಯುನ್ನತ ಪ್ರಶಸ್ತಿಗಳ ಕುರಿತು ಇಂದಿನ ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಸಾಗಣ ಸ್ನೇಹಿತರೆ. ಇನ್ನು ಆಸ್ಕರ್, ಪಾಲ್ಮೆಡಿ, ಬಾಫ್ಟಾ ಅವಾರ್ಡ್ಸ್, ದ ಗೋಲ್ಡನ್ ಬೇರ್, ಫಿಲ್ಮ್ ಫೇರ್, ಫಿಲ್ಮ್ ಆಫ್ ದ ಇಯರ್, ದ ಗೋಲ್ಡನ್ ಲೆಪರ್ಡ್, ಗ್ರ್ಯಾಂಡ್ ಜ್ಯೂರಿ ಪ್ರೈಸ್, ಗೋಲ್ಡನ್ ಗ್ಲೋಬ್ಸ್, ಗೋಲ್ಡನ್ ಲಯನ್, ಈ ಥರ ವಿಶ್ವದಾದ್ಯಂತ ಅನೇಕ ಪ್ರಶಸ್ತಿಗಳಿದೆ ಸ್ನೇಹಿತರೆ. ಸಿನಿರಂಗಕ್ಕೆ ಮೀಸಲಾದಂತಹ ಶ್ರೇಷ್ಠ ಪ್ರಶಸ್ತಿಗಳಿವು, ವಿಶ್ವದ ಅತ್ಯುನ್ನತ ಪ್ರಶಸ್ತಿಗಳು. ಆ ಪ್ರಶಸ್ತಿಗಳ ಕುರಿತು ಇಂದಿನ ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಸಾಗೋಣ. ಇದ್ದರೆ ನೋಡಿ, ಏನಕ್ಕೆ ಲಿಂಕ್ ಮಾಡಿದೆ ಅಂದರೆ ಇದಕ್ಕೇ, ಅನಂತನಾಗ್ ಅವ್ರಿಗೆ ಇಲ್ಲಿನ ಶ್ರೇಷ್ಠ ಪ್ರಶಸ್ತಿ ಬಂದಿದೆ, ಹಾಗೆ ವಿಶ್ವದಾದ್ಯಂತ ಸಿನಿರಂಗಕ್ಕಿರುವ ಶ್ರೇಷ್ಠ ಪ್ರಶಸ್ತಿಗಳ ಕುರಿತು ನಾವು ತಿಳ್ಕೊಳ್ಳೋಣ ಇಂದಿನ ಕಾರ್ಯಕ್ರಮದಲ್ಲಿ. ಮತ್ತೊಂದು ಗೀತೆಯ ಕಾಲಾವಕಾಶ, ಗೀತೆಯ ನಂತರ ನಮ್ಮ ಮಾತುಗಳು ಮುಂದುವರಿಯುತ್ತೆ.

ಗಾನಭಜಾನ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಇಂದಿನ ಗಾನಭಜಾನ ಕಾರ್ಯಕ್ರಮದಲ್ಲಿ ಸಿನಿ ಕ್ಷೇತ್ರಕ್ಕೆ ಮೀಸಲಾದ ವಿಶ್ವದ ಅತ್ಯುನ್ನತ ಪ್ರಶಸ್ತಿಗಳ ಕುರಿತು ಮಾತನಾಡ್ತಾ ಸಾಗೋಣ ಸ್ನೇಹಿತರೆ. ಇನ್ನು ಮೊದಲನೇದಾಗಿ ವಿಶ್ವದ ಅತ್ಯುನ್ನತ ಪ್ರಶಸ್ತಿ ಅಂದ ತಕ್ಷಣ ನಿಮ್ಮ ನೆನಪಿಗೆ ಬರುವಂಥ ಪ್ರಶಸ್ತಿ ಯಾವುದು? ಎಸ್, ರೈಟ್, ನಿಮ್ಮ ತಲೆಯಲ್ಲಿ ಏನು ಬಂತು ಅದು ನಿಜ. ಆಸ್ಕರ್, ಆಸ್ಕರ್ ಅವಾರ್ಡ್ಸ್ ಇದೆಯಲ್ಲ, ಇದು ತುಂಬಾ ಒಂದು ಮಹತ್ತರವಾದಂಥ ಪ್ರಶಸ್ತಿ. ಈ ಒಂದು ಪ್ರಶಸ್ತಿಯನ್ನು ಪಡ್ಕೊಂಡ್ರೆ ಅವರು ವಿಶ್ವದ ಮಟ್ಟದಲ್ಲಿ ಹೆಸರನ್ನು ಮಾಡ್ತಾರೆ ಅನ್ನೋ ನಂಬಿಕೆ. ಈ ಪ್ರಶಸ್ತಿಯನ್ನು ಅಕಾಡೆಮಿ ಪ್ರಶಸ್ತಿಗಳಾದಂಥ ಜಾಗತಿಕ ಚಲನಚಿತ್ರೋದ್ಯಮದ ಅತ್ಯಂತ ಪ್ರತಿಷ್ಠಿತ ಗೌರವ ಇದ್ದು, ಇದನ್ನು ಅಕಾಡೆಮಿ ಆಫ್ ಮೋಷನ್ ಪಿಕ್ಚರ್ಸ್ ಆರ್ಟ್ಸ್ ಆ್ಯಂಡ್ ಸೈನ್ಸಸ್ ಆ್ಯಂಪಸ್ AMPAS ಇವರು ವಾರ್ಷಿಕವಾಗಿ ಪ್ರದಾನ ಮಾಡ್ತಾರೆ. ಚಲನಚಿತ್ರ ನಿರ್ಮಾಣದಲ್ಲಿ ಅತ್ಯುತ್ತಮವಾದಂತಹ ಆರ್ಟಿಸ್ಟಿಕ್ ಮತ್ತು ಟೆಕ್ನಾಲಜಿಕಲ್ ಎಕ್ಸ್ಪರ್ಟೀಸ್ ಇರುವಂಥ ಸಿನಿಮಾಗಳನ್ನು ಗುರುತಿಸಿಕೊಡಲಾಗುತ್ತೆ. 1929 ಮೊದಲ ಬಾರಿಗೆ ಈ ಒಂದು ಪ್ರಶಸ್ತಿಯನ್ನು ಕೊಡುವಂಥದ್ದು ಪರಿಪಾಟ್ಲ ಆರಂಭ ಆಯಿತು. ಅಮೆರಿಕನ್ ಎಂಟರ್ಟೈನ್ಮೆಂಟ್ ಪ್ರಶಸ್ತಿಗಳಲ್ಲಿ ಇದು ಅತ್ಯಂತ ಹಳೆಯದಾದ ಒಂದು ಪ್ರಶಸ್ತಿ. ಮುಂದಿನ ಒಂದು ಆಸ್ಕರ್ ಅವಾರ್ಡ್ ಯಾವಾಗಪ್ಪ ಅಂತಂದರೆ 99th ಅಕಾಡೆಮಿ ಅವಾರ್ಡನ್ನು 2027 ಲಾಸ್ ಏಂಜಲ್ಸ್ನಲ್ಲಿ ನಡೀತಾ ಇದೆ ಸ್ನೇಹಿತರೆ. ನಿಮಗೆಲ್ಲ ಗೊತ್ತೇ ಇದೆ RRR ಈ ಚಿತ್ರ ಆಸ್ಕರ್ ಪ್ರಶಸ್ತಿಯನ್ನು ಪಡ್ಕೊಂತು. ಇದು ನಮ್ಮ ಕನ್ನಡಿಗರು ಒಂದು ನಂಟನ್ನು ಕೊಟ್ಟಿದೆ. RRR ಚಿತ್ರ ಹೌದು ತೆಲುಗಿನಲ್ಲಿ ನಿರ್ಮಾಣ ಆಯಿತು, ಎಲ್ಲ ಭಾಷೆಗಳಲ್ಲೂ ಸಹ ಬಂತು, ಆದರೆ ಕನ್ನಡಿಗರಿಗೂ ಸಹ ಆಸ್ಕರ್ ಪ್ರಶಸ್ತಿಯಲ್ಲಿ ಶೇರ್ ಇದೆ. ಏನದು ಆ ಶೇರ್ ಅಂತ ಗೆಸ್ ಮಾಡ್ತೀರಿ, ಹಾಗೆ ಕಳಿಸಿ ಗೆಸ್ ಮಾಡಿ ಯಾವ ಥರ ಶೇರ್ ಅದು ಆಗಿರೋದು ಅಂತ ತಿಳಿಸಿ. ಒಂದು ಗೀತೆಯ ಕಾಲಾವಕಾಶ, ಗೀತೆಯ ನಂತರ ಉಳಿದ ವಿಶ್ವದ ಅತ್ಯಂತ ಪ್ರತಿಷ್ಠಿತ ಸಿನಿ ಪ್ರಶಸ್ತಿಗಳ ಕುರಿತು ಮಾತನಾಡ್ತಾ ಸಾಗೋಣ. ಇದು ನಿಮ್ಮ ಮೆಚ್ಚಿನ ಯುದ್ಧ ಭಾರತೀಯ ಆಕಾಶವಾಣಿ ಕನ್ನಡ ಗಾನಭಜಾನ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ.

Power! ಗಾನಭಿಜ್ಞಾನ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಇಂದಿನ ಗಾನಭಿಜ್ಞಾನ ಕಾರ್ಯಕ್ರಮದಲ್ಲಿ ಸಿನಿ ಕ್ಷೇತ್ರಕ್ಕೆ ಮೀಸಲಾದ ವಿಶ್ವದ ಅತ್ಯುನ್ನತ ಪ್ರಶಸ್ತಿಗಳ ಕುರಿತು ಮಾತನಾಡೋಣ. ಫ್ರಾನ್ಸ್ ಬಗ್ಗೆ ಗೊತ್ತಲ್ಲ ನಿಮಗೆಲ್ಲರಿಗೂ. ವಿಶ್ವದಲ್ಲೇ ಅತಿ ಹೆಚ್ಚು ಟೂರಿಸ್ಟ್ ವಿಸಿಟ್ ಮಾಡುವಂಥ ಪ್ಲೇಸ್ ಫ್ರಾನ್ಸು. ಫ್ಯಾಷನ್ಗೆ ಹೆಸರುವಾದಂಥ, ಸಿನಿಮಾ ಸಂಗೀತ ಕಲೆಗೆ ಹೆಸರುವಾಸಿಯಾದಂಥ ಊರು. ಜೊತೆಗೆ ಫ್ರಾನ್ಸ್ ಸಮಾನತೆಗೆ, ಭ್ರಾತೃತ್ವಕ್ಕೂ ಸಹ ಹೆಸರಾದ ಊರು. ಇವ್ರನ್ನಲ್ಲಿ ಒಂದು ಪ್ರಶಸ್ತಿಯನ್ನು ಕೊಡಲಾಗುತ್ತೆ. ಆ ಪ್ರಶಸ್ತಿ ಯಾವುದು ಅಂತ ತಿಳಿಸ್ತೀನಿ. ಅದಕ್ಕೂ ಮುಂಚೆ ಒಂದು ಪ್ರಶ್ನೆಯನ್ನು ಕೇಳಿದೆ ಅಲ್ವಾ, RRR, ಇದರಲ್ಲಿ ನಮ್ಮ ಕನ್ನಡಕ್ಕೆ ಒಂದು ನಂಟಿದೆ, ಪ್ರಶಸ್ತಿ ಬಂತಲ್ಲ ಆಸ್ಕರ್ ಆ ನಂಟು ಅಂತ ಕೇಳಿದೆ. ಅನೇಕ ಸ್ನೇಹಿತರು ರಾಜಮೌಳಿಯವ್ರ ಕುರಿತು ಹೇಳಿದರೆ ಹೌದು ಖಂಡಿತ ಸತ್ಯ, ಇಲ್ಲ ಅಂತ ಹೇಳ್ತಿಲ್ಲ, ಹೌದು ಕನ್ನಡದ ನಂಟು ಅವ್ರಿಗಿದೆ. ಆದರೆ ಈ ಒಂದು ಚಿತ್ರದಲ್ಲಿ ಆಸ್ಕರ್ ಪ್ರಶಸ್ತಿ ಬಂದಿದೆ, ಯಾವುದಕ್ಕೆ? ಹಾಡು ನಾಟ್ ನಾಟ್ ನಾಟ್ ನಾಟ್

ನಾಟು ನಾಟು ಈ ಸಾಂಗ್ಗೆ ಆಸ್ಕರ್ ಪ್ರಶಸ್ತಿ ಬಂತಲ್ವಾ. ಈ ಸಾಂಗ್ಗೆ ಪ್ರಶಸ್ತಿ ಬಂತು, ಎಮ್ ಎಮ್ ಕೀರವಾಣಿ ಅವರು ಹೋಗಿ ಪ್ರಶಸ್ತಿಯನ್ನು ಪಡೆದುಕೊಂಡ್ರು ನಿಜ. ಆದರೆ ಈ ಒಂದು ಸಾಂಗ್ಗೆ ಆಡಿಯೋ ರೈಟ್ಸನ್ನು ತೆಗೆದುಕೊಂಡಿದ್ದು ನಮ್ಮ ಲಹರಿ, ಲಹರಿ ರೆಕಾರ್ಡಿಂಗ್ ಸಂಸ್ಥೆ ಇದೆಯಲ್ಲ, ಈ ಲಹರಿ ರೆಕಾರ್ಡಿಂಗ್ ಸಂಸ್ಥೆ ಆಡಿಯೋ ರೈಟ್ಸನ್ನು ತೆಗೆದುಕೊಂಡಿರುತ್ತೆ ತೆಲುಗು, ತಮಿಳು, ಕನ್ನಡ, ಮಲಯಾಳಂಗೆ. ಜೊತೆಗೆ ಟಿ ಸಿರೀಸ್ ಕೂಡ ಆಡಿಯೋ ರೈಟ್ಸನ್ನು ತೊಗೊಂಡಿರುತ್ತೆ, ಹಿಂದಿ ವರ್ಷನ್ಗೆ ತೊಗೊಂಡಿರುತ್ತೆ. ಕನ್ನಡ ಎಲ್ಲ ವರ್ಷನ್ಗಳನ್ನು, ಸೌತ್ ಇಂಡಿಯನ್ ಲ್ಯಾಂಗ್ವೇಜಸ್ ವರ್ಷನ್ನ ತೆಗೆದುಕೊಂಡಿದ್ದು ನಮ್ಮ ಲಹರಿ ಮ್ಯೂಸಿಕ್ ಸಂಸ್ಥೆ. ಲಹರಿ ಮ್ಯೂಸಿಕ್ ಸಂಸ್ಥೆ ನಮ್ಮ ಕರ್ನಾಟಕದ ಒಂದು ಆಡಿಯೋ ಸಂಸ್ಥೆ. 1974 ನಮ್ಮ ಬೆಂಗಳೂರಿನಲ್ಲಿ ಆರಂಭವಾದಂಥ ಆಡಿಯೋ ಸಂಸ್ಥೆ ಇದು. ನೋಡಿ, ನಮ್ಮ ಆಡಿಯೋ ಸಂಸ್ಥೆ ಆಸ್ಕರ್ ಪ್ರಶಸ್ತಿಯ ಜೊತೆ ತನ್ನ ಶೇರನ್ನು, ಅಂದರೆ ಈ ಒಂದು ಪ್ರಶಸ್ತಿಯನ್ನು ಹಂಚಿಕೊಂಡಿದೆ, ಪಾಲುದಾರನಾಗಿದೆ ಅನ್ನೋದೇ ಖುಷಿಯ ವಿಷಯ. ಏನೋ ಮುಂದಿನ ಪ್ರಶಸ್ತಿ ಯಾವುದು ಅಂತ ಹೇಳ್ತೀನಿ ಅಂತ ಹೇಳಿದೆ. ಫ್ರಾನ್ಸಲ್ಲಿ ನಡೆಯುವಂಥದ್ದು ಪಾಲ್ಮೆ ಡಿ ಆರ್, ದ ಕ್ಯಾನ್ಸ್ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್. ಫ್ರಾನ್ಸಲ್ಲಿ ನಡೆಯುವಂಥ ಒಂದು ಪ್ರತಿಷ್ಠಿತ ಪ್ರಶಸ್ತಿಯನ್ನು ಕೊಡುವಂಥ ಪ್ರಶಸ್ತಿ ಇದು. ಅಂದರೆ ಅತ್ಯುತ್ತಮ ಚಲನಚಿತ್ರದ ನಿರ್ದೇಶಕರಿಗೆ ನೀಡಲಾಗುವಂಥ ಅತ್ಯುನ್ನತ ಪ್ರಶಸ್ತಿ ಇದು. ಅತ್ಯಂತ ಪ್ರತಿಷ್ಠಿತ ಗೌರವಗಳಲ್ಲಿ, ಗೌರವವಾಗಿ ಕೊಡುವಂಥ ಪ್ರಶಸ್ತಿಗಳಲ್ಲಿ ಇದು ಒಂದು ಅಂತ ಪರಿಗಣಿಸಲಾಗಿದೆ. 1955 ಇದರ ಆರಂಭ ಆಯಿತು. ಗ್ರ್ಯಾಂಡ್ ಪ್ರಿಕ್ಸ್ ಡು ಫೆಸ್ಟಿವಲ್ ಇಂಟರ್ನ್ಯಾಷನಲ್ ಡು ಫಿಲ್ಮನ್ನು ರೀನೇಮ್ ಮಾಡಿ ಪಾಲ್ಮೆ ಡಿ ಆರ್ ದ ಕ್ಯಾನ್ಸ್ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಅಂತ ಸ್ಥಾಪನೆ ಮಾಡಲಾಯಿತು. ಹಾಗೆ ಈ ಟ್ರೋಫಿಯನ್ನು ಕ್ಯಾನ್ಸ್ ನಗರ ಏನಿದೆ ಅದರ ಲಾಂಛನಕ್ಕೆ ಗೌರವವಾಗಿ, ಅದರ ಲಾಂಛನಕ್ಕೆ ಐಕಾನಿಕ್ ವಿನ್ಯಾಸವನ್ನು ಅದರ ತಕ್ಕಂಗೆ ಮಾಡಲಾಗಿದೆ ಸ್ನೇಹಿತರೆ. ಒಂದು ಎಲೆಯ ಚಿತ್ರ, ಮರ ಮತ್ತು ಬೆಂಡಾಗಿರುವಂತಹ ಎಲೆಯ ಚಿತ್ರವನ್ನು ನಾವು ಕಾಣ್ಬೋದು. ಇದು ಸಹ ಪ್ರತಿಷ್ಠಿತ ಒಂದು ಪ್ರಶಸ್ತಿ. ಈ ಪ್ರಶಸ್ತಿಗಳ ಕುರಿತು ಮತ್ತಷ್ಟು ಮಾತನಾಡೋಣ ಸ್ನೇಹಿತರೆ. ಸಿನಿ ಕ್ಷೇತ್ರಕ್ಕೆ ಮೀಸಲಾದ ವಿಶ್ವದ ಅತ್ಯುನ್ನತ ಪ್ರಶಸ್ತಿಗಳ ಕುರಿತು ಇಂದಿನ ಕಾರ್ಯಕ್ರಮದಲ್ಲಿ ನಾವು ಮಾತನಾಡ್ತಾ ಇದ್ದೀವಿ. ಮತ್ತೊಂದು ಗೀತೆಯ ಕಾಲಾವಕಾಶ.

ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ಭಾರತೀಯ ಆಕಾಶವಾಣಿ ಕನ್ನಡ ಗಾನಭಜನ ಕಾರ್ಯಕ್ರಮದಲ್ಲಿ ಇಂದು ಸಿನಿ ಕ್ಷೇತ್ರಕ್ಕೆ ಮೀಸಲಾದ ವಿಶ್ವದ ಅತ್ಯುನ್ನತ ಪ್ರಶಸ್ತಿಗಳ ಕುರಿತು ಮಾತನಾಡ್ತಾ ಇದೀವಿ ಸ್ನೇಹಿತರೆ. ಮುಂದಿನ ಪ್ರಶಸ್ತಿ ಬ್ಯಾಫ್ಟಾ ಅವಾರ್ಡ್ಸ್. ಯಾವುದಿದು ಬ್ಯಾಫ್ಟಾ ಅವಾರ್ಡ್ಸ್ ಅಂತ ಅಂದರೆ ಬ್ರಿಟಿಷ್ ಅಕಾಡೆಮಿ ಆಫ್ ಫಿಲ್ಮ್ ಆ್ಯಂಡ್ ಟೆಲಿವಿಷನ್ ಅವಾರ್ಡ್ಸ್. ಈ ಒಂದು ಪ್ರಶಸ್ತಿಯನ್ನು ಬ್ರಿಟಿಷ್ ಅಂದರೆ ಇಂಗ್ಲೆಂಡ್ನಲ್ಲಿ ಕೊಡಲಾಗುತ್ತೆ ಸ್ನೇಹಿತರೆ. ಅಲ್ಲಿನ ಚಿತ್ರಗಳು ಹಾಗೆ ಟೆಲಿವಿಷನ್ನ ತಾರೆಗಳಿಗೂ ಸಹ ಈ ಪ್ರಶಸ್ತಿಯನ್ನು ಕೊಡಲಾಗುತ್ತೆ. ಅದು ಕೊಡುವಂಥ ಜಾಗವೇ ವಿಶೇಷವಾದದ್ದು. ಲಂಡನ್ನ ರಾಯಲ್ ಫೆಸ್ಟಿವಲ್ ಹಾಲ್ನಲ್ಲಿ ಈ ಒಂದು ಪ್ರಶಸ್ತಿಯನ್ನು ಕೊಡಲಾಗುತ್ತೆ. ಇದೇ ಒಂದು ಪ್ರೈಡ್ ಆಗುವಂಥ ವಿಷಯ ಆಗುತ್ತೆ ಸ್ನೇಹಿತರೆ. ಇಲ್ಲಿ ಈ ಬ್ಯಾಫ್ಟಾ ಅವಾರ್ಡ್ಗಳನ್ನು ಸಹ ಪ್ರತಿಯೊಂದು ಪ್ರಶಸ್ತಿಗಳಿಗೂ ಒಂದೊಂದಿಷ್ಟು ತಿಂಗಳುಗಳು ಫಿಕ್ಸ್ ಆಗಿರುತ್ತೆ. ಇಂಥ ಟೈಮಲ್ಲಿ ಕೊಡುವಂಥ ಹವ್ಯಾಸ ಇರುತ್ತೆ. ವರ್ಷದ ಕೆಲವು ತಿಂಗಳುಗಳು ಎಲ್ಲ ಅವಾರ್ಡ್ಗಳು ಆ ಒಂದು ತಿಂಗಳುಗಳನ್ನು ಮೀಸಲಾಗಿಟ್ಕೊಂಡಿರ್ತಾರೆ. ಇವರು ಏಪ್ರಿಲ್ ಮತ್ತು ಮೇನಲ್ಲಿ ನಿರ್ಮಾಣಗೊಂಡ ಆ ಒಂದು ಸಂದರ್ಭದಲ್ಲಿ ಪ್ರಶಸ್ತಿಯನ್ನು ಕೊಡಲಾಗುತ್ತೆ. ಅತ್ಯಂತ ಸೃಜನಾತ್ಮಕವಾದಂಥ ಮತ್ತು ಟೆಕ್ನಿಕಲಿ ಸೌಂಡ್ ಮಾಡುವಂಥ ಸಿನಿಮಾಗಳನ್ನು ಆಯ್ಕೆ ಮಾಡಿ ಕೊಡಲಾಗುತ್ತೆ ಪ್ರಶಸ್ತಿಯನ್ನು. ಇದು ಸಹ ಬ್ರಿಟಿಷ್ ಅಕಾಡೆಮಿ ಫಿಲ್ಮ್ ಅವಾರ್ಡ್ಸ್ ಅಂತ ಅಂದರೆ ಅದು ಒಂದು ದೊಡ್ಡ ಪ್ರೈಡ್. 79th ಫಿಲ್ಮ್ ಅವಾರ್ಡ್ಸನ್ನು ಅವರು ಕೊಡ್ತಾ ಇದ್ದಾರೆ. ಅದರ ಲೋಗೋ ಸಹ ಚೆನ್ನಾಗಿದೆ. ಒಂದು ಪ್ರಶಸ್ತಿ ಹೇಗಿರುತ್ತಪ್ಪ ಅಂದರೆ ವ್ಯಕ್ತಿಯ ಮುಖವನ್ನು ಈ ಒಂದು ಪ್ರಶಸ್ತಿಯಲ್ಲಿ ಇಡಲಾಗುತ್ತೆ. ಅದರ ಮೂಲಕ ಆ ಪ್ರಶಸ್ತಿಯನ್ನು ಕೊಡಲಾಗುತ್ತೆ. ಪ್ರಶಸ್ತಿ ಸಹ ನೋಡೋದಕ್ಕೆ ವಿಶೇಷವಾಗಿ ಹೇಗೇನು ಆರ್ಟಿಸ್ಟಿಕ್ ಆಗಿ ಕ್ರಿಯೇಟಿವ್ ಆಗಿರುವಂಥ ಪ್ರಶಸ್ತಿಯನ್ನು ಇವರು ಕೊಡ್ತಾರೆ ಸ್ನೇಹಿತರೆ. ಗಾನಭಜನ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ನಿಮ್ಮ ಸಂದೇಶಗಳು ಬರ್ತಾ ಇದೆ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿಗೆ ಧನ್ಯವಾದ. ಸಂದೇಶಗಳು ಹೀಗೆ ಬರ್ತಾ ಇರಲಿ. ಈಗ ಮತ್ತೊಂದು ಗೀತೆಯನ್ನು ಕೇಳುವಂತಹ ಸಮಯ. ಯಾವ ಗೀತೆಯನ್ನು ಕೇಳೋಣ ಅಂತ ಅಂದರೆ ಈ ಗೀತೆಯನ್ನು ಕೇಳಿ ಬರೋಣ.

0: ಈಗ ಪ್ರದೇಶ ಸಮಾಚಾರ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಕಸ್ತೂರಿ ರಂಗನ್ ವರದಿ ಕೇಂದ್ರದ ಅಧಿಸೂಚನೆ ವಿರೋಧಿಸಿ ವಿಧಾನಸಭೆಯಲ್ಲಿ ಸರ್ವಾನುಮತದ ನಿರ್ಣಯ ಅಂಗೀಕಾರ. ಕರ್ನಾಟಕ ಲೋಕಸೇವಾ ಆಯೋಗ ಮುಚ್ಚಲು ಚಿಂತನೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಹಿರಿಯ ನಟ ಅನಂತನಾಗ್ ಅವರಿಗೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ನೀಡಿ ಗೌರವಿಸಿದ ರಾಷ್ಟ್ರಪತಿ ದ್ರೌಪದಿ ಮುರ್ಮು. ರಾಜ್ಯದಲ್ಲಿ ವಿತ್ತೀಯ ಕೊರತೆ ಹೆಚ್ಚುತ್ತಿರುವ ಹಿನ್ನೆಲೆ ಹೊಸ ಯೋಜನೆ ಘೋಷಣೆ ಮಾಡದಂತೆ ಹಣಕಾಸು ಇಲಾಖೆ ಸರ್ಕಾರಕ್ಕೆ ಸಲಹೆ. ಬೆಂಗಳೂರಿನಲ್ಲಿ 24 ಲಕ್ಷಕ್ಕೂ ಹೆಚ್ಚು ಆಸ್ತಿ ದಾಖಲೆಗಳ ಗಣಕೀಕರಣ, ಸಚಿವ ಕೃಷ್ಣ ಬೈರೇಗೌಡ. ವಾರ್ತೆಗಳ ವಿವರ: ವಿಧಾನಸಭೆ ಅಧಿವೇಶನದಲ್ಲಿ ಕಸ್ತೂರಿ ರಂಗನ್ ವರದಿ ಕರಡು ಅಧಿಸೂಚನೆ ವಿರುದ್ಧ ನಿರ್ಣಯವನ್ನು ಸರ್ವಾನುಮತದಿಂದ ಅಂಗೀಕರಿಸಲಾಗಿದೆ. ಕೇಂದ್ರ ಸರ್ಕಾರದ 7ನೇ ಕರಡು ಅಧಿಸೂಚನೆಯನ್ನು ಯಥಾವತ್ತಾಗಿ ಒಪ್ಪಲು ಸಾಧ್ಯವಿಲ್ಲ. ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ಉನ್ನತ ಮಟ್ಟದ ಸಮಿತಿ ರಚಿಸಲಿದೆ ಎಂದು ವಿಧಾನಸಭೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಘೋಷಿಸಿದ್ದಾರೆ. ಭೌತಿಕ ಸರ್ವೆಗೆ 1 ವರ್ಷ ಕಾಲಾವಕಾಶ ಕೋರಿದ್ದಾರೆ. ಕೇಂದ್ರ ಸರ್ಕಾರ ಅಧಿಸೂಚನೆಯನ್ನು ಮರು ಪರಿಶೀಲಿಸಬೇಕು ಎಂದು ನಿರ್ಣಯ ಮಂಡಿಸಿದ್ದಾರೆ. ಎಸ್ಎ ವ್ಯಾಪ್ತಿಯಲ್ಲಿ ಕೇವಲ ಅಧಿಸೂಚಿತ ಅರಣ್ಯ ಪ್ರದೇಶ, ಇತರೆ ಅರಣ್ಯ ಪ್ರದೇಶ ಮಾತ್ರ ಸೇರಿಸಬೇಕು. ಕೃಷಿ ಭೂಮಿ, ತೋಟ, ಜನವಸತಿ ಭೂಮಿ ಸೇರಿಸಬಾರದು ಎಂದು ನಿರ್ಣಯ ಕೈಗೊಳ್ಳಲಾಗಿದೆ. ರಾಜ್ಯ ಸರ್ಕಾರದ ನಿರ್ಣಯಕ್ಕೆ ಪ್ರತಿಪಕ್ಷಗಳಿಂದಲೂ ಬೆಂಬಲ ವ್ಯಕ್ತವಾಗಿದೆ. ರಾಜ್ಯ ಮಟ್ಟದ ಸಮಿತಿಗೆ ಸಹಾಯ ಮಾಡಲು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿಯೂ ಜನಪ್ರತಿನಿಧಿಗಳನ್ನು ಒಳಗೊಂಡಂತಹ ಸಮಿತಿ ರಚಿಸಲು ನಿರ್ಧರಿಸಲಾಗಿದೆ. ಮುಖ್ಯಮಂತ್ರಿ ನೇತೃತ್ವದಲ್ಲಿ ಸರ್ವಪಕ್ಷ ನಿಯೋಗ, ಪ್ರಧಾನಿ ಹಾಗೂ ಕೇಂದ್ರ ಅರಣ್ಯ ಸಚಿವರನ್ನು ಭೇಟಿ ಮಾಡಲು ಸದನ ನಿರ್ಣಯ ಕೈಗೊಂಡಿದೆ. ವಿಧಾನ ಪರಿಷತ್ ಕಲಾಪದ 2ನೇ ದಿನವಾದ ಇಂದು ಅರಣ್ಯ ಸಚಿವ ರಾಮಲಿಂಗಾರೆಡ್ಡಿ ಕಸ್ತೂರಿ ರಂಗನ್ ವರದಿಯ ಕುರಿತಂತೆ ಅಧಿಕೃತ ನಿರ್ಣಯ ಮಂಡಿಸಿದರು. ಪಶ್ಚಿಮ ಘಟ್ಟಗಳನ್ನು ಉಳಿಸಬೇಕು, ಅರಣ್ಯ, ನದಿಗಳು, ಜಲಮೂಲ ಮತ್ತು ಜೀವ ವೈವಿಧ್ಯವನ್ನು ರಕ್ಷಿಸಬೇಕು. ಅದೇ ಸಮಯದಲ್ಲಿ ರೈತರು, ಹೋರಾಟಗಾರರು, ಆದಿವಾಸಿಗಳು ಮತ್ತು ಸ್ಥಳೀಯ ನಿವಾಸಿಗಳ ಹಕ್ಕು ಹಿತಾಸಕ್ತಿಗಳನ್ನು ಕಾಪಾಡಬೇಕು ಎಂದು ಸದನದಲ್ಲಿ ತಿಳಿಸಿದರು. ವರದಿಯಿಂದ ಕೃಷಿ ಮತ್ತು ತೋಟಗಾರಿಕೆಗೆ ಅನಗತ್ಯ ಅಡ್ಡಿಯಾಗಬಾರದು. ಯಾವುದೇ ಕಾರಣಕ್ಕೂ ಕಾಡಂಚಿನ ಗ್ರಾಮಗಳಲ್ಲಿ ಇರುವಂತಹ ಜನರನ್ನು ಸ್ಥಳಾಂತರಿಸುವ ಪ್ರಶ್ನೆಯೇ ಇಲ್ಲ ಎಂದು ಸ್ಪಷ್ಟಪಡಿಸಿದರು. ಅಕ್ರಮ ಗಣಿಗಾರಿಕೆ, ಅಕ್ರಮ ಮರಳು ಗಣಿಗಾರಿಕೆ, ಮಿತಿ ಮೀರಿದ ಗುಡ್ಡ ಕಡಿತ, ಒತ್ತುವರಿ ಮತ್ತು ಅಸುರಕ್ಷಿತ ಹಾಗೂ ಹೆಚ್ಚಿನ ಮಾಲಿನ್ಯ ಉಂಟುಮಾಡುವ ವಾಣಿಜ್ಯ ಚಟುವಟಿಕೆಗಳಿಗೆ ಯಾವುದೇ ರಕ್ಷಣೆ ನೀಡಲಾಗುವುದಿಲ್ಲ. ಇಂತಹ ಚಟುವಟಿಕೆಗಳ ವಿರುದ್ಧ ಕಾನೂನುಬದ್ಧವಾಗಿ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಸದನದಲ್ಲಿ ಕಠಿಣ ಸಂದೇಶ ರವಾನಿಸಿದ್ದಾರೆ. ಈ ವೇಳೆ ಬಿಜೆಪಿ ಸದಸ್ಯರಾದಂತಹ ಸಿಟಿ ರವಿ ಮತ್ತು ರವಿಕುಮಾರ್ ಸರ್ಕಾರಕ್ಕೆ ಕಸ್ತೂರಿ ರಂಗನ್ ವರದಿ ವಿಚಾರವಾಗಿ ಕೆಲವು ಸಲಹೆ ಸೂಚನೆಗಳನ್ನು ನೀಡಿದರು. ಕೆಪಿಎಸ್ಸಿ ಈ ನಿಟ್ಟಿನಲ್ಲಿ ಹಗರಣಗಳು ಹೆಚ್ಚಿದ್ದು ಕಾನೂನಿನ ಚೌಕಟ್ಟಿನಲ್ಲಿ ಮುಚ್ಚುವ ಬಗ್ಗೆ ತಜ್ಞರ ಜೊತೆ ಚರ್ಚೆ ನಡೆಸಲಾಗುತ್ತಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೆಪಿಎಸ್ಸಿಯಲ್ಲಿ ಖದೀಮರು ಸೇರಿಕೊಂಡಿದ್ದು ನಂಬಿಕೆ ಇಟ್ಟು ಆಯ್ಕೆ ಮಾಡಿದ ಅಧಿಕಾರಿಗಳು ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇದೇ ವೇಳೆ ಸೌಜನ್ಯ ಪ್ರಕರಣದ ಮರು ತನಿಖೆ ಕುರಿತಂತೆ ಪ್ರತಿಕ್ರಿಯಿಸಿದ ಮುಖ್ಯಮಂತ್ರಿ, ತನಿಖೆಗೆ ಯಾರೂ ಹಸ್ತಕ್ಷೇಪ ಮಾಡುವುದಿಲ್ಲ, ಕಾನೂನು ಪ್ರಕಾರ ಎಲ್ಲವೂ ನಡೆಯಲಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಹಿರಿಯ ನಟ ಅನಂತನಾಗ್ ಅವರಿಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಇಂದು 2024ನೇ ಸಾಲಿನ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪ್ರದಾನ ಮಾಡಿದರು. ಗುಜರಾತ್ನ ಕೆವಾಡಿಯಾದಲ್ಲಿ ನಡೆದಂತಹ 72ನೇ ಚಲನಚಿತ್ರ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಅನಂತನಾಗ್ ಅವರು ಪ್ರಶಸ್ತಿ ಸ್ವೀಕರಿಸಿದರು. ಬಳಿಕ ಮಾತನಾಡಿದ ಅವರು, ಕರ್ನಾಟಕ ನನ್ನ ಕರ್ಮಭೂಮಿಯಾಗಿದೆ ಎಂದು ತಿಳಿಸಿದರು. ಇದೇ ವೇಳೆ ಕನಕದಾಸರ ಕೀರ್ತನೆ ಉಲ್ಲೇಖಿಸಿದ ಅವರು, ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ ಎಂದು ತಮ್ಮ ನಟನಾ ಕ್ಷೇತ್ರದ ಒಲವಿನ ಬಗ್ಗೆ ಪ್ರಸ್ತಾಪಿಸಿದರು. ಈ ಪ್ರಶಸ್ತಿಯ ಹಿಂದೆ ಹಲವರ ಶ್ರಮವಿದ್ದು ತಮ್ಮೊಂದಿಗೆ ಅಭಿನಯಿಸಿದ್ದಂತಹ ನಟರು, ನಿರ್ದೇಶಕರು ಮತ್ತು ಕಾರ್ಮಿಕರಿಗೆ ಧನ್ಯವಾದ ಸಲ್ಲಿಸಿದ್ದಾರೆ. ಅನಂತನಾಗ್ ಈ ಹಿಂದೆ ಪದ್ಮಭೂಷಣ ಪ್ರಶಸ್ತಿಗೂ ಭಾಜನರಾಗಿದ್ದರು. ಸುಮಾರು 300ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ವಿಭಿನ್ನ ಪಾತ್ರಗಳ ಮೂಲಕ ವಿವಿಧ ಭಾಷೆಗಳಲ್ಲಿ ನಟಿಸಿದ್ದಾರೆ. ಇದೇ ಸಮಾರಂಭದಲ್ಲಿ ಕನ್ನಡದ ಮಿಥ್ಯಾ ಚಿತ್ರ ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದೆ. ಈ ಚಿತ್ರದ ನಟನೆಗಾಗಿ ರೂಪಶ್ರೀ ವರ್ಕಾಡಿ ಅತ್ಯುತ್ತಮ ಪೋಷಕ ನಟಿ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಮಿಥ್ಯಾ ಸಿನಿಮಾದಲ್ಲಿನ ನಟನೆಗಾಗಿ ಅತ್ಯುತ್ತಮ ಬಾಲನಟ ಪ್ರಶಸ್ತಿಯನ್ನು ಅತೀಶ್ ಎಸ್ ಶೆಟ್ಟಿ ಪಡೆದುಕೊಂಡಿದ್ದಾರೆ. ಶಿವಧ್ವಜ ಶೆಟ್ಟಿ ನಿರ್ದೇಶನದ ಇಂಬು ಅತ್ಯುತ್ತಮ ತುಳು ಚಿತ್ರ ಪ್ರಶಸ್ತಿ ಪಡೆದುಕೊಂಡಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ರಾಜ್ಯದಲ್ಲಿ ವಿತ್ತೀಯ ಕೊರತೆ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಹೊಸ ಯೋಜನೆಗಳ ಘೋಷಣೆ ಮಾಡದಂತೆ ಹಣಕಾಸು ಇಲಾಖೆ ಎಚ್ಚರಿಕೆ ನೀಡಿದೆ. PWD, ಜಲಸಂಪನ್ಮೂಲ, ಸಣ್ಣ ನೀರಾವರಿ ಮತ್ತು RDPR ಇಲಾಖೆಗಳಲ್ಲಿ ಒಟ್ಟು 36,136 ಕೋಟಿ ಬಿಲ್ ಬಾಕಿ ಇದೆ. ಹೀಗಾಗಿ ಹೊಸ ಕಾಮಗಾರಿಗಳಿಗಿಂತ ಮೊದಲು ಹಣಕಾಸಿನ ಲಭ್ಯತೆ ಖಚಿತಪಡಿಸಿಕೊಳ್ಳಲು ಹಣಕಾಸು ಇಲಾಖೆ ಸಲಹೆ ನೀಡಿದೆ. ಈ ಬಗ್ಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟನೆ ನೀಡಿದ್ದು, ಸರ್ಕಾರದ ಹಿತಕ್ಕಾಗಿ ಹಣಕಾಸು ಇಲಾಖೆ ಸಲಹೆ ನೀಡಿದೆ. ಹಣಕಾಸು ಸಚಿವರಾಗಿ ಯಾವ ಯೋಜನೆ ನಿಲ್ಲಿಸಬೇಕು, ಯಾವ ಯೋಜನೆಯನ್ನ ಸೇರಿಸಬೇಕು ಎನ್ನುವುದು ತಿಳಿದಿದೆ ಎಂದು ಹೇಳಿದ್ದಾರೆ. ಇದೇ ವೇಳೆ ಸರ್ಕಾರದ ಗ್ಯಾರಂಟಿ ಯೋಜನೆಗಳನ್ನು ಅವರು ಸಮರ್ಥಿಸಿಕೊಂಡಿದ್ದಾರೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ ಇ ಆಸ್ತಿ 2.0 ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಲಾಗಿದ್ದು ಸಚಿವ ಕೃಷ್ಣ ಬೈರೇಗೌಡ ಇಂದು ಲೋಕಾರ್ಪಣೆಗೊಳಿಸಿದರು. ಈ ವೇಳೆ ಮಾತನಾಡಿದ ಅವರು, 2000 ಇಸವಿಯಲ್ಲಿ ಭೂ ದಾಖಲೆಗಳ ಗಣಕೀಕರಣದ ಮೂಲಕ ಆಸ್ತಿ ದಾಖಲೆಗಳ ನಿರ್ವಹಣೆಯಲ್ಲಿ ದೇಶಕ್ಕೆ ಮಾದರಿಯಾಗುವಂತಹ ವ್ಯವಸ್ಥೆಯನ್ನು ರಾಜ್ಯ ಪರಿಚಯಿಸಿದೆ. ಇದರಿಂದ ಮಧ್ಯವರ್ತಿಗಳ ಹಸ್ತಕ್ಷೇಪ ಕಡಿಮೆಯಾಗಿದೆ ಎಂದು ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ 35 ಲಕ್ಷಕ್ಕೂ ಹೆಚ್ಚು ಆಸ್ತಿಗಳ ಪೈಕಿ 23-24 ಲಕ್ಷಕ್ಕೂ ಹೆಚ್ಚು ಆಸ್ತಿ ದಾಖಲೆಗಳ ಗಣಕೀಕರಣ ಮಾಡಲಾಗಿದೆ. ಈ ಆಸ್ತಿ 2.0 ವ್ಯವಸ್ಥೆಯನ್ನು ಕಾವೇರಿ ವ್ಯವಸ್ಥೆಯೊಂದಿಗೆ ಸಂಯೋಜಿಸಲಾಗಿದ್ದು, ಬೆಂಗಳೂರು ಜಲಮಂಡಳಿ ಮತ್ತು ಬೆಸ್ಕಾಂ ಸೇರಿದಂತೆ ಸಂಬಂಧಿತ ಇಲಾಖೆಗಳ ಜೊತೆಗೆ ಸಮನ್ವಯಗೊಳಿಸಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶದಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಕುರಿತಂತೆ ಒಂದು ನೋಟ ಮೂಡಿಬರಲಿದೆ. ಭಾರತೀಯ ಶಿಕ್ಷಣ ಕ್ಷೇತ್ರದಲ್ಲಿ 1968 ಚಾಲ್ತಿಯಲ್ಲಿದ್ದಂಥ 10+2 ಶಾಲಾ ಶಿಕ್ಷಣ ಮಾದರಿಗೆ ತೆರೆ ಎಳೆದಿರುವಂತಹ ರಾಷ್ಟ್ರೀಯ ಶಿಕ್ಷಣ ನೀತಿ 2020 ದೇಶದ ಶೈಕ್ಷಣಿಕ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ

0: ಸರ್ಕಾರವು ರೂಪಿಸಿದೆ. ಈ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಸೂಕ್ತವಾಗಿ ಅಳವಡಿಸಿಕೊಂಡರೆ ವಿದ್ಯಾರ್ಥಿಗಳ ಸರ್ವಾಂಗೀಣ ಅಭಿವೃದ್ಧಿ ಸಾಧ್ಯ ಎಂದು ಬೆಂಗಳೂರಿನ ಶಿಕ್ಷಣ ತಜ್ಞ ಡಾಕ್ಟರ್ ಬಿಜಿ ಭಾಸ್ಕರ ಆಕಾಶವಾಣಿಯೊಂದಿಗೆ ಮಾಹಿತಿ ಹಂಚಿಕೊಂಡಿದ್ದಾರೆ.
1: ಈ ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಪ್ರಕಾರ ವಿದ್ಯಾರ್ಥಿಯ ಸರ್ವಾಂಗೀಣ ಅಭಿವೃದ್ಧಿಯ ದೃಷ್ಟಿಕೋನದಲ್ಲಿ ರೂಪುಗೊಂಡಿರುತ್ತದೆ. ಪ್ರಾಥಮಿಕ ಶಿಕ್ಷಣವನ್ನು ಮಾತೃಭಾಷೆಯಲ್ಲಿ ಕಲಿಯಲು ಅವಕಾಶವನ್ನು ಕಲ್ಪಿಸುತ್ತಿರುವುದು ತುಂಬಾ ಹೆಮ್ಮೆಯ ವಿಷಯ. ಜಪಾನ್ ಮುಂತಾದ ದೇಶಗಳಲ್ಲೂ ಸಹ ಈ ರೀತಿಯ ವ್ಯವಸ್ಥೆ ಇದೆ. ವಿದ್ಯಾರ್ಥಿ ಕೇಂದ್ರಿತ ಶಿಕ್ಷಣ ವ್ಯವಸ್ಥೆಯನ್ನು ಈ ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಪ್ರಚುರಪಡಿಸುತ್ತದೆ. ಹಾಗೆಯೇ 6ನೇ ತರಗತಿಯಿಂದ ವಿದ್ಯಾರ್ಥಿ ವೃತ್ತಿಪರ ಶಿಕ್ಷಣಕ್ಕೆ ಒತ್ತು ನೀಡುತ್ತಿರುವುದು ಸ್ವಾಗತಾರ್ಹ ಮತ್ತು ಮುಂದಿನ ಹಂತಗಳಲ್ಲಿ ಕೌಶಲ್ಯಾಭಿವೃದ್ಧಿಗೆ ಪಠ್ಯಕ್ರಮಗಳಲ್ಲಿ ಒತ್ತು ಕೊಡುತ್ತಿರುವುದು ಸಹ ಸ್ವಾಗತಾರ್ಹ.
0: ಬೆಂಗಳೂರಿನ ಲೋಕಭವನದಲ್ಲಿಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರನ್ನು ತಮಿಳುನಾಡಿನ ಮಾಧ್ಯಮ ಪ್ರತಿನಿಧಿಗಳು ಭೇಟಿಯಾದರು. ಈ ಸಂದರ್ಭದಲ್ಲಿ ಬೆಂಗಳೂರಿನ ಕೇಂದ್ರ ವಾರ್ತಾ ಶಾಖೆಯ ಹೆಚ್ಚುವರಿ ಮಹಾನಿರ್ದೇಶಕರಾದಂಥ ಎಸ್ ಜಿ ರವೀಂದ್ರ ಮತ್ತು ಚೆನ್ನೈನ ನಿರ್ದೇಶಕ ಪಿ ಅರುಣ್ ಕುಮಾರ್ ಉಪಸ್ಥಿತರಿದ್ದರು. ಈ ನಡುವೆ ತಮಿಳುನಾಡಿನ ಮಧುರೈ ಜಿಲ್ಲೆಯ ಮಾಧ್ಯಮ ಪ್ರತಿನಿಧಿಗಳು ಬೆಂಗಳೂರಿನ ಕೇಂದ್ರ ವಾರ್ತಾ ಶಾಖೆ ಕಚೇರಿಗೆ ಭೇಟಿ ನೀಡಿದರು. ಎಸ್ ಜಿ ರವೀಂದ್ರ ಅವರೊಂದಿಗೆ ಸಂವಾದ ನಡೆಸಿದ ಪತ್ರಕರ್ತರು ತಮಿಳುನಾಡಿನಲ್ಲಿ ಕೇಂದ್ರ ಸರ್ಕಾರದ ಜನಪರ ಯೋಜನೆಗಳ ಅನುಷ್ಠಾನ ಮತ್ತು ಸ್ಥಿತಿಗತಿಗಳ ಕುರಿತಂತೆ ಚರ್ಚೆ ನಡೆಸಿದರು. ಈ ವೇಳೆ ಮಾತನಾಡಿದ ಎಸ್ ಜಿ ರವೀಂದ್ರ ಅವರು ಕೇಂದ್ರ ಸರ್ಕಾರದ ಯೋಜನೆಗಳ ಸಮರ್ಪಕ ಅನುಷ್ಠಾನದಲ್ಲಿ ಮಾಧ್ಯಮಗಳ ಪಾತ್ರ ಬಹುಮುಖ್ಯ ಎಂದು ತಿಳಿಸಿದ್ದಾರೆ. ಆದಾಯಕ್ಕಿಂತ ಹೆಚ್ಚಿನ ಆಸ್ತಿ ಹೊಂದಿರುವಂತಹ ಆರೋಪದ ಹಿನ್ನೆಲೆಯಲ್ಲಿ ರಾಜ್ಯದ ವಿವಿಧ ಕಡೆ ಸರ್ಕಾರಿ ಅಧಿಕಾರಿಗಳ ನಿವಾಸದ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ಇಂದು ದಾಳಿ ನಡೆಸಿದ್ದಾರೆ. ಈ ವೇಳೆ ನಗದು, ಚಿನ್ನಾಭರಣ, ಆಸ್ತಿ ದಾಖಲೆ, ಮದ್ಯದ ಬಾಟಲಿಗಳು ಸೇರಿದಂತೆ ಬೆಲೆ ಬಾಳುವ ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಮಂಡ್ಯ, ಕಲಬುರಗಿ ಮತ್ತು ಹುಬ್ಬಳ್ಳಿ ಧಾರವಾಡದಲ್ಲಿ ದಾಳಿ ನಡೆಸಲಾಗಿದ್ದು ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಸ್ತೂರಿ ರಂಗನ್ ವರದಿ, ಕೇಂದ್ರದ ಅಧಿಸೂಚನೆ ವಿರೋಧಿಸಿ ವಿಧಾನಸಭೆಯಲ್ಲಿ ಸರ್ವಾನುಮತದ ನಿರ್ಣಯ ಅಂಗೀಕಾರ. ಕರ್ನಾಟಕ ಲೋಕಸೇವಾ ಆಯೋಗ ಮುಚ್ಚಲು ಚಿಂತನೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಹಿರಿಯ ನಟ ಅನಂತ್ನಾಗ್ ಅವರಿಗೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ನೀಡಿ ಗೌರವಿಸಿದ ರಾಷ್ಟ್ರಪತಿ ದ್ರೌಪದಿ ಮುರ್ಮು. ರಾಜ್ಯದಲ್ಲಿ ವಿತ್ತೀಯ ಕೊರತೆ ಹೆಚ್ಚುತ್ತಿರುವ ಹಿನ್ನೆಲೆ ಹೊಸ ಯೋಜನೆ ಘೋಷಣೆ ಮಾಡದಂತೆ ಹಣಕಾಸು ಇಲಾಖೆ ಸರ್ಕಾರಕ್ಕೆ ಸಲಹೆ. ಬೆಂಗಳೂರಿನಲ್ಲಿ 24 ಲಕ್ಷಕ್ಕೂ ಹೆಚ್ಚು ಆಸ್ತಿ ದಾಖಲೆಗಳ ಗಣಕೀಕರಣ, ಸಚಿವ ಕೃಷ್ಣ ಬೈರೇಗೌಡ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
2: ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.
3: ಸ್ನೇಹಿತರೆ, ಗಮನಿಸಿ, 2nd October ದೇಶದಲ್ಲಿ ಸ್ವಚ್ಛತಾ ಹೀ ಸೇವಾ 2026 ಸ್ವಚ್ಛತೆಯೇ ಸೇವೆ ಅಭಿಯಾನ ಜಾರಿಯಲ್ಲಿದೆ. ನಾವೆಲ್ಲರೂ ಸ್ವಚ್ಛತೆಯ ಕಾರ್ಯವನ್ನು ಕೈಗೊಳ್ಳೋಣ. ನಮ್ಮ ಮನೆ, ರಸ್ತೆ, ಬೀದಿ, ಊರು, ನಗರ, ರಾಜ್ಯ, ದೇಶ, ಒಟ್ಟಾರೆ ನಮ್ಮ ಸುತ್ತಲಿನ ಪರಿಸರವನ್ನು ಸುಂದರಗೊಳಿಸಲು ಪಣ ತೊಡೋಣ.
4: ಸ್ವಚ್ಛತೆಯ ಕೊರತೆಯಿಂದಾಗಿ ಉಂಟಾಗುವ ಆರೋಗ್ಯ ಸಮಸ್ಯೆಗಳು ಒಂದಲ್ಲ ಎರಡಲ್ಲ.
5: ಹುಳುಕಡ್ಡಿ, ಹೊಟ್ಟೆಹುಳು, ತುರಿಕಜ್ಜಿ, ಮೈಮೇಲಿನ ಹುಣ್ಣುಗಳು, ಅತಿಸಾರ, ರಕ್ತಭೇದಿ, ಇವು ಸ್ವಚ್ಛತೆಯ ಕೊರತೆಯಿಂದ ಉಂಟಾಗುವ ಸಮಸ್ಯೆಗಳು ಎನ್ನುತ್ತಾರೆ ವೈದ್ಯರು.
4: ಕಣ್ಣು, ಕಿವಿ, ಮೂಗಿನ ಸ್ವಚ್ಛತೆ, ತಲೆ ಹಾಗೂ ಬಾಯಿಯ ನೈರ್ಮಲ್ಯ, ಚರ್ಮದ ಆರೈಕೆ,
5: ಮಲಮೂತ್ರ ವಿಸರ್ಜನೆಯ ನಂತರದ ಸ್ವಚ್ಛತೆ,
4: ಇವುಗಳನ್ನು ಬಾಲ್ಯದಿಂದಲೇ ರೂಢಿಸಿಕೊಳ್ಳಬೇಕು.
5: ಎಲ್ಲಿ ಸ್ವಚ್ಛತೆ ಇರುತ್ತದೆಯೋ ಅಲ್ಲಿ ಆರೋಗ್ಯ ಇರುತ್ತದೆ.
6: ನಮ್ಮ ಮನೆ ಆರೋಗ್ಯ ಮತ್ತು ನೆಮ್ಮದಿಯ ನೆಲೆಮನೆ. ತಿನ್ನುವ ಆಹಾರ, ಉಡುವ ಬಟ್ಟೆ, ಆಡುವ ಮಾತು, ಇಲ್ಲೆಲ್ಲ ಸ್ವಚ್ಛತೆ ಕಾಪಾಡೋಣ. ಜೊತೆಗೆ ನಮ್ಮ ನಡವಳಿಕೆಯಲ್ಲೂ.
7: ನೀರಿನ ಸೇವನೆ, ಕಸ ವಿಲೇವಾರಿ, ಶೌಚಾಲಯ ಮತ್ತು ಅದರ ಬಳಕೆ, ತ್ಯಾಜ್ಯ ವಿಲೇವಾರಿ, ಸಾರ್ವಜನಿಕ ಮತ್ತು ಸಮುದಾಯ ಶೌಚಾಲಯಗಳ ಬಳಕೆ, ಈ ಎಲ್ಲ ವಿಚಾರಗಳಲ್ಲೂ ಹೊಣೆಗಾರಿಕೆಯಿಂದ ನಡೆದುಕೊಳ್ಳುವುದು ಎಲ್ಲ ನಾಗರಿಕರ ಹೊಣೆ.
6: ಬನ್ನಿ, ಸ್ವಚ್ಛ ಆರೋಗ್ಯಕರ ಸಮಾಜ ನಿರ್ಮಾಣಕ್ಕೆ ಪ್ರತಿಯೊಬ್ಬರೂ ಕೈಜೋಡಿಸೋಣ.

0: ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಸ್ಟುಡಿಯೋ, ಸಮಯ 6:55. ಈಗ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರು ಪ್ರಸಾರ.
1: ರತ್ನ ಭಂಡಾರ. ಆತ್ಮೀಯ ಶ್ರೋತೃ ಬಾಂಧವರೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. 22 ಸೆಪ್ಟೆಂಬರ್ 1930 ಪ್ರತಿವಾದಿ ಭಯಂಕರ ಶ್ರೀನಿವಾಸ್, ಪಿಬಿ ಶ್ರೀನಿವಾಸ್ ಅವರ ಜನ್ಮದಿನ. ಭಾರತದ ಮಹಾನ್ ಗಾಯಕ, ಪಿಬಿಎಸ್ ಅಂದರೆ ಪ್ಲೇ ಬ್ಯಾಕ್ ಸಿಂಗರ್ ಅಂತ ಅಭಿಮಾನಿಗಳು ಹೇಳ್ತಾ ಇದ್ರು. ಹಿಂದಿ, ಕನ್ನಡ, ತೆಲುಗು, ತಮಿಳು, ಮಲಯಾಳಂ, ಉರ್ದು ಭಾಷೆಗಳಲ್ಲಿ ಹಾಡಿದ್ದಾರೆ. ಗಾಯಕ, ಸಂಗೀತ ಸಂಯೋಜಕ, ರಚನಾಕಾರ ಪಿಬಿ ಶ್ರೀನಿವಾಸ್. ಕರ್ನಾಟಕದ ನಾಡೋಜ, ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು. ನಮ್ಮ ಅಣ್ಣಾವರ ಧ್ವನಿ, ಪಿಬಿ ಶ್ರೀನಿವಾಸ್ ಅವರ ಅನುಭವದ ನುಡಿಗಳು.
2: ಯಾವ ಕಲಾವಿದನು ಪ್ರಪಂಚ ಪೌರ, ಹಿ ಬಿಲಾಂಗ್ಸ್ ಟು ದಿ ಎಂಟೈರ್ ವರ್ಲ್ಡ್, ಪಾರ್ಟ್ ಆಫ್ ಇಟ್. ಅದೊಂದು. ನನ್ನ ತಾಯಿಯ ಹೆಸರು ಶೇಷಗಿರಿ ಅಮ್ಮಾತ, ತಂದೆಯ ಹೆಸರು ಫಣೀಂದ್ರ ಸ್ವಾಮಿ. ಚಿಕ್ಕ ವಯಸ್ಸಿನಲ್ಲೇ ನನಗೆ ಸಂಗೀತದಲ್ಲಿ ಆಸಕ್ತಿ ಇತ್ತು. ಅದಕ್ಕೆ ಕಾರಣ ನನ್ನ ತಾಯಿ ಒಬ್ಬ ಒಳ್ಳೆಯ ಗಾಯಕಿಯಾಗಿದ್ದರು. ಅವರು ಆದರೆ ಮನೆಯಲ್ಲೇ ಹಾಡುವವರು. ಮಾವ ಅವರು ಅವರು ದೊಡ್ಡ ನಾಟಕ ದರ್ಶಕ ಪಿತಾಮಹ ಅನಿಸ್ಕೊಂಡರು ಆ ಕಾಲದಲ್ಲಿ. ಸೊ ನನಗೆ ಅದು ಒಂದು ಪಾರಂಪರಿಕ ಒಂದು ಸುತ್ತು ಅಂತ ಹೇಳ್ಬೋದು. ಚಿಕ್ಕ ವಯಸ್ಸಿನಲ್ಲೇ ನಾನು ಈ ಸಂಗೀತದಲ್ಲಿ, ಕರ್ನಾಟಕ ಸಂಗೀತ ನಾನು ಕಲ್ತ್ಕೊಳ್ಳಿಕ್ಕೆ ಆಸಕ್ತಿ ಇದ್ದರೂ, ಒಂದು ಸಂದರ್ಭದಲ್ಲಿ ನನಗೆ ಈ ಲಲಿತ ಸಂಗೀತದ ಬಗ್ಗೆ ಅಧಿಕ ಆಸಕ್ತಿ ಬೆಳೆಯಿತು. ಈ ಚಿತ್ರಗೀತೆಗಳಲ್ಲಿ ಯಾವ ಚಿತ್ರದಲ್ಲಿ ಯಾವ ಗೀತೆ ಎಷ್ಟು ಗಂಟೆಗೆ ಬರುತ್ತೆ ಅಂತ ನೋಟ್ ಮಾಡಿಕೊಂಡು, ಆಗ ನನ್ನ ಹತ್ರ ರೇಡಿಯೋ ಇರಲಿಲ್ಲ, ಗ್ರಾಮ್ಫೋನ್ ಇರಲಿಲ್ಲ. ಅದಕ್ಕಾಗಿ ಯಾವ ಚಿತ್ರದಲ್ಲಿ ಯಾವ ಗೀತೆ ಯಾವ ಟೈಮ್ಗೆ ಬರುತ್ತೆ ನೋಟ್ ಮಾಡಿಕೊಂಡು ಆ ಸಮಯಕ್ಕೆ ಆ ಥಿಯೇಟರ್ಗೆ ಮತ್ತೆ ಮತ್ತೆ ಹೋಗಿ, ಹೊರಗಿನಿಂದಲೇ ಕ್ಯಾಬಿನ್ ಇರುತ್ತಲ್ಲ ಪ್ರೊಜೆಕ್ಟರ್, ಅಲ್ಲಿಂದಲೇ ಹಾಡು ಕೇಳ್ತಾ ನನಗೆ ಆವಾಗ ಸ್ವರಜ್ಞಾನ ಶೂನ್ಯ, ಒಂದು ಗ್ರಾಫ್ ತರಹ ಬರ್ಕೋತಾ ಇದೆ ಈ

ಸಾಂಗ್ ಬುಕ್ಸ್ ನಲ್ಲಿ ಹಾಡು ಕೇಳ್ತಾ ಕೇಳ್ತಾ ಇದ್ರ ರಾಗ ಹೇಗೆ ಹೋಗುತ್ತೆ ಇದರಲ್ಲಿ ಗ್ರಾಫ್ ತರಹ ಮಾಡಿಕೊಂಡು ಒಂದು ಒಂದ್ಸಲ ಎರಡ್ ಸಲ ಕೇಳಿದ್ರೆ ಬರ್ತಾ ಇತ್ತು. ಶಾಸ್ತ್ರೀಯ ಕಲಿತಿಲ್ಲ, ಆದ್ರೆ ನಾನಾಗಿ ಬೆಳೆಸ್ಕೊಂಡೆ. ಒಂದು ಕೃಷಿ ನಾವು ಮಾಡಿದ್ರೆ ನಾವು ಅದು ಅದು ದೇವರು ಕೊಟ್ಟ ವರವಾಗಿ ಇರಬೇಕು. ಮುಂದೆ ಚಿಕ್ಕ ವಯಸ್ಸಲ್ಲಿ ಈಗೆಲ್ಲ ಕಲ್ತ್ಕೊಂಡು ನನಗೆ ಪ್ಲೇ ಬ್ಯಾಕ್ ಸಿಂಗರ್ ಆಗಬೇಕು ಅಂತ ಒಂದು ಆಸೆ ಇತ್ತು. ಆದರೆ ನಮ್ಮ ತಂದೆಯವರು ಬೇಡಪ್ಪ, ಅದು ಅದರಲ್ಲಿ ತುಂಬ ಕಷ್ಟ, ಹಲವಾರು ಕಷ್ಟ ನಷ್ಟಗಳಿರುತ್ತೆ ಅಂತ. ಇಲ್ಲ, ನಾನು ಒಂದು ಹಠ ಹಿಡಿದೆ. ಆವಾಗ ಏನು ಮಾಡಿದ್ರು ಅವರು, ಒಬ್ಬ ಜ್ಯೋತಿಷಿ ಅವರು, ರಾಮ ಉಪಾಸಕರು, ಏನು ಈ ಹುಡುಗ ಈಗ ಆಸೆ ಪಡ್ತಾ ಇದ್ದಾನೆ, ನೀವೇನು ಹೇಳ್ತೀರಾ ಅಂತ ಅವರು ಈ ಜಾತಕ ಇದೆಲ್ಲ ಲೆಕ್ಕ ಎಲ್ಲ ಮಾಡಿ ಹೇಳಿದ್ರು. ನಾನು ಬರೆದೇ ಕೊಟ್ಬಿಡ್ತೀನಿ ನಿಮಗೆ, ಇವನು ಚಿತ್ರರಂಗದಲ್ಲಿ ಹೆಜ್ಜೆ ಕೂಡ ಹಾಕೋಲ್ಲ ಅಂತ. ಅದು ನನಗೆ ತುಂಬ ಬೇಸರವಾಯಿತು, ತುಂಬ ನಿರುತ್ಸಾಹ ಆಯಿತು. ನಾನು ಒಂದು ಕೇಳಿದೆ, ಸ್ವಾಮಿ ಶಾಸ್ತ್ರ ತಪ್ಪು ಅಂತ ನಾನು ಹೇಳೋಲ್ಲ, ಆದರೆ ಆ ಲೆಕ್ಕ ಸ್ವಲ್ಪ ತಪ್ಪುತ್ತೆ, ಬೆನಿಫಿಟ್ ಆಫ್ ಡೌಟ್ ಇದೆ, ಅದು ಇಟ್ಕೊಂಡು ನಾನು ಪ್ರಯತ್ನ ಪಡ್ತೀನಿ. ನಂತರ ಅದು ನಡೀಲಿಲ್ಲ ಅಂದರೆ ದೇವರ ಇಚ್ಛೆ. ಆಗ ನಮ್ಮ ತಂದೆಯವರು ಇಲ್ಲಿ ಮೆಡ್ರಾಸ್ಗೆ ಬಂದು ನಮ್ಮ ದಿವಂಗತ ಪದ್ಮಶ್ರೀ ಮಹಾಮಹೋಪಾಧ್ಯಾಯ ಶ್ರೀಮನಿ ಶ್ರೀಮನಿ ಶಂಕರಶಾಸ್ತ್ರಿ ವೀಣಾ ವಿದ್ವಾಂಸ ಅಲ್ವಾ, ಅವರು ಜಮಿನಿಯಲ್ಲಿ ಸಂಗೀತ ನಿರ್ದೇಶಕರಾಗಿದ್ದರು. ಅವರಿಗೆ ನಾನು, ಅವರು ನಮ್ಮ ಬಾಲ್ಯ ಸ್ನೇಹಿತರು, ನಮ್ಮ ತಂದೆಯವರು ಕೇಳಿದರು, ಏನು ಇವನೇನಾದರೂ ಹಾಡಲಿಕ್ಕೆ ಚಾನ್ಸ್ ಬರುತ್ತೆಯಾ ಅಂತ. ಈ ರಫಿ ಸಾಂಗ್ಸ್ ಇದೆಲ್ಲ ಹಾಡ್ತಾ ಇದ್ದೆ, ಆಡಿಷನ್ ಸಾಂಗ್ಸ್ ತರಹ. ಒಂದು ಹಾಡು ಹಾಡಿದ ಕೂಡಲೇ ಅವರು ತುಂಬ ಮೆಚ್ಚಿಕೊಂಡ್ರು, ಮೆಚ್ಚಿಕೊಂಡು ನಮ್ಮ ತಂದೆಗೆ ಭರವಸೆ ನೀಡಿದ್ರು, ಅವಶ್ಯವಾಗಿ ಇವನಿಗೆ ಪ್ರೋತ್ಸಾಹ ಸಿಗುತ್ತೆ, ಒಳ್ಳೆ ವಿಜಯ ಗಳಿಸ್ತಾನೆ, ಇವರು ಯಶಸ್ವಿಯಾಗಿ ಬರ್ತಾನೆ. ಯೂಶುವಲ್ ಆಗಿ ನಾನು

0: ಆಗ ನನ್ನ ತಂದೆಯವರು ಮೆಡ್ರಾಸ್ನಲ್ಲಿ ಬಿಟ್ಟು ಅವರು ಹೋದರು. ನಂತರ ಜಮೀನಿನಲ್ಲೇ ನನಗೆ ಫಸ್ಟ್ ಚಾನ್ಸ್ ಸಿಕ್ತು, ಅದು ಮಿಸ್ಟರ್ ಸಂಪತ್ ಎಂಬ ಒಂದು ಹಿಂದಿ ಚಿತ್ರದಲ್ಲಿ. ಭರತ್ ಭಾವಿ ಪ್ರಬಲ ಬಿಲಥಿ ಕಹೇ ಮುನಿನ, ಹೀಗೆಲ್ಲ ದೋಹ ಎಲ್ಲ ಬರ್ತಾ ಇತ್ತು. ಅದು ಫಸ್ಟ್ ರೆಕಾರ್ಡ್ ಮಾಡಿದೆ. ಆದ್ರೆ ನನಗೆ ಒಂದು ಸಂತೋಷದ ವಿಷಯವೇನೆಂದ್ರೆ, ಮೊದಲಿನಲ್ಲೇ ನನಗೆ ಎಂಥ ಪ್ರೋತ್ಸಾಹ ಸಿಕ್ತಂದ್ರೆ, ಸ್ವಯಂ ಶ್ರೀ ಎಸ್ ಎಸ್ ವಾಚನ್ ರವರು ಈ ಸಣ್ಣ ದೋಹನ ಕೇಳಿ ಅವರು ಶಾಸ್ತ್ರಿಗಳಿಗೆ ಹೇಳಿದ್ರಂತೆ, ನೀವು ಒಂದು ತುಂಬಾ ಒಳ್ಳೆಯ ವಾಯ್ಸ್ ಪರಿಚಯ ಮಾಡಿರ್ತಾ ಇದ್ದೀರಾ. ಕಾರಣ ಏನಂದ್ರೆ, ಅವರು ಹಾಡು ಕೊಡಬೇಕಾಗಿಲ್ಲ, ಬರೀ ಬಾಯಿ ತೆಗೆದು ಹಮ್ಮಿಂಗ್ ಹಾಡಿದ್ರೆ ಕಲ್ಲುಗಳು ಕರಗುತ್ತೆ ಅಂತ ಹೇಳಿ ಅವರು ಹೇಳಿದಾಗ ನನಗೆ ಆಶ್ಚರ್ಯವಾಯಿತು.
1: ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಗಾಯಕ ಪಿವಿ ಶ್ರೀನಿವಾಸ್ ಅವರ ಮಾತುಗಳನ್ನು ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ.
2: ಸರ್ವೋದಯವಾಗಲಿ ಸರ್ವರಲಿ. ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರವನ್ನ ಕೇಳಿದ್ರಿ. ಇದು ನಿಮ್ಮ ಮೆಚ್ಚಿನ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ 7 ಗಂಟೆ. ಈಗ ಸುದ್ದಿ ಮುಖ್ಯಾಂಶಗಳು. ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಕಸ್ತೂರಿ ರಂಗನ್ ವರದಿ ಕುರಿತಂತೆ ವಿಧಾನಸಭೆಯ ಅಧಿವೇಶನದಲ್ಲಿ ಕೇಂದ್ರ ಸರ್ಕಾರದ 7ನೇ ಕರಡು ಅಧಿಸೂಚನೆಯನ್ನು ಯಥಾವತ್ತಾಗಿ ಒಪ್ಪಲು ಸಾಧ್ಯವಿಲ್ಲ, ನಿವೃತ್ತ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ಉನ್ನತ ಮಟ್ಟದ ಸಮಿತಿ ರಚಿಸಲಿದೆ ಎಂದು ವಿಧಾನಸಭೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಗುಜರಾತ್ನ ಕೆವಾಡಿಯಾದಲ್ಲಿ ನಡೆದಂತಹ 72ನೇ ಚಲನಚಿತ್ರ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಕನ್ನಡದ ಮೆಥ್ಯಾ ಚಿತ್ರ ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿ ಪಡೆದುಕೊಂಡಿದೆ. ಇದೇ ಚಿತ್ರದ ನಟನೆಗಾಗಿ ರೂಪಶ್ರೀ ವರ್ಕಾಡಿ ಅತ್ಯುತ್ತಮ ಪೋಷಕ ನಟಿ ಪ್ರಶಸ್ತಿ, ಅತೀಶ್ ಎಸ್ ಶೆಟ್ಟಿ ಅತ್ಯುತ್ತಮ ಬಾಲನಟ ಪ್ರಶಸ್ತಿಯನ್ನು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಂದ ಪಡೆದುಕೊಂಡಿದ್ದಾರೆ. ಭಾರತದ ಮುಂದಿನ ಹಂತದ ಬೆಳವಣಿಗೆಯು ಗುಣಮಟ್ಟದ ಮೇಲೆ ನಿರ್ಮಾಣವಾಗಬೇಕು ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಪ್ರತಿಪಾದಿಸಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದಂತಹ ಅಖಿಲ ಭಾರತ ನಿರ್ವಹಣಾ ಸಂಘದ 53ನೇ ರಾಷ್ಟ್ರೀಯ ನಿರ್ವಹಣಾ ಸಮಾವೇಶ ಉದ್ದೇಶಿಸಿ ಅವರು ಮಾತನಾಡಿದರು. ವಂದೇ ಮಾತರಂ ಕುರಿತಂತೆ ರಾಜ್ಯ ಸರ್ಕಾರದ ನಿರ್ಧಾರ ಪ್ರಶ್ನಿಸಿ ಸಲ್ಲಿಕೆಯಾದ ಸಾರ್ವಜನಿಕ ಹಿತಾಸಕ್ತಿಯ ಅರ್ಜಿಯನ್ನು ಹೈಕೋರ್ಟ್ ಇಂದು ವಿಚಾರಣೆ ನಡೆಸಿದೆ. ಸರ್ಕಾರದ ಪರ ವಾದ ಮಂಡಿಸಿದ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ವಂದೇ ಮಾತರಂ ಸಂಪೂರ್ಣ ಗಾಯನ ಕಡ್ಡಾಯವಲ್ಲ, 1932ರಿಂದಲೂ ಕೇವಲ 2 ಚರಣಗಳನ್ನು ಮಾತ್ರ ಹಾಡಲಾಗುತ್ತಿದೆ ಎಂದು ಹೇಳಿದ್ದಾರೆ. ತಮಿಳುನಾಡಿನ ಮಧುರೈ ಜಿಲ್ಲೆಯ ಮಾಧ್ಯಮ ಪ್ರತಿನಿಧಿಗಳು ಬೆಂಗಳೂರಿನ ಕೇಂದ್ರ ವಾರ್ತಾ ಶಾಖೆ ಕಚೇರಿಗೆ ಇಂದು ಭೇಟಿ ನೀಡಿದರು. ಶಾಖೆಯ ಹೆಚ್ಚುವರಿ ಮಹಾನಿರ್ದೇಶಕ ಎಸ್ ಜಿ ರವೀಂದ್ರ ಅವರೊಂದಿಗೆ ಸಂವಾದ ನಡೆಸಿದ ಪತ್ರಕರ್ತರು ತಮಿಳುನಾಡಿನಲ್ಲಿ ಕೇಂದ್ರ ಸರ್ಕಾರದ ಜನಪರ ಯೋಜನೆಗಳ ಅನುಷ್ಠಾನ ಮತ್ತು ಸ್ಥಿತಿಗತಿಗಳ ಕುರಿತು ಚರ್ಚೆ ನಡೆಸಿದರು. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಮಿತಿ ಸೂಚ್ಯಂಕ ಸೆನ್ಸೆಕ್ಸ್ 330 ಅಂಕಗಳಷ್ಟು ಇಳಿಕೆಯಾಗಿದ್ದು ದಿನದಾಂತ್ಯಕ್ಕೆ 74,529 ಅಂಕಗಳಷ್ಟು ದಾಖಲಾಗಿದೆ. ಇದೇ ವೇಳೆ ರಾಷ್ಟೀಯ ಸಮಿತಿ ಸೂಚ್ಯಂಕ ನಿಫ್ಟಿ 85 ಅಂಕಗಳಷ್ಟು ಇಳಿಕೆಯನ್ನು ಕಂಡಿದ್ದು ದಿನದಾಂತ್ಯಕ್ಕೆ 23,329 ಅಂಕಗಳಷ್ಟು ದಾಖಲಾಗಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿಂದು ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 95.59 ರೂಪಾಯಿ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:30 ಸುದ್ದಿ ಮುಖ್ಯಾಂಶಗಳು 8 ಗಂಟೆಗೆ.

0: ಕರ್ನಾಟಕದ ಕಲೆ, ಸಂಸ್ಕೃತಿ, ಕರಕುಶಲ ಮತ್ತು ಗ್ರಾಮೀಣ ಸೊಗಡಿನ ಅದ್ಭುತ ಲೋಕಕ್ಕೆ ನಿಮ್ಮನ್ನು ಆಹ್ವಾನಿಸುತ್ತಿದೆ ನಮ್ಮ ಸರಸ್ ಮೇಳ 2026. ರಾಷ್ಟ್ರಮಟ್ಟದ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳ ಇದೇ ಸೆಪ್ಟೆಂಬರ್ 19 27 ಬೆಂಗಳೂರಿನ ಜಯಮಹಲ್ ಪ್ಯಾಲೇಸ್ ನಲ್ಲಿ. ಜಿಐಯಿಂದ ಮಾನ್ಯತೆ ಪಡೆದ ಕರ್ನಾಟಕದ ಉತ್ಪನ್ನಗಳು, ಕೈಮಗ್ಗ ಹಾಗೂ ಸಾಂಪ್ರದಾಯಿಕ ಆಹಾರಗಳ ವೈಭವ ಹತ 150 ಮಳಿಗೆಗಳು ಇರಲಿವೆ. ಪ್ರಕಟಣೆ ಕರ್ನಾಟಕ ಸರ್ಕಾರ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಮತ್ತು ರಾಷ್ಟ್ರೀಯ ಜೀವನೋಪಾಯ ಅಭಿಯಾನ. ನಮ್ಮ ಸರಸ್ ಮೇಳ 2026.
1: Attention, national recognition for your hard work, for those making outstanding contributions to the animal husbandry and dairy sector and embracing innovative practices. The Department of Animal Husbandry and Dairy, Government of India, invites nominations for the prestigious National Gopal Ratna Awards 2026. The awards recognize excellence in three categories: Best Dairy Farmer, Best Dairy Cooperative Society, Best Artificial Insemination Technician. And there is more. Special provisions have been made for the Northeastern region and Himalayan states. Nomination period 10th August to 10th September 2026. So what are you waiting for? Apply today at www.awards.gov.in or visit your nearest CSC center to submit your nomination. National Gopal Ratna Awards 2026, issued in public interest by the Department of Animal Husbandry and Dairy, Government of India.
2: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsblr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾ ಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.
3: ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಗಾನಭಜಾನ ಕಾರ್ಯಕ್ರಮದಲ್ಲಿಂದು ಸಿನಿ ಕ್ಷೇತ್ರಕ್ಕೆ ಮೀಸಲಾದ ವಿಶ್ವದ ಅತ್ಯುನ್ನತ ಪ್ರಶಸ್ತಿಗಳ ಕುರಿತು ಮಾತನಾಡ್ತಿದ್ವಿ ಸ್ನೇಹಿತರೆ. ಮುಂದಿನ ಪ್ರಶಸ್ತಿ ಬರ್ಲಿನ್ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್. ಈ ಪ್ರಶಸ್ತಿ ಸಹ ಜರ್ಮನಿಯಲ್ಲಿ, ಬರ್ಲಿನ್ ಅಂದರೆ ನಿಮಗೆಲ್ಲ ಗೊತ್ತಾಗಿದೆ ಅಲ್ವಾ, ಜರ್ಮನಿಯಲ್ಲಿ ಕೊಡುವಂತಹ ಪ್ರಶಸ್ತಿಯಾಗಿದೆ ಇದು. ಇದರ ಸಿಂಬಲ್ ಏನಪ್ಪ ಅಂತ ಅಂದರೆ ಒಂದು ಕರಡಿಯನ್ನು, ಕರಡಿಯನ್ನು ನಡ್ಕೊಂಡು ಹೋಗ್ತಿರುವಂಥ ಪುಟಾಣಿ ಕರಡಿಯನ್ನು ಅವರು ಈ ಒಂದು ಅವಾರ್ಡ್ಗೆ ಒಂದು ಸಿಂಬಲ್ ಆಗಿ ಇಟ್ಕೊಂಡಿದ್ದಾರೆ. ಇದು ಸಹ ವಿಶ್ವದ ಅತ್ಯುನ್ನತ ಪ್ರಶಸ್ತಿಗಳಲ್ಲಿ ಒಂದು ಅಂತ ಕರೆಯಲಾಗುತ್ತೆ. ಜೀವಮಾನದ ಸಾಧನೆಗಾಗಿ ಇವರಲ್ಲೂ ಸಹ ಗೋಲ್ಡನ್ ಬೇರ್ ಪ್ರಶಸ್ತಿಯನ್ನು ಕೊಡ್ತಾರೆ. ನಮ್ಮಲ್ಲಿ ಹೇಗೆ ಜೀವಮಾನ ಸಾಧನೆಯ ಪ್ರಶಸ್ತಿಗಳಿದೆ, ಹಾಗೆ ಈಗ ನಮ್ಮ ಆನಂದ್ ಹಾಗೆ ಅವ್ರಿಗೆ ಕೊಟ್ಟಂತಹ ದಾದಾ ಸಾಹೇಬ್ ಫಾಲ್ಕೆ ಹೇಗೆ ಪ್ರೆಸ್ಟೀಜಿಯಸ್ ಅವಾರ್ಡ್ ಇದೆ, ಹಾಗೆ ಆ ದೇಶದಲ್ಲೂ ಸಹ ಗೋಲ್ಡನ್ ಬೇರ್ ಪ್ರಶಸ್ತಿಯನ್ನು ಸಹ ಕೊಡ್ತಾರೆ ಈ ಒಂದು ಬರ್ಲಿನ್ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲಲ್ಲಿ. ಮತ್ತಷ್ಟು ಇದು ಸಹ ವಾರ್ಷಿಕವಾಗಿ ನಡೆಯುವಂಥ ಒಂದು ಅವಾರ್ಡ್ ಫಂಕ್ಷನ್ ಸ್ನೇಹಿತರೆ. 76ನೇ ಫಂಕ್ಷನ್, ಅವಾರ್ಡ್ ಫಂಕ್ಷನ್ ಈಗ ಆಲ್ರೆಡಿ ಜರುಗಿದೆ. ವಿಶ್ವದ ಅತ್ಯಂತ ಪ್ರತಿಷ್ಠಿತ ಸಿನಿ ಪ್ರಶಸ್ತಿಗಳಲ್ಲಿ ಇದು ಸಹ ಒಂದು. ಇಂದಿನ ಸಿನಿ ಕ್ಷೇತ್ರಕ್ಕೆ ಮೀಸಲಾದ ವಿಶ್ವದ ಅತ್ಯುನ್ನತ ಪ್ರಶಸ್ತಿಗಳ ಕುರಿತು ಮತ್ತಷ್ಟು ಮಾತು ನಡೆಯುತ್ತೆ. ನಿಮ್ಮ ಸಂದೇಶಗಳಂತೂ ಬರ್ತಾ ಇದೆ, ಮತ್ತಷ್ಟು ಹೀಗೆ ಬರ್ತಾ ಇರಲಿ. ಈಗ ಮತ್ತೊಂದಿಗಿದೆಯಾ ಕಾಲಾವಕಾಶ.

ಗಾನಭಜನ ಕಾರ್ಯಕ್ರಮದಲ್ಲಿ ನಾವು ವಿದ್ಯುತ್ ಸ್ನೇಹಿತರೆ, ಇಂದಿನ ಗಾನಭಜನ ಕಾರ್ಯಕ್ರಮದಲ್ಲಿ ಸಿನಿ ಕ್ಷೇತ್ರಕ್ಕೆ ಮೀಸಲಾದ ವಿಶ್ವದ ಅತ್ಯುನ್ನತ ಪ್ರಶಸ್ತಿಗಳ ಕುರಿತು ಮಾತನಾಡ್ತಿದ್ದೀವಿ ಸ್ನೇಹಿತರೆ. ಮುಂದಿನ ಪ್ರಶಸ್ತಿ ಯಾವುದು ಅಂತ ಅಂದರೆ ನಮ್ಮ ಫಿಲ್ಮ್ಫೇರ್ ಪ್ರಶಸ್ತಿಗಳು ಸ್ನೇಹಿತರೆ. ಫಿಲ್ಮ್ಫೇರ್ ಪ್ರಶಸ್ತಿ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ ಅಲ್ವಾ, ನಮ್ಮಲ್ಲಿ ಎಷ್ಟು ದೊಡ್ಡ ಮಟ್ಟದ ಫಿಲ್ಮ್ಫೇರ್ ಪ್ರಶಸ್ತಿಗಳನ್ನು ಕೊಡಲಾಗುತ್ತೆ ಅಂತ ಅಂದರೆ ಅದು ಸೌತ್ ಮತ್ತು ನಾರ್ತ್ ಈ ಥರ ಆಗ್ತಾಯಿತ್ತು. ಆದರೆ ಆರಂಭದಲ್ಲಿ ಫಿಲ್ಮ್ಫೇರ್ ಕೇವಲ ಒಂದೇ ಪ್ರಶಸ್ತಿಯಾಗಿ ಆರಂಭ ಆಗಿದ್ದು ಇದು ಸಹ. ಇನ್ನು ನಮ್ಮ ಭಾರತದ ಮಟ್ಟಕ್ಕೆ ನೋಡೋದಾದರೆ ಎಷ್ಟೊಂದು ಪ್ರಶಸ್ತಿಗಳಿದೆ ಗೊತ್ತಾ, ಆ ಪ್ರಶಸ್ತಿಯ ಲಿಸ್ಟ್ ತುಂಬ ದೊಡ್ಡದಾಗಿ ಬೆಳೀತಾ ಹೋಗುತ್ತೆ. 1954 ಈ ಫಿಲ್ಮ್ಫೇರ್ ಪ್ರಶಸ್ತಿಯನ್ನು ಕೊಡೋದಕ್ಕೆ ಆರಂಭ ಮಾಡಲಾಗುತ್ತೆ. ದಿ ಟೈಮ್ಸ್ ಆಫ್ ಇಂಡಿಯಾ ಒಂದು ಪ್ರಮುಖ ಚಲನಚಿತ್ರ ವಿಮರ್ಶಕಿ ಕೆ ಕ್ಲೇರ್ ಮೊಡಂಕ ಅವರ ಹೆಸರನ್ನು ಇಟ್ಟು ಪ್ರಶಸ್ತಿಯನ್ನು ಕೊಡೋದಕ್ಕೆ ಆರಂಭ ಮಾಡುತ್ತೆ 1954. ಹಾಗೆ ಇನ್ನು ಈ ಪ್ರಶಸ್ತಿಯನ್ನು ಸಹ

ಕೆಲವೆಲ್ಲ ಇದ್ರ ಬೆಸ್ಟ್ ಪಾರ್ಟ್ ಏನಪ್ಪ ಅಂದರೆ ಕ್ರಿಟಿಕ್ ಅವಾರ್ಡನ್ನು ಸಹ ಇರುತ್ತೆ. ಇದರಲ್ಲಿ ಜನಗಳು ಸಹ ಅವಾರ್ಡನ್ನು ಡಿಸೈಡ್ ಮಾಡ್ಬೋದು ಯಾರಿಗೆ ಕೊಡ್ಬೋದು ಅಂತ. ಭಾರತದ ಮಟ್ಟಕ್ಕೆ ಚಲನಚಿತ್ರ ಪ್ರಶಸ್ತಿಗಳ ಲಿಸ್ಟನ್ನು ನೋಡೋದಾದರೆ ನಿಮಗೆಲ್ಲ ಗೊತ್ತಿದೆ, ಅಂತಾರಾಷ್ಟ್ರೀಯ ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಇಂದು ತಾನೇ ನಮ್ಮ ಅನಂತನಾಗ್ ಅವರಿಗೆ ಪ್ರಶಸ್ತಿ ಸಿಕ್ಕಿದೆ. ಇದು ಸಹ 1954 ಮೊದಲ ಬಾರಿಗೆ ಈ ಒಂದು ಪ್ರಶಸ್ತಿಯನ್ನು ಆರಂಭ ಮಾಡಲಾಯಿತು. ಇದು ಅಫಿಷಿಯಲಾಗಿ ಗೌರ್ಮೆಂಟ್ ಆಫ್ ಇಂಡಿಯಾ ಕಡೆಯಿಂದ ಕೊಡುವಂಥ ಪ್ರಶಸ್ತಿ. ಈಗೇನು ಇಂಡಿಯನ್ ಆರ್ಟ್ ಮತ್ತು ಕಲ್ಚರನ್ನು ಒಂದು ಎನ್ಕರೇಜ್ ಮಾಡೋದಕ್ಕೆ ಇರುವಂತಹ ಪ್ರಶಸ್ತಿ ಇದು. ಹಾಗೆ ನಮ್ಮ ಸಿನಿಮಾಗಳನ್ನು ಗ್ಲೋಬಲ್ ಮಟ್ಟಕ್ಕೆ ತಲುಪಿಸೋದಕ್ಕೆ ಈ ಪ್ರಶಸ್ತಿಯನ್ನು ಕೊಡೋದ್ರ ಮೂಲಕ ಆ ಪ್ರಶಸ್ತಿಯನ್ನು ದೊಡ್ಡ ಮಟ್ಟದಲ್ಲಿ ತಲುಪಿಸುವಂಥ ಕೆಲಸವನ್ನು ಮಾಡಲಾಗುತ್ತೆ. ಹಾಗೆ ಇನ್ನು ನ್ಯಾಷನಲ್ ಡ್ರಾಮಾ ಏನಿದೆ, ಫಿಲ್ಮ್ ಡ್ರಾಮಾ ಅಥಾರಿಟಿಗಳೆಲ್ಲ ಇದ್ದಾರಲ್ಲ, ಅವರು ಎಲ್ಲರನ್ನ ಅಂತಹ ಒಂದು ಪ್ರಭಾವಿಗಳನ್ನೇ, ಒಂದು ಕಲೆಯ ಜ್ಞಾನ ಇರುವಂಥ ಒಂದು ಸ್ಟಾಲ್ವರ್ಸ್ಗಳನ್ನೇ ಆಯ್ಕೆ ಮಾಡಿ ಪ್ರಶಸ್ತಿಯನ್ನು ಕೊಡೋದಕ್ಕೆ ಆಯ್ಕೆಯನ್ನು ಮಾಡಿರ್ತಾರೆ ಇವರನ್ನು. ಹಾಗೆ ಭಾರತದ ಮಟ್ಟಕ್ಕೆ ನೋಡೋದಾದರೆ ಅಂತಾರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳಿದ್ದಾವೆ. ಅರವಿಂದಂ ಪುರಸ್ಕಾರಂ, ಏಷ್ಯಾನೆಟ್ ಚಲನಚಿತ್ರ ಪ್ರಶಸ್ತಿ, ಬಂಗಾಳ ಚಲನಚಿತ್ರ ಪತ್ರಕರ್ತ ಸಂಘದ ಪ್ರಶಸ್ತಿ, ಭೋಜ್ಪುರಿ ಚಲನಚಿತ್ರ ಪ್ರಶಸ್ತಿ, ಸಿನಿಮಾ ಪ್ರಶಸ್ತಿ, ನಮ್ಮಲ್ಲಿ ನಂದಿ ಪಕ್ಕದ ರಾಜ್ಯದಲ್ಲಿ ಕೊಡುವಂಥ ನಂದಿ ಪ್ರಶಸ್ತಿ ಆಗ್ಬೋದು. ಹಾಗೆ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ, ಎಲ್ಲ ರಾಜ್ಯಗಳಲ್ಲೂ ಸಹ ಒಂದು ರಾಜ್ಯ ಚಲನಚಿತ್ರ ಪ್ರಶಸ್ತಿ ಇರುತ್ತೆ. ಹಾಗೆ ಖಾಸಗಿ ವಾಹಿನಿಗಳು ಸಹ ಒಂದು ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ಪ್ರಶಸ್ತಿಗಳನ್ನು ಕೊಡ್ತಾರೆ. ಪ್ರತಿಯೊಂದು ದೇಶದಲ್ಲೂ ಈ ಬಗೆಯ ಪ್ರಶಸ್ತಿಗಳನ್ನು ಕೊಡುವಂತಹ ಒಂದು ಪದ್ಧತಿ ಇದೆ. ನಮ್ಮಲ್ಲಿ ವಿಶೇಷವಾಗಿ ವಿಶ್ವದಾದ್ಯಂತ ಇಂದಿನ ಕಾರ್ಯಕ್ರಮದಲ್ಲಿ ಬೆಸ್ಟ್ ಆಫ್ ಬೆಸ್ಟ್ ಅಂತಹ ಪ್ರಶಸ್ತಿಗಳನ್ನು ಯಾರು ಕೊಡ್ತಾ ಇದ್ದಾರೆ ಅಂಥ ಪ್ರಶಸ್ತಿಗಳನ್ನ ತೆಗೆದುಕೊಂಡು ಕಾರ್ಯಕ್ರಮದಲ್ಲಿ ನಾವು ನೋಡ್ತಾ ಇದ್ದೀವಿ ಸ್ನೇಹಿತರೆ. ಮತ್ತಷ್ಟು ಪ್ರಶಸ್ತಿಗಳ ಕುರಿತು ಮಾತನಾಡೋಣ ಈ ಒಂದು ಗೀತೆಯ ನಂತರ. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಮೆಚ್ಚಿನ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ವಿಧು ಭಾರತೀಯ ಆಕಾಶವಾಣಿ ಕನ್ನಡ ಗಾನ ಭಜನಾ ಕಾರ್ಯಕ್ರಮದಲ್ಲಿ ಇಂದು ಸಿನಿ ಕ್ಷೇತ್ರಕ್ಕೆ ಮೀಸಲಾದ ವಿಶ್ವದ ಅತ್ಯುನ್ನತ ಪ್ರಶಸ್ತಿಗಳ ಕುರಿತು ಮಾತನಾಡ್ತಿದ್ವಿ ಸ್ನೇಹಿತರೆ. ಇನ್ನು ಯುರೋಪಿಯನ್ ಯೂನಿಯನ್, ಈ ಯುರೋಪಿಯನ್ ಯೂನಿಯನ್ನಲ್ಲಿ ಇರುವಂಥ ಒಟ್ಟು 27 ಸದಸ್ಯ ರಾಷ್ಟ್ರಗಳು, ಯುರೋಪ್ ಖಂಡದಲ್ಲಿರುವಂಥ 27 ಸದಸ್ಯ ರಾಷ್ಟ್ರಗಳು ಯುರೋಪಿಯನ್ ಯೂನಿಯನ್ ಅಂತ ಒಂದು ಒಕ್ಕೂಟವನ್ನು ಮಾಡಿಕೊಂಡಿದೆ. ನಿಮಗೆಲ್ಲ ಗೊತ್ತೇ ಇದೆ ಅಲ್ವಾ? ಈ ಒಂದು ಒಕ್ಕೂಟದ ಪ್ರಶಸ್ತಿಯು ಸಹ ಅತ್ಯಂತ ಒಂದು ಫೇಮಸ್ ಆದಂತಹ ಪ್ರಶಸ್ತಿನೇ. ವಿಶ್ವದಾದ್ಯಂತ ಈಗ ಸದ್ಯಕ್ಕೆ 28 ಸದಸ್ಯ ರಾಷ್ಟ್ರಗಳಿದ್ದಾವೆ ವಿಶ್ವದಾದ್ಯಂತ. ಇದನ್ನು ಏನಪ್ಪ ವಿಶೇಷ ಅಂತ ಅಂದರೆ, ಇದನ್ನು ಯುರೋಪ್ನಲ್ಲಿರುವಂಥ ಆಸ್ಕರ್ ಪ್ರಶಸ್ತಿ, ಯುರೋಪಿಯನ್ ಆಸ್ಕರ್ ಅಂತ ಸಹ ಕರೀತಾರೆ. ಹಾಗೆ 19 ವಿಭಾಗಗಳಲ್ಲಿ ಇವರು, ಹಾಗೆ ಆಸ್ಕರ್ ಹೇಗೆ ಆಸ್ಕರ್ ಪ್ರಶಸ್ತಿಯಲ್ಲಿ ಅನೇಕ ವಿಭಾಗಗಳಿದೆ, ಇಲ್ಲೂ ಸಹ 19 ವಿಭಾಗಗಳಲ್ಲಿ ಪ್ರಶಸ್ತಿಯನ್ನು ಕೊಡಲಾಗುತ್ತೆ. ಎಲ್ಲ ಸಿನಿಮಾಗಳು ವಿಶೇಷವಾಗಿ ಯುರೋಪಿಯನ್ ಯೂನಿಯನ್ನಲ್ಲಿರುವಂತಹ ದೇಶಗಳಿಂದ ನಿರ್ಮಾಣವಾಗಿರುವಂಥ, ನಿರ್ದೇಶನ ಆಗಿರುವಂಥ, ನಟಿಸಿರುವಂಥ ಚಿತ್ರಗಳಿಗೆ ಈ ಯುರೋಪಿಯನ್ ಯೂನಿಯನ್ ಅಕಾಡೆಮಿ ಅವಾರ್ಡನ್ನು ಕೊಡಲಾಗುತ್ತೆ. ಹಾಗೆ ಪ್ರತಿ ವರ್ಷ ಎಲ್ಲ ಪ್ರಶಸ್ತಿಗಳಿಗಿರುವ ಹಾಗೆಯೇ ಈ ಪ್ರಶಸ್ತಿಗೂ ಸಹ ತಿಂಗಳ ಒಂದು ಫಿಕ್ಸಿಂಗ್ ಇರುತ್ತೆ. ಇವರು ಯೂಶ್ವಲಿ ಡಿಸೆಂಬರಲ್ಲಿ ಮಾಡ್ತಾಯಿದ್ರು. ಇತ್ತೀಚೆಗೆ ನಡೆದಂಥ ಪ್ರಶಸ್ತಿಯನ್ನು ಜನವರಿಯಲ್ಲಿ ಕೊಡೋದ್ರ ಮೂಲಕ ಅವರ ಒಂದು ಪದ್ಧತಿ ಏನಿತ್ತು, ಇಷ್ಟು ವರ್ಷದಿಂದ ಆಚರಿಸ್ಕೊಂಡು ಬಂದಂತಹ ಪದ್ಧತಿಯನ್ನು ಬದಲಾಯಿಸಿ ಜನವರಿಯಲ್ಲಿ ಪ್ರಶಸ್ತಿಯನ್ನು ಕೊಡುವಂತಹ ಒಂದು ಪರಿಪಾಟಲನ್ನು ಆರಂಭಿಸಿದ್ದಾರೆ. ಎಲ್ಲವೂ ಸಹ ಬೆಸ್ಟ್ ಯುರೋಪಿಯನ್, ಯುರೋಪಿಯನ್ ಡೈರೆಕ್ಟರ್, ಫಿಲ್ಮ್ ಆ್ಯಕ್ಟರ್, ಆ್ಯಕ್ಟರ್, ಸ್ಕ್ರೀನ್ ರೈಟರ್, ಡಾಕ್ಯುಮೆಂಟರಿ, ಆ್ಯನಿಮೇಟೆಡ್ ಫೀಚರ್ ಫಿಲ್ಮ್, ಹೀಗೆ ಎಲ್ಲವೂ ಸಹ ಯುರೋಪಿಯನ್, ಈ 28 ರಾಷ್ಟ್ರಗಳೇನಿದೆ ಈ ರಾಷ್ಟ್ರಗಳ ಒಳಗೆ ನಿರ್ಮಾಣಗೊಂಡಂತಹ ಸಿನಿಮಾಗಳನ್ನೇ ನೀಡಲಾಗುತ್ತೆ. ಈ ಪ್ರಶಸ್ತಿಯು ಸಹ ಹೇಗಿರುತ್ತಪ್ಪ ಅಂತಂದರೆ, ಒಂದು ಲೇಡಿ ಆಕಾಶವನ್ನು ನೋಡ್ತಾ ಎರಡು ಕೈಗಳನ್ನು ಹಿಂದೆ ಚಾಚಿ ಎದೆಯನ್ನು ಮೇಲೆ ಎತ್ತಿ ಆಕಾಶವನ್ನು ನೋಡ್ತಾ ಇರುವಂತಹ ಪ್ರಶಸ್ತಿ ಇದು ಸಹ ನೋಡೋದಕ್ಕೆ ತುಂಬಾ ಆಕರ್ಷಣೀಯವಾಗಿರುವಂತಹ ಒಂದು ಪ್ರಶಸ್ತಿ. ಹಾಗೆ ಇನ್ನೊಂದು ಪ್ರಶಸ್ತಿಯನ್ನು ಕುರಿತು ಮಾತನಾಡುವಂತಹ ಸಮಯ ಇದೆ. ಗೋಲ್ಡನ್ ಗ್ಲೋಬ್ಸ್ ಅನ್ನುವಂಥದ್ದು ಮತ್ತೊಂದು ಪ್ರತಿಷ್ಠಿತ ಪ್ರಶಸ್ತಿ ಸ್ನೇಹಿತರೆ. ಇದು ಅಮೆರಿಕ ಮತ್ತು ಅಂತಾರಾಷ್ಟ್ರೀಯ, ಅಮೆರಿಕದಲ್ಲಿ ನಿರ್ಮಾಣ ಆದಂತಹ, ಹಾಗೆ ಅಂತಾರಾಷ್ಟ್ರೀಯ ಚಲನಚಿತ್ರಗಳು ದೂರದರ್ಶನದ ಅತ್ಯುತ್ತಮವಾದ ಚಲನಚಿತ್ರಗಳಿಗೆ ಈ ಪ್ರಶಸ್ತಿಯನ್ನು ಕೊಡಲಾಗುತ್ತೆ ಸ್ನೇಹಿತರೆ. ಸಿನಿಮಾದ ಶ್ರೇಷ್ಠತೆ ಹಾಗೆ ದೂರದರ್ಶನದ ಶ್ರೇಷ್ಠತೆಯ ಅಂದರೆ ದೊಡ್ಡ ಸ್ಕ್ರೀನು ಚಿಕ್ಕ ಸ್ಕ್ರೀನಲ್ಲಿ ಬರುವಂಥ ಬೆಸ್ಟ್ ಸಿನಿಮಾಗಳಿಗೆ ಈ ಪ್ರಶಸ್ತಿಯನ್ನು ಕೊಡಲಾಗುತ್ತೆ. ಸಾವಿರದ 1950ರಲ್ಲಿ ಈ ಒಂದು ಪ್ರಶಸ್ತಿಯನ್ನು ಕೊಡೋದಕ್ಕೆ ಆರಂಭ ಮಾಡಲಾಗುತ್ತೆ ಸ್ನೇಹಿತರೆ. ಗೋಲ್ಡನ್ ಗ್ಲೋಬ್ ಅವಾರ್ಡ್ಸು ಸಹ ವಿಶ್ವದ ಪ್ರತಿಷ್ಠಿತ ಅವಾರ್ಡ್ಗಳಲ್ಲಿ ಇದು ಸಹ ಒಂದು, ಹೇಗೆ ಆಸ್ಕರ್ ಅವಾರ್ಡ್ ಇದೆ ಇದು ಸಹ ಪ್ರತಿಷ್ಠಿತವಾದ ಅವಾರ್ಡ್ ಅಂತ ಗುರುತಿಸ್ಕೊಂಡಿದೆ. ಇವರು ಸಹ ಸುಮಾರು 27 ಕ್ಯಾಟಗರಿಗಳಲ್ಲಿ ಪ್ರಶಸ್ತಿಗಳನ್ನು ಕೊಡ್ತಾ ಬಂದಿದ್ದಾರೆ. ವಿಶೇಷ ಏನಪ್ಪ ಅಂತಂದರೆ, ಈ ದೊಡ್ಡ ಪರದೆ ಮತ್ತು ಪುಟ್ಟ ಪರದೆಯ ನಟರು ಒಂದು ಕಡೆ ಸೇರುವಂತೆ ಮಾಡೋದು ಈ ಗೋಲ್ಡನ್ ಗ್ಲೋಬ್

0: ಅವಾರ್ಡ್ಸ್. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಮೆಚ್ಚಿನ ವಿದ್ಯಾಭಾರತಿ ಆಕಾಶವಾಣಿ ಕನ್ನಡ ಗಾನಭಜನ ಕಾರ್ಯಕ್ರಮದಲ್ಲಿ. ನಾವಿದ್ದೀವಿ ಸ್ನೇಹಿತರೆ, ಗಾನಭಜನ ಕಾರ್ಯಕ್ರಮದಲ್ಲಿಂದು ಸಿನಿ ಕ್ಷೇತ್ರಕ್ಕೆ ಮೀಸಲಾದ ವಿಶ್ವದ ಅತ್ಯುನ್ನತ ಪ್ರಶಸ್ತಿಗಳ ಕುರಿತು ಮಾತನಾಡ್ತಿದ್ವಿ. ಸ್ಟುಡಿಯೋ ಸಮಯ 7:22 ಆಗಿದೆ. ಈ ಸಮಯ ನಿಮಗೆ ಗೊತ್ತಲ್ವ ಯಾವ ಸಮಯ? ಕಗ್ಗದ ಸಿರಿ ಕಾರ್ಯಕ್ರಮದ ಸಮಯ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ, ಸದರ್ ನಿರ್ಮಾಣ ಎಂ ಶಿವರಾಮ್.
1: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಗುಡಿಯ ಪೂಜೆಯೋ ಕಥೆಯೋ ಸೊಗಸು ನೋಟವೋ ಹಾಡೋ ಬಡವರಿಂಗುಪಕೃತಿಯೋ ಆವುದೋ ಮನದ. ಗುಡಿಯ ಪೂಜೆಯೋ ಕಥೆಯೋ ಸೊಗಸು ನೋಟವೋ ಹಾಡೋ ಬಡವರಿಂಗುಪಕೃತಿಯೋ ಆವುದೋ ಮನದ. ಬಡಿದಾಟವನು ನಿಲ್ಲಿಸಿ ನೆಮ್ಮದಿಯ ನೀವೊಡದೆ ಬಿಡುಗಡೆಯೋ ಜೀವಕ್ಕೆ ಮಂಕುತಿಮ್ಮ. ಬಡಿದಾಟವನು ನಿಲ್ಲಿಸಿ ನೆಮ್ಮದಿಯ ನೀವೊಡದೆ ಬಿಡುಗಡೆಯೋ ಜೀವಕ್ಕೆ ಮಂಕುತಿಮ್ಮ.

ಇನ್ನೊಂದು ಬಹಳ ಅದ್ಭುತ ಮಾತು, ಗುಡಿಯ ಪೂಜೆಯೋ ಕಥೆಯೋ ಸೊಗಸು ನೋಟವೋ ಹಾಡೋ ಬಡವರಿಗೆ ಉಪಕೃತಿಯೋ ಆವುದೋ, ಮನದ ಬಡಿದಾಟವನ್ನು ನಿಲ್ಲಿಸಿ ನೆಮ್ಮದಿಯ ನೀವೊಡೆ ಅದೇ ಬಿಡುಗಡೆಯ ಜೀವಕ್ಕೆ ಮಂಕುತಿಮ್ಮ. ಎಷ್ಟು ಚಂದದ ಮಾತು. ಜೀವಕ್ಕೆ ಬಿಡುಗಡೆ ಯಾವಾಗ ಸಿಗ್ತದೆ? ನಮ್ಮ ಜೀವನದಲ್ಲಿ, ಪ್ರತಿಯೊಬ್ಬರ ಜೀವನದಲ್ಲೂ ಧನ್ಯತೆಯ ಕ್ಷಣಗಳು ಅಂತ ಬರ್ತವೆ. ಧನ್ಯತೆಯ ಕ್ಷಣಗಳು ಬಹಳ ಮುಖ್ಯ. ಬೇರೆ ಬೇರೆ ಜನ ಬೇರೆ ಬೇರೆ ರೀತಿಯ ಕ್ಷಣಗಳನ್ನು ಕಂಡುಕೊಂಡಿದ್ದಾರೆ. ಕೆಲವರು ಗುಡಿ ಪೂಜೆ ಮಾಡಿದಾಗ ಎಷ್ಟು ಚೆನ್ನಾಗಿತ್ತು ಪೂಜೆ ಇವತ್ತು, ಬಹಳ ಸಮಾಧಾನ ಆಯ್ತು ಮನಸ್ಸಿಗೆ ಅಂತಾರೆ. ಇನ್ನು ಕೆಲವರು ಕಥೆ ಕೇಳಿದಾಗ ಅಂತಾರೆ. ಇನ್ನು ಕೆಲವರು ಬಹಳ ಹೋಗಿದ್ವಿ ನಾವು ಎಷ್ಟು ಚೆನ್ನಾಗಿದ್ದು ಗೊತ್ತಾ ಹಿಮಾಲಯ ನೋಟ ಚಂದ ಅಂತಾರೆ. ಇನ್ನು ಕೆಲವರು ಹಾಡಿನಲ್ಲಿ ಧನ್ಯತೆ ಪಡ್ಕೊಳ್ತಾರೆ. ಇನ್ನು ಕೆಲವರು ಬಡವರಿಗೆ ಸಮಾಧಾನ ಮಾಡಿ ಬಡವರಿಗೆ ಉಪಕಾರ ಮಾಡೋದ್ರಿಂದ ಅದಕ್ಕೆ ಹೇಳ್ತಾರೆ ಪೂಜೆ ಕಥೆ ಸೊಗಸು ನೋಟ ಹಾಡು ಬಡವರಿಗೆ ಉಪಕೃತಿ ಆವುದೋ, ಯಾವುದಾದ್ರೂ ಆಗಲಿ ಮನದ ಬಡಿದಾಟವನ್ನು ನಿಲ್ಲಿಸಿ. ಮನದಲ್ಲಿ ಕೋಲಾಹಲ ಕುರುಕ್ಷೇತ್ರ ಆಗ್ತಾ ಇದೆ, ಅದರ ಬಡದಾಟವನ್ನು ಒಂದು ಕ್ಷಣ ನಿಲ್ಲಿಸಿ ನೆಮ್ಮದಿಯ ನೀವೊಡೆ ಮನಸ್ಸಿಗೆ ಶಾಂತಿಯನ್ನು ಕೊಡೋದಾದರೆ, ತೃಪ್ತಿಯನ್ನು ಕೊಡೋದಾದರೆ ಅದೇ ಬಿಡುಗಡೆಯೋ ಜೀವಕ್ಕೆ ಮಂಕುತಿಮ್ಮ. ಜೀವಕ್ಕೆ ಬಡಗಡೆ ಪಡ್ಕೊಳ್ಳೋದಕ್ಕೆ ಏನು ಹಿಮಾಲಯಕ್ಕೆ ಹೋಗಬೇಕಾಗಿಲ್ಲ. ನೀನು ಮಾಡುವಂಥ ಹಾಡಿನಲ್ಲಿ, ಕಥೆಯಲ್ಲಿ, ಉಪಕೃತಿ ಮಾಡುವಾಗ, ಪೂಜೆಯಲ್ಲಿ, ಯಾವುದರಲ್ಲೂ ಧನ್ಯತೆಯನ್ನು ಕಂಡುಕೊಳ್ಳಪ್ಪ. ಎಷ್ಟು ಫ್ರೀಡಮ್ ಕೊಡ್ತಾರೆ. ಆವುದೋ ಯಾವುದೋ ಒಂದು ಮನಸ್ಸಿನ ಬಡದಾಟವನ್ನು ನಿಲ್ಲಿಸೋದಕ್ಕೆ ಯಾವುದು ಅನುವಾಗ್ತದೋ ಅದೇ ನಿನ್ನ ಜೀವಕ್ಕೆ ಬಿಡುಗಡೆ ಮಾಡುವಂಥ ಒಂದು ಉಪಕರಣ ಅನ್ನುವ ಮಾತನ್ನು ಹೇಳ್ತಾರೆ.

ಕಣ್ಗಳಿಗೆ ಹೊಗೆಯ ನೂದಲು ಬೇಡ, ಜಗವ ಸುಡುಗಾಡೆನ್ನುವ ಕಟು ತಪಸ್ಸು ಬೇಡ. ನಗು ನಗುವ ಕಣ್ಗಳಿಗೆ ಹೊಗೆಯ ನೂದಲು ಬೇಡ, ಜಗವ ಸುಡುಗಾಡೆನ್ನುವ ಕಟು

ತಪಸ್ಸು ಬೇಡ. ಮಗುಬು ತಾಯಿ ತಂದೆ ಕಣ್ಣು ಮುಂದೆ ನಡೆವಂತೆ ನಡೆ ಮಿಗೆ ಚಿಂತೆ ತಲೆ ಹರಟೆ ಮಂಕುತಿಮ್ಮ. ಮಗುಬು ತಾಯಿ ತಂದೆ ಕಣ್ಣು ಮುಂದೆ ನಡೆವಂತೆ ನಡೆ ಮಿಗೆ ಚಿಂತೆ ತಲೆ ಹರಟೆ ಮಂಕುತಿಮ್ಮ.

0: ನಾ ಬದುಕುವಾಗ ಹೇಗೆ ಬದುಕಬೇಕು ಅಂತ ಹೇಳ್ತಾರೆ. ನಗು ನಗುವ ಕಣ್ಗಳಿಗೆ ಹೊಗೆಯ ನೂದಲು ಬೇಡ. ಎಷ್ಟು ಸುಂದರವಾದ ಮಾತು. ನಗು ನಗುವ ಕಣ್ಗಳಿಗೆ ಹೊಗೆಯ ನೂದಲು ಬೇಡ. ಜಗವ ಸುಡುಗಾಡೆನ್ನುವ ಕಟು ತಪಸ್ಸು ಬೇಡ. ಮಗುವು ತಾಯಿ ತಂದೆ ಕಣ್ಮುಂದೆ ನಡೆವಂತೆ ಮಿಗೆ ಚಿಂತೆ ತಲೆ ಹರಟೆ ಮಂಕುತಿಮ್ಮ. ಒಂದು ನಾಲ್ಕು ಸಾಲಿನಲ್ಲಿ ಇಷ್ಟು ದೊಡ್ಡ ಜೀವನ ತತ್ವ ಹೇಳೋಕೆ ಸಾಧ್ಯ ಇದೆ ಅಂತ ಗೊತ್ತಾದದ್ದೇ ಕಗ್ಗದಿಂದ ಎಲ್ಲರಿಗೂ. ಹೇಗೆ ಬದುಕಬೇಕು ಜೀವನದಲ್ಲಿ ಬದುಕಿದಾಗ? ನಗು ನಗುವ ಕಣ್ಗಳಿಗೆ ಸಂತೋಷವಾಗಿರುವಂಥವ್ರಿಗೆ ಹೊಗೆ ನಗುವುದಲು ಬೇಡ. ನಗನಗ್ತಾ ಇದ್ದಾರೆ ಜನ, ಅವ್ರ ಜೀವನದಲ್ಲಿ ಹೊಗೆ ಹಾಕಬೇಡಿ. ನಿಮಗೆ ಯಾರೂ ಅಧಿಕಾರ ಕೊಟ್ಟಿಲ್ಲ, ಮತ್ತೊಬ್ಬರ ಜೀವನದಲ್ಲಿ ತೊಂದರೆ ಮಾಡೋದಕ್ಕೆ ನಿಮ್ಗೆ ಯಾರೂ ಅಧಿಕಾರ ಕೊಟ್ಟಿಲ್ಲ. ನಗುನಗುವ ಕಣ್ಗಳಿಗೆ ಹೊಗೆ ಊದಿದ ಹಾಗೆ ಸಂತೋಷವಾಗಿರುವ ಜೀವನದಲ್ಲಿ ಯಾಕೆ ನೋವು ತಂದು ಕೊಡ್ತೀರಿ ನೀವು? ಜಗವ ಸುಡುಗಾಡು ಎನ್ನುವ ಕಟು ತಪಸ್ಸು ಬೇಡ. ಕೆಲವ್ರು ಹೇ ಜಗತ್ತು ಚೆನ್ನಾಗಿಲ್ಲ ಬಿಟ್ಕೊಟ್ಟು ಹಿಮಾಲಯಕ್ಕೆ ಹೋಗ್ತಾರೆ. ನಾನು ಯಾವಾಗಲೂ ಹೇಳ್ತಿರ್ತೀನಿ, ಹಿಮಾಲಯಕ್ಕೆ ಹೋಗ್ಬೇಡ್ರಿ ಶಾಂತಿ ಪಡ್ಕೊಳ್ಳೋಕ್ಕೆ. ಹಿಮಾಲಯ ಹೋಗದೆ ನೀವು ಹೋಗದೇ ಇದ್ರೂ ಶಾಂತವಾಗೇ ಇದೆ. ನೀವು ಹೋಗಿ ಹಿಮಾಲಯ ಶಾಂತಿ ಕೆಡಿಸ್ತೀರಷ್ಟೇ, ಅಲ್ಲೇನು ಶಾಂತಿ ಸಿಗೋಲ್ಲ ನಿಮಗೆ. ನಿಮಗೆ ಶಾಂತಿ ಸಿಗಬೇಕಾದ್ರೆ ನಿಮ್ಮ ಮೂರು ಮಾರ್ಕೆಟಲ್ಲಿ ಸಿಗಬೇಕು. ನಿಮ್ಮ ಮೂರು ಮಾರ್ಕೆಟಲ್ಲಿ ಸಿಕ್ಕರೆ ಅದು ನಿಮ್ಮ ಶಾಂತಿ. ಆದ್ದರಿಂದ ಜಗ ಸುಡುಗಾಡು ಏನು ಕೆಟ್ಟ ಹೋಗಿದೆ, ಜಗತ್ ಪ್ರಯೋಜನ ಇಲ್ಲ ಅಂತ ಆ ಕಟು ತಪಸ್ಸು ಬೇಡ. ಹೇಗೆ ಹೋಗ್ಬೇಕು ಜೀವನದಲ್ಲಿ? ಎಷ್ಟು ಸುಲಭವಾಗಿ ಹೇಳ್ತಾರೆ ಗೊತ್ತಾ? ಮಗು ತಾಯಿ ತಂದೆ ಕಣ್ಮುಂದೆ ನಡೆಯುವಂತೆ. ಕಣ್ಮುಂದೆ ಚಿತ್ರ ಬರಬೇಕು ನಿಮಗೆ. ಪುಟ್ಟ ಮಕ್ಕಳು ನಡ್ಕೊಂಡು ಹೋಗ್ತಿರ್ತಾರೆ, ಹಿಂದೆ ಅಪ್ಪ ಅಮ್ಮ ಇದ್ದಾರೆ ಅಂತ ಧೈರ್ಯ ಇದ್ದಾಗ ಮಕ್ಕಳು ಆರಾಮಾಗಿ ಹೋಗ್ತಾರೆ, ಏನು ಜವಾಬ್ದಾರಿ ಇಲ್ಲ, ಆರಾಮಾಗಿ ಹೋಗ್ತಿರ್ತಾರೆ. ಹಿಂದೆ ತಂದೆ ತಾಯಿ ಇದ್ದಾಗ, ಯಾಕಂದರೆ ಅವ್ರ ಜವಾಬ್ದಾರಿ ಅಪ್ಪ ಅಮ್ಮ ನೋಡ್ಕೋತಾರೆ ಅಂತಿದೆ. ಅದಕ್ಕೆ ಹೇಳ್ತಾರೆ ಮಗುವು ತಾಯಿ ತಂದೆ ಕಣ್ಮುಂದೆ ನಡೆಯುವಂತೆ. ಸುಮ್ಮನೆ ಒಂದೇ ಮಗುನ ಬಿಟ್ಬಿಟ್ರೆ ಗಾಬರಿ ಅಳೋಕೆ ಶುರು ಆಗುತ್ತೆ ಅಪ್ಪ ಅಮ್ಮ ಇಲ್ಲದೆ ಹೋದರೆ. ಅಪ್ಪ ಅಮ್ಮ ಇದ್ದಾರೆ ಅಂತ ಭದ್ರತೆಯಲ್ಲಿ ಮಗು ಹೇಗೆ ನಿಶ್ಚಿಂತೆಯಾಗಿ ಹೋಗ್ತದೋ, ಹಾಗೆ ನಾವು ಕೂಡ ಭಗವಂತ ಇದ್ದಾನೆ, ಅವನ ಆಶ್ಚರ್ಯದಲ್ಲಿ ನಾವು ಇದ್ದೇವೆ, ಕರುಣೆಯಲ್ಲಿ ಇದ್ದೇವೆ ಅಂತ ನಿಶ್ಚಿಂತೆ ನಡ್ಕೊಂಡು ಹೋಗೋದಿದೆಯಲ್ಲ, ಮಿಗೆ ಚಿಂತೆ ತಲೆ ಹರಟೆ ಮಂಕುತಿಮ್ಮ. ಉಳುಕಿ ಚಿಂತೆ ಮಾಡ್ತಿರಲ್ಲ ಹೇಗೆ ಹಾರಬೇಕು ಅಂತ. ಇಲ್ಲೋ ಸಣ್ಣ ಘಟನೆ ಹೇಳಿಬಿಡ್ಬೇಕು. ಅದನ್ನು ನಾನು ಬಹಳ ವರ್ಷಗಳಿಂದ ನಮ್ಮ ಊರಿಗೆ ಹೋದಾಗ ನನ್ನ ಮಗ ಪುಟ್ಟ ಮಗ ಒಂದೂವರೆ ವರ್ಷದವನು, ಹೊರಗೆ ಬರ್ತಾ ಇದ್ವಿ ಕಾಣಿಸ್ತಿಲ್ಲ ಮಗು, ಎಲ್ಲಿದ್ದಾನೆ ಎಲ್ಲಿದ್ದಾನೆ ಹುಡುಕಾಡಲು ಸಿಗಲಿಲ್ಲ. ನಾನು ಎರಡು ಸೂಟ್ ಕೇಸ್ ಇಟ್ಟು ಹೊರಗೆ ಬರಬೇಕಾದ್ರೆ ಈ ಹಳೆ ಮನೆ ಮುಂದೆ ಕಟ್ಟೆ ಇರ್ತದೆ, ಕಲ್ಲಿನ ಕಟ್ಟೆ, ಎಡಕ್ಕೆ ಬಲಕ್ಕೆ ಕಟ್ಟೆ ಮೇಲೆ ನಿಂತ್ಕೊಂಡಿದ್ದ. ಓ ಇದ್ದಾನೆ ಹುಡುಗ ಅಂದೆ. ಅವನನ್ನು ನೋಡಿದ ತಕ್ಷಣ ಅಪ್ಪ ಅಂದ ಹಾರ್ಕೊಂಬಿಟ್ಟ. ನಾನು ಕೈಯಲ್ಲಿ ಸೂಟ್ ಕೇಸ್, ಅವ್ನು ಹಿಡ್ಕೊಳ್ಳದೆ ಹೋದ್ರೆ ಅವ್ನ ಮುಖ ಎದುರಿಗಿನ ಕಟ್ಟೆಗೆ ಬಡದು ಮುಖ ಗಾಯ ಆಗ್ತದೆ ಅಂತ ಗೊತ್ತು. ಎದೆ ಬಡತಾ ನಿಂತು ಹೋಯ್ತು. ತಕ್ಷಣ ಸೂಟ್ ಕೇಸ್ ಬಿಟ್ಟು ಅವ್ನು ಗಪ್ಪಿ ಅಪ್ಕೊಂಬಿಟ್ಟು, ಏನು ಹಿಂಗೆ ಹಾರ್ಕೊಂಡೆ ನೀನು, ಹಿಡ್ಕೊಳ್ತಿದ್ರೆ ಏನಾಗ್ತಿತ್ತು ಹೇಳು, ನಿನ್ನ ಮುಖ ಕಲ್ಲಿಗೆ ಬಡಿತಿರ್ಲಿಲ್ವಾ ಅಂದೆ. ಅವನ್ ಮುದ್ದಾಗಿ ನಕ್ಬಿಟ್ಟು ಹೇಳ್ದ, ನೀ ಹಿಡ್ಕೋತಿ ಅಂತ ಗೊತ್ತಿತ್ತು ಅಂದ. ಇದು ನನಗೆ ಬಹಳ ದೊಡ್ಡ ತತ್ವ ಅನಿಸ್ಬಿಡ್ತು. ಅಪ್ಪ ಹಿಡ್ಕೋತಾನೆ ಅಂತ ಎಷ್ಟು ಖಚಿತವಾದ ನಂಬಿಕೆ ಮಗುಗಿದೆಯೋ, ಅದೇ ನಂಬಿಕೆಯಿಂದ ನಾವು ಭಗವಂತನ ಕೈಯಲ್ಲಿ ಹಾರ್ಕೊಂಡ್ರೆ ಖಂಡಿತ ಕೈ ಬಿಡಲ್ಲ ಅವನು. ಆ ನಂಬಿಕೆ ಹೇಳ್ತಾರೆ ಅವರು, ಮಗುವು ತಾಯಿ ತಂದೆ ಕಣ್ಮುಂದೆ ನಡೆಯುವಂತೆ. ಹಿಂದೆ ತಂದೆ ಇದ್ದಾನೆ, ತಾಯಿ ಆದಂಥ ಭಗವಂತ ಇದ್ದ, ನನಗ್ಯಾ ಚಿಂತೆ ಅಂತ ಹೇಳಿ ನಿರಾಳವಾಗಿ ನಡ್ಕೊಂಡು ಹೋಗಿ ಮಿಗೆ ಚಿಂತೆ ತಲೆ ಹರಟೆ ಮಂಕುತಿಮ್ಮ. ಬೇರೆ ಚಿಂತೆ ಅಲ್ಲ, ತಲೆ ಹರಟೆ, ಅದು ತಲೆ ಕೆಡಿಸ್ಕೋಬೇಡಿ.
1: ಕಗ್ಗದ ಸಿರಿ ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ ಗಾಯನ ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಹಾಗೂ ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ಗಾಯನ

ಇದುವರೆಗೆ ಕಗ್ಗದ ಸಿರಿ ಕಾರ್ಯಕ್ರಮವನ್ನು ಕೇಳಿದ್ರೆ ಸ್ನೇಹಿತರೆ, ಇದು ನಿಮ್ಮ ಮೆಚ್ಚಿನ ಭಾರತಿ ಆಕಾಶವಾಣಿ ಕನ್ನಡ ಗಾನಭಿಜಾನ ಕಾರ್ಯಕ್ರಮದಲ್ಲಿ ಇಂದು ಸಿನಿ ಪ್ರಶಸ್ತಿಗಳು, ವಿಶ್ವದ ಅತ್ಯುನ್ನತ ಸಿನಿ ಪ್ರಶಸ್ತಿಗಳ ಕುರಿತು ಮಾತನಾಡ್ತೀವಿ ಸ್ನೇಹಿತರೆ. ಸಿನಿ ಕ್ಷೇತ್ರಕ್ಕೆ ಮೀಸಲಾದ ವಿಶ್ವದ ಅತ್ಯುನ್ನತ ಪ್ರಶಸ್ತಿಗಳು, ಇನ್ನು ಉಳಿದ ಪ್ರಶಸ್ತಿಗಳಂತ ಅಂದರೆ ಗೋಲ್ಡನ್ ಲಯನ್ ವೆನಿಸ್ ಫಿಲ್ಮ್ ಫೆಸ್ಟಿವಲ್ ಅವಾರ್ಡ್, ಗ್ರ್ಯಾಂಡ್ ಜ್ಯೂರಿ ಪ್ರೈಸ್, ಹಾಗೆ ದ ಗೋಲ್ಡನ್ ಲೆಪರ್ಡ್, ಲೊಕಾರ್ನೋ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಅವಾರ್ಡ್, ಈ ಥರ ಇನ್ನಷ್ಟು ಅನೇಕ ಪ್ರಶಸ್ತಿಗಳಿದೆ ಸ್ನೇಹಿತರೆ. ಒಟ್ಟು 10 ಪ್ರಶಸ್ತಿಗಳಲ್ಲಿ 6 ಮುಖ್ಯವಾದ ಪ್ರಶಸ್ತಿಗಳ ಕುರಿತು ಇಂದಿನ ಕಾರ್ಯಕ್ರಮದಲ್ಲಿ ನಿಮ್ಮ ಹತ್ರ ಹೇಳಿದ್ದೀನಿ. ಇನ್ನೇನಿದ್ರು ನಿಮ್ಮ ಸಂದೇಶಗಳನ್ನ ನೋಡುವಂಥ ಸಮಯ ಖಂಡಿತ. ನಾನು ಸಂದೇಶಗಳನ್ನ ಇನ್ನು ನೋಡ್ತಾ ಗೀತೆಗಳೊಂದಿಗೆ ನಮ್ಮ ಕಾರ್ಯಕ್ರಮದಲ್ಲಿ ಸಾಗೋಣ. ಕೇಳ್ತಾ ಇರಿ ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

0: ಸ್ಟುಡಿಯೋ ಸಮಯ ಇನ್ನೇನು 7:35 ಆಗಲಿದೆ ಸ್ನೇಹಿತರೆ. 7:35ಕ್ಕೆ ಸರಿಯಾಗಿ ವಾರ್ತೆಗಳನ್ನು ಕೇಳಿದ್ದೀರಿ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು: ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಂದ ಹಿರಿಯ ನಟ ಅನಂತ್ ನಾಗ್ ಅವರಿಗೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪ್ರದಾನ. ನವದೆಹಲಿಯಲ್ಲಿಂದು 9ನೇ ಭಾರತ ಅಂತಾರಾಷ್ಟ್ರೀಯ ಜಲಸಪ್ತಾಹ 2026ಕ್ಕೆ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಚಾಲನೆ. ಭಾರತ ಜಪಾನ್ ವಾಯುಪಡೆಗಳ ನಡುವಿನ ವೀರ್ ಗಾರ್ಡಿಯನ್ 2026 ಸಮರಾಭ್ಯಾಸ ಜೋಧ್ಪುರದಲ್ಲಿಂದು ಸಂಪನ್ನ. ಏಷ್ಯನ್ ಗೇಮ್ಸ್ ಭಾರತೀಯ ಮಹಿಳಾ ಕ್ರಿಕೆಟ್ ತಂಡಕ್ಕೆ ಚೊಚ್ಚಲ ಚಿನ್ನದ ಪದಕ. ವಾರ್ತೆಗಳ ವಿವರ: ಗುಜರಾತ್ನ ಏಕ್ತಾ ನಗರದಲ್ಲಿಂದು ನಡೆದ 72ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಹಿರಿಯ ನಟ ಅನಂತ್ ನಾಗ್ ಅವರಿಗೆ 2024ನೇ ಸಾಲಿನ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಪ್ರದಾನ ಮಾಡಿದರು. ಕನ್ನಡದ ಮಿಥ್ಯ ಚಿತ್ರ ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿ, ಇದೇ ಚಿತ್ರದ ನಟನೆಗಾಗಿ ರೂಪಶ್ರೀ ವರ್ಕಾಡಿ ಅತ್ಯುತ್ತಮ ಪೋಷಕ ನಟಿ ಪ್ರಶಸ್ತಿ ಹಾಗೂ ಅತೀಶ್ ಎಸ್ ಶೆಟ್ಟಿ ಅವರಿಗೆ ಅತ್ಯುತ್ತಮ ಬಾಲನಟ ಪ್ರಶಸ್ತಿಯನ್ನು ರಾಷ್ಟ್ರಪತಿಯವರು ಪ್ರದಾನ ಮಾಡಿದರು. ಇದೇ ವೇಳೆ ಶಿವಧ್ವಜ್ ಶೆಟ್ಟಿ ನಿರ್ದೇಶನದ ಇಂಬು ಅತ್ಯುತ್ತಮ ತುಳು ಚಿತ್ರ ಪ್ರಶಸ್ತಿ ಪಡೆದುಕೊಂಡಿದೆ. ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿಗೆ ಆರ್ಟಿಕಲ್ 370 ಇದೇ ಚಿತ್ರದ ಅಭಿನಯಕ್ಕಾಗಿ ಯಾಮಿ ಗೌತಮ್ ಅತ್ಯುತ್ತಮ ನಟಿ ಪ್ರಶಸ್ತಿ, ಬ್ರಹ್ಮಯುಗಂ ಚಿತ್ರಕ್ಕಾಗಿ ಮಮ್ಮೂಟಿ ಹಾಗೂ ಚಂದು ಚಾಂಪಿಯನ್ ಚಿತ್ರಕ್ಕಾಗಿ ಕಾರ್ತಿಕ್ ಆರ್ಯನ್ ಅವರಿಗೆ ಅತ್ಯುತ್ತಮ ನಟ ಪ್ರಶಸ್ತಿ, ಅಮರನ್ ಚಿತ್ರಕ್ಕಾಗಿ ರಾಜಕುಮಾರ್ ಪೆರಿಯಸ್ವಾಮಿ ಅವರಿಗೆ ಅತ್ಯುತ್ತಮ ನಿರ್ದೇಶಕ ಪ್ರಶಸ್ತಿ, ಕಲ್ಕಿ 2898 AD ಚಿತ್ರಕ್ಕೆ ಅತ್ಯುತ್ತಮ ಮನರಂಜನೆ ನೀಡುವ ಜನಪ್ರಿಯ ಚಲನಚಿತ್ರ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಸ್ವಾತಂತ್ರ್ಯ ವೀರ್ ಸಾವರ್ಕರ್ ಚಿತ್ರದ ಮೂಲಕ ರಣದೀಪ್ ಹೂಡಾ ಅತ್ಯುತ್ತಮ ಚೊಚ್ಚಲ ನಿರ್ದೇಶಕ ಪ್ರಶಸ್ತಿ, ನಾನ್ ಫೀಚರ್ ಫಿಲ್ಮ್ ವಿಭಾಗದಲ್ಲಿ ಮರಾಠಿ ಚಿತ್ರ ಭಂಗಾರ್ಗೆ ಅತ್ಯುತ್ತಮ ಚಿತ್ರ ಪ್ರಶಸ್ತಿ, ಸ್ಟ್ಯಾಚ್ಯೂ ಆಫ್ ಯೂನಿಟಿ ಏಕ್ತಾಕ ಪ್ರತೀಕ್ ಚಿತ್ರಕ್ಕಾಗಿ ಆನಂದ್ ಎಲ್ ರೈ ಅತ್ಯುತ್ತಮ ನಿರ್ದೇಶಕ ಪ್ರಶಸ್ತಿ, ಸಂತಾಲಿ ಭಾಷೆಯ ಅಂಗೆನ್ ಚಿತ್ರಕ್ಕಾಗಿ ರವಿರಾಜ್ ಮುರ್ಮು ಅವರಿಗೆ ನಾನ್ ಫೀಚರ್ ಫಿಲ್ಮ್ ವಿಭಾಗದ ಅತ್ಯುತ್ತಮ ಚೊಚ್ಚಲ ನಿರ್ದೇಶಕ ಪ್ರಶಸ್ತಿಯನ್ನು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಪ್ರದಾನ ಮಾಡಿದರು. 1954ರಲ್ಲಿ ಸ್ಥಾಪನೆಯಾದ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳು ದೇಶದ ಅತ್ಯುನ್ನತ ಚಲನಚಿತ್ರ ಪ್ರಶಸ್ತಿಗಳಾಗಿದ್ದು ಚಲನಚಿತ್ರ, ನಾನ್ ಫೀಚರ್ ಹಾಗೂ ಚಲನಚಿತ್ರ ಕುರಿತ ಬರಹ ಸೇರಿದಂತೆ ವಿವಿಧ ವಿಭಾಗಗಳಲ್ಲಿ ಕಲೆ ಮತ್ತು ತಾಂತ್ರಿಕ ಶ್ರೇಷ್ಠತೆಯನ್ನು ಗುರುತಿಸುತ್ತವೆ. ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಪ್ರಮುಖ ನೀತಿ ಉಪಕ್ರಮದ ಅಂಗವಾಗಿ ಇದೇ ಮೊದಲ ಬಾರಿಗೆ ರಾಷ್ಟ್ರ ರಾಜಧಾನಿಯ ಹೊರಗೆ ಈ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಿತು. ನವದೆಹಲಿಯಲ್ಲಿ ಇಂದು 9ನೇ ಭಾರತ ಅಂತಾರಾಷ್ಟ್ರೀಯ ಜಲಸಪ್ತಾಹ 2026ಕ್ಕೆ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ನೀರಿನ ಮಿತ ಬಳಕೆ ಹಾಗೂ ಸಂರಕ್ಷಣೆಯ ಅಗತ್ಯವನ್ನು

0: ಒತ್ತಿ ಹೇಳಿದರು. ತಾಂತ್ರಿಕ ನಾವೀನ್ಯತೆ, ಸೂಕ್ತ ನೀತಿಗಳು, ವೈಜ್ಞಾನಿಕ ಜ್ಞಾನ, ಸ್ಥಳೀಯ ಅನುಭವ ಮತ್ತು ಸಮುದಾಯದ ಭಾಗವಹಿಸುವಿಕೆಯನ್ನು ಒಗ್ಗೂಡಿಸುವ ಬಹು ಆಯಾಮದ ವಿಧಾನದ ಅಗತ್ಯವಿದೆ. ಜಲಸಂಪನ್ಮೂಲಗಳ ಸುಸ್ಥಿರ, ನ್ಯಾಯಯುತ ಮತ್ತು ಪರಿಣಾಮಕಾರಿ ನಿರ್ವಹಣೆಯನ್ನು ಖಚಿತಪಡಿಸಿಕೊಳ್ಳಲು ಇಂತಹ ಸಹಕಾರವು ಆಡಳಿತಾತ್ಮಕ ಮತ್ತು ಭೌಗೋಳಿಕ ಗಡಿಗಳನ್ನು ಮೀರಿ ವಿಸ್ತರಿಸಬೇಕು ಎಂದು ಅವರು ಹೇಳಿದರು. ಅತಿಯಾದ ಮಳೆ ಹಾಗೂ ದೀರ್ಘಕಾಲದ ಒಣ ಹವಾಮಾನದ ಅವಧಿಗಳನ್ನು ನಿರ್ವಹಿಸಬಲ್ಲ ವ್ಯವಸ್ಥೆಗಳ ಅಗತ್ಯವಿದೆ. ಜಲ ನಿರ್ವಹಣೆಯ ಸಮಗ್ರ ವಿಧಾನದ ಭಾಗವಾಗಿ ನದಿ ಪಾತ್ರದ ನಿರ್ವಹಣೆ, ಅಂತರ್ಜಲ ಮರುಪೂರಣ, ಮಳೆ ನೀರು ಕೊಯ್ಲು ಮತ್ತು ಸಮರ್ಥ ನೀರಾವರಿ ಪದ್ಧತಿಗಳು ಒಟ್ಟಾಗಿ ಕಾರ್ಯನಿರ್ವಹಿಸಬೇಕು ಎಂದು ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಒತ್ತಿ ಹೇಳಿದರು. ಈ ವೇಳೆ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್ ಉಪಸ್ಥಿತರಿದ್ದರು. ಭಾರತೀಯ ವಾಯುಪಡೆ ಮತ್ತು ಜಪಾನ್ ವಾಯು ರಕ್ಷಣಾ ಪಡೆ ನಡುವೆ ಜೋಧ್ಪುರದ ವಾಯುನೆಲೆಯಲ್ಲಿ ನಡೆದ ದ್ವಿಪಕ್ಷೀಯ ಸಮರಾಭ್ಯಾಸ ವೀರ್ ಗಾರ್ಡಿಯನ್ 2026 ಇಂದು ಸಂಪನ್ನಗೊಂಡಿತು. ಈ ಸಮರಾಭ್ಯಾಸ ಪರಸ್ಪರ ಕಾರ್ಯಸಾಧ್ಯತೆಯನ್ನು ಹೆಚ್ಚಿಸಲು ಮತ್ತು ಎರಡೂ ದೇಶಗಳ ವಾಯುಪಡೆಗಳ ನಡುವಿನ ಕಾರ್ಯತಂತ್ರದ ಪಾಲುದಾರಿಕೆ ಬಲಪಡಿಸಲು ಪ್ರಮುಖ ವೇದಿಕೆಯಾಗಿ ಕಾರ್ಯನಿರ್ವಹಿಸಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಈ ಸಮರಾಭ್ಯಾಸದಲ್ಲಿ ಭಾರತೀಯ ವಾಯುಪಡೆಯ Su-30MKI ರಫೇಲ್, ತೇಜಸ್ ಸೇರಿದಂತೆ ಹಲವು ಯುದ್ಧ ವಿಮಾನಗಳನ್ನು ನಿಯೋಜಿಸಲಾಗಿತ್ತು. ಜಪಾನ್ ವಾಯು ರಕ್ಷಣಾ ಪಡೆ F-2A ಯುದ್ಧ ವಿಮಾನದೊಂದಿಗೆ ಭಾಗವಹಿಸಿತ್ತು. 14 ದಿನಗಳ ಜಂಟಿ ತರಬೇತಿಯ ಸಮಯದಲ್ಲಿ ಎರಡೂ ಪಡೆಗಳು ವಿವಿಧ ಕಾರ್ಯಾಚರಣೆಗಳಲ್ಲಿ ಭಾಗವಹಿಸಿದ್ದವು. ಈ ಸಮರಾಭ್ಯಾಸ ಎರಡೂ ವಾಯುಪಡೆಗಳ ನಡುವಿನ ಶಾಶ್ವತ ಸ್ನೇಹ ಮತ್ತು ವೃತ್ತಿಪರ ಸೌಹಾರ್ದತೆಗೆ ಸಾಕ್ಷಿಯಾಗಿದೆ ಎಂದು ರಕ್ಷಣಾ ಸಚಿವಾಲಯ ಹೇಳಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತದ ಮುಂದಿನ ಹಂತದ ಬೆಳವಣಿಗೆಯು ಗುಣಮಟ್ಟದ ಮೇಲೆ ನಿರ್ಮಾಣವಾಗಬೇಕು ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಪ್ರತಿಪಾದಿಸಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದ ಅಖಿಲ ಭಾರತ ನಿರ್ವಹಣಾ ಸಂಘದ 53ನೇ ರಾಷ್ಟ್ರೀಯ ನಿರ್ವಹಣಾ ಸಮಾವೇಶ ಉದ್ದೇಶಿಸಿ ಮಾತನಾಡಿದ ಅವರು, ಪ್ರತಿಯೊಂದು ಕಾರ್ಖಾನೆಯು ಮಂಡಳಿ ಕೊಠಡಿ, ಸೇವಾ ಕೇಂದ್ರ, ಸಂಶೋಧನೆ ಮತ್ತು ಅಭಿವೃದ್ಧಿ ತಂಡ, ಉನ್ನತ ಗುಣಮಟ್ಟ ಮತ್ತು ಹೆಚ್ಚಿನ ವಿಶ್ವಾಸಾರ್ಹತೆಯನ್ನು ಗುರಿಯಾಗಿಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಜನಸೇವೆಯೇ ದೇಶಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತದ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಎಲ್ಲರನ್ನೊಳಗೊಂಡ ಅಭಿವೃದ್ಧಿ ಮತ್ತು ಸಾಮಾಜಿಕ ಸಬಲೀಕರಣದ ಮೂಲಕ ದೇಶದ ಜನರ ಜೀವನದಲ್ಲಿ ಮಹತ್ವದ ಪರಿವರ್ತನೆ ತರಲಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಕುರಿತ ಒಂದು ನೋಟ ಇಲ್ಲಿದೆ. ರಾಷ್ಟ್ರೀಯ ಶಿಕ್ಷಣ ನೀತಿ 2020 ದೇಶದ ಶೈಕ್ಷಣಿಕ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಮರುರೂಪಿಸಿದೆ. 2020 ಜುಲೈ 29 ಕೇಂದ್ರ ಸಂಪುಟದ ಅನುಮೋದನೆ ಪಡೆದ ಈ ನೂತನ ನೀತಿಯು ಹಳೆಯ ಶಾಲಾ ಚೌಕಟ್ಟಿನ ಬದಲಿಗೆ 5+3+3+4 ಎಂಬ ನೂತನ ಶೈಕ್ಷಣಿಕ ವಿನ್ಯಾಸವನ್ನು ಜಾರಿಗೆ ತಂದಿದೆ. 3-18 ವರ್ಷ ವಯಸ್ಸಿನ ಮಕ್ಕಳನ್ನು ಒಳಗೊಳ್ಳುವ ಈ ವ್ಯವಸ್ಥೆಯು ಮಗುವಿನ ಆರಂಭಿಕ ಬಾಲ್ಯದ ಕಲಿಕಾ ವರ್ಷಗಳನ್ನು ಪ್ರಥಮ ಬಾರಿಗೆ ದೇಶದ ಅಧಿಕೃತ ಶಿಕ್ಷಣ ವ್ಯವಸ್ಥೆಯ ವ್ಯಾಪ್ತಿಗೆ ತಂದಿದೆ. ಪ್ರಮುಖವಾಗಿ ಕನಿಷ್ಠ 5ನೇ ತರಗತಿಯವರೆಗೆ ಮಾತೃಭಾಷೆ ಅಥವಾ ಸ್ಥಳೀಯ ಭಾಷೆಯನ್ನೇ ಬೋಧನಾ ಮಾಧ್ಯಮವನ್ನಾಗಿ ಮಾಡುವುದಕ್ಕೆ ಈ ನೀತಿಯಲ್ಲಿ ಹೆಚ್ಚಿನ ಒತ್ತು ನೀಡಲಾಗಿದೆ. 10ನೇ ತರಗತಿಯ ನಂತರ ವಿದ್ಯಾರ್ಥಿಗಳನ್ನು ಕಲಾ, ವಿಜ್ಞಾನ ಮತ್ತು ವಾಣಿಜ್ಯ ಎಂಬ ಕಟ್ಟುನಿಟ್ಟಿನ ಚೌಕಟ್ಟುಗಳಿಗೆ ಸೀಮಿತಗೊಳಿಸುತ್ತಿದ್ದ ಸಾಂಪ್ರದಾಯಿಕ ಪದ್ಧತಿಯನ್ನು ಈ ನೀತಿಯು ಬದಲಿಸಿದ್ದು ಶೈಕ್ಷಣಿಕ ಮತ್ತು ವೃತ್ತಿಪರ ವಿಷಯಗಳಿಗೆ ಹೆಚ್ಚಿನ ಒತ್ತು ನೀಡಿದೆ. ಜಪಾನ್ನ ಐಚಿ ಪ್ರಿಫೆಕ್ಚರಲ್ ಕೊರೋಗಿ ಸ್ಪೋರ್ಟ್ಸ್ ಕ್ರೀಡಾಂಗಣದಲ್ಲಿ ನಡೆದ 2026 ಏಷ್ಯನ್ ಗೇಮ್ಸ್ನ ಮಹಿಳಾ ಕ್ರಿಕೆಟ್ ಫೈನಲ್ನಲ್ಲಿ ಶ್ರೀಲಂಕಾ ವಿರುದ್ಧ ಭರ್ಜರಿಯಾಗಿ ಗೆದ್ದ ಭಾರತ ತನ್ನ ಚೊಚ್ಚಲ ಚಿನ್ನದ ಪದಕ ತನ್ನದಾಗಿಸಿಕೊಂಡಿದೆ. ಶ್ರೀಲಂಕಾ ತಂಡ 15.4 ಓವರ್ಗಳಲ್ಲಿ ಕೇವಲ 69 ರನ್ಗಳಿಗೆ ಆಲ್ಔಟ್ ಆಯಿತು. ಇದರೊಂದಿಗೆ ಭಾರತ 147 ರನ್ಗಳ ಬೃಹತ್ ಅಂತರದ ಜಯ ದಾಖಲಿಸಿತು. ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ನಿಗದಿತ 20 ಓವರ್ಗಳಲ್ಲಿ 3 ವಿಕೆಟ್ ನಷ್ಟಕ್ಕೆ 216 ರನ್ಗಳ ಬೃಹತ್ ಮೊತ್ತ ಕಲೆ ಹಾಕಿತು. ಸ್ಮೃತಿ ಮಂಧಾನ 79 ರನ್ ರನ್ಗಳೊಂದಿಗೆ ಗರಿಷ್ಠ ಸ್ಕೋರರ್ ಎನಿಸಿಕೊಂಡರೆ ರಿಚಾ ಘೋಷ್ 49 ರನ್ಗಳೊಂದಿಗೆ ಅಜೇಯರಾಗಿ ಉಳಿದರು. ಇದೇ ವೇಳೆ

1000 ಅಂತಾರಾಷ್ಟ್ರೀಯ ರನ್ಗಳನ್ನು ಪೂರೈಸಿದ ಮೊದಲ ಮಹಿಳಾ ಬ್ಯಾಟರ್ ಎಂಬ ಹೆಗ್ಗಳಿಕೆಗೂ ಸ್ಮೃತಿ ಮಂಧಾನ ಪಾತ್ರರಾದರು. ಏಷ್ಯನ್ ಗೇಮ್ಸ್ನಲ್ಲಿ ಭಾರತೀಯ ಮಹಿಳಾ ಕ್ರಿಕೆಟ್ ತಂಡ ಚಿನ್ನದ ಪದಕ ಗೆದ್ದಿದ್ದಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಅಭಿನಂದನೆ ಸಲ್ಲಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ ಆತ್ಮವಿಶ್ವಾಸ, ಕೌಶಲ್ಯ ಮತ್ತು ಅತ್ಯುತ್ತಮ ತಂಡದ ಸಹಕಾರದಿಂದ ಕೂಡಿದ ಪ್ರಭಾವಶಾಲಿ ಪ್ರದರ್ಶನ ಇದಾಗಿತ್ತು. ಮಹಿಳಾ ಕ್ರಿಕೆಟ್ ತಂಡ ದೇಶಕ್ಕೆ ಹೆಮ್ಮೆ ತಂದಿದೆ ಮತ್ತು ದೇಶಾದ್ಯಂತ ಅಸಂಖ್ಯಾತ ಯುವ ಕ್ರಿಕೆಟಿಗರಿಗೆ ಸ್ಫೂರ್ತಿಯಾಗಲಿದೆ ಎಂದು ಹೇಳಿದ್ದಾರೆ. ಜಪಾನ್ನ ನಗೋಯದಲ್ಲಿ ನಡೆಯುತ್ತಿರುವ ಏಷ್ಯನ್ ಗೇಮ್ಸ್ ಬ್ಯಾಡ್ಮಿಂಟನ್ ಕ್ವಾರ್ಟರ್ ಫೈನಲ್ನಲ್ಲಿ ಜಪಾನ್ ವಿರುದ್ಧ 3-0 ಅಂತರದ ಗೆಲುವು ಸಾಧಿಸಿರುವ ಭಾರತೀಯ ಪುರುಷರ ತಂಡ ಪದಕ ಖಚಿತಪಡಿಸಿದೆ. ಆರಂಭಿಕ ಪಂದ್ಯದಲ್ಲಿ 14-19 ಅಂತರದ ಹಿನ್ನಡೆಯಿಂದಾಗಿ ಲಕ್ಷ್ಯ ಸೇನ್ ಸೋಲಿನ ಅಂಚಿನಲ್ಲಿದ್ದರು. ಆದಾಗ್ಯೂ ಅವರು ಅದ್ಭುತವಾಗಿ ಪುಟಿದೆದ್ದು ಸತತ 7 ಅಂಕಗಳನ್ನು ಗಳಿಸುವ ಮೂಲಕ ವಿಶ್ವದ 7ನೇ ಶ್ರೇಯಾಂಕದ ಆಟಗಾರ ಕೋಡೈ ನರಾವುಕ ಅವರನ್ನು 11-21, 21-5, 21-19 ಅಂತರದಿಂದ ಸೋಲಿಸಿ ಭಾರತಕ್ಕೆ 1-0 ಮುನ್ನಡೆ ತಂದುಕೊಟ್ಟರು. ಸಾತ್ವಿಕ್ ಸಾಯಿರಾಜ್, ರಾಮ್ಕಿ ರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಜೋಡಿ ಮೊದಲ ಡಬಲ್ಸ್ ಪಂದ್ಯದಲ್ಲಿ ಹೋಕಿ ಟಕೂರೋ ಮತ್ತು ಕೊಬಯಶಿ ಯುಗೋ ವಿರುದ್ಧ 21-18, 24-22 ಅಂತರದ ಜಯ ಸಾಧಿಸಿದರು. ಈ ಮೂಲಕ ಭಾರತ 2-0 ಮುನ್ನಡೆ ಪಡೆಯಿತು. ನಂತರ ಆಯುಷ್ ಶೆಟ್ಟಿ ವಿಶ್ವದ 16ನೇ ಶ್ರೇಯಾಂಕದ ಕೋಕಿ ವಟನಾಬೆ ಅವರನ್ನು 21-10, 21-19 ಅಂತರದಿಂದ ಮಣಿಸುವ ಮೂಲಕ ಭಾರತಕ್ಕೆ ಪದಕ ಖಚಿತಪಡಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಂದ ಹಿರಿಯ ನಟ ಅನಂತ್ನಾಗ್ ಅವರಿಗೆ ದಾದಾಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪ್ರದಾನ. ನವದೆಹಲಿಯಲ್ಲಿಂದು 9ನೇ ಭಾರತ ಅಂತಾರಾಷ್ಟ್ರೀಯ ಜಲ ಸಪ್ತಾಹ 2026ಕ್ಕೆ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಚಾಲನೆ. ಭಾರತ ಜಪಾನ್ ವಾಯುಪಡೆಗಳ ನಡುವಿನ ವೀರ್ ಗಾರ್ಡಿಯನ್ 2026 ಸಮರಾಭ್ಯಾಸ ಜೋಧ್ಪುರದಲ್ಲಿಂದು ಸಂಪನ್ನ. ಏಷ್ಯನ್ ಗೇಮ್ಸ್ ಭಾರತೀಯ ಮಹಿಳಾ ಕ್ರಿಕೆಟ್ ತಂಡಕ್ಕೆ ಚೊಚ್ಚಲ ಚಿನ್ನದ ಪದಕ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಗಾನಭಜನ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಗಾನಭಜನ ಕಾರ್ಯಕ್ರಮದಲ್ಲಿ ವಿಶ್ವದ ಅತ್ಯುತ್ತಮ ಸಿನಿ ಪ್ರಶಸ್ತಿಗಳ ಕುರಿತು ಮಾತನಾಡಿದ್ವಿ. ಈಗ ಒಂದು ಗೀತೆ, ಗೀತೆಯ ನಂತರ ನಿಮ್ಮೆಲ್ಲರ ಸಂದೇಶಗಳನ್ನ ನೋಡೋದಕ್ಕೆ ಆರಂಭ ಮಾಡ್ತೀನಿ ಸ್ನೇಹಿತರೆ. ಒಂದು ಗೀತೆಯನ್ನು ಕೇಳಿ ಬನ್ನಿ, ಗೀತೆಯ ನಂತರ ನಿಮ್ಮ ಸಂದೇಶಗಳನ್ನ ನೋಡೋಣ.

ಮಾತನಾಡಲು ಅವಳು ಮಾಯವಾದಳು. ಗಾನಭಜನ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಇಂದಿನ ಗಾನಭಜನ ಕಾರ್ಯಕ್ರಮದಲ್ಲಿ ಸಿನಿ ರಂಗಕ್ಕೆ ಸಂಬಂಧಪಟ್ಟಂಥ ವಿಶ್ವದ ಅತ್ಯುನ್ನತ ಪ್ರಶ್ನೆಗಳ ಕುರಿತು ಮಾತನಾಡಿದ್ವಿ. ಈಗ ನಿಮ್ಮ ಸಂದೇಶಗಳನ್ನ ನೋಡುವಂತಹ ಸಮಯ. ಶಾಲಿನಿ ಬಸವರಾಜ್ ಅವರು ಜಕ್ಕಸಂದ್ರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹನುಮಂತಪ್ಪ ಹುಲ್ಗಮ್ಮನವರು ಅಕ್ಷಯ್ ಪಾರ್ಕ್ ಗೋಕುಲ್ ರೋಡ್ ಹುಬ್ಬಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಇಂಡಿ ತಾಲೂಕಿನ ಹಿಂಗಡಿಯಿಂದ ಚಿದಾನಂದ ಪತ್ತಾರ ಅವರ ಸಂದೇಶ ಬಂದಿದೆ. ಹಾಗೆ ಯಾರಿದು, ಕಡೂರು ತಾಲೂಕು ಬೀರನಹಳ್ಳಿಯಿಂದ ವೆಂಕಟೇಶ್ ನಾಯಕ್ ಅವರ ಸಂದೇಶ ಬಂದಿದೆ. ಹಾಗೆ ಉಳ್ಳಾಳು ಉಪನಗರದಿಂದ ಮೀನಾ ಅವರ ಸಂದೇಶ ಬಂದಿದೆ. ಬಾಗಲಕೋಟೆ ಜಿಲ್ಲೆ ಬನಹಟ್ಟಿಯಿಂದ ಅಂಕುಶ್ ದೀಪ ಮಹಾದೇವ್ ಗುಮ್ಟಿಯವರ ಸಂದೇಶ, ಮೆಚ್ಚುಗೆಯ ಸಂದೇಶ. ಸುಧಾ ಕನಕನಪಾಳ್ಯದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಅರುಣಾ ಮೈತ್ರಿ ಜೆಸಿ ನಗರ್ ಪೋಸ್ಟ್ ಆಫೀಸ್ ರೋಡ್ನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣದನ್ನೆಯವರ ಸಂದೇಶ. ಮನಸ್ಸು ತುಂಬಿ ಬಂದ ಓ ರೋಮಾಂಚನ ನಲ್ಲೆ ನಲ್ಮೆ ಜೀವನ ಎಂಬ ಇವುಗಳ ಗೀತೆ ಕೇಳಿ ಖುಷಿಯಾಯಿತು. ಅಪರೂಪದ ಗೀತೆಗಳು ಕೇಳ್ತಾ ನಿಮ್ಮ ಜೊತೆಯಾಗಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದ. ತೀರ್ಥೇಶ್ ಅವರು ಚನ್ನಪಟ್ಟಣದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಅಮರಾವತಿ ಹರಿಕುಮಾರ್ ಸೌರಾಷ್ಟ್ರಪೇಟ್ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಅಥಣಿ ತಾಲೂಕು ಶಿವನೂರದಿಂದ ಶಾಂತಗಿರಿ ಮಲ್ಲಯ್ಯ ಮಠದ ಅವರ ಸಂದೇಶ ಬಂದಿದೆ. ಸಂತೋಷ್, ಎಷ್ಟು ಒಳ್ಳೊಳ್ಳೆ ಗೀತೆಗಳನ್ನ ಪ್ರಸಾರ ಮಾಡಿದ್ರಿ, ನಾನಂತೂ ರೇಡಿಯೋ ಪಕ್ಕನೆ ಕೂತು ಎಂಜಾಯ್ ಮಾಡಿದೆ, ಖುಷಿಯಾಯಿತು ಅಂತ ನಿರ್ಮಲ್ ಅವರು ಗೊರಗುಂಟೆಪಾಳ್ಯದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಅವರು ಎಲ್ಲ ಗೀತೆಗಳಿಗೆ ಸ್ಪಂದಿಸಿದ್ದಾರೆ. ಧನ್ಯವಾದ. ಶೈಲಿನಿ ಮುರಳೀಧರ್ ಅವರ ಸಂದೇಶ ಬಂದಿದೆ. ಗುಡ್ ಈವ್ನಿಂಗ್ ನಿಮಗೂ ಸಹ, ಸಕ್ಕ ಸಾಂಗ್ಸ್ ಅಂತ ಹೇಳ್ತಾ ಇದ್ದಾರೆ ಇವರು. ಧನ್ಯವಾದ. ಹಾಗೆ ಯುವರಾಜ್ ಅವರು ಹಾವೇರಿ ಜಿಲ್ಲೆಯ ಹಿರೇಕೆರೂರು ತಾಲೂಕಿನ ಎಮ್ಮಿಗನೂರು ಗ್ರಾಮದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಡುಗಳು ಒಂದಕ್ಕಿಂತ ಒಂದು ಸೂಪರ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದ. ಹಾಗೆ ಹಾಯ್ ಸಂತೋಷ್ ಅಂತ ಹೇಳ್ತಾ ಇದ್ದಾರೆ. ಹಗಲಿನ ಬಿಸಿಲು ಕಡಿಮೆಯಾಗಿ ತಂಪಾದ ಮಂದಮಾರುತ ಬೀಸಲು ಪ್ರಾರಂಭವಾಗುತ್ತದೆ. ಇದು ಇಡೀ ದಿನದ ಆಯಾಸವನ್ನು ಮರೆಸುವಂತೆ ಮಾಡುತ್ತದೆ. ನಿಮ್ಮ ಇಂಪಾದ ಧ್ವನಿ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದ. ಯಾರಿದು, ಪ್ರಕಾಶ್ ಅವರು ವಿದ್ಯಾರಣ್ಯಪುರ ಬೆಂಗಳೂರಿನಿಂದ ಧನ್ಯವಾದ ಪ್ರಕಾಶ್ ಅವರೇ. ಹಾಗೆ ಈಶ್ವರ್ ಬಡಿಗೇರ್ ನಿಟ್ಟೆ ಕಾರ್ಕಳದಿಂದ ಸಂದೇಶವನ್ನು ಕಳಿಸಿ ಮೆಚ್ಚಿಕೊಂಡಿದ್ದಾರೆ. ಮಧುರವಾದ ಮಧುರ ಮಧುವ ಸವಿದಂತೆ ಆಯಿತು ಕಾರ್ಯಕ್ರಮ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದ. ರಾಜು ಅವರು ಹಳೆಬೀಡಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ತುಟಿಯ ಮೇಲೆ ತುಂಟ ಕಿರುನಗೆ, ಲಿಫ್ಟ್ ಕಚ್ಚಿಕೊಂಡ್ರೆ ಕೆಂಪು ಕಿರುನಗೆ. ನಾನು ತುಟಿಯ ಮೇಲೆ ಕೆಂಪು ಕಿರುನಗೆ ಅಂತ ಹೇಳಿದ್ನಲ್ಲ, ನಮ್ಮ ಅನೇಕ ಸ್ನೇಹಿತರು ಇಲ್ಲ ಇಲ್ಲ

ಅವ್ರು ನನ್ನನ್ನು ಈಗೆಲ್ಲ ನೋಡಿ ಅದಕ್ಕೆ ಸಂಜಯಿಸಿಕೊಟ್ಟು ಅದಕ್ಕೆ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಜಗದೀಶ್ವರ ಚಾರ್ ಮಹಾಲಕ್ಷ್ಮಿ ಲೇಔಟ್ನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದ. ಇವರು ಸಹ ನನ್ನ ಹೆಸರನ್ನು ಹೇಳೋ ರೀತಿಯಲ್ಲೇ ಟೈಪ್ ಮಾಡಿ ಕಳಿಸಿದ್ದಾರೆ. ಧನ್ಯವಾದ ಜಗದೀಶ್ವರಾಚಾರ್ ಅವರೇ. ಹಾಗೆ ಮಂಜುನಾಥ್ ಕೊಂಡಿಕೊಪ್ಪ ಮಣಕ್ವಾಡದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಕವಿತಾ ಶ್ರೀನಿವಾಸರು ವಯಸ್ ಕಾಲೋನಿ ಧಾರವಾಡದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಉಮೇಶ್ ಅವರು ಸಿರಿಗೆರೆಯಿಂದ ಸಂದೇಶವನ್ನು ಕಳಿಸಿ ಗೀತೆಗಳನ್ನೆಲ್ಲ ಮೆಚ್ಚಿಕೊಂಡಿದ್ದಾರೆ ಇವರು. ಹಾಗೆ ರಮ್ಯಾ ರಮೇಶ್ ಬಿಡದಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಯಾರಿದು ಅನಂತರಾಜು ಗೊರ್ಲಡ್ಕು ಹಿರಿಯೂರು ತಾಲೂಕು ಚಿತ್ರದುರ್ಗದಿಂದ ನಾವು ನಿಮ್ಮ ಜೊತೆಯಾಗಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದ ಅನಂತರಾಜು ಅವರೇ. ಹಲಸೂರಿನ ರಾಜೇಶ್ ಅವರು ಪ್ರಶಸ್ತಿ ಬಗ್ಗೆ ಮಾಹಿತಿ ತುಂಬ ಅರ್ಥಪೂರ್ಣವಾಗಿತ್ತು ಮತ್ತು ಅನಂತಾಗ ಅವರಿಗೆ ಪ್ರಶಸ್ತಿ ಬಂದಿದ್ದಕ್ಕೆ ತುಂಬ ಖುಷಿಯಾಯಿತು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಏನ್ರಿ ತುಂಬ ವಿಶೇಷ ವಿಶೇಷ ಹಾಡುಗಳು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಗೀತೆಗಳನ್ನೆಲ್ಲ ಮೆಚ್ಚಿಕೊಂಡಿದ್ದಾರೆ. ಯಾರಿದು ವರ್ಷ ಅವರು ಚಿತ್ರದುರ್ಗದಿಂದ. ಹಾಗೆ ಮಂಡಿಕಲ್ ಕೃಪಾ ಉಮೇಶ್ ಅವರ ಮೆಚ್ಚುಗೆಯ ಸಂದೇಶ ಬಂದಿದೆ. ಗಾನಭಜನ ಕಾರ್ಯಕ್ರಮದಲ್ಲಿ ಚಲನಚಿತ್ರರಂಗದಲ್ಲಿ ನೀಡುವಂಥ ಪ್ರಶ್ನೆಗಳು ಯಾವುವು ಅದರ ಬಗ್ಗೆ ಮಾಹಿತಿ ಮತ್ತು ಹಾಡುಗಳು ನನಗೆ ತುಂಬ ತುಂಬ ಇಷ್ಟ ಆಯಿತು. ವಿಷಯಕ್ಕೆ ತಕ್ಕಂತೆ ಹಾಡುಗಳು ತುಂಬ ತುಂಬ ಚೆನ್ನಾಗಿ ಸೊಗಸಾಗಿ ಮೂಡಿ ಬಂತು ಅಂತ ಹೇಳ್ತಾ ಇದ್ದಾರೆ. ಗಾನಭಜನ ಕಾರ್ಯಕ್ರಮದಲ್ಲಿ ಒಳ್ಳೆ ಮಾಹಿತಿ ಸಿಕ್ತು ಅಂತ ಮೋನಿಕಾ ಅವರ ಸಂದೇಶ ಬಂದಿದೆ. ಹಾಗೆ ರಾಣಿಯವರು ಹಳೆಬೀಡಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಪ್ರಸಾರ ಮಾಡುತ್ತಿರುವ ಗೀತೆಗಳ ಆಯ್ಕೆ ಚಿನ್ನದಂತಹ ಗೀತೆಗಳ ಆಯ್ಕೆ ಮಾಡಿದ್ರೆ ಧನ್ಯವಾದ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಗಾನಭಜನ ಕಾರ್ಯಕ್ರಮದ ಕುರಿತಾದ ಮಾಹಿತಿ ಗೀತೆಗಳು ಎಲ್ಲ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಯಾರಿದು ವಿವಿಧ ದೇಶಗಳ ಫಿಲ್ಮ್ ಫೆಸ್ಟಿವಲ್ಸ್ ಪ್ರತಿಷ್ಠಿತ ಚಲನಚಿತ್ರ ಪ್ರಶಸ್ತಿಗಳ ಬಗ್ಗೆ ತುಂಬ ಒಳ್ಳೆಯ ಮತ್ತು ಆಸಕ್ತಿದಾಯಕ ಮಾಹಿತಿ ಕೊಟ್ಟಿದ್ದೀರಿ, ಧನ್ಯವಾದಗಳು ಅಂತ ಪ್ರಭಾಕರ್ ವಿ ಉತ್ತರಹಳ್ಳಿ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ್ಸ್ ಬಗ್ಗೆ ಚೆನ್ನಾಗಿ ಇನ್ಫಾರ್ಮೇಷನ್ ಕೊಡ್ತಿದ್ದೀರಾ ಆ್ಯಂಡ್ ಸಿನಿಮಾ ಶೂಟಿಂಗ್ ಸಾಂಗ್ಸ್ನೇ ಪ್ಲೇ ಮಾಡ್ತಿದ್ದೀರಾ. ಟುಡೇಸ್ ಗಾನ ಭಜಾನ ಈ ಸಿನಿ ಗಾನ ಭಜಾನ ಅಂತ ಹೇಳ್ತಾ ಇದ್ದಾರೆ. ನಂಬರ್ ಎಂಡಿಂಗ್ 57468. ಹಾಗೆ ಹೊಡೆನೂರು ಪರಮೇಶ್ ಅರಕಲಗೂಡು ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಪ್ರೇಮಲತಾ ವಜ್ರದ್ಯುತಿ ಬಿದ್ರಹಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ತುಂಬ ಸೊಗಸಾದ ವಿಷಯದೊಂದಿಗೆ ಚಂದದ ಹಾಡು ಕೇಳಿ ಮನಸ್ಸಿಗೆ ತುಂಬ ಸಂತೋಷ ಆಯಿತು ಅಂತ ಹೇಳ್ತಾ ಇದ್ದಾರೆ ಇವರು. ಹಾಗೆ ಗಣೇಶ್ ಬೈರಟೆ ಕುವೈತ್ನಿಂದ ಸಂದೇಶವನ್ನು ಕೇಳ್ತಾ ಇದ್ದಾರೆ. ಬಹಳ ಖುಷಿಯಾಯಿತು. ಎಲ್ಲ ಭಾಗದಿಂದಲೂ ಸಹ ನಮ್ಮ ಕಾರ್ಯಕ್ರಮಗಳನ್ನು ಕೇಳ್ತಿರಲ್ಲ, ಅದೇ ಖುಷಿಯ ವಿಷಯ. ಸಿನಿಮಾ ಯಾವತ್ತು ಕಲೆ ಅನ್ನೋದು ಇದೆಯಲ್ಲ ಸ್ನೇಹಿತರೆ, ಅದು ಮನುಷ್ಯನ ತನ್ನ ಎಲ್ಲ ಜಂಜಾಟಗಳಿಂದ ಒಂದು ಕ್ಷಣ ಹೊರತಂದು ಅವನನ್ನು ಮತ್ತೊಂದು ಲೋಕಕ್ಕೆ ಕರೆದುಕೊಂಡು ಹೋಗಿ ತನಗೊಂದು ನೆಮ್ಮದಿಯನ್ನು ಕೊಟ್ಟು ಕಳಿಸುವಂತಹ ಈ ಕಲೆಗಳು, ಕಲೆಯ ಯಾವುದೇ ಪ್ರಕಾರಗಳಾದರೂ ಆಗ್ಬೋದು ಅಷ್ಟೆ, ಅಂತಹ ಕಲಾವಿದರು ಅವರು ಬ್ಲೆಸ್ಡ್ ಅಂತಲೇ ಅನ್ಬೋದು. ಹಾಗೆ ಅವರ ಎಫರ್ಟ್ಸ್ ಸಹ ಹಾಗೆ ಇರುತ್ತೆ. ಅಂತ ಎಲ್ಲರಿಗೂ ಕಲಾವಿದರಾಗೋದಕ್ಕೆ ಆಗೋದಿಲ್ಲ. ಕಲಾವಿದರಾದಂಥ ಕಲಾವಿದರಿಗೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಅವರಿಗೆ ಹೇಗೆ ನಮಗೆ ನಮ್ಮ ಅನಂತನಾಗ್ ಅವರಿಗೆ ಪ್ರತಿಷ್ಠಿತ ಪ್ರಶಸ್ತಿ ಸಿಕ್ತು, ಹಾಗೆ ಎಲ್ಲ ಕಲಾವಿದರಿಗೂ ಸಹ ಪ್ರತಿಷ್ಠಿತವಾದ ಬದುಕು ಪ್ರಶಸ್ತಿ ಸಿಗಲಿ ಅಂತ ಆಶ್ರೋಣ ಈ ಒಂದು ಕಾರ್ಯಕ್ರಮದ ಮೂಲಕ. ಕಾರ್ಯಕ್ರಮದ ಕೊನೆಯ ಗೀತೆಯೊಂದನ್ನು ಕೇಳಿ ಬರೋಣ ಸ್ನೇಹಿತರೆ.

ಡಾಕ್ಟರ್ ಅರುಣ ಕೆಆರ್ ಕೆಜೆಫ್ ಇಂದ ಸಂದೇಶವನ್ನ ಕಳಿಸಿ ಅತ್ಯುತ್ತಮವಾದ ಮಾಹಿತಿ ಮತ್ತೆ ಅದಕ್ಕೆ ಸೂಕ್ತವಾದ ಗೀತೆಗಳನ್ನ ಕೇಳಿಸಿದ್ರಿ, ಧನ್ಯವಾದ ಅಂತ ಹೇಳ್ತಾ ಇದಾರೆ. ಇನ್ನು ಇದಾಗಿತ್ತು ಇಂದಿನ ಗಾನಭಜಾನ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ಕೇಳಿದಂತಹ, ಕೇಳಿ ಮೆಚ್ಚಿಕೊಂಡಂತಹ, ಸಂದೇಶ ಕಳಿಸಿದಂತಹ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ. ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದದ್ದು ನಾನು ನಿಮ್ಮ ರೇಡಿಯೋ ಮಿತ್ರ ಸಂತೋಷ್.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಕಸ್ತೂರಿ ರಂಗನ್ ವರದಿ ಕುರಿತಂತೆ ವಿಧಾನಸಭೆಯ ಅಧಿವೇಶನದಲ್ಲಿ ರಾಜ್ಯ ಮಟ್ಟದ ಸಮಿತಿಗೆ ಸಹಾಯ ಮಾಡಲು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿಯೂ ಜನಪ್ರತಿನಿಧಿಗಳನ್ನು ಒಳಗೊಂಡಂತಹ ಸಮಿತಿ ರಚಿಸಲು ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಮುಖ್ಯಮಂತ್ರಿ ನೇತೃತ್ವದಲ್ಲಿ ಸರ್ವಪಕ್ಷ ನಿಯೋಗ ಪ್ರಧಾನಿ ಮತ್ತು ಕೇಂದ್ರ ಅರಣ್ಯ ಸಚಿವರನ್ನ ಭೇಟಿ ಮಾಡಲು ಸದನ ನಿರ್ಣಯ ಕೈಗೊಂಡಿದೆ. ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿಗೆ 3,000 ಹೊಸ ಮನೆಗಳನ್ನು ಮಂಜೂರು ಮಾಡಲಾಗಿದ್ದು ಅದಕ್ಕೆ ಸಂಬಂಧಪಟ್ಟಂತೆ ಅಧಿಕೃತ ಆದೇಶದ ಪ್ರತಿಯನ್ನು ಹಸ್ತಾಂತರಿಸಲಾಗಿದೆ ಎಂದು ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ತಿಳಿಸಿದ್ದಾರೆ. ಗ್ರಾಮೀಣ ನೈರ್ಮಲ್ಯ ಸುಧಾರಣೆ ಮತ್ತು ಸಾರ್ವಜನಿಕರಲ್ಲಿ ಸ್ವಚ್ಛತೆ ಕುರಿತು ಜಾಗೃತಿ ಮೂಡಿಸುವ ಉದ್ದೇಶದಿಂದ ಜಿಲ್ಲಾ ಸಮಿತಿ ವತಿಯಿಂದ ಅಕ್ಟೋಬರ್ 2ರವರೆಗೆ ಜಿಲ್ಲೆಯಾದ್ಯಂತ ಸ್ವಚ್ಛತಾ ಹಿ ಸೇವಾ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಎಂದು ತುಮಕೂರು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಬಿವಿ ಅಶ್ವಿಜಾ ತಿಳಿಸಿದ್ದಾರೆ. ಕರ್ನಾಟಕ ರಾಜ್ಯ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದ ಚಿಕ್ಕಬಳ್ಳಾಪುರ ಜಿಲ್ಲಾ ಕಚೇರಿ ವಿವಿಧ ಯೋಜನೆಗಳ ಸೌಲಭ್ಯಗಳನ್ನು ಪರಿಶಿಷ್ಟ ಪಂಗಡಗಳ ಜನರಿಗೆ ನೀಡಲು ಪ್ರಸಕ್ತ ಸಾಲಿಗೆ ಅರ್ಜಿಗಳನ್ನು ಆನ್ಲೈನ್ ಮೂಲಕ ಆಹ್ವಾನಿಸಿದೆ. ಅರ್ಜಿ ಸಲ್ಲಿಸಲು ಅಕ್ಟೋಬರ್ 17 ಕೊನೆಯ ದಿನಾಂಕವಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಜಿಲ್ಲಾ ಏಡ್ಸ್ ನಿಯಂತ್ರಣ ಘಟಕದ ಸಹಯೋಗದಲ್ಲಿ ಜಿಲ್ಲಾ ಮಟ್ಟದ 5 ಕಿಲೋಮೀಟರ್ ಮ್ಯಾರಥಾನ್ ಸ್ಪರ್ಧೆ ಆಯೋಜನೆ ಮಾಡಲಾಗಿತ್ತು ಎಂದು ಜಿಲ್ಲಾ ಏಡ್ಸ್ ನಿಯಂತ್ರಣ ಘಟಕದ ಕಾರ್ಯಕ್ರಮದ ಅಧಿಕಾರಿ ತಿಳಿಸಿದ್ದಾರೆ. ಜಪಾನ್ನ ನೆಶಿಯೋ ಜಿಮ್ನಾಷಿಯಂನಲ್ಲಿ ಇಂದು ನಡೆದಂತಹ ಪುರುಷರ 55 ಕೆಜಿ ವಿಭಾಗದ ಪ್ರಾಥಮಿಕ ಸುತ್ತಿನ ಪಂದ್ಯದಲ್ಲಿ ಭಾರತದ ಬಾಕ್ಸರ್ ಜಾದು ಮಣಿಸಿಂಗ್ ನೇಪಾಳದ ಚಂದ್ರ ಬಹದ್ದೂರ್ ಥಾಪಾ ಅವರನ್ನು ಸೋಲಿಸಿ ಪ್ರೀಕ್ವಾರ್ಟರ್ ಫೈನಲ್ಗೆ ಲಗ್ಗೆಯಿಟ್ಟಿದ್ದಾರೆ. ಏಷ್ಯನ್ ಗೇಮ್ಸ್ನ ಬ್ಯಾಡ್ಮಿಂಟನ್ ವಿಭಾಗದಲ್ಲಿ ಭಾರತದ ಪುರುಷರ ತಂಡ ಪದಕವನ್ನು ಖಚಿತಪಡಿಸಿಕೊಂಡಿದೆ. ಇಂದು ನಡೆದ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಜಪಾನ್ ವಿರುದ್ದ ಸಿಂಗಲ್ಸ್ ಮತ್ತು ಡಬಲ್ಸ್ ವಿಭಾಗದಲ್ಲಿ ಗೆಲುವು ದಾಖಲಿಸಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳನ್ನು ರಾತ್ರಿ 10 ಗಂಟೆಗೆ ಕೇಳಲಿದ್ದೀರಿ.

0: ಕರ್ನಾಟಕದ ಕಲೆ, ಸಂಸ್ಕೃತಿ, ಕರಕುಶಲ ಮತ್ತು ಗ್ರಾಮೀಣ ಸೊಗಡಿನ ಅದ್ಭುತ ಲೋಕಕ್ಕೆ ನಿಮ್ಮನ್ನು ಆಹ್ವಾನಿಸುತ್ತಿದೆ ನಮ್ಮ ಸರಸ್ ಮೇಳ 2026. ರಾಷ್ಟ್ರಮಟ್ಟದ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳ ಇದೇ ಸೆಪ್ಟೆಂಬರ್ 19 ರಿಂದ 27 ಬೆಂಗಳೂರಿನ ಜಯಮಹಲ್ ಪ್ಯಾಲೇಸ್ ನಲ್ಲಿ. ಜಿಐಯಿಂದ ಮಾನ್ಯತೆ ಪಡೆದ ಕರ್ನಾಟಕದ ಉತ್ಪನ್ನಗಳು, ಕೈಮಗ್ಗ ಹಾಗೂ ಸಾಂಪ್ರದಾಯಿಕ ಆಹಾರಗಳ ವೈಭವ ಮತ 150 ಮಳಿಗೆಗಳು ಇರಲಿವೆ. ಪ್ರಕಟಣೆ ಕರ್ನಾಟಕ ಸರ್ಕಾರ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಮತ್ತು ರಾಷ್ಟ್ರೀಯ ಜೀವನೋಪಾಯ ಅಭಿಯಾನ. ನಮ್ಮ ಸರಸ್ ಮೇಳ 2026.
1: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
2: ಸ್ನೇಹಿತರೆ, ಗಮನಿಸಿ, ಅಕ್ಟೋಬರ್ 2ರವರೆಗೆ ದೇಶದಲ್ಲಿ ಸ್ವಚ್ಛತಾ ಹೀ ಸೇವಾ 2026 ಸ್ವಚ್ಛತೆ ಸೇವೆ ಅಭಿಯಾನ ಜಾರಿಯಲ್ಲಿದೆ. ನಾವೆಲ್ಲರೂ ಸ್ವಚ್ಛತೆಯ ಕಾರ್ಯವನ್ನು ಕೈಗೊಳ್ಳೋಣ. ನಮ್ಮ ಮನೆ, ರಸ್ತೆ, ಬೀದಿ, ಊರು, ನಗರ, ರಾಜ್ಯ, ದೇಶ, ಒಟ್ಟಾರೆ ನಮ್ಮ ಸುತ್ತಲಿನ ಪರಿಸರವನ್ನು ಸುಂದರಗೊಳಿಸಲು ಪಣ ತೊಡೋಣ.
3: ನಮ್ಮ ಮನೆ ಆರೋಗ್ಯ ಮತ್ತು ನೆಮ್ಮದಿಯ ನೆಲೆಮನೆ. ತಿನ್ನುವ ಆಹಾರ, ಉಡುವ ಬಟ್ಟೆ, ಆಡುವ ಮಾತು, ಇಲ್ಲೆಲ್ಲ ಸ್ವಚ್ಛತೆ ಕಾಪಾಡೋಣ. ಜೊತೆಗೆ ನಮ್ಮ ನಡವಳಿಕೆಯಲ್ಲೂ.
4: ನೀರಿನ ಸೇವನೆ, ಕಸ ವಿಲೇವಾರಿ, ಶೌಚಾಲಯ ಮತ್ತು ಅದರ ಬಳಕೆ, ತ್ಯಾಜ್ಯ ವಿಲೇವಾರಿ, ಸಾರ್ವಜನಿಕ ಮತ್ತು ಸಮುದಾಯ ಶೌಚಾಲಯಗಳ ಬಳಕೆ, ಈ ಎಲ್ಲ ವಿಚಾರಗಳಲ್ಲೂ ಹೊಣೆಗಾರಿಕೆಯಿಂದ ನಡೆದುಕೊಳ್ಳುವುದು ಎಲ್ಲ ನಾಗರಿಕರ ಹೊಣೆ.
3: ಬನ್ನಿ, ಸ್ವಚ್ಛ ಆರೋಗ್ಯಕರ ಸಮಾಜ ನಿರ್ಮಾಣಕ್ಕೆ ಪ್ರತಿಯೊಬ್ಬರೂ ಕೈಜೋಡಿಸೋಣ.

ಇದು ನಿಮ್ಮ ಮೆಚ್ಚಿನ ಭಾರತೀಯ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ 8:06. ಈ ಸಮಯ ನಿಮ್ಮ ಆಯ್ಕೆ ಕಾರ್ಯಕ್ರಮ, ಕರೆ ಮಾಡಿ ಹಾಡು ಕೇಳಿ ಕಾರ್ಯಕ್ರಮದ ಸಮಯ. ನಿಮ್ಮದೇ ಗೀತೆಗಳ ಕಾರ್ಯಕ್ರಮ ನಿಮ್ಮ ಆಯ್ಕೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ನಿಮ್ಮ ಆಯ್ಕೆ ಕಾರ್ಯಕ್ರಮದಲ್ಲಿ ನೀವು ಕರೆಯನ್ನು ಮಾಡಿ ನಿಮ್ಮ ಮೆಚ್ಚಿನ ಗೀತೆಯನ್ನು ಕೇಳಬಹುದು. ಕರೆಯನ್ನು ಮಾಡೋದಕ್ಕೆ ನಮ್ಮ ದೂರವಾಣಿ ಸಂಖ್ಯೆಯನ್ನು ಕೊಡ್ತಾ ಇದ್ದೀನಿ, ನೋಟ್ ಮಾಡಿಟ್ಕೊಳ್ಳಿ. 0800-237-0799. ಮತ್ತೊಮ್ಮೆ ಹೇಳ್ತೀನಿ, 0800-237-0799. ಹಾಗೆ ಒಂದೇ ಒಂದು ಕೋರಿಕೆ ಏನಪ್ಪ ಅಂತ ಅಂದರೆ, ನೀವು ಕಳೆದ ವಾರ ಅಥವಾ ಕೆಲವು ವಾರಗಳ ಹಿಂದೆ ಕರೆಯನ್ನು ಮಾಡಿದರೆ ನಿಮ್ಮ ಇತರೆ ಸ್ನೇಹಿತರಿಗೆ ಅವಕಾಶವನ್ನು ಮಾಡಿಕೊಡಿ. ಅವರು ಕರೆಯನ್ನು ಮಾಡಲಿ, ಪ್ರಾಯಶಃ ಅವರು ನಿಮ್ಮ ಮೆಚ್ಚಿನ ಗೀತೆಯನ್ನು ಕೇಳ್ಬೋದಲ್ವಾ? ಸೊ ಅವ್ರಿಗೂ ಅವಕಾಶವನ್ನು ಮಾಡಿಕೊಡಿ ಪ್ರಯತ್ನ ಉಳಿದ ಸ್ನೇಹಿತರು ಮಾಡಲಿ. ಹಾಗೆ ಮತ್ತೆ ಕೆಲವು ಸ್ನೇಹಿತರು ಕಂಪ್ಲೇಂಟ್ ಮಾಡೋದು ಬದಲು ನೀವೇ ಕರೆಯನ್ನು ಮಾಡಿ ನಿಮ್ಮ ಗೀತೆಯನ್ನು, ಮೆಚ್ಚಿನ ಗೀತೆಯನ್ನು ಕೇಳಿ. ಒಟ್ಟಿನಲ್ಲಿ ನೀವು ಯಾರೇ ಕರೆ ಮಾಡಿದ್ರು ನನಗೆ ಖುಷಿನೇ ಸ್ನೇಹಿತರೆ. ಎಲ್ಲರೂ ಪ್ರಯತ್ನವನ್ನು ಮಾಡಿ, ಓಕೆನಾ? ಒಂದು ಗೀತೆಯ ಕಾಲಾವಕಾಶ, ಗೀತೆಯ ನಂತರ ನಿಮ್ಮ ಗೀತೆಗಳನ್ನು ಕೇಳೋದಕ್ಕೆ ಆರಂಭ ಮಾಡೋಣ.

0: ಸಾಲುಗಳ ಬಗ್ಗೆ ಹೇಳೋ ಹಾಗೆ ಇಲ್ಲ. ಯೋಗರಾಜ್ ಭಟ್ರ ಸಾಲು, ಒಂದು ಸರಿಯಾದ ದುಃಖ ಇರದಿದ್ದರೆ ಕಣ್ಣು ಕೂಡ ತುಂಬೋದಿಲ್ಲ, ತುಂಬ ಪ್ರೀತಿಸುವೆ ತುಂಟುತನವನ್ನು, ಗಾಂಭೀರ್ಯವೇ ನನಗಾಗುವುದಿಲ್ಲ. ಎಷ್ಟು ಚೆನ್ನಾಗಿದೆ ಸಾಲುಗಳು. ನಿಮ್ಮ ಆಯ್ಕೆ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ನನ್ನ ಗೀತೆಯನ್ನು ಕೇಳೋದ್ರ ಬದಲು ಹೇಳೋದ್ರ ಬದಲು ನಿಮ್ಮ ಗೀತೆಗಳು ಹೇಗಿದೆ ನೋಡೋಣ. ಮೊದಲನೇ ಕರೆ, ಹಲೋ.
1: ಹಲೋ, ನಮಸ್ಕಾರ ಸರ್.
0: ನಮಸ್ತೆ, ಯಾರು, ಎಲ್ಲಿಂದ?
1: ಸರ್, ಮಹೇಶ್ ಹೊಸೂರು ಶಿಕಾರಿಪುರ ಸರ್.
0: ಮಹೇಶ್ ಅವರೇ, ಹೇಗಿದ್ದೀರಾ?
1: ಆರಾಮಿದ್ದೀನಿ ಸರ್, ನೀವು ಸರ್?
0: ನಾನು ಆರಾಮಿದ್ದೀನಿ. ಹೊಸೂರು ಶಿಕಾರಿಪುರ ಹೇಗಿದೆ?
1: ಇಲ್ಲ ಸರ್, ಮಳೆ ಇಲ್ಲಲ್ಲ, ಬೇಜಾರು ಬಂದೋಗ್ಬಿಟ್ಟಿವಿ ಸರ್.
0: ಅದೊಂದು ಬೇಜಾರಾಗುತ್ತೆ,
1: ತುಂಬಾ ಬಿಸಿಲು ಅಂದ್ರೆ ಬಿಸಿಲು ಆಗ್ಬಿಟ್ಟಿವಿ ಸರ್.
0: ಈ ವರ್ಷ ತಡ್ಕೋಬಿಡಿ, ಮಳೆ ಬರುತ್ತೆ ಅಷ್ಟರಲ್ಲಿ.
1: ಅಂದ್ರೆ ಸರ್, ಹವಾಮಾನ ಹೇಳಿದಾರ ಸರ್, ಈಗ ಮೂರು ದಿನ ಮಳೆ ಇದೆ ಅಂತ. ಸ್ವಲ್ಪ ಅಂದ್ರೆ ಮೋಡ ಕವಿದ ವಾತಾವರಣ ಅಂತೂ ಇದೆ, ಅಂದ್ರೆ ಮಳೆ ಬಂದಿಲ್ಲ ಅಷ್ಟೇ.
0: ಮೋಡ ಕವಿದ ವಾತಾವರಣ ಮನಸ್ಸಲ್ಲೂ ಆಗಿದೆ, ವಾತಾವರಣದಲ್ಲೂ ಆಗಿದೆ. ಈಗ ನಿಮ್ಗೆ ಯಾವ ಗೀತೆ ಕೇಳೋದಕ್ಕೆ ಇಷ್ಟಪಡ್ತೀರಾ ತಾವು?
1: ಸರ್, ನನಗಿವತ್ತು ಪಿ ಬಿ ಶ್ರೀನಿವಾಸ ಅವರ ಜನ್ಮದಿನ ಇತ್ತು ಸರ್.

0: ಹೌದು.
1: ಹಾಗಾಗಿ ಅವ್ರದೊಂದು ಸಾಂಗ್ ಶಂಕರ್ನಾಗ್ ಅಭಿನಯಿಸಿದ ದೇವರಾಟ ಫಿಲಂ ಇದೆ ಸರ್. ಮೊದಲನೇ ನೋಟಕ್ಕೆ ನಿನ್ನ ಮೇಲೆ ನನಗೆ ಮನಸ್ಸಾಯ್ತು, ಮನಸ್ಸಾಗಿ ಲವ್ ಆಯ್ತು. ಈ ಸಾಂಗ್ ಸರ್
0: ಖಂಡಿತ ಚೆನ್ನಾಗಿ ಹಾಡಿದ್ರಿ, ಒಳ್ಳೆ ಗೀತೆ ಪ್ರಸಾರ ಮಾಡ್ತೀನಿ ನಿಮಗೋಸ್ಕರ. ಕರೆ ಮಾಡಿದ್ದಕ್ಕೆ ಧನ್ಯವಾದ, ಶುಭರಾತ್ರಿ.
1: ಓಕೆ ಸರ್, ಥ್ಯಾಂಕ್ ಯು ಸರ್, ನಿಮಗೂ ಅಷ್ಟೇ ಶುಭರಾತ್ರಿ ಸರ್.
0: ಓಕೆ ಬಾಯ್.
1: ಬಾಯ್.
0: ಮಹೇಶ್ ಅವ್ರಿಗಾಗಿ ಅವರ ಮೆಚ್ಚಿನ ಗೀತೆ.

0: ಅಣ್ಣನಿಗೆ ನಾ ಅಂಕಲ್ ಹುಡುಗಿಗೆ ನೀ ಆಂಟಿ ಇಂಥ ಜೋಡಿ ಎಲ್ಲುಂಟು ಆನಂದನ ಹೆಂಡಿರ ಚಿಕ್ಕಮ್ಮ
1: ಈ ವಯಸ್ಸಿನಲ್ಲಿ ಏನ್ರಿ ಇದು
0: ಮೊದಲನೆ ನೋ

ಮನಸ್ಸಿನಲ್ಲಿ ಚಡ್ಡಿಗಿದೆ, ಮನಸ್ಸಿನಲ್ಲಿ ಆಸೆಗಿದೆ, ಇಂಥ ಚಾನ್ಸು

0: ನಿಮ್ಮ ಹೆಕ್ಕಿ ಕಾರ್ಯಕ್ರಮದಲ್ಲಿ ನಾ ವಿಧಿ ಸ್ನೇಹಿತರೆ ನಿಮ್ಮದೇ ಗೀತೆಗಳನ್ನು ಕೇಳುವಂತಹ ಸಮಯ. ಮುಂದಿನ ಕರೆಯನ್ನು ನೋಡೋಣ, ಬನ್ನಿ. ಹಲೋ.
1: ಹಲೋ, ನಮಸ್ತೆ.
0: ನಮಸ್ತೆ, ಯಾರು, ಎಲ್ಲಿಂದ?
1: ಗಜಾನನ ಭಟ್ ಬೋಳನಮಕ್ಕಿ, ಹೊನ್ನಾವರ ತಾಲೂಕಿನಿಂದ.
0: ಗಜಾನನ ಭಟ್ ಅವರೇ, ಹೇಗಿದ್ದೀರಾ?
1: ಆರಾಮಿದ್ದೀನಿ, ನೀವು ಹೇಗಿದ್ದೀರಾ?
0: ನಾನು ಆರಾಮಿದ್ದೀನಿ. ಆಯ್ತಾ ಊಟ ಎಲ್ಲ?
1: ಇಲ್ಲ, ಈಗ ಮಾಡ್ಬೇಕು.
0: ಈಗ ಮಾಡ್ಬೇಕು. ಯಾವ ಗೀತೆಯನ್ನು ಕೇಳೋದಕ್ಕೆ ಇಷ್ಟಪಡ್ತೀರಾ?
1: ಮತ್ತೆ ಆಡಿತು ಕೋಗಿಲೆ ಚಿತ್ರದ್ದು, ಅದರಲ್ಲಿ ಬಾ ನನ್ನ ಸಂಗೀತ.
0: ಖಂಡಿತ ಪ್ರಸಾರ ಮಾಡೋಣ. ಹೇಗಿದೆ ಬೋಳನಮಕ್ಕಿ?
1: ಹೊನ್ನಾವರ ತುಂಬಾ ಬಿಸಿಲು ಜಾಸ್ತಿ.
0: ಹಾ, ಏನ್ ಮಾಡ್ತಿರತ್ತವು?
1: ನಮ್ದು ಅಡಿಕೆ ತೋಟ.

0: ಅಡಿಕೆ ಕೃಷಿ.
1: ಬೆಳೆ ಹೇಗಿದೆ?
0: ಪರವಾಗಿಲ್ಲ, ಈ ವರ್ಷ ಮಳೆ ಕಡಿಮೆ
1: ಕಡಿಮೆ,
0: ರೋಗನು ಸ್ವಲ್ಪ ಏನೋ ಕೊಳೆ ರೋಗನು ಕಡಿಮೆ ಇದೆ.
1: ಮಳೆ ಇಲ್ಲದ ಕೊಳೆ ರೋಗ ಕಡಿಮೆನೇ ಅಲ್ವಾ? ಬೇರೆ ಏನು ಸಮಸ್ಯೆಗಳಾಗಲ್ಲ? ಬೇರೆ ಸಮಸ್ಯೆಗಳು
0: ಬೇರೆ ಏನು ಸಮಸ್ಯೆ ಇಲ್ಲ. ಅಂದ್ರೆ ಮಳೆಗಾಲದಲ್ಲಿ ಅಡಿಕೆ ಮಳೆ ಜಾಸ್ತಿ ಆದ್ರೆ ಮತ್ತೆ ಕೊಳೆ ರೋಗ ಬರುತ್ತೆ. ಕೊಳೆ ರೋಗ ನಿಯಂತ್ರಣ ಮಾಡಿದ್ರೆ ಮತ್ತೇನು ಅಡಿಕೆ, ಈಗ ಹೊಸದಾಗಿ ಎಲೆ ಚುಕ್ಕೆ ರೋಗ ಅಂತ ಬಂದಿದೆ ಅಲ್ಲಿ ಬರ್ತಾ ಇದೆ, ಅದಕ್ಕೂ ನಿಯಂತ್ರಣ ಮಾಡ್ತಾ ಇದ್ದಾರೆ.
1: ಅಡಿಕೆ ಒಂದೇನಾ, ಬೇರೆ ಏನು ಜೊತೆಗೆ ಬೆಳೆಗಳು ಬೆಳೆದಿಲ್ಲ?
0: ಅಡಿಕೆ, ತೆಂಗು, ವೀಳ್ಯದೆಲೆ, ಆಮೇಲೆ ಕಾಳುಮೆಣಸು, ಬಾಳೆ, ಮಿಶ್ರ ಬೆಳೆ. ಅಂದ್ರೆ
1: ಎಲ್ಲ ಮಿಶ್ರ ಬೆಳೆಗಳಿಗೂ ಆಲ್ ದ ಬೆಸ್ಟ್, ಚೆನ್ನಾಗಿ ಬರ್ಲಿ.
0: ನಾನು ಅಡಿಗೆ ಕೆಲಸಕ್ಕೆ ಹೋಗ್ತೇನೆ.
1: ವಾವ್, ಇದು ಸೂಪರ್. ಯಾವ್ದು ನಿಮ್ ಫೇವರೇಟ್ ರೆಸಿಪಿ ಅಡಿಗೆ ಮಾಡೋದ್ರಲ್ಲಿ?
0: ನಮ್ದು ಸ್ವೀಟ್ ಅಲ್ಲಿ ಕೇಸರಿ ಬಾತ್ ಮಾಡ್ತೀನಿ.
1: ನಿಮ್ ಫೇವರೇಟ್ ಅದು?
0: ಹೌದು.
1: ತಿಂದವರು ಯಾವ್ದು ಬೆಸ್ಟ್ ಅಂತ ಹೇಳಿದ್ದಾರೆ?
0: ಇಲ್ಲ, ನಮ್ಮಲ್ಲಿ ಇಲ್ಲ ಹೆಚ್ಚಾಗಿ ಬೂಂದಿ ಲಾಡು, ಕೇಸರಿ ಬಾತು.
1: ಅಲ್ಲ, ಇದು ನೀವು ಮಾಡೋದು ಇದಕ್ಕೆ ನೀವೇ ಬೆಸ್ಟ್ ಅಂತ ಹೇಳ್ತಾರಲ್ವಾ, ಆ ತರ ಯಾವ್ದು ಡಿಶ್?
0: ಕೇಸರಿ ಅಂದ್ರೆ ಶ್ರೇಷ್ಠ.
1: ಹೌದಾ?
0: ನಮ್ಮಲ್ಲಿ ಅದೇ ರವಾದಿಂದ ಮಾಡೋದಿಲ್ಲ, ಅನ್ನದಿಂದ ಮಾಡೋದು.
1: ವಾವ್, ಸೂಪರ್.
0: ಅನ್ನದಿಂದ ಕೇಸರಿ ಮಾಡ್ತೇವೆ.
1: ಸೂಪರ್.
0: ನಮ್ ದಕ್ಷಿಣ ಕಡೆ ಎಲ್ಲ ರವಾ ಕೇಸರಿ ರವಾ
1: ಮಾಡ್ತಾರೆ. ಹೌದು,
0: ಅನ್ನದಿಂದ ಮಾಡೋದು.
1: ನೀವು ಬರೋದು ಯಾವಾಗ ಬೆಂಗಳೂರಿಗೆ?
0: ನಾನು ಈಗ ಅದೇ ಈ ನಮ್ಮ ಕೇಳುವರ ಸಂಘ ಉದ್ಘಾಟನೆ ಆಗಿತ್ತು, ಅವಾಗ ಬರ್ಬೇಕು ಅಂತ ಮಾಡ್ಕೊಂಡಿದ್ದೆ. ನನ್ನ ಮಗನ ಒಂದು ನಂಗೆ ನಿಶ್ಚಿತ ಆಗ್ತಾ ಇತ್ತು, ಹಾಗೆ ಬರ್ಲಿಕ್ಕೆ ಆಗ್ಲಿಲ್ಲ.
1: ಅಲ್ಲ, ಯಾಕಂದ್ರೆ ಅನ್ನದ ಕೇಸರಿ ಬಾತ್ ಮಾಡ್ಕೊಂಡು ಬರ್ಲಿ ನೀವು ಅಂತ.
0: ಬಂದವು ಖಂಡಿತ. ಮಕ್ಕಳು ಬೆಂಗಳೂರಲ್ಲೇ ಇರೋದು.
1: ಹೌದಾ? ಖುಷಿ ಆಯ್ತು ನಿಮ್ ಜೊತೆ ಮಾತನಾಡಿ. ನಿಮ್ಮ ಸಂದೇಶಗಳು ನೋಡ್ತಾ ಇದ್ವಿ, ಇವತ್ತು ನಿಮ್ ಜೊತೆ ಮಾತನಾಡೋ ಭಾಗ್ಯವನ್ನ ಕರುಣಿಸಿದ್ರಿ.
0: ತುಂಬಾ ದಿನಗಳ ನಂತರ ನಿಮ್ಮ ಧ್ವನಿ ಮಾತಾಡ್ಲಿಕ್ಕೆ ತುಂಬಾ ಅನುಕೂಲ
1: ಆಯ್ತು. ಬಹಳ ಖುಷಿ ಆಯ್ತು ನಿಮ್ ಜೊತೆ ಮಾತನಾಡಿ. ಧನ್ಯವಾದ. ನಿಮ್ಮ ಮೆಚ್ಚಿನ ಗೀತೆ ಬರ್ತಾ ಇದೆ ಕೇಳಿ.
0: ಓಕೆ, ಧನ್ಯವಾದಗಳು. ನಮಸ್ತೆ.

0: ನೀವು ಕೇಳ್ತಾ ಇದ್ದೀರಾ ನಿಮ್ಮ ಮೆಚ್ಚಿನ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ, ನಿಮ್ಮ ಆಯ್ಕೆ ಕಾರ್ಯಕ್ರಮ ಇದು. ನಿಮ್ಮದೇ ಗೀತೆಗಳನ್ನ ಕೇಳುವಂತಹ ಸಮಯ. ಮತ್ತೊಂದು ಕರೆ ಇದೆ, ಬನ್ನಿ ಅವರನ್ನ ಮಾತನಾಡಿಸೋಣ. ಹಲೋ.
1: ಹಲೋ ಸರ್.
0: ಹಲೋ, ನಮಸ್ತೆ. ಯಾರು?
1: ನಮಸ್ತೆ ಸರ್, ನಾನು ನಾಗರತ್ನ, ರಾಜಾಜಿನಗರಿಂದ.
0: ಹೇಗಿದ್ದೀರಾ ನಾಗರತ್ನ ಅವರೇ?
1: ನಾನು ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ?
0: ನಾನು ಚೆನ್ನಾಗಿದ್ದೀನಿ. ಯಾವ ಗೀತೆನ ಕೇಳೋದಕ್ಕೆ ಇಷ್ಟಪಡ್ತೀರಾ ತಾವು?
1: ನನಗೆ ಅರ್ಚನಾ ಚಿತ್ರದಿಂದ ಬಯಕೆ ಬಾಳಿನಲ್ಲಿ.
0: ಓಕೆ.
1: ಹುಲುಮೆಯು ಚಳಿ ಅವಾರ್ಡ್ ಕೇಳ್ಬೇಕು ಅಂತ ತುಂಬಾ ದಿನದಿಂದ ಆಸೆ ಇತ್ತದು.
0: ಖಂಡಿತ ಪ್ರಸಾರ
1: ಆಗತ್ತನೋ ನಿಮ್ ಕಡೆಯಿಂದ ಅಂತ ಅಂದ್ರೆ ಸುಮ್ನೆ ಇದೆ, ಫೋನ್ ಮಾಡೋದ್ ಬೇಡ, ಟೈಮ್ ಸಹ ಇಲ್ಲ ನನಗೆ ಫೋನ್ ಮಾಡಕ್ಕೆ ಅಂದ್ಬಿಟ್ಟು, ಬಟ್ ಬರ್ಲೇ ಇಲ್ಲ ಈ ಶಿಕ್ಷದು. ಅದಕ್ಕೆ ಕೇಳಲ್ಲ ಅಂತ ಈಗ ಟ್ರೈ ಮಾಡಿದೆ, ಸಿಕ್ತು. ನಿಜಾಲು ಲೈನ್ ಸಿಗೋದು ತುಂಬಾನೇ ಕಷ್ಟ.
0: ಹೌದು,
1: ತುಂಬಾನೇ ಕಷ್ಟ. ಅದು ಎಲ್ಲಾರ್ಗೂ ಕಹಿ ಅಂತಾರೆ, ನನಗೂ ಕಹಿ ಆಗೋಯ್ತು.
0: ಒಟ್ಟಿನಲ್ಲಿ ಟೈಮ್ ಮಾಡ್ಕೊಂಡು ಕರೆ ಮಾಡಿ ನಿಮ್ಮ ಮೆಚ್ಚಿನ ಗೀತೆ ಕೇಳ್ತಿದ್ರೆ ಅದೇ ಖುಷಿ.
1: ನಿಜ, ನನ್ಗೆ ಟ್ರೈ ಇದೊಂದ್ಸಲ ಮಾಡ್ಬಿಡೋಣ, ಮತ್ತೆ ಮತ್ತೆ ಮಾಡೋದ್ ಬೇಡ ಅನ್ಕೊಂಡೆ. ಒಂದ್ಸಲಿ ಟ್ರೈ ಮಾಡ್ದೆ, ಅವ್ರು ಗಜಾನನ ಭಟ್ ಅವ್ರು ಮಾತಾಡಿದ್ರಲ್ಲ, ಆ ನಂತರ ನನ್ ಲೈನ್ ಸಿಕ್ಬಿಡ್ತು, ನಂಗೆ ಬಹಳ ಖುಷಿ ಆಯ್ತು.
0: ಇದೇ ಖುಷಿಯಲ್ಲಿ ನಿಮ್ಮ ಮೆಚ್ಚಿನ ಗೀತೆಯನ್ನ ಕೇಳಿ. ಓಕೆ,
1: ಖಂಡಿತ ಕೇಳ್ತೀನಿ.
0: ಧನ್ಯವಾದ ಕರೆಯನ್ನ ಮಾಡಿದ್ದಕ್ಕೆ. ವೆಲ್ಕಮ್, ಬೈ, ಗುಡ್ ನೈಟ್.
1: ಬೈ ಬೈ.

ಬ್ರಿಟಿಷರ ಆಳ್ವಿಕೆಯಲ್ಲಿ ನಲುಗಿದ್ದ ಭಾರತಕ್ಕೆ ಮೈ ಕೊಡವಿ ಸಿಡಿದೇಳಲು ಶಕ್ತಿಯನ್ನು ನೀಡಿದಂತಹ ಮಂತ್ರ ವಂದೇ ಮಾತರಂ. ಕವಿ ಬಂಕಿಮಚಂದ್ರರ ಈ ಗೀತೆಗೆ ಇದೀಗ 150 ವರ್ಷ. 1896 ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ನಮ್ಮ ರಾಷ್ಟ್ರಗೀತೆಯ ಕವಿ ರವೀಂದ್ರನಾಥ ಟಾಗೂರರು ಮೊಟ್ಟ ಮೊದಲ ಬಾರಿಗೆ ಹಾಡಿದ ಗೀತೆ ವಂದೇ ಮಾತರಂ. ಹೇರಳವಾದ ಪ್ರಾಕೃತಿಕ ಸಂಪತ್ತಿನ ಖನಿಯಷ್ಟೇ ಅಲ್ಲದೆ ನಮ್ಮ ಭರತ ಮಾತೆ ದಶಭುಜೆ ದುರ್ಗೆಯೂ ಹೌದು, ಕಮಲವಾಸಿನಿ ಲಕ್ಷ್ಮಿಯೂ ಹೌದು, ವೀಣಾಪಾಣಿ ಸರಸ್ವತಿಯೂ ಹೌದು.

0: ಸ್ನೇಹಿತರೆ, ಒಂದು ಪ್ರಕಟಣೆ. ಪ್ರಸಾರ ಭಾರತಿಯು ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಹುದ್ದೆಗೆ ಅರ್ಜಿ ಆಹ್ವಾನಿಸಿದೆ. ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ MBA ಮಾರ್ಕೆಟಿಂಗ್ ಅಥವಾ ಮ್ಯಾನೇಜ್ಮೆಂಟ್ ಮಾರ್ಕೆಟಿಂಗ್ನಲ್ಲಿ PG ಡಿಪ್ಲೊಮಾ ಮುಗಿಸಿ ಮೀಡಿಯಾ ಸೇಲ್ಸ್ನಲ್ಲಿ 1 ವರ್ಷದ ಅನುಭವ ಹೊಂದಿರಬೇಕು, 35 ವರ್ಷದ ಒಳಗಿರಬೇಕು. ಹುದ್ದೆಗಳ ವಿವರ: ಸೇಲ್ಸ್ ಡಿವಿಷನ್ ಬೆಂಗಳೂರು 2 ಹುದ್ದೆಗಳು, ದೂರದರ್ಶನ ಬೆಂಗಳೂರು 1 ಹುದ್ದೆ. ಈ ನೇಮಕಾತಿಯು ಶಾರ್ಟ್ ಟರ್ಮ್ ಅಲ್ಪಾವಧಿ ಒಪ್ಪಂದದ ಗುತ್ತಿಗೆ ಆಧಾರದಲ್ಲಿ ನಡೆಯಲಿದ್ದು, ಇದು ಸಂಪೂರ್ಣವಾಗಿ ಗುತ್ತಿಗೆ ಆಧಾರದಲ್ಲಿರುತ್ತದೆ. ಸೇಲ್ಸ್ನಲ್ಲಿ ಅನುಭವ ಹಾಗೂ ಆಸಕ್ತಿ ಹೊಂದಿರುವ ಅಭ್ಯರ್ಥಿಗಳು ಪ್ರಸಾರ ಭಾರತೀಯ ಅಧಿಕೃತ ಜಾಲತಾಣದ ID ಹೀಗಿದೆ, ನೋಟ್ ಮಾಡ್ಕೊಳ್ಳಿ: https://avedan.prasarabharati.org. ಅದನ್ನು ಸ್ಪೆಲ್ ಮಾಡ್ತೀನಿ, ಕೇಳಿಸ್ಕೊಳ್ಳಿ: avedan.prasarabharati.org. ಇಲ್ಲಿ ಆನ್ಲೈನ್ ಮೂಲಕ ಅಕ್ಟೋಬರ್ 5 ಒಳಗೆ ಅರ್ಜಿ ಸಲ್ಲಿಸಬಹುದು.
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
0: ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ನಿಮ್ಮ ಆಯ್ಕೆ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ನಿಮ್ಮದೇ ಗೀತೆಗಳನ್ನ ಕೇಳುವಂತಹ ಸಮಯ ಇದು. ಮತ್ತೊಂದು ಕರೆ ಇದೆ, ಬನ್ನಿ ಅವರನ್ನ ಮಾತನಾಡಿಸೋಣ. ಹಲೋ.
2: ಹಲೋ, ನಮಸ್ತೆ ಸರ್.
0: ನಮಸ್ತೆ, ಯಾರು, ಎಲ್ಲಿಂದ?
2: ಸರ್, ನನ್ನ ಹೆಸರು BH ಮೂರ್ತಿ ಅಂತ, ದಾಬಸ್ಪೇಟೆ ಇದ್ದೀರ, ಕಂಬಳು ಕಮಲಾನಗರ ಅಂತ. ಸರ್,
0: ಮೂರ್ತಿ ಅವರೇ, ಹೇಗಿದ್ದೀರಾ?
2: ಸೂಪರ್ ಆಗಿದ್ದೀವಿ ಸರ್, ನೀವು ಚೆನ್ನಾಗಿದ್ದೀರಾ?
0: ನಾನು ಚೆನ್ನಾಗಿದ್ದೀನಿ. ಯಾವ ಗೀತೆಯನ್ನು ಕೇಳೋದಕ್ಕೆ ಇಷ್ಟಪಡ್ತೀರಾ ತಾವು?
2: ಸರ್, ಇದು ಜೀವನ ಚಕ್ರದಿಂದ. ಒಳ್ಳೆಯ

0: ನಿಮ್ಮ ಆಯ್ಕೆ ಕಾರ್ಯಕ್ರಮ ನಿಮ್ಮದೇ ಮೆಚ್ಚಿನ ಗೀತೆಯನ್ನು ಕೇಳುವಂತಹ ಸಮಯ. ಮತ್ತೊಂದು ಕರೆ ಇದೆ, ಬನ್ನಿ ಅವರನ್ನ ಮಾತನಾಡಿಸೋಣ. ಹಲೋ
1: ಹಲೋ
0: ಹಲೋ, ನಮಸ್ತೆ. ಯಾರು, ಎಲ್ಲಿಂದ?
1: ನಮಸ್ತೆ ಸಂತೋಷ್ ಅವರೇ.
0: ಯಾರು?
1: ನಾನು ಕುಸುಮಾ ಅಂತ.
0: ಹಾಯ್ ಕುಸುಮಾ.
1: ಹಾಯ್, ಹೇಗಿದ್ದೀರಾ?
0: ಸೂಪರ್, ನೀವು?
1: ನಾನು ಚೆನ್ನಾಗಿದ್ದೀನಿ. ಇವತ್ತು ಗಾನ ಭಜನಾ ಚೆನ್ನಾಗಿತ್ತು.
0: ಥ್ಯಾಂಕ್ ಯು ಸೋ ಮಚ್.

0: ಸಾಂಗ್ಸ್ ಕೂಡ ಚೆನ್ನಾಗಿ ಮ್ಯಾಚ್ ಆಯ್ತು.
1: ಥ್ಯಾಂಕ್ ಯು ಥ್ಯಾಂಕ್ ಯು. ಯಾವ ಗೀತೆ ಕೇಳೋದಕ್ಕೆ ಇಷ್ಟಪಡ್ತೀರಾ?
0: ಕೋಟಿಗೊಬ್ಬ 2
1: ಯಾವ ಗೀತೆ?
0: ಸಾಲುತ್ತಿಲ್ಲವೇ.
1: ಖಂಡಿತ ಪ್ರಸಾರ ಮಾಡೋಣ. ಬೇರೆ ಯಾವ ಪ್ರೋಗ್ರಾಮ್ ಇಷ್ಟ ಆಯ್ತು?
0: ಬೇರೆ ಪ್ರೇಮ ನಿನಾದಕ್ಕೆ ವೇಟ್ ಮಾಡ್ತಾ ಇದ್ದೀನಿ.
1: ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ನಿಮ್ಮ ಮೆಚ್ಚಿನ ಗೀತೆ ಬರ್ತಾ ಇದೆ ಕೇಳಿ.
0: ಓಕೆ ಥ್ಯಾಂಕ್ ಯು ಬಾಯ್
1: ಬಾಯ್
0: ಬಾಯ್.
1: ಅನೇಕ ಸ್ನೇಹಿತರು ಮತ್ತೆ ನಾ ಸಂಖ್ಯೆಯನ್ನು ಹೇಳಿ ಅಂತ ಹೇಳ್ತಾ ಇದ್ದಾರೆ. ಮತ್ತೊಮ್ಮೆ ಹೇಳ್ಬಿಡ್ತಾ ಇದ್ದೀನಿ, ನೋಟ್ ಮಾಡಿಟ್ಕೊಳ್ಳಿ. 0800-2237-0799.

0: ನೀವು ಕೇಳ್ತಾ ಇದ್ದೀರಾ ನಿಮ್ಮ ಮೆಚ್ಚಿನ ಭಾರತೀಯ ಆಕಾಶವಾಣಿ ಕನ್ನಡ. ನಿಮ್ಮ ಆಯ್ಕೆ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ನಿಮ್ಮ ಆಯ್ಕೆ ಕಾರ್ಯಕ್ರಮದಲ್ಲಿ ನಿಮ್ಮದೇ ಗೀತೆಗಳನ್ನ ಕೇಳುವಂತಹ ಸಮಯ. ಮತ್ತೊಂದು ಕರೆ ಇದೆ, ಬನ್ನಿ ಅವರನ್ನ ಮಾತನಾಡಿಸೋಣ. ಹಲೋ
1: ಶಿವಕುಮಾರ ಸರ್.
0: ಶಿವಕುಮಾರ್ ಅವರೇ, ಹೇಗಿದ್ದೀರಾ? ಎಲ್ಲಿಂದ ಕರೆ ಮಾಡ್ತಾ ಇರೋದು? ಬೆಳಗ್ಲಿಯಿಂದ. ಗೊತ್ತಾಯ್ತು ಗೊತ್ತಾಯ್ತು. ಯಾವ ಗೀತೆ ಕೇಳೋದಕ್ಕೆ ಇಷ್ಟಪಡ್ತೀರಾ ಶಿವಕುಮಾರ್? ಯಾವ ಹಾಡು?
1: ಸೀರೆ ನೀವು ಪ್ರೀತಿ ಸರ್.
0: ಖಂಡಿತ ಪ್ರಸಾರ ಮಾಡೋಣ. ಏನ್ ಮಾಡ್ತಾ ಇರೋದು ಶಿವಕುಮಾರ್ ಅವರು?
1: ನಾನು ಬ್ಲೈಂಡ್ ಸ್ಕೂಲ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಸರ್.
0: ಏನ್ ಟೀಚರ್ ಆಗಿನ?
1: ಇಲ್ಲ ಸರ್, ನಾನು ಅಟೆಂಡರ್ ಸರ್.
0: ಹೌದಾ, ಎಲ್ಲಿ ಸ್ಕೂಲ್ ಇರೋದು?
1: ದಿವ್ಯಜ್ಯೋತಿ ಚಾರಿಟಬಲ್ ಟ್ರಸ್ಟ್.
0: ಓಕೆ, ಎಲ್ಲಿ? ಮೈಸೂರ್ಲಾ?
1: ಮೈಸೂರು ದಿವ್ಯಜ್ಯೋತಿ ಚಾರಿಟಬಲ್ ಟ್ರಸ್ಟ್ ಅಲ್ಲಿ.
0: ಓಕೆ ಓಕೆ ಓಕೆ. ಏನು ದಿನ ಬೆಳಗ್ಲಿಂದ ಹೋಗ್ತೀರಾ ಅಥವಾ ಅಲ್ಲೇ ಇದ್ದೀರಾ ಮೈಸೂರಲ್ಲೇ?
1: ಇಲ್ಲ, ಹಾಸ್ಟೆಲಲ್ಲೇ ಇರೋದು ಸರ್.
0: ಹಾಸ್ಟೆಲಲ್ಲೇ ಇರೋದಾ?
1: ಹೌದು ಸರ್.
0: ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದ ಶಿವಕುಮಾರ್ ಅವರೇ. ನಿಮ್ಮ ಮೆಚ್ಚಿನ ಗೀತೆ ಬರ್ತಾ ಇದೆ, ಕೇಳಿ.
1: ಥ್ಯಾಂಕ್ ಯು ಸರ್.
0: ಧನ್ಯವಾದ, ಕೇಳಿ. ಶುಭರಾತ್ರಿ.

0: ನಿಮ್ಮ ಆಯ್ಕೆ ಕಾರ್ಯಕ್ರಮದ ಮುಂದಿನ ಕರೆ. ಹಲೋ ಹಲೋ
1: ಹಲೋ, ನಮಸ್ಕಾರ ಸರ್.
0: ನಮಸ್ತೆ, ಯಾರು, ಎಲ್ಲಿಂದ?
1: ರಾಣಿ ಚೆನ್ನಮ್ಮನಗರ ಚಿಕ್ಕೋಡಿಯಿಂದ ಸರ್, ಕೆಂಪಣ್ಣ ವಾಡಪ್ಪಗಳು ಸರ್.
0: ಕೆಂಪಣ್ಣ ಅವರು ಹೇಗಿದ್ದೀರಾ?
1: ಆರಾಮಿದ್ದೇವೆ ಸರ್, ತಾವು ಸರ್?
0: ನಾನು ಆರಾಮಾಗಿದ್ದೀನಿ. ಯಾವ ಗೀತೆಯನ್ನು ಕೇಳೋದಕ್ಕೆ ಇಷ್ಟಪಡ್ತೀರಾ ತಾವು?
1: ನಮ್ಮ ಸಂಸಾರ ಚಿತ್ರದಿಂದ ಸರ್, ಪಿ ಬಿ ಶ್ರೀನಿವಾಸ್ ಆಡಿದಾರಲ್ಲ ಸರ್, ಅದೇ ಟೈಟಲ್ ಸಾಂಗ್ ಸರ್, ನಮ್ಮ ಸಂಸಾರ ಆನಂದ ಸಾಗರ ಸರ್.
0: ಓಕೆ,
1: ಮತ್ತೆ ಪಿ ಬಿ ಶ್ರೀನಿವಾಸ ಅವರ ಹುಟ್ಟುಹಬ್ಬದ ಶುಭಾಶಯಗಳು ಸರ್.
0: ಧನ್ಯವಾದ.
1: ಅದೇ ರೀತಿ ಸರ್
0: ಹೇಳಿ,
1: ನಮ್ಮ ಮನೆಯವರ ಹುಟ್ಟುಹಬ್ಬನ ಇದೆ ಸರ್.
0: ಹೌದಾ? ಏನು?
1: ಶಾಂತಾ ಅಂತ ಸರ್.
0: ಶಾಂತಾ ಅವರಿಗೆ ಹುಟ್ಟಿದ ಹಬ್ಬದ ಹಾರ್ದಿಕ ಶುಭಾಶಯಗಳು.
1: ಓಕೆ ಸರ್, ಅವರ ಮೆಚ್ಚಿನ ಗೀತೆ ಸರ್, ಅದಕ್ಕೆ ಈ ಹಾಡು ಇಷ್ಟ ಆಯ್ತು ಸರ್. ಈ ಹಾಡು ಅವರಿಗಾಗಿ ಪ್ರಸಾರ ಮಾಡಿ ಸರ್.
0: ಖಂಡಿತ ಪ್ರಸಾರ ಮಾಡ್ತೀನಿ. ಏನ್ ಮಾಡ್ತೀರ, ಮಾಡ್ಕೊಂಡ್ರದ್ದು ಕೆಂಪಣ್ಣ ಅವರು?
1: ನಾವು ಅರಣ್ಯ ಇಲಾಖೆಯಲ್ಲಿ ಇದ್ದೇವೆ ಸರ್, ರಿಟೈರ್ಡ್ ಆಗಿದ್ದೇವೆ ಸರ್ ಈಗ.
0: ಓಹೋ,
1: 3 ವರ್ಷ ಆಯ್ತು ಸರ್ ರಿಟೈರ್ಡ್ ಆಗಿ.
0: ಇಲ್ಲಿ ಯಾವ ಫಾರೆಸ್ಟ್ ಎಲ್ಲ ಕೆಲಸ ಮಾಡಿದ್ರಿ ತಾವು?
1: ನಾವ್ ಇಲ್ಲೇ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ಮಾಡಿದ್ದೇವೆ ಸರ್. ಮತ್ತೆ ಬೆಳಗಾವಿದಲ್ಲಿ ಸರ್ವಿಸ್ ಮಾಡಿದ್ದೇವೆ ಸರ್. ಧಾರವಾಡ ಅರಣ್ಯ ತರಬೇತಿ ಕೇಂದ್ರ ಇದೆ ಸರ್, ಗುಂಗರ್ಗಟ್ಟಿ ಅಂತೇಳಿ, ಅಲ್ಲಿ ಕೆಲಸ ಮಾಡಿದೀವಿ ಸರ್.
0: ಖುಷಿ ಆಯ್ತು. ಹೇಗಿತ್ತು ನಿಮ್ಮ ಅನುಭವಗಳೆಲ್ಲ?
1: ಅನುಭವ ತುಂಬಾ ಚೆನ್ನಾಗಿದೆ ಸರ್. 35 ವರ್ಷ ಸೇವೆ ಸಂಪೂರ್ಣವಾಗಿ ಪೂರ್ಣಗೊಳಿಸಿದೆ ಸರ್. ಈಗೆಲ್ಲ ಆರಾಮಾಗಿದೆ ಸರ್, ರಿಟೈರ್ ಆಗಿದೀವಿ.
0: ಚಿಕ್ಕೋಡಿಲೆ ಇರೋದ?
1: ಹಾ, ಚಿಕ್ಕೋಡಿಯಲ್ಲಿ ಸೆಟ್ಲ್ ಆಗಿದ್ದೇವೆ ಸರ್. ನಮ್ಮೂರು ಕೊಣ್ಣೂರು ಬಂತು ಸರ್, ಗೋಕಾಕ್ ತಾಲೂಕು. ಈಗ ನಾವು ಸೆಟ್ಲ್ ಆದ್ದು ಚಿಕ್ಕೋಡಿಯಲ್ಲೇ ಸರ್.
0: ಓಕೆ, ಖುಷಿ ಆಯ್ತು ಕೆಂಪಣ್ಣವರೇ ನಿಮ್ ಜೊತೆ ಮಾತನಾಡಿ.
1: ಓಕೆ, ನಿಮ್ ಕೂಡ ಮಾತಾಡಿದ್ದು ಖುಷಿ ಆಯ್ತು ಸರ್. ನಮಸ್ಕಾರ.
0: ನಮಸ್ಕಾರ. ನಿಮ್ಮ ಮೆಚ್ಚಿನ ಗೀತೆ ಬರ್ತಾ ಇದೆ ಕೇಳಿ.
1: ಓಕೆ, ಥ್ಯಾಂಕ್ ಯು ಸರ್. ನಮಸ್ಕಾರ.

0: ನಿಮ್ಮ ಆಯ್ಕೆ ಕಾರ್ಯಕ್ರಮದ ಕೊನೆಯ ಕರೆಯೊಂದನ್ನು ನೋಡೋಣ ಬನ್ನಿ. ಹಲೋ
1: ಹಲೋ
0: ಹಲೋ, ನಮಸ್ತೆ. ಯಾರು, ಎಲ್ಲಿಂದ?
1: ನಮಸ್ತೆ ಸರ್, ನಾನು ದಿವ್ಯಾ, ದಾವಣಗೆರೆಯಿಂದ.
0: ಹೇಗಿದ್ದೀರಾ ದಿವ್ಯಾ ಅವರೇ?
1: ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ?
0: ನಾನು ಚೆನ್ನಾಗಿದ್ದೀನಿ. ಯಾವ ಗೀತೆಯನ್ನು ಕೇಳೋದಕ್ಕೆ ಇಷ್ಟಪಡ್ತೀರಾ ತಾವು?
1: ಮಹಾಕ್ಷತ್ರಿಯ ಮೂವಿಯಿಂದ ಓ ಪ್ರೇಮ.
0: ಓ ಪ್ರೇಮ ಖಂಡಿತ ಪ್ರಸಾರ ಮಾಡ್ತೀನಿ. ಕರೆ ಮಾಡಿದ್ದಕ್ಕೆ ಧನ್ಯವಾದ.
1: ಥ್ಯಾಂಕ್ ಯು.
0: ನಿಮ್ಮ ಮೆಚ್ಚಿನ ಗೀತೆ ಬರ್ತಾ ಇದೆ ದಿವ್ಯಾ, ಕೇಳಿ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಇದು ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸ್ಟುಡಿಯೋ ಸಮಯ 9:15:15. ಈ ಸಮಯ ಹಿಂದಿ ಮೆಲೋಡಿಸ್ ಕಾರ್ಯಕ್ರಮದ ಸಮಯ. ಹಿಂದಿ ಮೆಲೋಡಿಸ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹಾಗೂ ಪ್ರೀತಿಯ ನಮಸ್ಕಾರ. ಹಿಂದಿ ಮೆಲೋಡಿಸ್ ಕಾರ್ಯಕ್ರಮದಲ್ಲಿ ಇನ್ನು 3.5 ಗಂಟೆಗಳ ಕಾಲ ಹಿಂದಿ ಚಿತ್ರದ ಗೀತೆಗಳನ್ನು ಕೇಳ್ತಾ ಸಾಕ್ತೀವಿ ಸ್ನೇಹಿತರೆ. ಮೊದಲನೆಯ ಗೀತೆಯಾಗಿ ಮೂಡಿ ಬರ್ತಾ ಇದೆ ಗೀತೆ ಯಾವುದು ಅಂತ ತಿಳಿಸೋದಕ್ಕೆ ಮುಂಚೆ ನಿಮ್ಮ ಅನಿಸಿಕೆ ಅಭಿಪ್ರಾಯಕ್ಕಾಗಿ ನಮ್ಮ ವಾಟ್ಸಪ್ ಸಂಖ್ಯೆಯನ್ನು ನೋಟ್ ಮಾಡಿಟ್ಕೊಳ್ಳಿ. 9489420902 9 4 8 3 0 9 1 0 2 9. ಮೊದಲನೇ ಗೀತೆ ಎ.ಆರ್. ರೆಹಮಾನ್ ಅವರ ಸಂಗೀತದಲ್ಲಿ, ಸಮೀರ್ ಅವರ ರಚನೆಯಲ್ಲಿ, ಸುಖವಿಂದರ್ ಸಿಂಗ್ ಅವರ ವೆಸ್ಟರ್ನ್ ತಾಲ್ ಸೆ ತಾಲ್ ಮಿಲಾ.

0: ಕೆಳಗರೆ ಗಮನಿಸಿ, ಅಕ್ಟೋಬರ್ ಎರಡರವರೆಗೆ ದೇಶದಲ್ಲಿ ಸ್ವಚ್ಛತಾ ಹೀ ಸೇವಾ 2026 ಸ್ವಚ್ಛತೆಯ ಸೇವೆ ಅಭಿಯಾನ ಜಾರಿಯಲ್ಲಿದೆ. ನಾವೆಲ್ಲರೂ ಸ್ವಚ್ಛತೆಯ ಕಾರ್ಯವನ್ನು ಕೈಗೊಳ್ಳೋಣ. ನಮ್ಮ ಮನೆ, ರಸ್ತೆ, ಬೀದಿ, ಊರು, ನಗರ, ರಾಜ್ಯ, ದೇಶ, ಒಟ್ಟಾರೆ ನಮ್ಮ ಸುತ್ತಲಿನ ಪರಿಸರವನ್ನು ಸುಂದರಗೊಳಿಸಲು ಪಣ ತೊಡೋಣ.
1: ಸ್ವಚ್ಛತೆಯ ಕೊರತೆಯಿಂದಾಗಿ ಉಂಟಾಗುವ ಆರೋಗ್ಯ ಸಮಸ್ಯೆಗಳು ಒಂದಲ್ಲ ಎರಡಲ್ಲ.
2: ಹುಳುಕಡ್ಡಿ, ಹೊಟ್ಟೆ ಹುಳು, ತುರಿಕಜ್ಜಿ, ಮೈಮೇಲಿನ ಹುಣ್ಣುಗಳು, ಅತಿಸಾರ, ರಕ್ತಭೇದಿ, ಇವು ಸ್ವಚ್ಛತೆಯ ಕೊರತೆಯಿಂದ ಉಂಟಾಗುವ ಸಮಸ್ಯೆಗಳು ಎನ್ನುತ್ತಾರೆ ವೈದ್ಯರು.
1: ಕಣ್ಣು, ಕಿವಿ, ಮೂಗಿನ ಸ್ವಚ್ಛತೆ, ತಲೆ ಹಾಗೂ ಬಾಯಿಯ ನೈರ್ಮಲ್ಯ, ಚರ್ಮದ ಆರೈಕೆ,
2: ಮಲಮೂತ್ರ ವಿಸರ್ಜನೆಯ ನಂತರದ ಸ್ವಚ್ಛತೆ,
1: ಇವುಗಳನ್ನು ಬಾಲ್ಯದಿಂದಲೇ ರೂಢಿಸಿಕೊಳ್ಳಬೇಕು.
2: ಎಲ್ಲಿ ಸ್ವಚ್ಛತೆ ಇರುತ್ತದೆಯೋ ಅಲ್ಲಿ ಆರೋಗ್ಯ ಇರುತ್ತದೆ.
0: ಹಿಂದೆ ಮರಡಿಸ್ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆಯನ್ನು ಕೇಳುವಂತಹ ಸಮಯ. ಪುಕಾರ್ ಚಿತ್ರದ ಗೀತೆ. ಎಲ್ಲರೂ ಡ್ಯಾನ್ಸ್ ಮಾಡಕ್ಕೆ ರೆಡಿ ಇರಿ, ಓಕೆನಾ? ಶಂಕರ್ ಮಹಾದೇವನ್ ಮತ್ತು ಕವಿತಾ ಕೃಷ್ಣಮೂರ್ತಿಯವರ ಗಾಯನ, ಜಾವೇದ್ ಅಖ್ತರ್ ಮತ್ತು ಮಜ್ರು ಸುಲ್ತಾನ್ಪುರಿಯವರ ರಚನೆ, ಎ ಆರ್ ರೆಹಮಾನ್ ಅವರ ಸಂಗೀತ.

ಓಕೆ ಓಕೆ, ಎಷ್ಟು ಸೂಪರ್ ಗೀತೆಯನ್ನು ಕೇಳಿದ್ವಿಲ್ಲ ಸ್ನೇಹಿತರೆ. ಮುಂದಿನ ಗೀತೆ ಮುಖಂದರ್ ಕಾ ಸಿಕಂದರ್, ಲತಾ ಮಂಗೇಶ್ವರ್ ಮತ್ತು ಆಶಾ ಭೋಸ್ಲೆ, ಮಹೇಂದ್ರ ಕಪೂರ್ ಅವರ ಗಾಯನ, ಪ್ರಕಾಶ್ ಮೆಹರಾ ಅವರ ರಚನೆ, ಕಲ್ಯಾಣ್ ಜಿ ಆನಂದ್ಜಿ ಅವರ ಸಂಗೀತ.

0: ದೇವಾರ್ ಚಿತ್ರದ ಗೀತೆ ಇದು. ಕಿಶೋರ್ ಕುಮಾರ್, ಆಶಾ ಭೋಸ್ಲೆ ಅವರ ಗಾಯನ, ಸಹಿರ್ ಲೂಧಿಯಾನ್ವಿ ಅವರ ರಚನೆ, ಆಡಿ ಬರ್ಮನ್ ಅವರ ಸಂಗೀತ.
1: ದಿಲ್ ಮೇ ಮೇರೆ ಆಜ್ ಕ್ಯಾ ಹೈ,
2: ಕ್ಯಾ ಹೈ,

ಇದೆಷ್ಟು ಒಳ್ಳೆ ಡ್ಯಾನ್ಸ್ ಬೀಟ್ ನಂಬರ್ ಅಂತ ಅಂದರೆ ರಾಮ್ ರಾಮ್ ರಾಮ್ ಬರುತ್ತಲ್ಲ, ಅಲ್ಲೇ ಒಂದು ಹೆಚ್ಚು ಕಡಿಮೆ ಒಂದು 30-40 ಸ್ಟೆಪ್ಸ್ ಬೇರೆ ಬೇರೆ ಸ್ಟೆಪ್ಸ್ ಹಾಕ್ಸ್ಬೋದು ಸ್ನೇಹಿತರೆ. ಅಷ್ಟು ಒಳ್ಳೆಯ ಸಾಂಗ್ ಅದು. ಒಳ್ಳೆ ಡ್ಯಾನ್ಸರ್ ಕೈಗೆ ಸಿಕ್ಕಿದ್ರೆ ಆ ಡ್ಯಾನ್ಸ್ನ ಆ ಸಾಂಗ್ನ ಮತ್ತೊಂದು ಲೆವೆಲ್ ತೆಗೆದುಕೊಂಡು ಹೋಗ್ತಾರೆ ಅಂತ ಗೀತೆ ಅದು. ನೀವು ಸಹ ಒಂದು 4 ಸ್ಟೆಪ್ ಹಾಕಿದ್ರಿ ಅಂತ ಅಂದ್ಕೊಂಡಿದ್ದೀನಿ. ಹಿಂದೆ ಮೆಲೋಡಿಸ್ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಮುಂದಿನ ಗೀತೆಯನ್ನು ಕೇಳುವಂತಹ ಸಮಯ ದಿಲ್ ಸೆ ಚಿತ್ರದ ಚಯ್ಯ ಚಯ್ಯ ಚಯ್ಯ. ಸುಖವಿಂದರ್ ಸಿಂಗ್ ಮತ್ತು ಸಪ್ನ ಅವಸ್ಥಿಯವರ ಗಾಯನ, ಗುಲ್ಜರ್ ಅವರ ರಚನೆ, ಎ ಆರ್ ರೆಹಮಾನ್ ಅವರ ಸಂಗೀತ.

ಕ್ರೇಜಿ ಗೀತೆಗಳು ಅಂತ ರತ್ನ ಅವರು ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಚೆನ್ನಪ್ಪ ಅವರು ಜೆ ಪಿ ನಗರಿಂದ, ಹಾಗೆ ಸುಭನ್ ಕೋರೆಯವರು ಹಂಪಸಾಗರದಿಂದ, ರಾಣಿ ಹಳೆಬೀಡಿನಿಂದ ಇವರು ಎಲ್ಲ ಗೀತೆಗಳನ್ನ ಮೆಚ್ಚಿಕೊಂಡಿದ್ದಾರೆ. ಹಾಗೆ ಉಮೇಶ್ ಅವರು ಸಿರಿಗೆರೆಯಿಂದ ಸಂದೇಶವನ್ನು ಕಳಿಸಿ ಮೆಚ್ಚಿಕೊಂಡಿದ್ದಾರೆ. ವರ್ಷ ಚಿತ್ರದುರ್ಗದಿಂದ, ಹಾಗೆ ಮಂಡಿಕಲ್ ಕೃಪಾ ಉಮೇಶ್ ಅವರ ಮೆಚ್ಚುಗೆಯ ಸಂದೇಶ ಬಂದಿದೆ. ನಿಮ್ಮೆಲ್ಲರ ಸಂದೇಶಗಳಿಗೆ ಧನ್ಯವಾದ. ಮುಂದಿನ ಗೀತೆ ಇದು ಸಹ ಡ್ಯಾನ್ಸ್ ನಂಬರ್, ರೆಡಿ ಇರಿ ಡ್ಯಾನ್ಸ್ ಮಾಡೋದಕ್ಕೆ. ದೇವದಾಸ್ ಚಿತ್ರದ ಡೋಲಾರೆ ಡೋಲಾ ಚಿತ್ರದ ಡೋಲಾರೆ ಡೋಲಾ ಗೀತೆ ಇದು. ಕವಿತಾ ಕೃಷ್ಣಮೂರ್ತಿ, ಶ್ರೇಯಾ ಘೋಷಲ್ ಮತ್ತು ಕೆ ಕೆ ಅವರ ಗಾಯನ, ನುಸ್ರತ್ ಭದ್ರ ಅವರ ರಚನೆ, ಇಸ್ಮಾಯಿಲ್ ದರ್ಬಾರ್ ಅವರ ಸಂಗೀತ.

ಇದಾಗಿತ್ತು ಇಂದಿನ ಹಿಂದಿ ಮೆಲೋಡಿಸ್ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ಕೇಳಿ ಮೆಚ್ಚಿಕೊಂಡಂತಹ, ಸಂದೇಶ ಕಳಿಸಿದಂತಹ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ. ಇದು ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ 10 ಗಂಟೆ. ಈಗ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಮಧ್ಯಪ್ರದೇಶದ ಗ್ವಾಲಿಯರ್ನಲ್ಲಿ ಸ್ಥಾಪನೆಯಾಗಲಿರುವ ದೂರ ಸಂಪರ್ಕ ಉತ್ಪಾದನಾ ವಲಯಕ್ಕೆ ದೇಶೀಯ ಮತ್ತು ಜಾಗತಿಕ ಹೂಡಿಕೆಗಳನ್ನು ಆಕರ್ಷಿಸುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಮತ್ತು ಮಧ್ಯಪ್ರದೇಶ ಸರ್ಕಾರ ಬೆಂಗಳೂರಿನಲ್ಲಿಂದು ಹೂಡಿಕೆದಾರರ ತುಂಡುಮೇಜಿನ ಸಭೆ ಆಯೋಜನೆ ಮಾಡಿತ್ತು. ಈ ವೇಳೆ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಕೇಂದ್ರ ಸಂವಹನ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ, ದೇಶದ ಪ್ರಮುಖ ಟೆಲಿಕಾಂ, ಎಲೆಕ್ಟ್ರಾನಿಕ್ಸ್ ಮತ್ತು ತಂತ್ರಜ್ಞಾನ ಸಂಸ್ಥೆಗಳು ಗ್ವಾಲಿಯರ್ನಲ್ಲಿ ಉತ್ಪಾದನಾ ಘಟಕವನ್ನು ಸ್ಥಾಪಿಸಲು ಉತ್ಸುಕತೆ ತೋರಿವೆ ಎಂದು ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂದು 9ನೇ ಭಾರತ ಅಂತಾರಾಷ್ಟ್ರೀಯ ಜಲಸಪ್ತಾಹ 2026ಕ್ಕೆ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ನೀರಿನ ಮಿತ ಬಳಕೆ ಮತ್ತು ಸಂರಕ್ಷಣೆಯ ಅಗತ್ಯವನ್ನು ಪ್ರತಿಪಾದಿಸಿದರು. ಭಾರತದ ಮುಂದಿನ ಹಂತದ ಬೆಳವಣಿಗೆಯು ಗುಣಮಟ್ಟದ ಮೇಲೆ ನಿರ್ಮಾಣವಾಗಬೇಕು ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಪ್ರತಿಪಾದಿಸಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದ ಅಖಿಲ ಭಾರತ ನಿರ್ವಹಣಾ ಸಂಘದ 53ನೇ ರಾಷ್ಟ್ರೀಯ ನಿರ್ವಹಣಾ ಸಮಾವೇಶ ಉದ್ದೇಶಿಸಿ ಅವರು ಮಾತನಾಡಿದರು. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ ಇ ಆಸ್ತಿ 2.0 ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಲಾಗಿದ್ದು ಸಚಿವ ಕೃಷ್ಣ ಬೈರೇಗೌಡ ಇಂದು ಲೋಕಾರ್ಪಣೆಗೊಳಿಸಿದರು. ರಾಜ್ಯದಲ್ಲಿ ವಿತ್ತೀಯ ಕೊರತೆ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಹೊಸ ಯೋಜನೆಗಳ ಘೋಷಣೆ ಮಾಡದಂತೆ ಹಣಕಾಸು ಇಲಾಖೆ ಎಚ್ಚರಿಕೆ ನೀಡಿದೆ. ಪಿಡಬ್ಲ್ಯೂಡಿ, ಜಲಸಂಪನ್ಮೂಲ, ಸಣ್ಣ ನೀರಾವರಿ ಮತ್ತು ಆರ್ಡಿಪಿಆರ್ ಇಲಾಖೆಗಳಲ್ಲಿ ಒಟ್ಟು 36,136 ಕೋಟಿ ಬಿಲ್ ಬಾಕಿ ಇದೆ. ಹೀಗಾಗಿ ನೂತನ ಕಾಮಗಾರಿಗಳಿಗಿಂತ ಮೊದಲು ಹಣಕಾಸಿನ ಲಭ್ಯತೆ ಖಚಿತಪಡಿಸಿಕೊಳ್ಳಲು ಹಣಕಾಸು ಇಲಾಖೆ ಸಲಹೆ ನೀಡಿದೆ. ವಂದೇ ಮಾತರಂ ಹಾಡು ಕಡಿತ ಕುರಿತಂತೆ ರಾಜ್ಯ ಸರ್ಕಾರದ ನಿರ್ಧಾರ ಪ್ರಶ್ನಿಸಿ ಸಲ್ಲಿಕೆಯಾದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಹೈಕೋರ್ಟ್ ಇಂದು ವಿಚಾರಣೆ ನಡೆಸಿದೆ. ಕೃಷಿ ವಿಶ್ವವಿದ್ಯಾಲಯ ವತಿಯಿಂದ ಇದೇ 25ರಿಂದ 28ರವರೆಗೆ 4 ದಿನಗಳ ಕಾಲ ಕೃಷಿ ಮೇಳ 2026 ಆಯೋಜನೆ ಮಾಡಲಾಗಿದೆ. ಮೇಳವನ್ನು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಉದ್ಘಾಟನೆ ಮಾಡಲಿದ್ದಾರೆ ಎಂದು ಕೃಷಿ ವಿಶ್ವವಿದ್ಯಾಲಯದ ಕುಲಪತಿ ಡಾ ಎನ್ಬಿ ಪಾಟೀಲ್ ತಿಳಿಸಿದ್ದಾರೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿಂದು ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 95.59 ರೂಪಾಯಿ ಅಷ್ಟಾಗಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳನ್ನು ರಾತ್ರಿ 11 ಗಂಟೆಗೆ ಕೇಳಲಿದ್ದೀರಿ.

ಇದು ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸ್ಟುಡಿಯೋ ಸಮಯ 10:03:18. ಈ ಸಮಯ ಪ್ರೇಮ ನಿನಾದ ಕಾರ್ಯಕ್ರಮದ ಸಮಯ. ಪ್ರೇಮ ನಿನಾದ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹಾಗೂ ಪ್ರೀತಿಯ ನಮಸ್ಕಾರ. ನಿಮ್ಮೆಲ್ಲರಿಗೂ ಸ್ವಾಗತ ಕೋರ್ತಾ ಇರೋದು ನಾನು ನಿಮ್ಮ ರೇಡಿಯೋ ಮಿತ್ರ ಸಂತೋಷ್.

ಪ್ರೇಮನಿನಾದ ಕಾರ್ಯಕ್ರಮದ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ ಅಲ್ವಾ ಸ್ನೇಹಿತರೆ? ಪ್ರೇಮದ ವಿವಿಧ ಭಾವಗಳನ್ನು ಹೊತ್ತು ತಂದು ಭಾವದ ಕುರಿತು ಮಾತನಾಡ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೇಳ್ತಾ ಗೀತೆಗಳೊಂದಿಗೆ ಸಾಗೋದೇ ಪ್ರೇಮನಿನಾದ ಕಾರ್ಯಕ್ರಮ. ಇನ್ನು ಇಂದಿನ ಕಾರ್ಯಕ್ರಮದಲ್ಲಿ ನಾನು ಏನು ವಿಷಯ ಅಥವಾ

ತೆಗೆದುಕೊಂಡಿರುವಂಥದ್ದು ಏನು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನಮ್ಮ ವಾಟ್ಸಪ್ ಸಂಖ್ಯೆನ ಒಮ್ಮೆ ನೋಟ್ ಮಾಡಿಟ್ಕೊಳ್ಳಿ, 9484-83-10-29. ಮತ್ತೊಮ್ಮೆ ಹೇಳ್ತೀನಿ, 9484-83-09-1029. ಇಂದಿನ ಕಾರ್ಯಕ್ರಮದಲ್ಲಿ ತೆಗೆದುಕೊಂಡಿರುವಂಥದ್ದು ಏನು? ಮಾತಾ ಕವಿತೆಯ ಗೆಸ್ ಮಾಡ್ತಾ ಇರಿ, ಗೆಸ್ ಮಾಡ್ತಾ ಇರಿ, ಅಷ್ಟರಲ್ಲೇ ಹೇಳ್ತೀನಿ. ಇಂದಿನ ಕಾರ್ಯಕ್ರಮದಲ್ಲಿ ಒಂದು ಕವಿತೆಯನ್ನು ತೆಗೆದುಕೊಂಡಿದ್ದೀನಿ ಸ್ನೇಹಿತರೆ. ಯಾವ ಕವಿತೆ ಅಂತ ಗೆಸ್ ಮಾಡ್ತಾ ಇರಿ. ತುಂಬಾ ಒಳ್ಳೆಯ ಕವಿತೆ. ಆ ಕವಿತೆ, ನೀ ನನ್ನಟ್ಟಿ ಬೆಳಕಂಗಿದ್ದೆ ನಂಜು, ಮಾಗಿಲ್ ಉಲ್ಮೇಲ್ ಮಲ್ಗಿದ್ದಂಗೆ ಮಂಜು. ಈ ಕವಿತೆಯ ಕುರಿತು ಇಂದಿನ ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಸಾಗೋಣ. ಒಂದು ಗೀತೆಯ ನಂತರ ನಮ್ಮ ಮಾತುಗಳು ಮುಂದುವರಿಯುತ್ತೆ.

ನಿನ್ನ ನೆನಪಿನಲ್ಲೇ ಬಾಳುವೆ, ನಿನ್ನ ನೆನಪಿನಲ್ಲೇ ಹೋಗುವೆ ಅಂತ ಗೀತೆಯ ಸಾಲುಗಳು ಹೇಳ್ತಾ ಇದೆ. ಹಾಗೆ ಇಂದಿನ ಕಾರ್ಯಕ್ರಮದಲ್ಲಿ ಜಿ ಪಿ ರಾಜರತ್ನಂ ಅವರ ಕವಿತೆಯೊಂದನ್ನು ತೆಗೆದುಕೊಂಡಿದ್ದೀನಿ. ನೀ ನನ್ನಟ್ಟಿ ಬೆಳಕಂಗಿದ್ದೆ ನಂಜು. ಒಂದೆರಡು ಮಾತನ್ನು ಜಿ ಪಿ ರಾಜರತ್ನಂ ಅವ್ರ ಬಗ್ಗೆ ಹೇಳಿ ಕವಿತೆಗೆ ಹೋಗೋಣ ಸ್ನೇಹಿತರೆ. ನವೋದಯ ಕಾಲದಲ್ಲಿ ಆಡು ಭಾಷೆಯಲ್ಲಿ ಮೊದಲನೇ ಬಾರಿ ಕವಿತೆಯನ್ನು ಬರೆದಂಥವರು ರಾಜರತ್ನಂ ಅವರು. ಅವರ ಕುರಿತು ಈ ರೀತಿ ನಿಮ್ಮ ಮಗ ಆಡು ಭಾಷೆಯಲ್ಲಿ ಕವಿತೆಯನ್ನು ಬರೀತಾ ಇದ್ದೇನೆ ಅಂತ ಕಂಪ್ಲೇಂಟನ್ನು ಮಾಡ್ತಾರೆ ಅವರ ತಂದೆಯವರ ಹತ್ರ. ಬದುಕನ್ನು ಜೀವನ ಪ್ರೇಮಿ, ಬದುಕಿನ ಪ್ರೇಮಿ, ಬಹಳ ಕಷ್ಟಗಳನ್ನು ಪಟ್ಟು ಅವರು ಜೀವನವನ್ನು ನಡೆಸಿದ್ದಾರೆ. ಪುಸ್ತಕಗಳನ್ನು ಮಾರಿ ತಮ್ಮ ಜೀವನವನ್ನು ಕಟ್ಕೊಂಡಂತಹ ಮಹಾನ್ ಕವಿಗಳು, ಮಹಾನ್ ಲೇಖಕರು ನಮ್ಮ ಜಿ ಪಿ ರಾಜರತ್ನಂ ಅವರು. ಇನ್ನು ಇಂದು ತೆಗೆದುಕೊಂಡಿರುವಂತಹ ಕವಿತೆ, ಅದರ ಬಗ್ಗೆ ಹೇಳೋದಕ್ಕೆ ಮುಂಚೆ ಅವ್ರಿಗೊಮ್ಮೆ ನಮಿಸಿ ಕವಿತೆಯನ್ನು ತೆಗೆದುಕೊಳ್ಳೋಣ. ಈ ಕವಿತೆ ಒಂದು ವಿರಹ ಗೀತೆ ಸ್ನೇಹಿತರೆ. ಪ್ರಾಯಶಃ ಅವರು ತಮ್ಮ ಮೊದಲನೆಯ ಶ್ರೀಮತಿಯವರನ್ನು ಕಳೆದುಕೊಂಡಾಗ ಬರೆದಿರುವಂತಹ ಸಾಲುಗಳಿರಬಹುದು. ನಂತರ ಅನೇಕ ಕವಿತೆಗಳಿಗೆ ನಂಜಿ ಅವರಿಗೆ ಸ್ಫೂರ್ತಿಯಾಗಿರ್ತಾರೆ. ಹೇಳ್ಕೊಳ್ಳೋಕ್ಕೊಂದೂರು ತಲೆ ಮೇಲೆ ಒಂದ್ಸೂರು, ಆ ಕವಿತೆಯಲ್ಲೂ ಸಹ ಕೈ ಹಿಡಿದವಳು ಪುಟ್ ನಂಜಿ, ನಗ್ನಗ್ತಾ ಹೊಸ್ಕಂಜಿ, ಕೊಟ್ರಾಯ್ತು ರತ್ನನ್ ಪ್ರಪಂಚ ಅಂತ ಹೀಗೆ ಎಲ್ಲದರಲ್ಲೂ ಸಹ ನಂಜಿ ಇದ್ರು. ನಂಜಿ ಅವರು ಪ್ರೀತಿಯಿಂದ ಕರೀತಾ ಇದ್ರೇನು ಅದು ಗೊತ್ತಿಲ್ಲ. ಇನ್ನು ಕವಿತೆಯ ಆಳಕ್ಕೆ ಹೋಗುವಂಥ ಪ್ರಯತ್ನವನ್ನು ಮಾಡೋಣ ಸ್ನೇಹಿತರೆ. ನೀ ನನ್ನಟ್ಟಿ ಬೆಳಕಂಗಿದ್ದೆ ನಂಜು, ಮಾಗಿಲ್ ಉಲ್ಮೇಲ್ ಮಲಗಿದ್ದಂಗೆ ಮಂಜು, ಮಾಗಿ ಕುಕ್ತು ಬೇಸ್ಗೆ ನುಗ್ತು, ಇದ್ಕಿದ್ದಂಗೆ ಮಾಯವಾಗೋಯ್ತು ಮಂಜು, ನಂಗೂ ನಿಂಗೂ ಹೆಂಗಾಗ್ಲೋಯ್ತು ನಂಜು. ಇಲ್ಲಿ ಅಡ್ರೆಸ್ ಮಾಡ್ತಾ ಇದ್ದಾರೆ ಆಕೆಯನ್ನು, ನಂಜುನ. ಹೇಗೆ ಹೇಳ್ತಿದ್ದಾರೆ ಅಂದರೆ, ನೀನು ನನ್ನಟ್ಟಿಗೆ ನಮ್ಮ ಮಂಡ್ಯದ ಕಡೆ ಹಳೆ ಮೈಸೂರು ಭಾಗದಲ್ಲಿ ಮನೆಯನ್ನು ಅಟ್ಟಿ ಅಂತ ಕರೀತಾರೆ. ನೀ ನನ್ನಟ್ಟಿಗೆ ಬೆಳಕಂಗಿದ್ದೆ ನಂಜು, ನೀ ನನ್ನ ಅಟ್ಟಿಯ ಬೆಳಕು, ನೀನು ನನ್ನ ಮನೆಯ ಬೆಳಕು. ಕೇವಲ ಮನೆಗಲ್ಲ, ಕವಿಯ ಮನಸ್ಸಿನಲ್ಲೂ ಸಹ ಬೆಳಕು ನೀನು. ಮಾಗಿಲ್ ಉಲ್ಮೇಲ್ ಮಲಗಿದ್ದಂಗೆ ಮಂಜು, ಇಲ್ಲಿ ಇನ್ನೊಂದು ರೂಪಕವನ್ನು ಹೇಳ್ತಾ ಇದ್ದಾರೆ. ಎಗೇನ್, ನೀ ನನ್ನಟ್ಟಿಗೆ ಬೆಳಕಂಗಿದ್ದೆ, ಆದರೆ ಅದು ಯಾವ ಥರಪ್ಪ ಅಂತ ಅಂದರೆ, ಮಾಗಿಲ್ ಉಲ್ಮೇಲ್ ಮಲಗಿದ್ದಂಗೆ ಮಂಜು. ಹೌದು, ಮಾಗಿಲು ಉಲ್ಮೇಲೆ ಮಲಗಿದ್ದಂಗೆ ಮಂಜು ಅಂತ ಯಾಕೆ ಆ ಒಂದು ಹೋಲಿಕೆಯನ್ನು ಕೊಡ್ತಿದ್ದಾರೆ ಅಂತ ಅಂದರೆ, ಈ ಮಾಗಿಯ ಕಾಲ ಇದೆಯಲ್ಲ, ಅದು ಚಳಿಗಾಲ. ಆ ಚಳಿಗಾಲ ತುಂಬ ಚಳಿಗಿರುತ್ತೆ ಆ ಸಂದರ್ಭದಲ್ಲಿ. ಆ ಉಲ್ಮೇಲೆ ಮಂಜು ಮಲಗಿರುತ್ತೆ, ಹುಲ್ಲಿರುತ್ತಲ್ಲ ಮಾಗಿ ಕಾಲದಲ್ಲಿ. ಆ ಹುಲ್ಲು ಬೆಳೆ ಬೆಳಗ್ಗೆ ಎದ್ದು ನೀವು ನೋಡಿದಾಗ ಆ ಚಳಿಗಾಲದಲ್ಲಿ ಮಂಜು ಆವರಿಸ್ಕೊಂಡಿರುತ್ತೆ. ಬೆಳಗ್ಗೆ ಒಂದು ಸೂರ್ಯ ಮೂಡೋದಕ್ಕೂ ಮುಂಚೆ ನೀವು ಊರಿನ ಹಳ್ಳಿಯ ಹೊಲದಲ್ಲಿ ಓಡಾಡಿದ್ರೆ ಆ ಮಂಜು ಆವರಿಸ್ಕೊಂಡಿರುತ್ತೆ. ಆ ಥರ ಇದ್ದೆ ನೀನು ನನ್ನ ಮನೆ ಬೆಳಕಾಗಿ ಅಂತ. ಯಾಕೆ ಮಾಗಿಲುಲ್ ಮೇಲೆ ಇವರು ಕಂಪೇರ್ ಮಾಡ್ತಾ ಇದ್ದಾರೆ, ಮಾಗಿಲ್ ಅನ್ನುವಂತಹ ಒಂದು ಕಾಲಕ್ಕೆ ಕಂಪೇರ್ ಮಾಡ್ತಿದ್ದಾರೆ ಅಂದರೆ ಮುಂದೆ ಗೊತ್ತಾಗ್ತದೆ. ಮಾಗಿ ಕುಕ್ತು ಬೇಸ್ಗೆ ನುಗ್ತು, ಇದ್ಕಿದ್ದಂಗೆ ಮಾಯವಾಗೋಯ್ತು ಮಂಜು. ಮಾಗಿಯ ಕಾಲ ಕಳೆದ ಮೇಲೆ ಚಳಿಗಾಲ, ಕಳೆದ ಮೇಲೆ ಬರೋದು ಯಾವುದು? ಬೇಸಿಗೆ. ಮಾಗಿ ಕುಕ್ತು ಕಡಿಮೆ ಆಗೋಯ್ತು, ಬೇಸಿಗೆ ನುಗ್ತು. ಈಗೇನಾಯಿತು? ಬೇಸಿಗೆ ಬಂದ ತಕ್ಷಣ ಮಂಜು ಮಾಯ ಆಗ್ಬಿಡುತ್ತೆ. ಸೂರ್ಯನ ಬೆಳಕು ಬಿದ್ದ ತಕ್ಷಣ ಮಂಜು ಕರಗಿ ನೀರಾಗ್ಬಿಡುತ್ತಲ್ವಾ? ಆ ರೀತಿ ನೀ ನನ್ನಟ್ಟಿಗೇನೋ ಬೆಳಕಂಗಿದ್ದೆ ನಂಜು, ಆದರೆ ಕ್ಷಣಿಕ ಮಾತ್ರ, ಕೆಲವು ದಿನಗಳ ಕಾಲ ನೀನು ನನ್ನ ಮನೆಯನ್ನು ಬೆಳಗ್ದೆ, ನನ್ನ ಮನಸ್ಸನ್ನು ಬೆಳಗ್ದೆ, ನನ್ನ ಹೃದಯಕ್ಕೆ ಜ್ಯೋತಿಯಾಗಿದ್ದೆ. ಆದರೆ ಅದು ಕೇವಲ ಕೆಲವು ದಿನಗಳ ಕಾಲ ಮಾತ್ರ. ಹೇಗೆ ಸೂರ್ಯನೆದುರು ಮಂಜು ಕರಗಿ ನೀರಾಗಿ ಹರಿದೋಗುತ್ತೋ, ಹಾಗೆ ನೀನು ಸಹ ಕೆಲವು ದಿನದ ಮಟ್ಟಿಗೆ ನನಗೆ ಪ್ರೇಮವನ್ನು ಕೊಟ್ಟೆ, ಆಮೇಲೆ ಮಾಯ ಆಗ್ಬಿಟ್ಟೆ. ನಂಗೂ ನಿಂಗೂ ಹೆಂಗಾಗ್ಲೋಯ್ತು ನಂಜು, ನನ್ನ ಮತ್ತು ನಿನ್ನ ನಡುವೆ ಹೆಂಗೆ ಆಗ್ಲೋಯ್ತು? ಹಗಲು ಹಗಲು ಅಂತಲೂ ಅನ್ಬೋದು. ಅಗಲಿಕ್ಕೆ ನಾವಿಬ್ಬರು ಹೇಗೆ ಅಗಲೋಗ್ಬಿಟ್ವಿ, ನಾವಿಬ್ಬರು ದೂರ ಆಗ್ಬಿಟ್ವಲ್ಲೇ ಅನ್ನುವಂಥ ಮಾತಿದೆಯಲ್ಲ, ಆ ಭಾವ ಇಲ್ಲಿ ಕಾಣಿಸ್ತಾ ಇದೆ. ನಾವಿಬ್ಬರು ಜೊತೆಗಿದ್ವಿ, ಬದುಕನ್ನು ಸುಂದರವಾಗಿ ಕಟ್ಕೋಬೇಕು ಅನ್ನೋದಿತ್ತು. ನನ್ನ ನಿನ್ನ ನಡುವೆ ಹೇಗೆ ಇದ್ರ ಬದುಕು ಜೊತೆಯಾಗಿ ನಡೀತಾ ಇತ್ತು, ಆದರೆ ಅದು ಟೆಂಪರರಿಗಷ್ಟೇ ನಿನ್ನ ಜೊತೆ ಇದ್ದದ್ದು. ಹೇಗೆ ಬಿಸಿಲೆದ್ರೂ ಮಂಜು ಕರಗಿ ಮಾಯ ಆಗುತ್ತೆ, ಆ ರೀತಿ ಕರಗಿ ನೀನು ಮಾಯ ಆಗ್ಬಿಟ್ಟೆ. ಇದಿಷ್ಟು ಈ ಸಾಲುಗಳ ಆಂತರ್ಯ. ಮತ್ತಷ್ಟು ಸಾಲುಗಳಿದೆ, ಆ ಸಾಲುಗಳನ್ನ ನೋಡೋಣ ಈ ಒಂದು ಗೀತೆಯ ನಂತರ.

ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಇಂದಿನ ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ನಾವು ತೆಗೆದುಕೊಂಡಿರುವಂತಹ ವಿಷಯ ಒಂದು ಕವಿತೆ. ಆ ಕವಿತೆ ನಮ್ಮ ಮೆಚ್ಚಿನ ಜಿ ಪಿ ರಾಜರತ್ನಂ ಅವರದು. ನೀ ನನ್ನಟ್ಟಿ ಬೆಳಕಂಗಿದ್ದೆ ನಂಜು. ಮುಂದಿನ ಸಾಲುಗಳು ಹೀಗಿದೆ ಸ್ನೇಹಿತರೆ. ಶ್ರೀರಂಗಪಟ್ಟಣ ತಾವು ಕಾವೇರಿ ಒಡೆದಿ, ಎಲ್ಡೋಳಾಗಿ ಪಟ್ಟಣ ಸುತ್ತ ನಡೆದಿ, ಸಂಗಮದಲ್ಲಿ ಸೇರ್ಕೊಂಡು ಮಳ್ಳಿ, ಮುಂದಕ್ಕೋದ್ದು ನಮಗೆ ಜ್ಞಾನದ ಪಂಜು. ಈಗ ಅಗಲಿದ್ರೇನ್ ಮುಂದೆ ನಾವು ಸೇರ್ತೀವಿ ನಂಜು. ಎಷ್ಟು ಅದ್ಭುತವಾದ ಸಾಲುಗಳು. ನಮ್ಮ ಜಿ ಪಿ ರಾಜರತ್ನಂ ಅವರು ಮೂಲತಃ ಗುಂಡ್ಲುಪೇಟೆಯವರು, ಮೈಸೂರಿಗೆ ಬಂದು ಅಲ್ಲಿ ಸೆಟ್ಲ್ ಆಗಿರ್ತಾರೆ. ಮೈಸೂರಲ್ಲಿದ್ದವ್ರಿಗೆ ಶ್ರೀರಂಗಪಟ್ಟಣ ಚೆನ್ನಾಗಿ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಯಾಕಂದರೆ ಕೆಲವೇ ಕಿಲೋಮೀಟ್ರ್ಗಳ ಡಿಸ್ಟೆನ್ಸ್, ಒಂದು 12-15 ಕಿಲೋಮೀಟ್ರ್ ಟ್ರಾವೆಲ್ ಮಾಡಿದ್ರೆ ಶ್ರೀರಂಗಪಟ್ಟಣದೊಳಗಡೆ ಇರ್ತೀವಿ ನಾವು ಮೈಸೂರಿಂದ. ಈ ಮೈಸೂರು, ಈ ಶ್ರೀರಂಗಪಟ್ಟಣ ಹೇಗಪ್ಪ ಅಂತ ಅಂದರೆ, ಕವಿಗೆ ಲೋಕಜ್ಞಾನ, ಎಲ್ಲ ಜ್ಞಾನಗಳು, ಸಾಮಾನ್ಯ ಜ್ಞಾನ ಅನ್ನೋದು ಎಷ್ಟು ಚೆನ್ನಾಗಿರುತ್ತೆ ನೋಡಿ. ಶ್ರೀರಂಗಪಟ್ಟಣ ಒಂದು ದ್ವೀಪ ಸ್ನೇಹಿತರೆ. ನೀವು ಯಾರೆಲ್ಲ ಶ್ರೀರಂಗಪಟ್ಟಣ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ, ಕಾವೇರಿ ತಾನು ಹರಿದಿರುವ ಅನೇಕ ಕಡೆ ದ್ವೀಪಗಳನ್ನು ಮಾಡಿದ್ದಾಳೆ. ಅದರಲ್ಲಿ ಮುಖ್ಯವಾಗಿ ಶ್ರೀರಂಗಪಟ್ಟಣ, ನಂತರ ಶಿವ ಸಮುದ್ರ, ನಂತರ ಶ್ರೀರಂಗಂ, ಇಷ್ಟು ಕಡೆ ದ್ವೀಪವನ್ನು ಮಾಡಿದ್ದಾಳೆ. ಇಷ್ಟು ಕಡೆ ಶ್ರೀರಂಗನ ಸ್ವಾಮಿ ಇದ್ದಾನೆ, ಅದು ವಿಶೇಷ. ಈ ಶ್ರೀರಂಗಪಟ್ಟಣ ಅಂತ ಏನು ಊರಿದೆ ಅದಷ್ಟು ಒಂದು ದ್ವೀಪ. ಅಲ್ಲಿ ಕಾವೇರಿ ಎರಡೊಳಾಗಿ ಹೊಡೆದೋಗ್ತಾಳೆ, ಹೊಡೆದು ಹರ್ಕೊಂಡು ಹೋಗ್ತಾಳೆ. ಸಪ್ರೇಟಾಗಿ ಎರಡು ದಾರಿ ಮಾಡ್ಕೊಂಡು ಹರ್ಕೊಂಡು ಹೋಗ್ತಾಳೆ. ಎರಡೊಳಾಗಿ ಪಟ್ಟಣ ಸುತ್ತ ನಡೆದು, ಶ್ರೀರಂಗಪಟ್ಟಣ ಎಂಟ್ರಿ ಆಗ್ತಿದ್ದಂಗೆ ಎರಡು ಓಳಾಗುತ್ತೆ ಕಾವೇರಿ, ನಂತರ ಪಟ್ಟಣ ಸುತ್ತ ಹರ್ಕೊಂಡು ಹೋಗುತ್ತೆ. ಅದಾದ ಮೇಲೆ ಮುಂದೆ ಸ್ವಲ್ಪ ದೂರದಲ್ಲೇ ಸಂಗಮ ಅಂತ ಜಾಗ ಇದೆ. ಆ ಜಾಗದಲ್ಲಿ ಪುನಃ ಎರಡೋಳಾಗಿ ಹೊಡೆದೋಗಿರುವಂಥ ಕಾವೇರಿ ಮತ್ತೆ ಸೇರ್ತಾಳೆ. ಇಲ್ಲಿ ಕವಿ ಎಷ್ಟು ಚೆನ್ನಾಗಿ ಅವರು ಕಂಡಂಥ ಸತ್ಯವನ್ನು, ಭೂಮಿ ಮೇಲೆ ಇರುವಂಥ ಜಾಗಗಳನ್ನು ಅವರು ಎಷ್ಟು ಚೆನ್ನಾಗಿ ಬಳಸ್ಕೊಂಡಿದ್ದಾರೆ ನೋಡಿ. ಇಲ್ಲಿ ಕಾವೇರಿ ಒಡೆದಿದೆ, ಒಡೆದ ತಕ್ಷಣ ಬೇರೆ ಆಗೋರ್ಲು ಎರಡು ಓಳುಗಳಾಗಿ ಹರ್ಕೊಂಡೋರ್ಲು, ಶ್ರೀರಂಗಪಟ್ಟಣನ ಬಳಸ್ಕೊಂಡೋರ್ಲು, ಮುಂದೆ ಸಂಗಮದಲ್ಲಿ ಸೇರ್ಕೊಂಡು ಮಳ್ಳಿ, ಮಳ್ಳಿ ಅಂದರೆ ಮತ್ತೆ ಆಕೆಯನ್ನು ಮಳ್ಳಿ, ಆ ಹೆಣ್ಣು, ಆ ಹುಡುಗಿ ಅಂತ ಹೇಳ್ಬೋದು, ಅಥವಾ ಸೇರ್ಕೊಂಡು ಮಳ್ಳಿ, ಸೇರ್ಕೊಂಡಾದಮೇಲೆ ಮಳ್ಳಿ ಮುಂದೆ ಅನ್ನುವಂಥ ಮಾತು. ಎರಡು, ಮುಂದಕ್ಕೋದ್ದು ನಮಗೆ ಜ್ಞಾನದ ಪಂಜು. ಸಂಗಮದ ಹತ್ರ ಕಾವೇರಿ ಎರಡು ಹೋಳಾಗಿತ್ತಲ್ವಾ, ಕಾವೇರಿ ಮತ್ತೆ ಸೇರ್ತಾಳೆ. ಸೇರಿದ ನಂತರ ಆ ಸಂಗಮದಲ್ಲಿ ಸೇರಿಕೊಂಡು ಮುಂದಕ್ಕೆ ಹೋಗ್ತಾಳೆ. ಮುಂದಕ್ಕೆ ಹೋಗಿದ್ದು ನಮಗೆ ಜ್ಞಾನದ ಪಂಜು. ಇಲ್ಲಿ ಕೇವಲ ಕಾವೇರಿ ಮತ್ತೆ ಸಂಗಮ ಆಗಿ ಮುಂದೆ ಹರ್ಕೊಂಡು ಹೋಗಿಲ್ಲ, ಅದು ನಮಗೆ ಒಂದು ಜ್ಞಾನ, ಒಂದು ಬುದ್ಧಿಯನ್ನು ಕೊಡ್ತಾ ಇದೆ. ಜ್ಞಾನದ ಪಂಜು, ಜ್ಞಾನದ ಬೆಳಕನ್ನು ನಮಗೆ ಕೊಡ್ತಾ ಇದೆ. ಏನಪ್ಪ ಅಂತ ಅಂದರೆ, ಈಗ ನಾವು ಆಗಲಿದ್ದೀವಿ, ಮುಂದೆ ನಾವು ಸೇರ್ತೀವಿ ನಂಜು. ಈಗಾಗಲಿದ್ರೇನು ಮುಂದೆ ನಾವು ಸೇರ್ತೀವಿ ನಂಜು. ಇದು ಭರವಸೆ, ನಂಬಿಕೆ. ಎಷ್ಟೋ ವಿರಹಿಗಳು, ದೂರಾದ ಪ್ರೇಮಿಗಳು, ದಂಪತಿಗಳು ಈಗ ಆಗಲಿದ್ದಾರೆ, ಅದೇ ಶಾಶ್ವತ ಅಲ್ಲ. ಯಾಕಂದರೆ ಕಾವೇರಿ ಒಡೆದು ಎರಡು ಓಳಾಗಿ ನಡೆದು ಮತ್ತೆ ಮುಂದೆ ಒಂದಾಗಿ ಸೇರಿ ನಡೆಯುವಾಗ ನಾನು ನೀನು ಯಾಕೆ ಒಂದಾಗಬಾರ್ದು? ಹೌದು, ಶ್ರೀರಂಗಪಟ್ಟಣ ಅನ್ನೋದು ಒಂದು ರೂಪಕವಾಗಿರುತ್ತೆ. ಇಲ್ಲಿ ನಾವು ಈ ಥರ ತೆಗೆದುಕೊಳ್ಬೋದು, ಅದನ್ನು ಕಷ್ಟ ಅನ್ನುವಂಥ ಒಂದು ಫೇಸಲ್ಲಿ ನಾವಿದ್ದೀವಿ. ಈ ಕಷ್ಟದಲ್ಲಿ ನಾವಿಬ್ಬರು ದೂರ ಆಗಿದ್ದೀವಿ, ನಿಜ, ನಾನು ನೀನು ಜೊತೆಯಲ್ಲಿಲ್ಲ ಇವತ್ತು. ಆದರೆ ಮುಂದೆ ನಾವಿಬ್ಬರು ಒಂದಾಗಿ ಸೇರ್ತೀವಿ. ಕಾವೇರಿ ನಮಗೆ ಉದಾಹರಣೆ ಆಗಿದ್ದಾಳೆ. ಯಾಕಂದರೆ ದೂರ ಆಗಿ ಹೋದರೂ ಸಹ ಮುಂದೆ ಒಂದಾಗಿ ಸೇರ್ತೀವಿ ನಾವು. ಈಗಾಗಲಿದ್ರೇನು ಮುಂದೆ ನಾವು ಸೇರ್ತೀವಿ ನಂಜು. ಇದು ಭರವಸೆ. ನಾನು ನಿನ್ನ ಕಳ್ಕೊಂಡಿದ್ದೀನಿ ನಿಜ, ನಾವಿಬ್ಬರು ದೂರ ಆಗಿದ್ದೀವಿ ನಿಜ, ಆದರೆ ನನಗೇನೋ ಇದು ಪರ್ಮನೆಂಟ್ ಅಂತ ಅನ್ನಿಸ್ತಾ ಇಲ್ಲ, ಬಿಕಾಸ್ ಮುಂದೆ ನಾವಿಬ್ಬರು ಸೇರ್ತೀವಿ ಅನ್ನುವ ಭರವಸೆಯನ್ನು ಕವಿಯಲ್ಲಿ ಹೇಳಿದ್ದಾರೆ ಸ್ನೇಹಿತರೆ. ಶ್ರೀರಂಗಪಟ್ಟಣ ತಾವು ಕಾವೇರಿ ಒಡೆದು ಎಲ್ಡೋಳಾಗಿ ಪಟ್ಟಣ ಸುತ್ತ ನಡೆದು ಸಂಗಮದಲ್ಲಿ ಸೇರ್ಕೊಂಡು ಮಳ್ಳಿ, ಮುಂದಕ್ಕೆ ಹೋದ್ದು ನಮಗೆ ಜ್ಞಾನದ ಪಂಜು. ಈಗಾಗಲಿದ್ರೇನು ಮುಂದೆ ನಾವು ಸೇರ್ತೀವಿ ನಂಜು. ಇವತ್ತು ದೂರ ಇದ್ದೀವಿ, ಮುಂದೆ ನಾವು ಸೇರ್ತೀವಿ ಅನ್ನುವಂತಹ ಮಾತು. ಮತ್ತೊಂದು ಗೀತೆಯ ಕಾಲಾವಕಾಶ ಸ್ನೇಹಿತರ ಗೀತೆಯ ನಂತರ ಕವಿತೆಯನ್ನು, ನಿಮ್ಮ ಸಂದೇಶಗಳನ್ನು ನಾನು ನೋಡ್ತೀನಿ.

ಪ್ರೇಮನಿನಾದ ಕಾರ್ಯಕ್ರಮದಲ್ಲಿ ನಾವಿದೀವಿ ಸ್ನೇಹಿತರೆ. ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ವಿದ್ಯುತ್ ಭಾರತಿ ಆಕಾಶವಾಣಿ ಕನ್ನಡ ಪ್ರೇಮನಿನಾದ ಕಾರ್ಯಕ್ರಮದಲ್ಲಿ ಇಂದು ಎಂಡ ಹೆಡ್ತಿ ಕನ್ನಡ ಪದಗಳು ಅಂದರೆ ರತ್ನನ್ ಪ್ರಾಣ ಅನ್ನುವಂತಹ ಅಂದಿದ್ದಂತಹ ಜಿ ಪಿ ರಾಜರತ್ನಂ ಈ ಮಹಾನ್ ಕವಿತೆಯ ಕವಿತೆಯೊಂದನ್ನು ತೆಗೆದುಕೊಂಡಿದ್ದೀವಿ. ನೋಡಿ ಅಲ್ಲಿ ಹೇಳಿದ್ದಾರೆ ಅವರು ಆಲ್ರೆಡಿ, ಹೆಂಡತಿ ಹೆಂಡತಿ ಕೂಡ ಪ್ರಾಣ, ಕನ್ನಡ ಹೆಂಡತಿ ಎಂಡ ಇದಿಷ್ಟು ನನ್ನ ಪ್ರಾಣ ಅಂತ ಹೇಳಿದಂಥ ಕವಿಯವರು ಅಲ್ಲಿ ಆಲ್ರೆಡಿ ಹೇಳಿಬಿಟ್ಟಿದ್ದಾರೆ. ಹೆಂಡತಿ ಅಂತ ಹೆಂಡತಿಯನ್ನೇ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೇಮಿಸುವಂತಹ ಈ ಪ್ರೇಮಿಗೆ ಆಕೆಯ ಅಗಲಿಕೆ ಹೇಗೆಲ್ಲ ಬಾಧಿಸಿರ್ಬೇಡ, ಅದಕ್ಕೆ ಬೆಳಕಂಗಿದ್ದೆ ನಂಜು ಆದರೆ ಟೆಂಪ್ರರಿ ಬೆಳಕಾಗ್ಬಿಟ್ಟಲ್ಲ ಅನ್ನುವಂಥ ಹೇಳುವಂಥ ನೋವಿದೆ. ಇಲ್ಲಿ ಮತ್ತೆ ಪಾಸಿಟಿವ್ ಆಗಿ ಸಹ ಹೇಳ್ತಾ ಇದ್ದಾರೆ, ಶ್ರೀರಂಗಪಟ್ಟಣ ತಾವು ಕಾವೇರಿ ಒಡೆದು ನಾವು ಪುನಃ ಸೇರ್ತೀವಿ, ಈ ಅಗಲಿಕೆ ಅನಿವಾರ್ಯ ಆಗಿದ್ದರೂ ಸಹ ದಿಸ್ ಇಸ್ ಟೆಂಪ್ರರಿ ಅನ್ನುವಂಥ ಕವಿ ಮನಸ್ಸಿದೆ. ಮುಂದಿನ ಸಾಲುಗಳು ಏನು ಅಂತ ತಿಳಿಸ್ತೀನಿ ಈ ಒಂದು ಗೀತೆಯ ನಂತರ.

ಪ್ರೇಮನಿನಾದ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಇಂದಿನ ಪ್ರೇಮನಿನಾದ ಕಾರ್ಯಕ್ರಮದಲ್ಲಿ ಜಿ ಪಿ ರಾಜರತ್ನಂ ಅವರ ನೀ ನನ್ನಟ್ಟಿ ಬೆಳಕಂಗಿದ್ದೆ ನಂಜು ಈ ಕವಿತೆಯನ್ನು ತೆಗೆದುಕೊಂಡು ಮಾತನಾಡ್ತಿದ್ದೀವಿ. ನಿಮ್ಮ ಸಂದೇಶಗಳನ್ನ ನೋಡ್ತೀನಿ ಅಂತ ಹೇಳಿದೆ, ಸಂದೇಶಗಳನ್ನ ನೋಡೋಣ. ಆಳಂದದಿಂದ ಶ್ರೀಶಾ, ಶೀತಲ್, ಶಿವಕುಮಾರ್, ಬಸವರಾಜ್, ದಾಕ್ಷಾಯಣಿ, ಚೆನ್ನವೀರಯ್ಯ ಹಿರೇಮಠ ಅವರ ಮೆಚ್ಚುಗೆಯ ಸಂದೇಶ ಬಂದಿದೆ. ಹಾಗೆ ವಿಜಯಕುಮಾರ್ ಮುಳೆ ಶಿರಾಳಕೊಪ್ಪ ಇವರ ಸಂದೇಶ ಬಂದಿದೆ. ನೋಡಿ ಹೇಗೆ ಅನ್ಕೊಂತೀರ ಹಾಗೆ ಅನ್ಕೊಳ್ಳಿ. ಮತ್ತು ಪ್ರೇಮನಿನಾದ ಕಾರ್ಯಕ್ರಮ ಭಾಳ ಚಲೋ ಇರ್ತದ್ರಿ, ಹಾಡು ಅದ್ಭುತ ಚಂದರಿ ಅಂತ ಕಿಷ್ಕಿಂದ ನಗರ ಗಂಗಾವತಿ ಈರಣ್ಣ ಮತ್ತು ವಿಜಯಶ್ರೀಯವರ ಸಂದೇಶ ಹೇಳ್ತಾ ಇದೆ. ಹಾಗೆ ಡಾಕ್ಟರ್ ಎಂ ಡಿ ಕೃಷ್ಣ, ಶ್ರೀರಾಮ್ಪುರ ಮೈಸೂರಿನಿಂದ, ನೀವು ಆಯ್ಕೆ ಮಾಡಿದ ಕವನ ಅಮೋಘವಾಗಿದೆ. ಇದರ ಭಾವದ ಗೀತೆ ಕಾಳಿಂಗರಾವ್ ಮತ್ತು ಮೈಸೂರು ಅನಂತಸ್ವಾಮಿ ನೆನಪು ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ ಇವರು. ಹಾಗೆ ಕಾರ್ತಿಕ ಕೊಪ್ಪರ್ಡೆ ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕು ಶಿಗ್ಲಿ ಗ್ರಾಮದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಯಾರಿದು ನಂಬರ್ ಎಂಡಿಂಗ್ ವಿತ್ 1006 ಇವರ ಸಂದೇಶ ಬಂದಿದೆ. ಹಾಗೆ ಶ್ರುತಿ ವಸಂತ್ ಹರಕನಾಡುವಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಒಳ್ಳೆಯ ಕವಿತೆಯನ್ನು ಆರಿಸ್ಕೊಂಡಿದ್ದೀರಾ, ನೀವು ಕವಿತೆಯ ಸಾರಾಂಶ ಹೇಳುವ ರೀತಿ ನನಗೆ ತುಂಬ ಇಷ್ಟ, ತುಂಬ ಅರ್ಥಪೂರ್ಣವಾಗಿ ಹೇಳ್ತೀರಾ ಅಂತ ಹೇಳ್ತಿದ್ದಾರೆ. ಬಹಳ ಧನ್ಯವಾದ. ಹಾಗೆ ಸವದತ್ತಿಯಿಂದ ಪ್ರಸನ್ನ, ಆಶಾ, ಪ್ರಜಕ್ತ, ಪ್ರತೀಕ್ಷಾ ಅವರ ಸಂದೇಶ ಬಂದಿದೆ. ಹಾಗೆ ವರ್ಷ ಚಿತ್ರದುರ್ಗದಿಂದ ಕವಿತೆಯ ಸಾರಾಂಶ ತುಂಬ ಚೆನ್ನಾಗಿ ವರ್ಣನೆ ಮಾಡ್ತಾ ಹಾಡುಗಳು ಚೆನ್ನಾಗಿ ಬರ್ತಾ ಇದೆ, ನನ್ನವಳು ನನ್ನವಳು ಹಾಡು ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಈ ಕವಿತೆ ರಚಿಸಿದ ಕವಿಯು ತನ್ನ ನೋವಿನ ಪ್ರೇಮದ ಒಳಪರದೆಯಲ್ಲಿ ಅಡಗಿದ ನೋವಿನ ಸಿಂಚನದ ಹನಿ ಹನಿಗಳನ್ನು ಕೇಳುಗರಿಗೆ ಮನಮುಟ್ಟುವಂತೆ ಮಂಡಿಸಿದ್ದಕ್ಕೆ ಧನ್ಯವಾದಗಳು ಅಂತ ಉಮೇಶ್ ಅವರು ಸಿರಿಗೆರೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಶಾಂತಚರ ಬಡಿಗೇರ ಕೊಕ್ಕನೂರು ಹರಿಹರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅರ್ಥಪೂರ್ಣವಾಗಿ ಹಾಗೂ ಆತ್ಮೀಯವಾಗಿ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇರುವಂಥ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು. ಇಂದು ಜಿ ಪಿ ರಾಜರತ್ನಂ ಅವರ ನೀನ್ ನನ್ನಟ್ಟಿಗೆ ಬೆಳಕಂಗಿದ್ದೆ ಎಂಬ ಭಾವುಕ ಕವಿತೆ ಹಿನ್ನೆಲೆಯನ್ನು ತಿಳಿದು ಮನಸ್ಸು ತುಂಬ ಮಿಡಿಯಿತು. ತಮ್ಮ ಪತ್ನಿ ಲಲಿತಮ್ಮ ಅವರ ಅಗಲಿಕೆಯ ನೋವಿನಲ್ಲಿ ಹುಟ್ಟಿದ ಈ ಕವಿತೆಯಲ್ಲಿ ಇರದ ದುಃಖ, ಪ್ರೀತಿ, ಆಳ ಮತ್ತು ಬದುಕಿನ ನೆನಪುಗಳು ತುಂಬ ಮನಮುಟ್ಟುವಂತೆ ವ್ಯಕ್ತವಾಗಿವೆ. ಒಂದು ಹಾಸ್ಯ ಮತ್ತು ನಗುವನ್ನು ಹಂಚಿದ ಕವಿ ತಮ್ಮ ವೈಯಕ್ತಿಕ ಬದುಕಿನ ನೋವನ್ನು ಅದೇ ಆಡುಭಾಷೆಯ ಸರಳ ಶೈಲಿಯಲ್ಲಿ ಇಷ್ಟು ಮಾರ್ಮಿಕವಾಗಿ ಕಟ್ಟಿಕೊಟ್ಟಿರುವುದು ಅವರ ಸಾಹಿತ್ಯ ಪ್ರತಿಭೆಗೆ ಸಾಕ್ಷಿ ಅಂತ ಹೇಳ್ತಾ ಇದ್ದಾರೆ. ಇಂತಹ ಅಪರೂಪದ ಸಾಹಿತ್ಯದ ಪರಿಚಯವನ್ನು ಪ್ರೇಮ ನಿನಾದದ ಮೂಲಕ ಮಾಡಿಕೊಡುತ್ತಿರುವ ನಿಮಗೆ ಮತ್ತೊಮ್ಮೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಮತ್ತಷ್ಟು ಸಂದೇಶಗಳಿದೆ ಸ್ನೇಹಿತರೆ, ಇನ್ನೊಂದು ಸಂದೇಶವನ್ನು ನೋಡಿ ನಂತರ ಗೀತೆಯನ್ನು ಕೇಳೋಣ. ಕುಮಾರಸ್ವಾಮಿಯವರು ಮೈಸೂರಿನಿಂದ, ಇಂದಿನ ಪ್ರೇಮನಿನಾದ ಕಾರ್ಯಕ್ರಮದಲ್ಲಿ ಒಳ್ಳೆಯ ಕವಿ ಸಾಲುಗಳನ್ನು ತೆಗೆದುಕೊಂಡಿದ್ದೀರಿ. ನಾನು ಹೇಳುವುದೇನೆಂದರೆ ಈ ಮಧ್ಯರಂಗ, ಅಂತ್ಯರಂಗ, ಈ ರಂಗಗಳು ಮೂರು ರಂಗಗಳು, ಆದಿರಂಗ, ಮಧ್ಯರಂಗ, ಅಂತ್ಯರಂಗ ಅಂತ ಅಂದ್ಕೊಂಡಿದ್ದೀನಿ. ಮೂರು ರಂಗಗಳನ್ನು ನೋಡ್ತೀವಿ, ಶಿವನ ಸಮುದ್ರ, ಶ್ರೀರಂಗಪಟ್ಟಣ. ಹಾಗೆ ಈ ರೀತಿ ಅಂತಿಮ ರಂಗದಿಂದ ಕೊಂಡು ಸಂಗಮದ ಬಗ್ಗೆ ಕವಿತೆ ಸಾಲುಗಳನ್ನು ವರ್ಣನೆ ಮಾಡಿದ್ದೀಯಲ್ಲ, ಆ ಪ್ರೇಮದ ಕಥೆಯನ್ನು ನೀವು ತೆಗೆದುಕೊಂಡು ಕವಿ ಸಾಲು ಮತ್ತು ನಿಮ್ಮದು ಎರಡೂ ಕೂಡ ರೋಮಾಂಚನ ಕಥೆಯಾಗಿ ನಿರೂಪಿಸ್ತಾ ಇದ್ದೀರಿ. ನಿಮಗೆ ನಾನು ಏನು ಹೇಳಬೇಕು ಅಂತ ಅಂತೀನಿ ಅಂದರೆ, ನಾನು ಕೂಡ ದಿನನಿತ್ಯ ಆ ಸಂಗಮದ ದಾರಿಯಲ್ಲೇ ಸಾಕ್ತಾ ಇರ್ತೀನಿ. ಬೆಳಿಗ್ಗೆ ಸಂಜೆ ಅಲ್ಲಿ ನಾನು ಪಟ್ಟಣದಲ್ಲಿ ಕೆಲಸ ಮಾಡೋದ್ರಿಂದ ಶ್ರೀರಂಗಪಟ್ಟಣದ ಬಗ್ಗೆ ಹೆಚ್ಚು ಅಧ್ಯಯನ ಆಗಿದೆ ಮತ್ತು ಅದರ ಬಗ್ಗೆ ಹೆಚ್ಚು ಅರ್ಥೈಸಿಕೊಂಡಿರ್ತೀನಿ. ಅದೊಂದು ಸಂತೋಷದ ವಿಚಾರ. ನಿಮ್ಮ ಸಂತೋಷ್ ಅನ್ನುವಂಥವರು ಸಂತೋಷದ ವಿಚಾರವನ್ನು ತಿಳಿಸುವುದಕ್ಕೆ ನನಗೆ ಗೊತ್ತು. ಧನ್ಯವಾದಗಳು, ಒಳ್ಳೆಯ ವಿಷಯವನ್ನು ತೆಗೆದುಕೊಂಡಿದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದ ನಿಮಗೂ ಸಹ. ಮತ್ತಷ್ಟು ಸಂದೇಶಗಳಿದೆ ಸ್ನೇಹಿತರೆ, ಆ ಸಂದೇಶಗಳನ್ನು ನೋಡೋಣ. ಕವಿತೆಯನ್ನು ನೋಡೋಣ ಈ ಒಂದು ಗೀತೆಯ ನಂತರ. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ.

ಮಡಿದಾಗ ಈ ಹೆಣ್ಣು ತೆರೆಯುತ್ತಾಳೆ ಅರೆಗಣ್ಣು. ಎಷ್ಟು ಅದ್ಭುತವಾಗಿದೆ ನೋಡಿ ಆ ಸಾಲ್ಗಳು. ಹಾಗೆ ಮೌನವಾಗಿ ಇರಬೇಡ, ಕೇಳು ಬಾರಿ ಹಾಡ. ಎಷ್ಟು ಚೆನ್ನಾಗಿದೆ ಈ ಹುಡುಗಿ ಹೇಗಿರ್ತಾಳೆ ಅಂತ ಒಮ್ಮೆ ಹೇಳಿದ್ರೆ ನಿನ್ನ ಈ ಮೌನ ನನ್ನ ಕೊಲ್ತಾ ಇದೆ ಅನ್ನುವಂಥ ಭಾವವನ್ನು ನಮ್ಮ ಹಂಸಲೇಖ ಅವರಲ್ಲಿ ತೋರಿದ್ದಾರೆ. ದೊರೆ ಚಿತ್ರದ ಗೀತೆ ಅದು.

ನಿಂತದೆ. ಹಾ, ಮೌನವಾಗಿರಬೇಡ, ಕೇಳು ಬಾರಿ ಹೇಳ ಅನ್ನುವ ಹಾಗೆ ಇಲ್ಲಿ ನಮ್ಮ ಕವಿ ರಾಜರತ್ನಂ ಅವರು ತಮ್ಮ ಶ್ರೀಮತಿಯವರ ಅವರ ದಾಂಪತ್ಯ ಪ್ರೇಮದ ಕವಿತೆಗಳೇ ಹೆಚ್ಚು. ಇದು ಸಹ ದಾಂಪತ್ಯ ಪ್ರೇಮದ ಕವಿತೆ. ತಮ್ಮ ಸತಿಯನ್ನು ಕಳೆದುಕೊಂಡು ಆ ನೋವಿನಲ್ಲಿ ಬರೆದಂಥ ಸಾಲುಗಳು. ಆದರೆ ಆಕೆಯನ್ನು ಅವರು ಎಂದಿಗೂ ನನ್ನ ಜೊತೆ ಇಲ್ಲ ಅಂತ ಅಂದ್ಕೊಂಡೇ ಇಲ್ಲ. ಎಲ್ಲ ಕವಿತೆಗಳಿಗೆ ಸ್ಫೂರ್ತಿಯಾಗಿ ಕವಿತೆಯ ಎಲ್ಲ ಭಾಗಗಳಲ್ಲೂ ಒಂದಲ್ಲ ಒಂದು ಕಡೆ ನಂಜಿ ಬಂದು ಹೋಗಿರೋದು ವಿಶೇಷ. ತಮ್ಮ ಶ್ರೀಮತಿಯವರಿಗೆ ಆ ಸಾಲುಗಳನ್ನು ಅವರು ಆ ಮಹನೀಯರು ಅರ್ಪಿಸಿದ್ದಾರೆ ಅಂತ ಅಂದರೆ ತಪ್ಪಾಗಲಾರದು. ಈ ಕವಿತೆಯ ಇನ್ನು ಕೆಲವು ಸಾಲುಗಳಿದೆ, ಸಾಲುಗಳನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ಈ ಒಂದು ಗೀತೆಯ ನಂತರ. ಹಾಗೆ ಮತ್ತಷ್ಟು ಸಂದೇಶಗಳಿದೆ, ಆ ಸಂದೇಶಗಳನ್ನ ನೋಡೋಣ ಅಷ್ಟೇ ಸ್ನೇಹಿತರೆ.

ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಇಂದಿನ ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ನಾವು ತೆಗೆದುಕೊಂಡಿರುವಂತಹ ಕವಿತೆ ನೀ ನನ್ನಟ್ಟಿಗೆ ಬೆಳಕಂಗಿದ್ದೆ ನಂಜು. ಇಲ್ಲಿ ತಮ್ಮ ಶ್ರೀಮತಿಯನ್ನು ಕಳೆದುಕೊಂಡಿರುವಂತಹ ನೋವು, ಹಾಗೆ ತನ್ನ ನಂಜುವನ್ನು ಕಳೆದುಕೊಂಡಿರುವಂಥ ನೋವು, ಆದರೆ ಮುಂದೆ ಪಾಸಿಟಿವ್ ಆಗಿ ಹೇಳ್ತಾ ಹೋಗ್ತಾರೆ ಅವರು. ನೀನು

ನಟಿಗೆ ಮಾಗಿಲ್ ಹುಲ್ ಮೇಲೆ ಮಲಗಿದ್ದಂಥ ಮಂಜು ಟೆಂಪ್ರರಿಯಾಗಿ ನಿನ್ನ ಜೀವನದ ಬೆಳಕಾಗಿದ್ದೆ. ಆದರೆ ಇವತ್ತು ನಾವಿಬ್ಬರು ದೂರ ಆಗಿದ್ದೀವಿ. ಮುಂದೆ ಕವಿ ಆ ಮಾತುಗಳನ್ನು ಹೇಗೆ ಪಾಸಿಟಿವ್ ತೆಗೆದುಕೊಂಡು ಹೇಳ್ತಾರೆ ಅನ್ನೋದು ನೋಡೋಣ. ಹಗ್ಲೋಡೋಗುತ್ತೆ ರಾತ್ರಿ ಬಂತಂತಂಜಿ, ರಾತ್ರಿ ಮುಗಿದೋದ್ರೆ ಆಗಲೇ ಅಲ್ವಾ ನಂಜಿ, ರಾತ್ರಿ ಬಿತ್ತು ಆಗಲೇ ಬತ್ತು, ಹೋಗೋದ್ ಮಳ್ಳಿ ಬರೋದ್ ಕಲ್ವಾ ನಂಜಿ, ಆ ನಂಬಿಕೆ ನನ್ನ ಜೀವ ಉಳಿಸೋ ಗಂಜಿ, ಆ ನಂಬಿಕೆ ನನ್ನ ಜೀವ ಉಳಿಸೋ ಗಂಜಿ. ಇಲ್ಲಿ ಒಂದು ಫಿಲಾಸಫಿನ ಹೇಳ್ತಾ ಹೋಗ್ತಾರೆ. ಹಗಲು ರಾತ್ರಿ ಎರಡು, ಒಂದು ನಾಣ್ಯದ ಎರಡು ಮುಖಗಳು ಅಲ್ವಾ. ಇಲ್ಲೇನಾಗುತ್ತಪ್ಪ ಅಂತ ಅಂದರೆ, ಹಗಲು ರಾತ್ರಿ ಬಂತು ಅಂತ ಹೆದರ್ಕೊಂಡು ಓಡೋಗುತ್ತಂತೆ. ಆದರೆ ಆ ರಾತ್ರಿಗೆ ಹಗಲಿಗೆ ಗೊತ್ತೇ ಇದೆ ಅಲ್ವಾ, ರಾತ್ರಿ ಮುಗಿದೋದ್ರೆ ಬರೋದು ಯಾವುದು, ಮತ್ತೆ ಹಗಲೇ ಅಲ್ವಾ. ಇಂದು ಕತ್ತಲೆ ಬಂದಿದೆ ನಮ್ಮ ಜೀವನದಲ್ಲಿ, ಅದಕ್ಕೆ ಹಗಲು ಇಲ್ಲ. ಆದರೆ ಕತ್ತಲೆ ಅನ್ನೋದು ಶಾಶ್ವತ ಅಲ್ಲ ಅಲ್ವಾ ಕೃಷ್ಣ ಹೇಳೋ ಹಾಗೆ. ಒಂದು ಕಡೆ ಅರ್ಜುನನಿಗೆ ಈ ಸಮಯ ಮುಗಿದು ಹೋಗುತ್ತೆ, ಅದು ಒಳ್ಳೆಯದಾಗಲಿ ಕೆಟ್ಟದಾಗಲಿ, ಹಿತವಾಗಿರಲಿ ಅಹಿತವಾಗಿರಲಿ, ಆ ಒಂದು ಕ್ಷಣ ಪಾಸ್ ಆಗುತ್ತೆ, ಅದು ಹಾಗೆ ಇರೋದಿಲ್ಲ. ಮುಂದೆ ಸಾಲುಗಳು ಹೀಗೆ ಹೋಗುತ್ತೆ. ರಾತ್ರಿ ಬಿತ್ತು ಅಗಲೇ ಬತ್ತು, ಹೋಗೋದ್ ಮಳ್ಳಿ ಬರತ್ ಕಲ್ವ ನಂಜಿ, ರಾತ್ರಿ ಮುಗ್ದೋಯ್ತು ಬಿದ್ದೋಯ್ತು ರಾತ್ರಿ, ಮತ್ತೆ ಅಗಲೇ ಬಂತು, ಹೋಗೋದು ಮಳ್ಳಿ, ಮತ್ತೆ ಹೋಗೋದು ಮುಂದಕ್ಕೆ ಹೋಗೋದು ಮಳ್ಳಿ ಅಂತ ಎರಡನೇ ಬಾರಿ ಬಳಸಿದ್ದಾರೆ. ಹೋಗೋದ್ ಮಳ್ಳಿ ಬರತ್ ಕಲ್ವ ನಂಜಿ, ಹೋಗುವಂಥದ್ದು ಇವಾಗ ಹೋಗ್ತಾ ಇದ್ದೀವಿ, ಹೋಗಿ ಬರ್ತೀವಿ ಅಂತ ಹೇಳೋದು ಅದಕ್ಕೆ ಅಲ್ವಾ, ಮುಂದೆ ಬರೋದಕ್ಕೆ ಅಲ್ವಾ ನಂಜಿ, ಆ ನಂಬಿಕೆ ನನ್ನ ಜೀವ ಉಳಿಸೋ ಗಂಜಿ. ಈಗ ಹೋಗೋದು ಮತ್ತೆ ಬರೋದಕ್ಕೆ ಅನ್ನೋ ನಂಬಿಕೆ ಇರೋದ್ರಿಂದ ನೀ ನನ್ನ ಜೊತೆ ಇಲ್ಲದೆ ಇದ್ರೂ ಸಹ ಮುಂದೆ ನೀ ನನ್ನ ಬಂದು ಸೇರ್ತೀಯ ಅನ್ನುವಂಥ ನಂಬಿಕೆ ನನ್ನಲ್ಲಿದೆಯಲ್ಲ, ಆ ನಂಬಿಕೆಯೇ ನನ್ನ ಜೀವ ಉಳಿಸೋ ಗಂಜಿ. ಅಂದರೆ ಜೀವ ಉಳಿಸೋಕ್ಕೆ ಆಹಾರ ಬೇಕಲ್ವಾ, ಆ ಗಂಜಿ. ಆದರೂ ಸಹ ಒಂದು ನಂಬಿಕೆ ಮನುಷ್ಯನ ಬದುಕಿಗೆ ಬೇಕಾದಂಥ ಅತಿ ಮುಖ್ಯವಾದ ಅಂಶ ಆಗುತ್ತೆ. ಇಲ್ಲಿ ಕವಿ ಅದನ್ನೇ ಹೇಳ್ತಾ ಹೋಗ್ತಾರೆ. ಅಗಲಿಕೆ ಅನಿವಾರ್ಯ ಆಗಿದೆ, ನೀ ನನ್ನ ಜೊತೆ ಇಲ್ಲ ನಿಜ, ಆದರೆ ಇದು ಶಾಶ್ವತ ಅಲ್ಲ. ಈ ಒಂದು ಭಾವನೆನೇ ಎಷ್ಟೋ ಜೀವಗಳನ್ನು ಬದುಕಿಸ್ಬಿಡುತ್ತೆ. ಪಾಸಿಟಿವ್ ಆಗಿ ಬದುಕುವಂಥದ್ದು ಎಷ್ಟೋ ಪ್ರೇಮಗಳು ದೂರ ಆದಾಗ ಆ ಪ್ರೇಮದ ನೋವಿನ ತೀವ್ರತೆಯನ್ನು ತಡೆದುಕೊಳ್ಬೇಕು ಅಂತ ಅಂದರೆ, ಮುಂದೆ ಅವನನ್ನು ನಾನು ನೋಡ್ತೀನಿ, ಮುಂದೆ ಅವಳನ್ನು ನಾನು ನೋಡ್ತೀನಿ, ನಮ್ಮ ಜೀವನ ಹಿಂದೆ ಹೇಗಿತ್ತು ಹಾಗೆ ಆಗುತ್ತೆ ಅನ್ನೋ ಭರವಸೆ. ಆದರೆ ಆ ಭರವಸೆ ಎಷ್ಟು ನಿಜ ಆಗುತ್ತೋ ಗೊತ್ತಿಲ್ಲ. ಆ ಒಂದು ಭರವಸೆ ಅವರನ್ನು ಬದುಕಿಸುತ್ತೆ. ಭರವಸೆ ನಿಜ ಆಗದಿದ್ರು ಪರವಾಗಿಲ್ಲ, ಎಷ್ಟೋ ಜೀವಗಳನ್ನು ಬದುಕಿಸುತ್ತಲ್ಲ, ಆ ಭರವಸೆ ಇಟ್ಕೊಂಡು ಮುಂದೆ ಸಾಗಬೇಕು ಅನ್ನೋದು ಕವಿಯ ಆಂತರ್ಯ ಇಲ್ಲಿ ಅಂತ ಅನಿಸುತ್ತೆ. ಇಲ್ಲಿ ಅವರು ಕಳೆದುಕೊಂಡಿರೋದು ನಿಜ, ಆದರೆ ಆ ನೋವಿನಲ್ಲಿ ನಾನು ಕೊರಗಿ ಹೇಗೆ ಹೀಗೆ ಇದ್ದರೆ ಜೀವನ ನಡೆಯಲ್ಲ, ಭರವಸೆಯಿಂದ ನಾನು ಬದುಕಬೇಕು, ಮುಂದೆ ನಾವಿಬ್ಬರು ಸೇರ್ತೀವಿ, ಇದನ್ನೇ ಅಚಲವಾದ ಪ್ರೇಮ, ಶಾಶ್ವತವಾದ ಪ್ರೇಮ ಅಂತ ಅನ್ಬೋದು ಸ್ನೇಹಿತರೆ. ಕವಿತೆಯ ಸಾರಾಂಶ ಇದಿಷ್ಟು ಆಗಿತ್ತು. ಇಂತಹ ಅದ್ಭುತ ಕವಿತೆಯನ್ನು ಬರೆದಂಥ ಜಿ ಪಿ ರಾಜರತ್ನಂ ಅವರಿಗೆ ಮತ್ತೊಮ್ಮೆ ನಮ್ಮೆಲ್ಲರ ಕಡೆಯಿಂದ ಒಂದು ದೊಡ್ಡ ಧನ್ಯವಾದವನ್ನು ತಿಳಿಸ್ತಾ ಈ ಒಂದು ಗೀತೆಯನ್ನು ಕೇಳಿ ಬರೋಣ. ನಿಮ್ಮ ಸಂದೇಶಗಳನ್ನು ಗೀತೆಯ ನಂತರ ನೋಡ್ತೀನಿ ಸ್ನೇಹಿತರೆ.

ಮತ್ತಷ್ಟು ನಿಮ್ಮ ಸಂದೇಶಗಳಿದೆ ಸ್ನೇಹಿತರೆ. ಮಂಜುರಾಣಿ ಅಮೃತವರ್ಷಿಣಿ ಮೈಸೂರಿನಿಂದ ಅದ್ಭುತ ಗೀತೆಗಳು, ಜೊತೆಗೆ ಜಿ ಪಿ ರಾಜರತ್ನಂ ಅವರ ನಂಜಿ ಆಧಾರಿತ ಸಾಹಿತ್ಯವೇ ಅಮರ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಡಾಕ್ಟರ್ ಅಂಬುಜಾ ಮಳಕೇಡ್ಕರ ಕಲಬುರಗಿಯಿಂದ, ನಮಸ್ಕಾರ ಪ್ರೇಮನಿನಾದ ಕಾರ್ಯಕ್ರಮದ ಎಲ್ಲ ಹಾಡುಗಳು ತುಂಬ ಇಷ್ಟ ಆದವು. ರಾಜರತ್ನಂ ಅವರ ಕವಿತೆ ಅದರ ಭಾವ ತಿಳಿಸಿಕೊಟ್ಟಿದ್ದಕ್ಕೆ ಧನ್ಯವಾದ. ಈ ರೀತಿಯಾದರೂ ಹೊಸ ಕವಿತೆಯ ಬಗ್ಗೆ ತಿಳಿಯುವ ಅವಕಾಶ ದೊರೆಯುತ್ತಿದೆ. ಒಂದು ಕವಿತೆಯಲ್ಲಿ ಭರವಸೆಯ ಭಾವ, ಸಕಾರಾತ್ಮಕ ಚಿಂತನೆ ಇರಲೇಬೇಕು ಎಂದು ತಿಳಿಸಿಕೊಟ್ಟದ್ದಕ್ಕೆ ಧನ್ಯವಾದ ಅಂತ ಹೇಳ್ತಾ ಇದ್ದಾರೆ. ಅದನ್ನು ಆಯ್ದುಕೊಂಡ ನಿಮ್ಮ ಮನಸ್ಸಿಗೆ ಧನ್ಯವಾದ ಅಂಬುಜ ಅವರೇ. ಹಾಗೆ ಪಿ ಎಂ ಸಿ ಸಾಗರದಿಂದ ಲಕ್ಷ್ಮೀ ವೆಂಕಟೇಶ್ ಮತ್ತು ಕುಟುಂಬದವರ ಎ ಪಿ ಎಂ ಸಿ ಸಾಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ ಇವರು. ಹಾಗೆ ತೀರ್ಥೇಶ್ ಅವರು ಚನ್ನಪಟ್ಟಣದಿಂದ ಮೆಚ್ಚುಗೆ ಸಂದೇಶವನ್ನು ಕಳಿಸಿದ್ದಾರೆ. ವಿಜಯಕುಮಾರ್ ಮುಳೆ ಶಿರಾಳಕೊಪ್ಪದಿಂದ, ಇಂತಹ ವಿವರಣೆ ಹಾಗೂ ಹಾಡುಗಳು ಪ್ರಸಾರ ಕೇಳ್ತಾ ಇದ್ದರೆ ಸಮಯ ಹೋಗಿದ್ದೇ ಗೊತ್ತಾಗಲ್ಲ, ಪ್ರಸಾರಕ್ಕೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಮುನಿರತ್ನ ಅವರು ಬನಶಂಕರಿ ಎರಡನೇ ಹಂತದಿಂದ ಕಾರ್ಯಕ್ರಮವನ್ನು ಮೆಚ್ಚಿ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಹಾಡುಗಳು ಚೆನ್ನಾಗಿದೆ, ನಿರೂಪಣೆ ಸೊಗಸಾಗಿದೆ ಅಂತ ಜಯಂತ್ ಯು ಕುದಾರ ಗುಂಡಿ ಕುದರಗುಂಡಿ ಕಾಲೋನಿ ಮದ್ದೂರು ತಾಲೂಕು ಮಂಡ್ಯದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಚಿದಾನಂದ ಅವರು ಟಿ ವಿ ಸರ್ಕಲ್ನಿಂದ ಕಾರ್ಯಕ್ರಮವನ್ನು ಮೆಚ್ಚಿ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ತೀರದ ನೋವ ತಾಳದು ಜೀವ ಕಾಣದೆ ನೀನು ಉಳಿಯನು ನಾನು, ಈ ಲಿರಿಕ್ಸ್ ಹಾಗೆ ನಿಮ್ಮ ಕವನ ವಾಚನ ಎರಡು ಮನಸ್ಸಿನ ಆಳಕ್ಕೆ ಹಿಡಿದುವಂತ ರತ್ನ ಅವರು ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಹಾಗೆ ಆನಂದ್ ಕುಲಕರ್ಣಿ ಅವರು ಸೊಲೆಪೇಟದಿಂದ ಕಾರ್ಯಕ್ರಮವನ್ನು ಮೆಚ್ಚಿ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಸುಂಕದಕಟ್ಟೆಯ ಸುಮಾ ಅವರ ಮೆಚ್ಚುಗೆಯ ಸಂದೇಶ ಬಂದಿದೆ. ರಾಣಿಯವರು ಹಳೇಬೀಡಿನಿಂದ ಕಾರ್ಯಕ್ರಮವನ್ನು ಮೆಚ್ಚಿಕೊಂಡಿದ್ದಾರೆ. ಹಾಗೆ ಕೆಲವು ದೇಶಗಳ ಸಿನಿಮಾ ಶ್ರೇಷ್ಠ ಪ್ರಶಸ್ತಿ ನೀಡುವ ಮಾಹಿತಿ ತುಂಬ ಚೆನ್ನಾಗಿ ತಿಳಿಸಿಕೊಟ್ರಿ, ಹಾಗೆ ಇಂದಿನ ಕಾರ್ಯಕ್ರಮ ಅಂತ ಹೇಳ್ತಾ ಇದ್ದಾರೆ. ಪ್ರಕಾಶ್ ವಿದ್ಯಾರಣ್ಯಪುರ ಬೆಂಗಳೂರಿನಿಂದ, ಹಾಗೆ ಎ ಹರಿಹರನ್ ಅವರು ವಿಜ್ಞಾನ ನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಮಂಡಿಕಲ್ ಕೃಪಾ ಉಮೇಶ್ ಅವರ ಸಂದೇಶ, ಕವಿತಾ ಶ್ರೀನಿವಾಸ್ ಅವರು ವಯಸ್ ಕಾಲೋನಿ ಧಾರವಾಡದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ದನ್ನಿ ಅವರ ಮೆಚ್ಚುಗೆಯ ಸಂದೇಶ ಬಂದಿದೆ. ಹಾಗೆ ತುಂಬ ಒಳ್ಳೆಯ ಕವಿತೆಯನ್ನು ತೆಗೆದುಕೊಂಡಿದ್ದೀರಿ, ಆ್ಯಸ್ ಆಲ್ವೇಸ್ ವಂಡರ್ಫುಲ್ ಎಕ್ಸ್ಪ್ಲನೇಷನ್ ನಿಮ್ಮಿಂದ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಉತ್ತಮ ಗೀತೆಗಳು ಅಂತ ನಂಬರ್ ಎಂಡಿಂಗ್ ವಿತ್ 5-7-4-6-8 ಇವರ ಸಂದೇಶ ಹೇಳ್ತಾ ಇದೆ ಸ್ನೇಹಿತರೆ. ಇಲ್ಲಿ ನಂಜಿಯನ್ನು ಕಳೆದುಕೊಂಡ್ರೂ ಸಹ, ತಮ್ಮ ಪ್ರೇಮವನ್ನು ಕಳೆದುಕೊಂಡ್ರೂ ಸಹ ಮುಂದೆ ನಾವು ಸೇರ್ತೀವಿ ಅನ್ನುವ ಯಾವುದೋ ಒಂದು ಭರವಸೆಯಲ್ಲಿ ಕವಿತೆಯನ್ನು ಕೊಟ್ಟು ಎಲ್ಲರೂ ಪಾಸಿಟಿವ್ ಆಗಿರಿ ಅನ್ನುವಂತಹ ಒಂದು ಅಂಶವನ್ನು ನಮ್ಮೆಲ್ಲರಿಗೂ ಕೊಟ್ಟಂತಹ ಜಿ ಪಿ ರಾಜರತ್ನಂ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ, ಇದಾಗಿತ್ತು ಇಂದಿನ ಪ್ರೇಮ ನಿನಾದ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ಕೇಳಿದಂತಹ, ಕೇಳಿ ಮೆಚ್ಚಿಕೊಂಡಂತಹ, ಸಂದೇಶ ಕಳಿಸಿದಂಥ ನಿಮ್ಮೆಲ್ಲರಿಗೂ ಹೃದಯಪೂರ್ವ

0: ಅನೇಕ ಧನ್ಯವಾದಗಳು ಸ್ನೇಹಿತರೆ. ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದದ್ದು ನಾನು ನಿಮ್ಮ ರೇಡಿಯೋ ಮಿತ್ರ ಸಂತೋಷ್. ಇದು ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ 11 ಗಂಟೆ. ಈಗ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. 72ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಹಿರಿಯ ನಟ ಅನಂತ್ ನಾಗ್ ಅವರಿಗೆ 2024ನೇ ಸಾಲಿನ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಪ್ರದಾನ ಮಾಡಿದರು. ಕೆಪಿಎಸ್ಸಿಯಲ್ಲಿ ಹಗರಣಗಳು ಹೆಚ್ಚಿದ್ದು ಕಾನೂನಿನ ಚೌಕಟ್ಟಿನಲ್ಲಿ ಕೆಪಿಎಸ್ಸಿ ಮುಚ್ಚುವ ಬಗ್ಗೆ ತಜ್ಞರ ಜೊತೆ ಚರ್ಚೆ ನಡೆಸಲಾಗುತ್ತಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ರಾಜ್ಯದ 4 ವಿಧಾನಪರಿಷತ್ ಸ್ಥಾನಗಳಿಗೆ ಕೇಂದ್ರ ಚುನಾವಣಾ ಆಯೋಗ ದಿನಾಂಕ ಘೋಷಣೆ ಮಾಡಿದೆ. ಇದೇ 29ರಂದು ನಾಮಪತ್ರ ಸಲ್ಲಿಕೆ ಆರಂಭವಾಗಲಿದ್ದು 23ಅಕ್ಟೋಬರ್ಗೆ ಚುನಾವಣೆ ನಡೆಯಲಿದೆ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಗೆ 2026ರ ಅಂತಿಮ ಮತದಾರರ ಪಟ್ಟಿಯನ್ನು 27ರಂದು ಪ್ರಕಟ ಮಾಡಲಾಗುವುದು ಎಂದು ಬೆಂಗಳೂರು ಅಪರ ಜಿಲ್ಲಾಧಿಕಾರಿ ಜಿಲ್ಲಾ ಚುನಾವಣಾಧಿಕಾರಿ ಕಾಂತರಾಜು ಪಿಎಸ್ ತಿಳಿಸಿದ್ದಾರೆ. ಕೃಷಿ ವಿಶ್ವವಿದ್ಯಾಲಯದ ವತಿಯಿಂದ 25ರಿಂದ 28ರವರೆಗೆ 4 ದಿನಗಳ ಕಾಲ ಕೃಷಿ ಮೇಳ 2026 ಆಯೋಜನೆ ಮಾಡಲಾಗಿದೆ. ಸಂಯುಕ್ತ ರಾಷ್ಟ ಸಂಘವು 2026ನೇ ವರ್ಷವನ್ನು ಅಂತಾರಾಷ್ಟೀಯ ಕೃಷಿ ಮಹಿಳೆಯರ ವರ್ಷ ಎಂದು ಘೋಷಿಸಿರುವ ಹಿನ್ನೆಲೆಯಲ್ಲಿ ಈ ಬಾರಿಯ ಕೃಷಿ ಮೇಳವನ್ನು ಮಹಿಳಾ ರೈತರಿಗೆ ಸಮರ್ಪಿಸಲಾಗಿದ್ದು ಸಶಕ್ತ ಮಹಿಳೆ ಸುಸ್ಥಿರ ಕೃಷಿ ಎಂಬ ಘೋಷವಾಕ್ಯದೊಂದಿಗೆ ಆಯೋಜನೆ ಮಾಡಲಾಗಿದೆ ಎಂದು ಕೃಷಿ ವಿಶ್ವವಿದ್ಯಾಲಯದ ಕುಲಪತಿ ಡಾ ಎನ್ಬಿ ಪಾಟೀಲ್ ತಿಳಿಸಿದ್ದಾರೆ. ಜಲಜೀವನ್ ಮಿಷನ್ ಯೋಜನೆಯಡಿ ಕಳಪೆ ಕಾಮಗಾರಿ ನಡೆಸಿರುವ ಮತ್ತು ವರ್ಷಗಳೇ ಕಳೆದರೂ ಕಾಮಗಾರಿ ಪೂರ್ಣಗೊಳಿಸದೆ ನಿರ್ಲಕ್ಷ್ಯ ವಹಿಸುತ್ತಿರುವ ಗುತ್ತಿಗೆದಾರರನ್ನು ನಿರ್ದಾಕ್ಷಿಣ್ಯವಾಗಿ ಕಪ್ಪು ಪಟ್ಟಿಗೆ ಸೇರಿಸಲಾಗುವುದು ಎಂದು ಕೋಲಾರ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾ ಪ್ರವೀಣ್ ಪಿ ಬಾಗೇವಾಡಿ ಎಚ್ಚರಿಕೆ ನೀಡಿದ್ದಾರೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 330 ಅಂಕಗಳಷ್ಟು ಇಳಿಕೆಯಾಗಿದ್ದು ದಿನದಾಂತ್ಯಕ್ಕೆ 74,529 ಅಂಕಗಳಷ್ಟು ದಾಖಲಾಗಿದೆ. ಇದೇ ವೇಳೆ ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ 85 ಅಂಕಗಳಷ್ಟು ಇಳಿಕೆಯನ್ನು ಕಂಡಿದ್ದು ದಿನದಾಂತ್ಯಕ್ಕೆ 23,329 ಅಂಕಗಳಷ್ಟು ದಾಖಲಾಗಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ನಾಳೆ ಬೆಳಗ್ಗೆ 6 ಗಂಟೆಗೆ.

ಇದು ನಿಮ್ಮ ಮೆಚ್ಚಿನ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ 11:13 ಸೆಕೆಂಡ್ಗಳು. ಸಂಜೆಯಿಂದ ನನ್ನ ಜೊತೆ ಇದ್ದಂಥ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ. ಹಾಗೆ ಸಂಜೆಯಿಂದ ಪ್ರಸ್ತುತಪಡಿಸಿದಂಥ ಎಲ್ಲ ಕಾರ್ಯಕ್ರಮಗಳು ನಿಮಗೆ ಮೆಚ್ಚುಗೆಯಾಗಿದೆ ಅಂತ ನಾನು ಭಾವಿಸ್ತೇನೆ. ಆಂಬ್ಯುಲೆನ್ಸ್ಗೆ ದಾರಿ ಬಿಡೋಣ, ಜೀವರಕ್ಷಣೆಗೆ ಸಹಾಯ ಮಾಡೋಣ. ಸಮಾನತೆಯ, ಸಂಪ್ರೀತಿಯ, ಸಂತೃಪ್ತಿಯ ಜೀವನ ನಿಮ್ಮದಾಗಲಿ ಸ್ನೇಹಿತರೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ನಿಲಯದ ಇಂದಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಕ್ತಾಯವಾಯಿತು. ನಾಳೆ ಬೆಳಿಗ್ಗೆ 5:55 ಮತ್ತೆ ನಮ್ಮ ಪ್ರಸಾರ ಆರಂಭ. ಎಲ್ಲರಿಗೂ ಶುಭರಾತ್ರಿ. ಜೈ ಹಿಂದ್.